द्रुमदल शोभिनी सुहासिनी सुमधुरभाषिणी।

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ನಮ್ಮ ಎಲ್ಲ ಶ್ರೋತೃ ಬಾಂಧವರಿಗೆ ನಮಸ್ಕಾರ ಮತ್ತು ನಿಲಯದ ಎಲ್ಲ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇಂದು 2026 ಇಸವಿ ಮೇ ತಿಂಗಳ 19 ತಾರೀಕು ಮಂಗಳವಾರ. ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳಲ್ಲಿ ನಿಲಯದ ಬೆಳಗಿನ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ನಿಮಗೆಲ್ಲ ಸೋನಿಯಾ ಗಾಂವ್ಕರ್ ಕೋರುವ ಶುಭ ಮುಂಜಾನೆ. ಈಗ ಸಮಯ 5:58 ಸೆಕೆಂಡ್ಗಳು.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೆಳಗರೆ ನಿಲಯದಿಂದ ಇಂದು ಮೂಡಿಬರಲಿರುವ ಕಾರ್ಯಕ್ರಮಗಳ ಪರಿಚಯ ಹೀಗಿದೆ. ಇನ್ನು ಮುಂದೆ 6:10 ಕರುಣಾಳ ಬಾಬಳಿಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಎಸ್ ವಿ ಪಾಟೀಲ್ ಗುಂಡೂರು ಇವರಿಂದ. ಕಾರ್ಯಕ್ರಮ ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ. 6:35 ರೈತರಿಗೆ ಸಲಹೆ. 6:40 ಗಾನಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ. 7:15 ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀ ರಾಮಾಶ್ವ ಮೇಧಂ ಕಾವ್ಯದ ವಾಚನ ಮತ್ತು ವ್ಯಾಖ್ಯಾನ. ವಾಚನಕಾರರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸರಾದಿ ಸೀತಾರಾಮ್ ಭಟ್. 7:45 ಚಿತ್ರಗೀತೆಗಳು. 8:30 ಬೆಂಗಳೂರು ಕೇಂದ್ರದಿಂದ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮದಲ್ಲಿ ಆಕಾಶವಾಣಿಯ ಅಂತರಾಳ ಕೃತಿ ಮತ್ತು ಓದು ನೂತನ್ ಎಸ್ ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ವೊ. 8:35 ಬೆಂಗಳೂರು ಕೇಂದ್ರದಿಂದ ಆಕಾಶ ಬುಟ್ಟಿ ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ. ಆಕಾಶವಾಣಿ ಕ್ರೀಡೆ ಮತ್ತಿತರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ರಾಷ್ಟ ಪ್ರಶಸ್ತಿ ವಿಜೇತ ವಿಶೇಷ ಚೇತನ ಮಹಾಂತೇಶ್ ಕಿವಡ ಸಣ್ಣವರ್ ಅವರೊಡನೆ ಸಂದರ್ಶನ. 8:50 ಕಗ್ಗದು ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್.

9:05 ಬೆಂಗಳೂರು ಕೇಂದ್ರದಿಂದ ವಿಜ್ಞಾನ ಭಾರತಿ. ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಾಲಿಸ್ಟ್

ಅನಿಲ್ ಕುಮಾರ್ ನಡಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಬೇಂದ್ರೆ ಮಂಜುನಾಥ್. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:35 ಮಂಜುಳ ಗಾನ. 10:02 ವಿವಿಧ ಭಾರತಿ ಬೆಂಗಳೂರು ವಾಹಿನಿ ಕಾರ್ಯಕ್ರಮಗಳು ಮೂಡಿಬರಲಿವೆ. ಮಧ್ಯಾಹ್ನ 12:05 ಬೆಂಗಳೂರು ಕೇಂದ್ರದಿಂದ ವನಿತಾ ವಿಹಾರ ಮಿಸ್ ಪ್ಲಸ್ ಸೈಜ್ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಾರೆ ಕೀರ್ತನ ವಿ. ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. ಆರೋಗ್ಯ ಕಾರ್ಯಕ್ರಮದಲ್ಲಿ ಪ್ರೀ ಎನ್ಕ್ಲೆಂಪ್ಸಿಯಾ ದಿನದ ಸಂದರ್ಭದಲ್ಲಿ ಪ್ರೀ ಎನ್ಕ್ಲೆಂಪ್ಸಿಯಾ ಅಂದರೇನು, ಲಕ್ಷಣ, ಚಿಕಿತ್ಸೆ ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐ ಡಾಕ್ಟರ್ ಸರ್ ಸಹಜ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ಸಂದರ್ಶನ. ಕಾರ್ಯಕ್ರಮ ನಡೆಸಿಕೊಡುತ್ತಾರೆ ಮಂಜುಳಾ ಪುರಾಣಿಕ್. ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ. ಕೇಂದ್ರ ಸರ್ಕಾರದ ವಿವಿಧ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಪಿಎಂ ಪಾರಂಪರಿಕ ಕೃಷಿ ವಿಕಾಸ ಯೋಜನೆ ಈ ಕುರಿತ ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷಕ್ಕೆ ಚಿತ್ರಗೀತೆಗಳು, 1 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರ್ ನಾರಾಯಣ. 2 ಗಂಟೆ 40 ನಿಮಿಷಕ್ಕೆ ಹಿಂದಿ ಪಾಠ. ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮುಂಬೈ ವಿವಿಧ ಭಾರತೀಯ ಕಾರ್ಯಕ್ರಮಗಳನ್ನು ಸಹ ಪ್ರಸಾರದಲ್ಲಿ ಕೇಳುತ್ತೀರಿ. ಸಂಜೆ 5 ಗಂಟೆಗೆ ಯುವವಾಣಿ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಜಿಲ್ಲೆ ಹಳೆಯಾಳದ ವಿಶ್ವನಾಥ ರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ. 5 ಗಂಟೆ 30 ನಿಮಿಷಕ್ಕೆ ಸಂದೇಶ ಸಂಗಮ. ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಅಪ್ಪನೊಡನೆ ಒಂದು ಹೆಜ್ಜೆ. 6 ಗಂಟೆ 30 ನಿಮಿಷಕ್ಕೆ ಬೆಂಗಳೂರು ಕೇಂದ್ರದಿಂದ ಅವಲೋಕನ. 6 ಗಂಟೆ 50 ನಿಮಿಷಕ್ಕೆ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಅನುಭವ. ಈ ಕುರಿತು ವಿಠಲ್ ಎಂ ನಾಯಕ್ ಅವರೊಡನೆ ಸಂದರ್ಶನ. ನಂತರ ಲಾವಣಿ ಪದಗಳು ಶಂಕರಪ್ಪ ರಾಮಪ್ಪ ಸಂಕಣ್ಣವರ್ ಅವರಿಂದ. 7 ಗಂಟೆ 45 ನಿಮಿಷಕ್ಕೆ ಗಜಲ್ಗಳು, 8 ಗಂಟೆಗೆ ಸಿರಿಗಂಧ, 8 ಗಂಟೆ 30 ನಿಮಿಷಕ್ಕೆ ಚಿತ್ರಗೀತೆಗಳು, 9 ಗಂಟೆ 15 ನಿಮಿಷಕ್ಕೆ ಹಿಂದಿ ಚಿತ್ರಗೀತೆಗಳು, 9 ಗಂಟೆ 30 ನಿಮಿಷಕ್ಕೆ ಮನಿ ಟಾಕ್, ನಂತರ ಮಂಥನ, 10 ಗಂಟೆಗೆ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಇವು ಇಂದು ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ ಕಾರವಾರ. ಸಮಯ 6 ಗಂಟೆ 5 ನಿಮಿಷ ಆಗುತ್ತಿರುತ್ತೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

0: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ

0: ಕರುಣಾಳು ಬಾ ಬೆಳಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಿಗೆ.
1: ಇದೊಂದು ಬಹಳ ಅದ್ಭುತವಾದಂತ ಒಂದು ಸೂಫಿ ಕತೆ. ಒಂದ್ ದಿವಸ ಒಬ್ಬ ರಾಜ ಸಾರೋಟಲ್ಲಿ ಹೊರಟಿದ್ದಾನೆ. ರಸ್ತೆಯಲ್ಲಿ ಹೋಗ್ತಿರ್ಬೇಕ ರಾಜ ಇದ್ದಾನೆ ಅಂತ ಹೇಳಿ ಆ ರಸ್ತೆ ಆ ಕಡೆ ಈ ಕಡೆ ಇರುವಂತ ರೈತರೆಲ್ಲ ಬಂದು ತಾವ್ ಏನೇನ್ ಬೆಳೆದಿದ್ರು ಅದ್ರ ಕೊಟ್ಟು ನಮಸ್ಕಾರ ಮಾಡ್ತಿದ್ರು. ಹೋಗ್ತಿರ್ಬೇಕಾದ್ರೆ ಒಂದ್ ಕಡೆ ವಿಚಿತ್ರ ಕಾಣಿಸ್ತಾ ಅವನಿಗೆ. ಒಂದು ದ್ರಾಕ್ಷಿ ತೋಟ, ಎಲ್ಲ ಕಡೆ ಚಿಗುರು ಬಂದಿದೆ, ಎಲೆ ಇದೆ, ಒಂದ್ ಹಣ್ಣು ಇಲ್ಲಪ್ಪ. ಬೇರೆ ಕಡೆ ಆ ಸೀಸನ್ ನಲ್ಲಿ ಎಲ್ಲ ಕಡೆ ಹಣ್ಣಾಗಿದ್ದಾವೆ, ಇವನ್ ತೋಟದಲ್ಲಿ ಹಣ್ಣೇ ಇಲ್ಲ. ಅವ್ನು ಆಶ್ ಮಂತ್ರಿ ಕೇಳ್ದ, ಕೇಳ್ಕೊಂಬ, ಹಣ್ಣಾಕಾಗಿಲ್ಲ ಇವಂದು. ಇವನು ಹೋಗಿ ಹೋದ, ಅವನು ಬಂದ ತೋಟಗಾರ, ಏನಯ್ಯ ಹಣ್ಣಾಗಿಲ್ಲ ತೋಟದಲ್ಲಿ ಅಂತ ರಾಜ ಕೇಳಿದ. ಹೌದು ಸ್ವಾಮಿ, ಈಗ ಆಗಲ್ಲ ಸ್ವಾಮಿ, ಅದು ಇದು ವಿಶೇಷ ತಳಿಯಂತೆ, ಯಾರೋ ನಮ್ಮ ಹಿರಿಯರು ಕೊಟ್ಟಿದ್ರು, ಇದನ್ನ ಬೀಜ ಹಾಕಿದ್ದೀನಿ, ಈಗೆಲ್ಲ ಚೆನ್ನಾಗಿ ಬರ್ತಾ ಇದೆ, ಏನದು ವಿಶೇಷ ಅಂತ ರಾಜ ಕೇಳಿದ. ಸರ್, ಇದು 30 ವರ್ಷಕ್ಕೆ ಕೊಡಕ್ ಶುರು ಮಾಡತ್ತಂತೆ ಹಣ್ಣು. ಹೌದಾ, ಅದ್ಯಾವ ಗಿಡಪ್ಪ 30 ವರ್ಷ ಕೊಡೋದು? ಇಲ್ಲ ಸ್ವಾಮಿ, ನಮ್ಗೆ ಹೇಳಿದ್ದಾರೆ ಅವರು ಗುರುಗಳು, ಇದನ್ನ ಹಾಕು, 30 ವರ್ಷ ಆದ್ಮೇಲೆ ಬೆಳೆ ಬರುತ್ತಲ್ಲ, ಇದರಂತ ದ್ರಾಕ್ಷಿ ಜಗತ್ತಲ್ಲಿ ಎಲ್ಲೂ ಇರೋದಿಲ್ಲ, ಅಷ್ಟು ಅದ್ಭುತವಾದ ದ್ರಾಕ್ಷಿ ಬರ್ತದೆ ಅಂತ ಹೇಳಿದ್ದಾರೆ. ಈಗಾಗಲೇ 26 ವರ್ಷ ಆಯ್ತು ಸ್ವಾಮಿ ಅಂದ. ಅಂದ್ರೆ 26 ವರ್ಷ ದ್ರಾಕ್ಷಿ ತಗೊಂಡಿಲ್ಲ ನೀನು? ಇಲ್ಲ ಸ್ವಾಮಿ, 30 ವರ್ಷಕ್ಕೆ ಬರ್ತದಲ್ಲ, ಅದಕ್ಕೆ ಚೆನ್ನಾಗಿ ಇಟ್ಕೊಂಡಿದ್ದೇನೆ ಅಂದ. ರಾಜ ಅಂದ, ಆಯ್ತಪ್ಪ, ಹಾಗಾದ್ರೆ ಒಂದು ಕೆಲಸ ಮಾಡು, ಇನ್ನು 4 ವರ್ಷ ಅಲ್ಲ, ಭಗವಂತನ ಕೃಪೆ ಇದ್ರೆ ನಾನು ಬದುಕಿದ್ರೆ ನೀನು ಬದುಕಿದ್ರೆ ಆ ಮೊದಲನೇ ಫಸಲ್ ಬರ್ತದಲ್ಲ ಹಣ್ಣು, ತಂದು ಕೊಡ್ತೀಯಾ ನನಗೆ ಅಂತ ರಾಜ ಕೇಳಿದ. ಅವತ್ತು ಖಂಡಿತ ತಂದು ಕೊಡ್ತೀನಿ ಸ್ವಾಮಿ ಅಂದ. 4 ವರ್ಷ ಉರುಳಿತು, ದೇವರ ದಯದಿಂದ ಇಬ್ರು ಬದುಕಿದ್ರು. ಆ ಬಳ್ಳಿಗಳಲ್ಲಿ ಹಣ್ಣಾಗಿತ್ತು, ನೀವು ನಂಬಕ್ಕೆ ಸಾಧ್ಯ ಇಲ್ಲ. ಒಂದೊಂದು ಹಣ್ಣು ಟೆನಿಸ್ ಚೆಂಡನಷ್ಟು ದೊಡ್ಡದು, ಟೆನಿಸ್ ಬಾಲ್ ಅಷ್ಟು ದೊಡ್ಡದು. ಆಶ್ಚರ್ಯ, ನೋಡೋರ್ಗೆ ಆಶ್ಚರ್ಯ ಆಗುದು, ಇಂತಿಂತ ದೊಡ್ಡ ದ್ರಾಕ್ಷಿ ಹಣ್ಣಿದ್ಯಾ, ಒಂದು ತಿಂದ್ರೆ ಹೊಟ್ಟೆ ತುಂಬಬೇಕು, ಅಷ್ಟು ಅಮೃತದಂತ ರಸ ಅದು. ನೆನಪಾಯ್ತು ಅವನು ತೋಟದವನಿಗೆ, ರಾಜನಿಗೆ ಮಾತು ಕೊಟ್ಟಿದ್ನಲ್ಲ ಅಂತ. ಒಂದು ಬುಟ್ಟಿ ಒಳಗೆ ತುಂಬಾ ಹಣ್ಣು ಹಾಕೊಂಡ, ರಾಜರ ಅರಮನೆಗೆ ಹೋದ. ಒಳಗೆ ಬಿಡಲ್ಲ ಅವರು, ಹೇಳಿದಂತೆ, ನಾನು ಮಾತು ಕೊಟ್ಟಿದ್ದೆ 30 ವರ್ಷ ದ್ರಾಕ್ಷಿ ಅಂತ, ಬಂದಿದ್ದೀನಿ ಅಂತ ಹೇಳಿ ಅಂತ. ನೆನಪಾಯ್ತು, ಕರೆಸಿದ ಒಳಗಡೆ ರಾಜ. ಈತ ಹೋಗಿ ಅವ್ನು ಬುಟ್ಟಿ ಇಟ್ಟು ನಮಸ್ಕಾರ ಮಾಡಿ ನಿಂತ್ಕೊಂಡ. ರಾಜ ಅಂದ, ದ್ರಾಕ್ಷಿ ಏನಯ್ಯ ಇದು, ಇದು ದೊಡ್ಡ ದೊಡ್ಡದಿದೆಯಲ್ಲೋ. ಹೌದು ಸ್ವಾಮಿ, ಇದು 30 ವರ್ಷ ತಳ್ಕೊಂಡ್ಮೇಲೆ ಬಂದದ್ದು, ಅದ್ಭುತವಾದ ಹಣ್ಣು. ಒಂದ್ ತಿಂದ ರಾಜ, ಛೇ ಛೇ ಛೇ, ಇಂತ ಹಣ್ಣು ತಿಂದೇ ಇಲ್ಲಪ್ಪ ಜನ್ಮದಲ್ಲಿ ನಾನು, ತನ್ನ ಪರಿವಾರದವ್ರು ಎಲ್ಲರೂ ಕೊಟ್ಟ, ಭಾರಿ ಸಂತೋಷ ಆಯ್ತು, ಇರಪ್ಪ ಒಂದ್ ನಿಮಿಷ ಇರು ಅಂದ. ಒಳಗಡೆ ಹೋಗಿ ಬಂದು ಅವನಿಗೆ ಸುವರ್ಣ ನಾಣ್ಯಗಳನ್ನ ಕೊಟ್ಟ, ತನ್ನ ಕೊರಳಲ್ಲಿರುವಂತಹ ಹಾರ ತೆಗೆದು ಹಾಕಿದ. ಅಷ್ಟಕ್ಕೆ ಆದ್ರೆ ಸಾಕಾಗಿತ್ತು, ಮಂತ್ರಿಗಳನ್ನ ಕರೆದ. ರೈತ, ನೀ ಇರೋ ಊರ್ ಯಾವ್ದಪ್ಪ ಅಂತ ಕೇಳಿದ. ಇಂಥ ಊರಲ್ಲಿ ಇರ್ತೀನಿ ಸ್ವಾಮಿ, ಆ ಇಡೀ ಊರನ್ನೇ ನಿನ್ ಉಂಬಳಿ ಹಾಕಿ ಕೊಟ್ಬಿಟ್ಟಿದ್ದೀನಿ, ನಿಂದೇ ಅದಿನ ಮೇಲೆ, ನಾನು ಬಂದ್ರು ನಿನಗೆ ಎಲ್ಲ ಲಾಭ, ಒಂದು ಬರ್ಕೊಟ್ಬಿಟ್ಟ. ಎಲ್ರಿಗೂ ಬೆರಗಾಗೋಯ್ತು, ಅಲ್ರಿ ಕೊಟ್ಟದ್ ಒಂದ್ ಬುಟ್ಟಿ ಹಣ್ಣು, ಒಂದ್ ಬುಟ್ಟಿ ಹಣ್ಣಿಗೆ ಇಷ್ಟೊಂದು ಕೊಡದ? ಸುವರ್ಣ ನಾಣ್ಯ ಏನು, ವಜ್ರದ ಹಾರ ಏನು, ಆ ಊರೇ ಬರ್ಕೊಡೋದಂದ್ರೇನು, ಅತಿ ಆಯ್ತಪ್ಪ ಇದ್ಯಾಕೋ ಅಂತಂದ್ರೆ ಮಂತ್ರಿಗಳು. ಹೊರಗಡೆ ಸುದ್ದಿ ಗೊತ್ತಾಗೋ ತಡನಾಗ್ತದ? ಸುದ್ದಿ ಮುಡ್ತು, ಎಲ್ರೂ ಬಂದ್ರಪ್ಪ ಬುಟ್ಟಿ ಬುಟ್ಟಿ ಹಣ್ಣು ಹಿಡ್ಕೊಂಡು ರಾಜನ ಕೊಡೋದಕ್ಕೆ, ಲಾಭ ಬರ್ತದೆ ಅಂತ. ರಾಜ ಯಾರನ್ನು ಮಾತೇ ಆಡಿಸ್ಲಿಲ್ಲ, ಅವ್ರ ರೇಟ್ ಕೊಟ್ಟು ಕಳಿಸ್ಬಿಡಿ ಅಂತ, ಮಾರ್ಕೆಟ್ ರೇಟ್ ಕೊಟ್ಟು ಕಳಿಸಿ ಅಂತ. ಅವ್ರು ಗಲಾಟೆ ಮಾಡೋಕೆ ಶುರು ಮಾಡಿದ್ರು. ಏನಿದು, ಅವನಿಗೆ ಮಾತ್ರ ಎಷ್ಟು ಕೊಡ್ತೀರಿ, ನಮ್ಮ ಹತ್ರ ಬರೀ ರೇಟ್ ಕೊಟ್ಟು ಕಳಿಸ್ತೀರಿ? ಗಲಾಟೆ ಆದ್ಮೇಲೆ ರಾಜನೇ ಹೊರಗೆ ಬಂದು ಅವ್ರ ಹತ್ರ ಮಾತಾಡ್ದ, ಎಲ್ಲ ರೈತರ ಹತ್ರ. ರೈತರಂದ್ರು, ನೋಡಿ, ಒಂದ್ ಕಣ್ಣಿಗೆ ಸುಣ್ಣ ಒಂದ್ ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದ್ದೀರಿ, ಅವನಿಗೆ ಇಷ್ಟೊಂದು ಕೊಟ್ಟರೆ ನಮ್ಗೆ ಏನು ಕೊಡ್ಲಿಲ್ಲ ಅಂತ. ರಾಜ ಇದೆ, ಅವ್ನು ಏನು ಕೊಡ್ಲಿಲ್ಲಪ್ಪ, ನಾನು ರೈತನಿಗೆ ದ್ರಾಕ್ಷಿ ಬೆಲೆ ಕೊಡ್ಲೇ ಇಲ್ಲ ನಾನು. ಮತ್ತೇನ್ ಸರ್ ಇಷ್ಟೊಂದು ಕೊಟ್ಟಿದ್ದೀರಿ ಅಂತ ಗೊತ್ತಲ್ಲ ನಮಗೆ. ಹೌದಪ್ಪ, ಕೊಟ್ಟದ್ ಸರಿ, ಕೊಟ್ಟ ಸುಳ್ಳಲ್ಲ, ಅದು ದ್ರಾಕ್ಷಿ ಬೆಲೆ ಅಲ್ಲ, ಆ ರೈತನಿಗೆ ಇರುವಂತಹ ತಾಳ್ಮೆ, ನಂಬಿಕೆ ಇದೆಯಲ್ಲ, ಇದು ಹಾಕಿದ್ದ 30 ವರ್ಷದ ಮೇಲೆ ನನಗೆ ಹಣ್ಣು ಕೊಡ್ತದೆ ಅಂತ ನಂಬಿಕೆಯಿಂದ 30 ವರ್ಷ ಕಾಯ್ಕೊಂಡಿದ್ದಲ್ಲ ಅವನು. ನಾವೇನ್ ಮಾಡ್ತೀವಿ, ಬೆಳೆ ಬರ್ದಿ ತೆಗೆದು ಹಾಕ್ಬಿಡು, ಕಿತ್ತು ಹಾಕ್ಬಿಡು, ಬೇರೆ ಹಾಕೋಣ ಅಂತೀವಿ ನಾವು. ಅವನ ನಂಬಿಕೆ ಎಷ್ಟು ಗಟ್ಟಿ ಇದೆ,

0: ಕಾಡ್ಮೆ ಎಷ್ಟಿದೆ, 30 ವರ್ಷ ಕಾದಿಟ್ನಲ್ಲ, ನಾನು ಕೊಟ್ಟದ್ದೆಲ್ಲ ದ್ರಾಕ್ಷಿ ಬೆಲೆ ಅಲ್ಲ, ಅವನಿಗಿರುವಂತಹ ನಂಬಿಕೆಯ ತಾಳ್ಮೆ ಬೆಲೆ. ಯಾವಾಗ್ಲೂ ಸ್ನೇಹಿತರೆ, ತಾಳ್ಮೆ ಬೆಲೆ ಬಹಳ ದೊಡ್ಡದಿರುತ್ತೆ. ಸಹಿಸುವ ಕಷ್ಟ ಅನಿಸಬಹುದು, ಆ ಸಹನೆ ಮುಗಿದಾಗ, ಆ ತಾಳ್ಮೆಯನ್ನು ತಡ್ಕೊಂಡಾಗ, ಸಾಧಿಸಿದಾಗ ಕೊನೆಗೆ ಬರುತ್ತಲ್ಲ ಅದ್ರ ಪ್ರತಿಫಲ, ಅದ್ಭುತವಾದ ಪ್ರತಿಫಲ ಬರುತ್ತೆ ಜೀವನದಲ್ಲಿ, ನಮ್ಮನ್ನು ಕಾಪಾಡೋದೇ. ಅದಕ್ಕೆ DVG ಹೇಳ್ತಾರೆ, ಸಹನೆ ವಜ್ರದ ಕವಚ ಮಂಕುತಿಮ್ಮ ಅಂತ. ನಮಗೆ ಕಷ್ಟದಲ್ಲಿ ಪಾರು ಮಾಡುವಂತಹದ್ದು ಸಹನೆ ಮಾತ್ರ, ಆ ತಾಳ್ಮೆ ಮಾತ್ರ. ಆ ತಾಳ್ಮೆ ಯಾವಾಗಲೂ ನಮ್ಮ ಬದುಕನ್ನು ರಕ್ಷಣೆ ಮಾಡಲಿ ಅಂತ ಕೇಳ್ಕೊಳ್ಳೋಣ.
1: ಕರುಣಾಳು ಬಾ ಬೆಳಕೆ ಕಾರ್ಯಕ್ರಮ ಕೇಳಿದಿರಿ.
2: ಇರುಳು ಕತ್ತಲೆಯಾಗವಿ ಮನದೂರ ಕನಿಕರಿಸಿ,
1: ಭಾಗವಹಿಸಿದವರು ಡಾಕ್ಟರ್ ಗುರುರಾಜ್ ಕರ್ಜಿಗಿ.
2: ಕೈ ಹಿಡಿದು ನಡೆಸೆನ್ನನು,
1: ಪ್ರಸ್ತುತಿ ಮಂಜುಳಾ ಪುರಾಣಿ.
2: ಕರುಣಾಳು ಬಾ ಬೆಳಕೆ.
3: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ಭಕ್ತಿ ಗೀತೆಗಳು ಕೇಳಿ. ನಂದಿತಾ ಇವರ ಧ್ವನಿಯಲ್ಲಿ ರಾಮನಾಥ್ ಇವರ ವಚನ, ಕರಿಯ ನಿತ್ತೊಡೆ.

0: ಇದುವರೆಗೆ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:30 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಚಿಂತನ ಮೂಡಿಬರಲಿದೆ.
1: ಮಕ್ಕಳು ಎಲ್ಲ ಇತ್ತು, ಅದರ ಕಡೆಗೆ ವಿಶೇಷ ಒಲವಿರಲಿಲ್ಲ. ಯಾವಾಗ ಬ್ರಿಟಿಷರ ಕಪಿ ಮುಷ್ಟಿಯಿಂದ ಪಾರಾಗುವ ಎಂಬುದರ ಕಡೆಗೇನೆ ಎಲ್ಲರ ಗಮನ. ಲಕ್ಷಾಂತರ ಜನರು

0: ಮನ ಪುಣಗಿಸಿದ್ದರಾದರು. ಮಂದಗಾಮಿಗಳ ಗುಂಪು ಒಂದೆಡೆ, ಅಲ್ಲಿ ಗಾಂಧೀಜಿ, ನೆಹರು, ವಲ್ಲಭಾಯ್ ಪಟೇಲ್ರು, ಅದೇ ರೀತಿಯಾಗಿ ತೀವ್ರಗಾಮಿಗಳು ಸುಭಾಷ್ ಚಂದ್ರ ಬೋಸ್, ಭಗತ್ ಸಿಂಗ್, ಸುಖದೇವ್ ನಂತರದ ಅನೇಕ ಜನ, ಲಾಲ್ ಬಹದ್ದೂರ್ ಶಾಸ್ತ್ರಿ, ಸಾವಿರಾರು ಜನ ಮುಂದಾಳುಗಳು, ಲಕ್ಷ ಲಕ್ಷ ಹೋರಾಟಗಾರರು. ಅಂತೂ ಸ್ವಾತಂತ್ರ್ಯ 1947 ಆಗಸ್ಟ್ 14 ರಾತ್ರಿ ಬಂದೇ ಬಿಟ್ಟಿತು. ಆದರೆ ಆದದ್ದೇನು, ಕೆಲ ಪಟ್ಟಭದ್ರ ಹಿತಾಸಕ್ತಿಗಳಿಂದ ಮನೆ ಮನೆಗಳು ಒಡೆದು ಹೋದವು, ದೇಶ ವಿಭಜನೆಯಾಯಿತು. ಹಿಂದೂಸ್ತಾನ, ಪಾಕಿಸ್ತಾನ, ಇದೀಗ ಎಲ್ಲದೂ ಮುಗಿದ ಕತೆ. 78 ವರ್ಷಗಳ ತನಕ ಮುಕ್ತರಾಗಿ ಸ್ವತಂತ್ರವಾಗಿ ನಡೆದಿದ್ದೇವೆ. ಇಲ್ಲಿ ಸ್ವೇಚ್ಛೆ ಸ್ವಾರ್ಥದ ಮಾರ್ಗದಲ್ಲಿ ನಾವು ಸಾಗಿಬಿಟ್ಟಿದ್ದೇವೆ. ಏನೇ ಇರಲಿ, ಎಷ್ಟಾದರೂ ಇರಲಿ, ಎಲ್ಲದೂ ನನಗಿರಲಿ ಎಂಬ ಮನೋಭಾವದಲ್ಲಿ ನಾಡಾಭಿಮಾನ, ದೇಶಾಭಿಮಾನ ನಶಿಸುತ್ತಿದೆ. ಪಾಶ್ಚಾತ್ಯ ಸಂಸ್ಕೃತಿಯ ವ್ಯಾಮೋಹ ಬೆಳೆಯುತ್ತಿದೆ. ಭಾರತದ ಮಹತ್ವತೆಯನ್ನು ಜಗತ್ತಿಗೆ ಸಾರಿ, ನಮ್ಮ ಧರ್ಮದ ಶ್ರೇಷ್ಠತೆಯನ್ನು ವಿದೇಶಗಳಲ್ಲಿ ಎತ್ತಿ ಹಿಡಿದು ಭಾರತಕ್ಕೆ ಮರಳಿ ಬಂದ ಸ್ವಾಮಿ ವಿವೇಕಾನಂದರು ಭಾರತದ ಮಣ್ಣಲ್ಲಿ ಉರುಳಾಡಿ ಈ ನೆಲದ ಮಣ್ಣಿನ ಕಣಕಣದ ಪವಿತ್ರತೆಯನ್ನ ಕೊಂಡಾಡಿದ್ದನ್ನು ನಾವೆಲ್ಲ ಮರೆಯುತ್ತಿದ್ದೇವೆ. ಯುವ ಜನಾಂಗ ವಿದೇಶದ ವ್ಯಾಮೋಹಕ್ಕೆ ಒಳಗಾಗುತ್ತಿದೆ. ದ್ವೇಷ, ಅಸೂಯೆ, ಕೊಲೆ, ಸುಲಿಗೆ ಇವು ಮುಂಚೂಣಿಯಲ್ಲಿವೆ. ದೇಶಾಭಿಮಾನ, ನಾಡಾಭಿಮಾನ ಕ್ಷೀಣಿಸುತ್ತಿದೆ. ಜೀವನ ವ್ಯವಹಾರಿಕವಾಗಿ ಅದೇ ಒಂದು ಬದುಕಾಗಿದೆ. ನಮ್ಮ ದೇಶ, ನಮ್ಮ ಜನ, ನಮ್ಮ ಮಾನ ಪ್ರಾಣಧನ ತೀರಿಸುವನೆ ಅದರ ಋಣ, ಈ ಒಂದೇ ಜನ್ಮದಿ ಎಂಬ ಕವಿವಾಣಿ ನಮ್ಮ ರಕ್ತದಲ್ಲಿ ಹರಿದಿದೆ. ಆದರೆ ಅದೇಕೆ ಅದರ ಪ್ರಭಾವ ತಗ್ಗಿದೆ, ಅದರಿಂದುಂಟಾದ ಪರಿಣಾಮ, ಆ ಕುರಿತು ಪ್ರಸ್ತುತ ಚಿಂತನ ಮಂಥನ ಮಾಡಬೇಕಾಗಿದೆ. ರಾಷ್ಟ್ರಕವಿ ಕುವೆಂಪುರವರು ವ್ಯಕ್ತಿ ಅಂದರೆ ವ್ಯಷ್ಟಿ ಪ್ರಜ್ಞೆಗಿಂತ ಸಮಷ್ಟಿ ಪ್ರಜ್ಞೆ ದೊಡ್ಡದು ಅಂತ ಸಾರಿದರು. 9ನೇ ಶತಮಾನದಷ್ಟು ಹಿಂದೆ ಪಂಪ ಕವಿ ಮಾನವ ಜಾತಿ ತಾನೊಂದೇ ಬಲಂ ಎಂದು ಬರೆದ. 12ನೇ ಶತಮಾನದಲ್ಲಿ ಎಲ್ಲ ಶರಣ ಸಂಕುಲ ಮಾನವರೆಲ್ಲರೂ ಒಂದೆಂದು ನೋಡಿದರು. ಬಸವಾದಿ ಶಿವಶರಣರು ಅದರಂತೆ ನಡೆದರು. ಕಾಯಕ ದಾಸೋಹದ ಜೊತೆ ಜೊತೆಗೆ ಇವನಾರವ ಎಂಬುದೇ ಇವ ನಮ್ಮವನೆಂದು ಸರ್ವರನ್ನು ಒಪ್ಪಿಕೊಂಡರು, ಸರ್ವರನ್ನು ಒಪ್ಪಿಕೊಂಡರು. ಸ್ವಾತಂತ್ರ್ಯ ಅನಂತರ ಭಾರತ ಜಾತಿಯಿಂದ ಮುಕ್ತವಾಗಿ ಜಾತ್ಯಾತೀತ ರಾಷ್ಟ್ರವೆನಿಸಿತು, ಸಾಮರಸ್ಯಕ್ಕೆ ನಾಂದಿ ಹಾಡಿತು. ಆದರೀಗ ನವನಾಗರಿಕತೆಯ ಗುಂಪಿನಿಂದ, ತಂತ್ರಜ್ಞಾನದ ವೈಶಿಷ್ಟ್ಯದಿಂದ ಸಾಮರಸ್ಯ ಅನ್ನುವ ಪದ ಮರೆಯಾಗುತ್ತಿದೆ. ಜಾತ್ಯಾತೀತ ರಾಷ್ಟ್ರದಲ್ಲಿ ಸಾವಿರಾರು ಜಾತಿಗಳು ಮೈಕೊಡುವೆ ನಿಂತಿವೆ. ಜಾತಿಗಳು ಅವುಗಳೊಂದಿಗೆ ಉಪಜಾತಿಗಳು ಮಿಂಚತೊಡಗಿವೆ. ಜಾತಿ ಉಪಜಾತಿ ಒಬ್ಬೊಬ್ಬ ಗುರುಗಳನ್ನು ಮಾಡಿಕೊಂಡೆವು. ಏನೇ ಇರಲಿ, ಸಾಮರಸ್ಯದ ಬೆಸಿಗೆ ಆಗಬೇಕಾಗಿತ್ತು. ಇಷ್ಟಕ್ಕೆ ಸುಮ್ಮನಾಗಿಲ್ಲ. ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಮಹಾಮಹಿಮೆಯರ ಹಿಂದಿನ ಅವರ ಹುಟ್ಟಿನ ಕುಲಗೋತ್ರಗಳನ್ನು ನಾವು ತಿಳಿದುಕೊಂಡು ರಾಷ್ಟ್ರ ನಾಯಕರನ್ನ ನಮ್ಮ ನಮ್ಮ ಪಾಡಿಗೆ ಜಾತಿ ನಾಯಕರನ್ನಾಗಿ ಮಾಡಿಕೊಂಡಿದ್ದೇವೆ. ಇದರಿಂದ ಆ ಎಲ್ಲ ನಾಯಕರು ಜಾತಿಗಷ್ಟೇ ಸೀಮಿತವೆಂಬಂತೆ ಮಾಡುತ್ತಾ ನಡೆದಿದ್ದೇವೆ. ಇದರಿಂದ ಅಂತರವನ್ನು ಸೃಷ್ಟಿಸತೊಡಗಿದ್ದೇವೆ. ನಾವು ಚಿಕ್ಕವರಿದ್ದಾಗ ರಾಷ್ಟ್ರದ ಬಗ್ಗೆ ಒಂದು ಘೋಷವಾಕ್ಯವನ್ನು ಕೂಗುತ್ತಿದ್ದೆವು, ನಾವೆಲ್ಲ ಒಂದು, ನಾವೆಲ್ಲ ಬಂಧು ಎಂದು. ಈಗ ನಾವುಗಳು ನಮ್ಮ ನಮ್ಮ ಕುಟುಂಬಕ್ಕಷ್ಟೇ ಸೀಮಿತಗೊಳ್ಳುತ್ತಿದ್ದೇವೆ. ಇದು ಅಪಾಯಕಾರಿ ವರ್ತನೆ ಎಂದು ಎಲ್ಲ ಬಲ್ಲ ಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ. ರಸ್ತೆಯ ಕಲ್ಲು ಮಣ್ಣು ಅಷ್ಟೇ ಏಕೆ, ಬಸ್ ಸ್ಟ್ಯಾಂಡಿನಲ್ಲಿರೋ ಬಂಡೆಗಳನ್ನು ಕಿತ್ತಿ ನಮ್ಮ ಮನೆಗೆ ನಾವು ಒಯ್ತೇವೆ. ಎಂಥ ಸಣ್ಣತನವಲ್ಲ. ರಸ್ತೆ ಯಾರದು, ಆ ತಂಗುದಾಣಗಳು ಯಾರು, ಮತ್ತು ಅದರ ತೆರಿಗೆ ಕಟ್ಟುವವರು ಯಾರು? ಪ್ರಜಾಪ್ರಭುತ್ವ ಅಂದರೆ ಏನು? ನಮ್ಮದೇ ತಾನೇ, ಪ್ರಜೆಗಳ ಪ್ರತಿನಿಧಿಗಳು ಅಲ್ಲಿ ಇರೋದು, ನಾವೇ ಅದನ್ನು ಆಳೋದು, ನಾವೇ ಪ್ರಭುಗಳಲ್ವೇ. ಹಾಗಾಗಿ ಇದೆಲ್ಲ ಊರು, ಕೇರಿ, ರಸ್ತೆ, ರಾಜ್ಯ, ದೇಶ ನಮ್ಮದೇ, ಮಣ್ಣು ನಮ್ಮದೇ, ಜನರು ನಮ್ಮವರು. ಇಂತಹ ಅಖಂಡ ದೇಶದಲ್ಲಿ ನಾವು ಒಬ್ಬರು, ನಮ್ಮ ಕುಟುಂಬವೂ ಒಂದು ಎಂಬ ಪ್ರಜ್ಞೆ ನಿಜವಾಗಲೂ ಅದನ್ನು ಜಾಗೃತ ಮಾಡಬೇಕಾಗಿದೆ.
1: ಇದುವರೆಗೆ ಎಸ್ವಿ ಪಾಟೀಲ್ ಗುಂಡೂರ್ ಅವರಿಂದ ಚಿಂತನ ಕೇಳಿದಿರಿ. ಇದು ಆಕಾಶವಾಣಿ ಹೊಸಪೇಟೆ ಕೇಂದ್ರದ ಕೊಡುಗೆ.
2: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ರೈತರಿಗೆ ಸಲಹೆ.
3: ಈ ಕೆಸುವಿನ ಗೆಡ್ಡೆಯನ್ನ ಅಲೋಕೇಶಿಯಾ ಎಂದು ಕರೆಯುತ್ತಾರೆ. ಇದರ ಪ್ರಭೇದಗಳು ಅಲೋಕೇಶಿಯಾ ಒಡೋರಾ, ಅಲೋಕೇಶಿಯಾ ಪಕ್ಕುಲೆಟಾ, ಅಲೋಕೇಶಿಯಾ ಬಿಸ್ಬಸಿಸ್, ಅಲೋಕೇಶಿಯಾ ಅಕುಮಿನೆಟ್, ಅಲೋಕೇಶಿಯಾ ಎಕ್ಯುಲೋಬ್, ಅಲೋಕೇಶಿಯಾ ಅಲ್ಬಾ, ಅಲೋಕೇಶಿಯಾ ಪಿರಿಪೋಲಿಯಾ, ಅಲೋಕೇಶಿಯಾ ಅಟ್ರುಪೋರಿಯಾ. ಅಲೋಕೇಶಿಯಾ ಗಡ್ಡೆಯು ಪ್ರಥಮವಾಗಿ ಏಷ್ಯಾ ಖಂಡದ ವಿವಿಧ ಭಾಗಗಳಾದ ಶ್ರೀಲಂಕಾ, ಮಲೇಷಿಯಾ, ಇಂಡೋನೇಷ್ಯಾಗಳಲ್ಲಿ ಕಂಡುಬಂದಿದ್ದು, ನಂತರ ಅಮೆರಿಕ ಖಂಡದ ವಿವಿಧ ದೇಶಗಳಲ್ಲಿ ಬೆಳೆಯಲಾರಂಭಿಸಿದರು. ಈ ಪ್ರಭೇದಗಳು ಹೆಚ್ಚಾಗಿ ಜಾಸ್ತಿ ಮಳೆ ಬರುವ ಪ್ರದೇಶಗಳಲ್ಲಿ

0: ಹೇಳವಾಗಿ ಬೆಳೆಯಲಾಗುತ್ತಿದೆ. ಈ ಕೆಸುವಿನ ಗಡ್ಡೆಯಲ್ಲಿರುವಂತಹ ಪೋಷಕಾಂಶಗಳು ಪ್ರೋಟೀನ್, ಕೊಬ್ಬು, ಕಾರ್ಬೋಹೈಡ್ರೇಟ್, ಬೂದಿ, ಕ್ಯಾಲ್ಸಿಯಂ, ಕಬ್ಬಿಣ, ರಂಜಕ, ವಿಟಮಿನ್ B1, ವಿಟಮಿನ್ B3, ವಿಟಮಿನ್ C, ಎಲ್ಲ ಪೋಷಕಾಂಶಗಳು ಈ ಕೆಸುವಿನ ಗಡ್ಡೆಯಲ್ಲಿ ಹೇರಳವಾಗಿವೆ. ಈ ಕೆಸುವಿನ ಗಡ್ಡೆಯ ಔಷಧೀಯ ಗುಣಗಳು ಏನೆಂದರೆ, ಜೀರ್ಣಕ್ರಿಯೆಯು ಅತಿಸಾರ, ಮಲಬದ್ಧತೆ, ಜ್ವರ ಇತ್ಯಾದಿ ಲಕ್ಷಣಗಳನ್ನು ತಡೆಗಟ್ಟುತ್ತದೆ. ಈ ಗಡ್ಡೆಗಳ ಸೇವನೆಯಿಂದ ಮಧುಮೇಹದ ತೊಂದರೆಗಳನ್ನು ಹತೋಟಿಯಲ್ಲಿಡಬಹುದು. ಗಡ್ಡೆಯ ನಾರಿನ ಅಂಶವು ಮಧುಮೇಹದ ರೋಗಿಗಳಿಗೆ ಉತ್ತಮ, ಯಾಕೆಂದರೆ ಇದು ದೇಹದಲ್ಲಿ ಗ್ಲುಕೋಸ್ ಹಾಗೂ ಇನ್ಸುಲಿನ್ ಅನ್ನು ನಿಯಂತ್ರಣದಲ್ಲಿ ಇಡುತ್ತದೆ. ಇದರ ಜೊತೆ ರಕ್ತದಲ್ಲಿ ಸಕ್ಕರೆ ಅಂಶವನ್ನು ಕೂಡ ನಿಯಂತ್ರಣದಲ್ಲಿ ಇಡುತ್ತದೆ. ರಕ್ತದೊತ್ತಡ ಹಾಗೂ ಹೃದಯದ ಆರೋಗ್ಯಕ್ಕಾಗಿ ಈ ಗಡ್ಡೆಗಳು ಬಹಳ ಉಪಯುಕ್ತ. ಈ ಗಡ್ಡೆಯಲ್ಲಿ ವಿಟಮಿನ್ ಎ ಹಾಗೂ ವಿಟಮಿನ್ ಸಿ ಹಾಗೂ ಫಿನೋಲಿಸ್ ನಂತಹ ಆಂಟಿ ಆಕ್ಸಿಡೆಂಟ್ಗಳು ಇರುವುದರಿಂದ ಇದು ನಮ್ಮ ದೇಹದಿಂದ ಫ್ರೀ ರೆಡಿಕಲ್ಸ್ಗಳನ್ನು ತೆಗೆದು ಕ್ಯಾನ್ಸರ್ನಿಂದ ಕಾಪಾಡುತ್ತದೆ. ನಮ್ಮ ದೇಹದಲ್ಲಿರುವಂತಹ ಬಿಳಿಯ ರಕ್ತ ಕಣಗಳನ್ನು ಹೆಚ್ಚಿಸಿ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಈ ಕೆಸುವಿನ ಗಡ್ಡೆಯ ಬೇಸಾಯ ಕ್ರಮ. ಈ ಗಡ್ಡೆಗೆ ಸರಿಯಾದ ಪ್ರಮಾಣದಲ್ಲಿ ತೇವಾಂಶವಿರುವ ಮಣ್ಣು ಅವಶ್ಯಕ. ಈ ಬೆಳೆಯನ್ನ ಬೆಳೆಯಬೇಕಾದರೆ ಕನಿಷ್ಠ 170 cm ಪ್ರಮಾಣದ ವಾರ್ಷಿಕ ಮಳೆ ಬೇಕಾಗುತ್ತದೆ. ಮಣ್ಣಿನಲ್ಲಿ ಲವಣಾಂಶ ಜಾಸ್ತಿ ಇದ್ದರೆ ಈ ಬೆಳೆಯನ್ನು ಬೆಳೆಯುವುದು ಕಷ್ಟಕರ. 2-3 ಕಣ್ಣುಗಳಿರುವ ಕಾಂಡದ ತುಂಡುಗಳು ಅಥವಾ ಕಂದುಗಳನ್ನು ಉಪಯೋಗಿಸಬೇಕು. ಡಿಸೆಂಬರ್ನಿಂದ ಮಾರ್ಚ್ ವರೆಗೂ ನಾಟಿ ಮಾಡಬಹುದು. ಬಿತ್ತುವ ಪೂರ್ವ 15-20 cm ಆಳದ ಗುಂಡಿಗಳನ್ನು ತೆಗೆಯಬೇಕು. ಅವುಗಳಲ್ಲಿ ಕಂದುಗಳನ್ನು 1.5 ಮತ್ತು 1.5 meter ಅಂತರದಲ್ಲಿ ನೆಡಬೇಕು. ಬೆಳೆಯ ಸಮೃದ್ಧಿಗೆ ಕೊಟ್ಟಿಗೆ ಗೊಬ್ಬರ ಹಾಗೂ ಅಮೋನಿಯಂ ಸಲ್ಫೇಟ್ ಬಳಸುವುದರಿಂದ ಅಧಿಕ ಇಳುವರಿ ಕೊಡುವುದು ಎಂದು ಕಂಡುಬಂದಿದೆ. ಮಳೆ ಬಾರದೇ ಇದ್ದರೆ 5-6 ದಿನಗಳ ಅಂತರದಲ್ಲಿ ನೀರು ಹಾಯಿಸಬೇಕು. ಈ ಕೆಸುವಿನ ಗಡ್ಡೆಗೆ ಬರುವಂತಹ ರೋಗಗಳು, ಈ ಗಿಡದಲ್ಲಿ ಯಾವುದೇ ರೋಗ ಹಾಗೂ ಕೀಟ ಸಹಜವಾಗಿ ಕಾಣುವುದಿಲ್ಲ. ಆದರೂ ಸಹ ಕೆಲವೊಮ್ಮೆ ಎಲೆ ಚುಕ್ಕಿ ರೋಗ ಬರುವ ಸಾಧ್ಯತೆಗಳಿವೆ. ಇದರ ಹತೋಟಿಗೆ 0.3% ಬ್ಲೈಟಾಕ್ಸ್ ಸಿಂಪಡಿಸುವುದರಿಂದ ಈ ರೋಗವನ್ನು ನಿಯಂತ್ರಿಸಬಹುದು. ಕೀಟಗಳಲ್ಲಿ ಮುಖ್ಯವಾಗಿ ಜೇಡ, ನುಸಿ ಹಾಗೂ ಎಲೆ ತಿನ್ನುವ ಹುಳುಗಳು ಕಾಣಬಹುದು. ಸರಿಯಾದ ಕೀಟನಾಶಕ ಬಳಸಿ ಇವುಗಳ ಹತೋಟಿ ಮಾಡಬೇಕು. ಈ ಕೆಸುವಿನ ಗಡ್ಡೆಯ ಕೊಯ್ಲು ಮತ್ತು ಇಳುವರಿ. ಗಡ್ಡೆ ನಾಟಿ ಮಾಡಿ 12-18 ತಿಂಗಳಿಗೆ ಈ ಬೆಳೆಯು ಕೊಯ್ಲಿಗೆ ಬರುತ್ತದೆ. ಜೂನ್ನಿಂದ ಆಗಸ್ಟ್ ವರೆಗೂ ಗಡ್ಡೆಗಳನ್ನು ಅಗೆದು ತೆಗೆಯಬಹುದು. ಚೆನ್ನಾಗಿ ಬೆಳೆದ ಬೆಳೆಯಿಂದ ಪ್ರತಿ ಹೆಕ್ಟೇರಿಗೆ 16-22 ಟನ್ ಇಳುವರಿ ಪಡೆಯಬಹುದು. ಈ ಗಡ್ಡೆಗಳನ್ನು ಬೇಯಿಸಿ ತಿನ್ನಬಹುದು, ಸಾಂಬಾರಲ್ಲಿ ಬೆರೆಸಬಹುದು, ಗಡ್ಡೆಗಳನ್ನು ಚಿಪ್ಸ್ ತಯಾರಿಸಿ ಒಣಗಿಸಿ ಅವುಗಳಿಂದ ಹಿಟ್ಟು ತಯಾರಿಸಬಹುದು. ವಿವಿಧ ತಿನಿಸುಗಳಾದಂತಹ ಬಿಸ್ಕಿಟ್, ಚಕ್ಲಿ, ಸಂಡಿಗೆ, ಬಜ್ಜಿ ಇತ್ಯಾದಿ ಸಂಸ್ಕರಣಾ ಪದಾರ್ಥಗಳಲ್ಲೂ ಕೂಡ ಈ ಕೆಸುವಿನ ಗಡ್ಡೆಯನ್ನು ಉಪಯೋಗಿಸುತ್ತಾರೆ.
1: ಇದುವರೆಗೆ ರೈತರಿಗೆ ಸಲಹೆ ಕೇಳಿದಿರಿ.

ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಈಗ ಗಾನ ಸುಧೆ ಭಕ್ತಿಗೀತೆಗಳ ಕಾರ್ಯಕ್ರಮ ಕೇಳಿ. ಎಂ ವೆಂಕಟೇಶ್ ಕುಮಾರ್ ಅವರ ಧ್ವನಿಯಲ್ಲಿ ಪುಟ್ಟರಾಜು ಗವಾಯಿಯವರ ರಚನೆ.

ಗಾನಸುದೆ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆಗಳನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 6:55 ಆಗುತ್ತಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಸಂಸ್ಕೃತದಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಇಯಂ ಆಕಾಶವಾಣಿ. ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕ ಕೃಷ್ಣಪ್ರಸಾದೋಪಾಧ್ಯಾಯ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓಸ್ಲೋ ನಗರೆ ಭಾರತ ನಾರ್ವೆ ವ್ಯಾಪಾರ ಅನುಸಂಧಾನ ಶಿಖರ ಸಮ್ಮೇಳನೆ ಭಾಗಂ ಅಗೃಹಾತ್. ಶಿಖರ

ಬಾಯಿ ತೆರೆದ ಚರಂಡಿಗಳು, ಕಸದ ರಾಶಿಗಳು. ಮರುಬಳಕೆ ಮಾಡ್ಲಿಕ್ಕಂತೇಳಿ ವಸ್ತು ಹುಡುಕುವ ಆಯುವ

0: ಮಹಿಳೆಯರು ಮತ್ತು ಮಕ್ಕಳು.
1: ಎಲ್ಲೇ ನೋಡು
0: ತಿನ್ನಕ್ಕೇನಾದ್ರೂ ಸಿಗ್ತೈತಿ ಅಂತ ಹೇಳಿ ಕಸಾನ ಜಾಲಾಡುವ ಹಸು, ಹಂದಿ, ಪಕ್ಷಿ, ನಾಯಿಗಳು. ಅನುಪಯುಕ್ತ ವಸ್ತು, ಪ್ರಾಣಿ ಹೊಟ್ಟೆ ಸೇರಿ ಅನಾರೋಗ್ಯಕ್ಕ ದಾರಿ. ಕಸದ ರಾಶಿಯೊಳಗ ಹೊಟ್ಟೆ ತುಂಬಿಸಿಕೊಂಡ ಹಸುವಿನ ಹಾಲು ಇನ್ಯಾರಿಗೆ? ಪ್ರಾಣಿ ಪಕ್ಷಿಗಳ ಜೊತೆಗೆ ನಮ್ಮ ಆರೋಗ್ಯದ ಕಾಳಜಿನೂ ಇರಲಿ. ಹಂಗಾದ್ರ ಕಸದ ಗಾಡಿಗೆ ಕಸಾನ ವಿಂಗಡಿಸಿ ಹಾಕೋ ಅಭ್ಯಾಸನ ಇವತ್ತಿನಿಂದ ನೀವ ಶುರು ಮಾಡ್ರಿ. ನಾಡನ್ನ ಸ್ವಚ್ಛವಾಗಿಸಿ ಸ್ವಾಸ್ಥ್ಯ ಕಾಪಾಡಿ.
2: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:02 ಆಗುತ್ತಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮೊದಲಿಗೆ ವಾಣಿಜ್ಯ ಪ್ರಕಟಣೆಗಳು. ಸರಿಯಾಗಿ 7:05 ಪ್ರದೇಶ ಸಮಾಚಾರ ಕೇಳುತ್ತಿರಿ ಧಾರವಾಡ ಕೇಂದ್ರದಿಂದ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
1: ತಂತ್ರಜ್ಞಾನ ತರಂಗ ಸಿಡ್ಯಾಟ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ.
2: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com.
3: ಪರಿ ಪರಿ ಪರಿ, ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು.
4: ಯಾಕೆ ಚಂದು ಇಷ್ಟೊಂದ್ ಗಾಬರಿ ಆಗಿದ್ಯಾ?
3: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ. ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ. ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ. ಬರೀ OTPಗಳು ಬರ್ತಾ ಇದೆ. ಯಾರ್ಯಾರು OTP ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ.
4: ಭಯ ಆಗ್ತಾ ಇದೆ ಕಣೆ.
3: ಭಯಪಡ್ಬೇಡ ಚಂದು, ಸೈಬರ್ ಕ್ರೈಮ್ ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲಾ ಅಕೌಂಟ್ಸ್ ಬ್ಲಾಕ್ ಮಾಡು. ಯಾವ ಕಾಲು ತಗೋಬೇಡ. OTP ಅಂತೂ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂ.
5: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.
6: ಯಾರು ಈ ಮಾತನ್ನು ಕೇಳೋದಿಲ್ಲ, ಹಿಂದೆ ತಳ್ಳೋ ಜನರೇ ಹೆಚ್ಚು ಊರಲ್ಲೆಲ್ಲ.
7: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
5: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
7: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
5: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
7: ನಾವು ಸಮಾಜವನ್ನು ಬೆಳೆಸಿದರೆ
5: ಸಮಾಜ ನಮ್ಮನ್ನು ಬೆಳೆಸುತ್ತದೆ.
6: ಒಂದ

0: ಮುಟ್ಟಿ ಒಮ್ಮೆ ಬಾಯಿಲಿಟ್ಟು.
1: ಆಧುನಿಕ ಮಾರುಕಟ್ಟೆಯಲ್ಲಿ ಗ್ರಾಹಕನೇ ರಾಜ. ಹೆಚ್ಚುತ್ತಿರುವ ಸ್ಪರ್ಧೆಯಿಂದಾಗಿ ಕಲಬೆರಕೆ, ಕಾಳಸಂತೆ, ತಪ್ಪು ಮಾಹಿತಿಯಿಂದ ವಂಚನೆಗೆ ಒಳಗಾಗಬೇಡಿ.
2: ಗ್ರಾಹಕ ಕಾನೂನಿನ ಮಾಹಿತಿ ಹಾಗೂ ಅರಿವು ಇರಲಿ, ಜಾಗೃತರಾಗಿರಿ, ಎಚ್ಚರದಿಂದಿರಿ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗೀದಾರಿ

से दूर सबसे पहले माहिती शिक्षा संवहन अभियान ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಈಗ ವಾರ್ತೆಗಳ ವಿವರ. ಕೇಂದ್ರದ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತಾ ಅಭಿಯಾನವನ್ನು ಯಶಸ್ವಿಗೊಳಿಸಿ ಉತ್ಪಾದಕತೆ ಹೆಚ್ಚಿಸಿ ರೈತ ಕುಟುಂಬಗಳ ಸುಸ್ಥಿರ ಅಭಿವೃದ್ಧಿಗೆ ರಾಜ್ಯ ಸರ್ಕಾರ ಆದ್ಯತೆ ನೀಡಿದೆ ಎಂದು ಕೃಷಿ ಖಾತೆ ಸಚಿವ ಎನ್ ಚಲುವರಾಯಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ರಾಜ್ಯ ಮಟ್ಟದ ಮುಂಗಾರು ಹಂಗಾಮು ಕಾರ್ಯಾಗಾರದಲ್ಲಿ ಅವರು ಮಾತನಾಡಿದರು. ಕೃಷಿ ಭಾಗ್ಯ, ಹೈಟೆಕ್ ಹಾರ್ವೆಸ್ಟರ್ ಹಬ್ ಹಾಗೂ ಬೆಳೆ ವಿಮೆ ಯೋಜನೆಗಳ ಸಮರ್ಪಕ ಅನುಷ್ಠಾನಕ್ಕೆ ಆದ್ಯತೆ ನೀಡಲಾಗಿದೆ. ಮಳೆ ಅನಿಶ್ಚಿತತೆ, ಹವಾಮಾನ ವೈಪರೀತ್ಯ ಹಾಗೂ ಬದಲಾಗುತ್ತಿರುವ ಬೆಳೆ ಮಾದರಿಗಳನ್ನು ಗಮನದಲ್ಲಿರಿಸಿ ಜಿಲ್ಲಾ ಮಟ್ಟದಲ್ಲಿ ಮುಂಗಾರು ಹಂಗಾಮಿಗೆ ಮುಂಚಿತವಾಗಿ ಬೆಳೆ ಯೋಜನೆ ಮತ್ತು ಪರ್ಯಾಯ ಯೋಜನೆಗಳನ್ನು ರೂಪಿಸುವುದು ಅಗತ್ಯ ಎಂದು ಅಭಿಪ್ರಾಯಪಟ್ಟರು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಈ ತಿಂಗಳ 25ನೇ ತಾರೀಖಿನವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ. ಜಿಲ್ಲಾಧಿಕಾರಿ ಪ್ರಭುಲಿಂಗ್ ಕವಳಿಕಟ್ಟಿ ಮಾಹಿತಿ ನೀಡಿ ಬುಡಕಟ್ಟು ಸಮುದಾಯಗಳಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳ ಪ್ರಯೋಜನ ತಲುಪಿಸುವುದು ಹಾಗೂ ಸೂಕ್ತ ದಾಖಲಾತಿಗಳನ್ನು ಒದಗಿಸಲು 17 ಇಲಾಖೆಗಳ ಸಮನ್ವಯದೊಂದಿಗೆ ಈ ಅಭಿಯಾನ ನಡೆಯುತ್ತಿದೆ ಎಂದರು. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿರೂಪಿನಕೊಪ್ಪ, ಬಿಬೀರನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸದಾಶಿವಪುರ ಗ್ರಾಮಗಳಲ್ಲಿ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನದ ಅಂಗವಾಗಿ ಜನಜಾಗೃತಿ ಕಾರ್ಯಕ್ರಮ ಆಯೋಜಿಸಲಾಗುವುದು ಎಂದರು. ಚಾಮರಾಜನಗರ ಜಿಲ್ಲೆಯಲ್ಲಿ ಪ್ರಧಾನಮಂತ್ರಿ ಜನಮನ ಹಾಗೂ ಧರ್ತಿ ಆಬ ಜನಜಾತಿಯ ಗ್ರಾಮ ಉತ್ಕರ್ಷ ಅಭಿಯಾನಕ್ಕೆ ಶಾಸಕ ಎಆರ್ ಕೃಷ್ಣಮೂರ್ತಿ ಚಾಲನೆ ನೀಡಿದರು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿ ಇಂದು ಬೆಳಗ್ಗೆ 11 ಗಂಟೆಗೆ ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ಪೂರ್ವ ಸಿದ್ದತೆಗಳನ್ನು ಪರಿಶೀಲಿಸಿ ಮಾತನಾಡಿದ ಅವರು, ಕಂದಾಯ ಇಲಾಖೆಯಡಿ ಇ ಪೋತಿ ಖಾತೆ, ದರಖಾಸ್ತು ಪೋಡಿ, ಕಂದಾಯ ಗ್ರಾಮ ಹಕ್ಕುಪತ್ರಗಳು, ಪಿಂಚಣಿ ಸೇರಿದಂತೆ 1,52,492 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಿಸಲಾಗುತ್ತಿದೆ ಎಂದರು. ಬಿಜೆಪಿ ಆಡಳಿತ ಅವಧಿಯಲ್ಲಿ ರಾಜ್ಯದ ಕೃಷಿ ವೃದ್ಧಿ ದರ ಶೇಕಡ 17ರಷ್ಟಿತ್ತು. ಕಾಂಗ್ರೆಸ್ ಸರ್ಕಾರದ 3 ವರ್ಷಗಳ ಈ ಕಾಲಾವಧಿಯಲ್ಲಿ ಶೇಕಡ 10.4ಕ್ಕೆ ಕುಸಿದಿದೆ ಎಂದು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಟೀಕಿಸಿದ್ದಾರೆ. ಬೆಂಗಳೂರಿನಲ್ಲಿ ಈ ವಿಷಯ ತಿಳಿಸಿದ ಅವರು, ಹೈನುಗಾರರಿಗೆ ಹಾಲು ಪ್ರೋತ್ಸಾಹಧನದ 700 ಕೋಟಿ ರೂಪಾಯಿ ಬಾಕಿ ಇದೆ. ಬಿತ್ತನೆ ಬೀಜಗಳ ಬೆಲೆ ಶೇಕಡ 60ರಷ್ಟು ಏರಿಕೆಯಾಗಿದೆ. ರೈತರು ಬೆಳೆ ಹಾನಿಯಿಂದ ಸಂಕಷ್ಟಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಳ್ಳುವ ಮಟ್ಟಕ್ಕೆ ಪರಿಸ್ಥಿತಿ ವಿಕೋಪಕ್ಕೆ ತಿರುಗಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ಕೇಂದ್ರ ಸರ್ಕಾರ ದೇಶದ ಜ್ಞಾನ ಪರಂಪರೆಯನ್ನು ಸಂರಕ್ಷಿಸಿ ಮುಂದಿನ ಪೀಳಿಗೆಗೆ ಪರಿಚಯಿಸುವ ಉದ್ದೇಶದಿಂದ ಜ್ಞಾನ ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ

0: ಭಾರತಂ ಮಿಷನ್ ಯೋಜನೆಯಡಿ ವಿಜಯನಗರ ಜಿಲ್ಲೆಯಲ್ಲಿ ಹಸ್ತಪ್ರತಿಗಳ ಸಮಗ್ರ ಸಮೀಕ್ಷೆ ಮತ್ತು ಡಿಜಿಟಲೀಕರಣ ಕಾರ್ಯಕ್ಕೆ ಚಾಲನೆ ನೀಡಿದೆ. ಅಪರೂಪದ ಪ್ರಾಚೀನ ಹಸ್ತಪ್ರತಿಗಳನ್ನು ಈಗಾಗಲೇ ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕು ಕಮಲಾಪುರದ ಹಂಪಿ ಕನ್ನಡ ವಿಶ್ವವಿದ್ಯಾಲಯದ ಮೂಲಕ ಸಂಗ್ರಹಿಸಲಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ವಿಜಯನಗರ ಜಿಲ್ಲಾಧಿಕಾರಿ ಕವಿತಾ ಮನ್ನಿಕೇರಿ ಈ ಕುರಿತು ಮಾಹಿತಿ ನೀಡಿದ್ದಾರೆ.
1: ಭಾರತ ಸರ್ಕಾರ ಜ್ಞಾನ ಭಾರತ ಮಿಷನ್ ಅಡಿಯಲ್ಲಿ ಡಿಜಿಟಲೀಕರಣ ಮಾಡಬೇಕು ಅಂತ ಆಗ್ಲೇ 90% ಕೆಲಸ ಆಗಿದೆ. ಏನಂದ್ರೆ ಅಡಿಯನ್ನ ನಾವು ಅಪ್ಲೋಡ್ ಮಾಡಿ ಡಿಜಿಟಲೈಸ್ ಮಾಡಬೇಕು ಅಷ್ಟು ಮಾತ್ರ ಇದೆ. ಕ್ರೆಡಿಟ್ ಎಲ್ಲ ನಮ್ಮ ಹಂಪಿ ಯೂನಿವರ್ಸಿಟಿಗೆ ಹೋಗ್ಬೇಕು, ಮತ್ತೆ ಇದಕ್ಕೆ ಪರಿಶ್ರಮ ಪಟ್ಟಂತ ಎಲ್ಲಾ ಏನು ಸಿಬ್ಬಂದಿ ಅಧಿಕಾರಿಗಳಿಗೆ ಹೋಗುತ್ತೆ. ಏನು ಶೇಖರಣೆ ಮಾಡಿದ್ದಾರೆ ಅದನ್ನೆಲ್ಲ ನಾನು ನೋಡಿದೆ. ಸರ್ವೆ ಮಾಡಿ ಐಡೆಂಟಿಫೈ ಮಾಡಿ ನಂತರ ಹಸ್ತಪ್ರತಿ ಇರುವಂತ ಮನೆಗಳಲ್ಲಿ ಹೋಗಿ ಅವ್ರಿಗೆ ಮನ ಕಲಿಸ್ತೀವಿ, ಅವರನ್ನೆಲ್ಲ ತಗೊಂಡ್ಬಂದು ಶೇಖರಣೆ ಮಾಡಿದ್ರು. ಇಟ್ಸ್ ನಾಟ್ ಅ ಸ್ಮಾಲ್ ಜಾಬ್, ಸಣ್ಣ ವಿಷಯ ಅಲ್ಲ. ಅದ್ಭುತವಾದ ಕೆಲಸವನ್ನು ಮಾಡಿದ್ದಾರೆ.
0: ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಕಲಬುರಗಿ ಜಿಲ್ಲೆ ಸೇಡಂ, ಜೇವರ್ಗಿ, ರಾಯಚೂರು ಜಿಲ್ಲೆ ಸಿಂಧನೂರು ಹಾಗೂ ರಾಯಚೂರಿನಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಜಿಟಿಟಿಸಿ ಆರಂಭಿಸಲು 73 ಕೋಟಿ ರೂಪಾಯಿ ಅನುದಾನ ಒದಗಿಸುವುದಾಗಿ ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ದಿ ಮಂಡಳಿ ಅಧ್ಯಕ್ಷ ಡಾ ಅಜಯ್ ಸಿಂಗ್ ತಿಳಿಸಿದ್ದಾರೆ. ಕಲಬುರಗಿಯ I1A ಶಾಹಿ ಅತಿಥಿಗೃಹದಲ್ಲಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕ ಭಾಗದ ತಲಾ ಆದಾಯ ತುಂಬಾ ಕಡಿಮೆ ಇದೆ. ಕಲ್ಯಾಣ ಕರ್ನಾಟಕ ಎಕಾನಮಿ ಮಿಷನ್ ಅಡಿ ಹೂಡಿಕೆಗೆ ಪ್ರಯತ್ನಿಸಲಾಗುತ್ತಿದೆ. ಬೆಂಗಳೂರಿನಾಚೆ 2ನೇ ಮತ್ತು 3ನೇ ಹಂತದ ನಗರಗಳು ಬೆಳವಣಿಗೆ ಹೊಂದಿದಲ್ಲಿ ಮಾತ್ರ ಪ್ರಾದೇಶಿಕ ಅಸಮಾನತೆ ನೀಗಲಿದೆ ಎಂದರು. ನಿನ್ನೆ May 18 ವಿಶ್ವ ಏಡ್ಸ್, ಆಕ್ವಾರ್ಡ್ ಇಮ್ಯುನೋ ಡಿಫಿಷಿಯನ್ಸಿ ಸಿಂಡ್ರೋಮ್ ಲಸಿಕೆ ದಿನ ಹಾಗೂ HIV ಹ್ಯೂಮನ್ ಇಮ್ಯುನೋ ಡೆಫಿಷಿಯನ್ಸಿ ವೈರಸ್ ಲಸಿಕೆ ಜಾಗೃತಿ ದಿನವನ್ನು ಆಚರಿಸಲಾಯಿತು. ಸುರಕ್ಷಿತ ಮತ್ತು ಪರಿಣಾಮಕಾರಿ ಏಡ್ಸ್ ಔಷಧವನ್ನು ಕಂಡುಹಿಡಿಯುವ ಪ್ರಕ್ರಿಯೆಗೆ ಕೊಡುಗೆ ನೀಡಿದ ಸಾವಿರಾರು ಸಂಶೋಧಕರು, ವಿಜ್ಞಾನಿಗಳು ಮತ್ತು ಆರೋಗ್ಯ ವೃತ್ತಿಪರರ ಪ್ರಯತ್ನಗಳನ್ನು ಗುರುತಿಸಿ ಗೌರವಿಸಲಾಯಿತು. ಡಾ ಶಿವಾಜಿ ಜಾಧವ್ ತಮ್ಮ ನವೋದ್ಯಮದ ಮೂಲಕ ಅತ್ಯಂತ ಕಡಿಮೆ ದರದ HIV ಪರೀಕ್ಷಾ ಕಿಟ್ ಅಭಿವೃದ್ಧಿಪಡಿಸಿದ್ದಾರೆ. ಧಾರವಾಡ ಭಾರತೀಯ ತಂತ್ರಜ್ಞಾನ ಸಂಸ್ಥೆಯ ಧರ್ತಿ ಬಯೋನೆಸ್ಟ್ ಇನ್ಕ್ಯುಬೇಷನ್ ಮೂಲಕ ಮಹತ್ವದ ಸಂಶೋಧನೆ ಕೈಗೊಂಡಿದ್ದು ವೈರಾಣು ರೋಗಗಳ ಪರೀಕ್ಷಾ ಕಿಟ್ ಬಗ್ಗೆ ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
5: ವೈರಾಲಜಿ ಕಿಟ್ ಅನ್ನ ಕಾಸ್ಟ್ ಎಫೆಕ್ಟಿವ್ RT-PCR ಕಿಟ್ ಅನ್ನ ಎಷ್ಟೋ ಜನಕ್ಕೆ ಕಾಸ್ಟ್ಲಿ ಬಿದ್ದಿತ್ತು, 3,000-4,000. ಇದೆಲ್ಲ ನೋಡಿದ ಮೇಲೆ ನಾವೇನ್ ಮಾಡಿದ್ವಿ, ವಿ ಹ್ಯಾವ್ ಡೆವಲಪ್ ಓನ್ ಮೆಥಡ್ ಮಾಡಿ ವಿ ಕ್ಯಾನ್ ಬಿ ಟೆಸ್ಟೆಡ್ HIV ಮತ್ತು ಅದರ್ ವೈರಸ್ ಇನ್ ವೆರಿ ಕಾಸ್ಟ್ ಎಫೆಕ್ಟಿವ್, 500-800 rupees ಅಲ್ಲಿ ನೀವು ಮಾಡಬಹುದು. ಅಂಡ್ ಇಟ್ಸ್ ವೆರಿ ಹೈಲಿ ಸೆನ್ಸಿಟಿವ್ ಅಂಡ್ ಸ್ಪೆಸಿಫಿಕ್ ಕಿಟ್. ಇದನ್ನ ಈಗ ಆಲ್ರೆಡಿ ವ್ಯಾಲಿಡೇಷನ್ ಪ್ರಕ್ರಿಯೆ ಇದೆ, ಇದನ್ನ ಬೇಗ ನಾವು ತರ್ತೇವೆ. ಯಾಕಂದ್ರೆ ಯುರೋಪಿಯನ್ ಎಲ್ಲ ಮಾರ್ಕೆಟ್ ಗೆ ಇಂಡಿಯಾ ಮತ್ತೆ ಎಲ್ಲಾ ಕಡೆ ಕಳಿಸ್ಬೇಕಂತ ಇದು ಮಾಡ್ತಾ ಇದೀವಿ. ಅದ್ರ ಜೊತೆನೆ HIV ಜೊತೆ ಡ್ರಗ್ ರೆಸಿಸ್ಟೆನ್ಸಿ ಬರ್ತಾ ಇದೆ. ಯಾಕಂದ್ರೆ ಡ್ರಗ್ ರೆಸಿಸ್ಟೆನ್ಸಿ ಬಂದ್ರೆ HIV ಡಯಾಗ್ನೋಸ್ ಆದ ತಕ್ಷಣನೇ ಫಸ್ಟ್ ಲೈನ್ ಆಫ್ ಥೆರಪಿ ಟ್ರೀಟ್ಮೆಂಟ್ ಕೊಡ್ತಾರೆ. ಬಟ್ ಆ ಟ್ರೀಟ್ಮೆಂಟ್ ಇಂದ ಎಷ್ಟೋ ಜನರಿಗೆ ಎಫೆಕ್ಟಿವ್ ಆಗಲ್ಲ. ಸೊ ಅದಕ್ಕೆ ಡ್ರಗ್ ರೆಸಿಸ್ಟೆನ್ಸ್ ಟೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್. ಸೊ ಆ ನಿಟ್ಟಿನಿಂದ ಈ ಫಸ್ಟ್ ನಾವೇನ್ ಮಾಡ್ತೀವಿ, HIV ಐಡೆಂಟಿಫಿಕೇಶನ್, ಡಯಾಗ್ನೋಸಿಸ್ ಅಂಡ್ ಡ್ರಗ್ ರೆಸಿಸ್ಟೆನ್ಸ್ ಮೇಲೆ ಮಾಲಿಕ್ಯುಲರ್ ಪಾಯಿಂಟ್ ಆಫ್ ಸಿಟ್ ಅನ್ನ ಡೆವಲಪ್ ಮಾಡ್ತಾ ಇದೆ.
0: ಧಾರವಾಡ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ 83 ಪೋಸ್ಕೋ ಪ್ರಕರಣಗಳು ದಾಖಲಾಗಿದ್ದು, ಸಖಿ ಒನ್ ಸ್ಟಾಪ್ ಕೇಂದ್ರದ ಮೂಲಕ ಸೂಕ್ತ ದಾಖಲೆಗಳನ್ನು ಪಡೆದಿದ್ದಾಗಿ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆಗೆ ಭೇಟಿ ನೀಡಿ ವಿವಿಧೆಡೆ ಪರಿಶೀಲನೆ ಕೈಗೊಂಡಿರುವ ಅವರು, ಧಾರವಾಡ ಜಿಲ್ಲಾ ಆಸ್ಪತ್ರೆಯಲ್ಲಿ ತಾಯಿ ಮಕ್ಕಳ ವಿಭಾಗ ಪರಿಶೀಲಿಸಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಬೆಳಗಾವಿ ಮಹಾನಗರ ಪಾಲಿಕೆ ಮತದಾರರ ಪಟ್ಟಿಯ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯ ಆರಂಭಿಸಿದೆ. 40 ಮೇಲ್ವಿಚಾರಕರ ಮಾರ್ಗದರ್ಶನದಲ್ಲಿ ಒಟ್ಟು 514 ಮತಗಟ್ಟೆ ಅಧಿಕಾರಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದು ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತ ಡಾ ಸಿದ್ದು ಹುಲ್ಲೋಳಿ ತಿಳಿಸಿದ್ದಾರೆ.

0: ಈಗಾಗಲೇ ಶೇಕಡಾ 90% ಮತದಾರರ ಮ್ಯಾಪಿಂಗ್ ಹಾಗೂ ಪ್ರಜಿನಿ ಕಾರ್ಯ ಪೂರ್ಣಗೊಂಡಿದೆ ಎಂದು ಅವರು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕೇಂದ್ರ ಪುರಸ್ಕೃತ ದ್ವಿದಳ ಧಾನ್ಯಗಳ ಆತ್ಮನಿರ್ಭರತೆ ಯೋಜನೆ ರಾಜ್ಯದಲ್ಲಿ ಯಶಸ್ವಿ ಅನುಷ್ಠಾನ. ಶಿವಮೊಗ್ಗ ಜಿಲ್ಲೆಯಲ್ಲಿ 25ನೇ ತಾರೀಖಿನವರೆಗೆ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನ. ಕಲ್ಯಾಣ ಕರ್ನಾಟಕ ಪ್ರದೇಶಾಭಿವೃದ್ಧಿ ಮಂಡಳಿ ಕಲಬುರಗಿ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಸರ್ಕಾರಿ ಉಪಕರಣಾಗಾರ ಹಾಗೂ ತರಬೇತಿ ಕೇಂದ್ರ ಸ್ಥಾಪನೆ. ತುಮಕೂರಿನಲ್ಲಿ ಇಂದು ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಪ್ರಾರಂಭ.
2: ಆಕಾಶವಾಣಿ ಕಾವ್ಯಯಾನ. ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ. ಈಗ ಕಾವ್ಯಯಾನದ 81ನೆಯ ಹೆಜ್ಜೆ. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸುವವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್.
3: ಸುಬಾಹ ಮಹಾರಾಜನ ವಕ್ಷಸ್ಥಳವನ್ನೇ ಗುರಿಗೊಂಡು ಆಂಜನೇಯನು ತನ್ನ ಕಾಲುಗಳಿಂದ ಬಲವಾಗಿ ಜಾಡಿಸಿ ಒದ್ದು ಬಿಟ್ಟಿದ್ದಾನೆ. ಸುಬಾಹ ಮಹಾರಾಜ ಶಕ್ತಿಗುಂದಿ ನೆಲದ ಮೇಲೆ ಮೂರ್ಛಾಗತನಾಗಿ ಬಿದ್ದಿದ್ದಾನೆ. ಅರಸನು ಬಿದ್ದಾವಾಗ ಸೇನೆಯೆಲ್ಲ ಗಲಿಬಿಲಿಗೊಂಡು ಗಜಬಜವಾಗಿ ತಮ್ಮ ಅರಸನ ರಕ್ಷಣೆಯನ್ನು ಮಾಡಬೇಕಾದವನಿಗೆ ಉಪಚರಿಸಬೇಕಾದ ಮುಖ್ಯ ಉದ್ದೇಶ ಅದು, ಈಗ ನಾವು ಮಾಡಬೇಕಾದಂತಹ ಚರಮಲಕ್ಷ್ಯ ಎನ್ನುವ ಹಾಗೆ ಎಲ್ಲರೂ ಬಂದು ಮಹಾರಾಜ ಸುಬಾಹುವನ್ನು ಉಪಚರಿಸುತ್ತಾರೆ.

ಕವಿ ತನ್ನ ಮಡದಿಯಲ್ಲಿ ಹೇಳ್ತಾನೆ, ಓ ನನ್ನ ಪ್ರಾಣೇಶ್ವರಿ. ಹೀಗಾದಾಗ ಮಾರುತಿಯ ಒದೆತಕ್ಕೆ ಶಕ್ತಿಗುಂದಿ ಮೂರ್ಛಾಗತನಾಗಿ ಅಥವಾ ನಿದ್ದೆ ಹೋದಂತಹ ಸ್ಥಿತಿಯಲ್ಲಿ ಸುಬಾಹು ಮಹಾರಾಜನಿದ್ದಾನೆ. ಆದರೆ ಅವನಿಗೆ ಕನಸಿನಲ್ಲಿ ಸಾಕ್ಷಾತ್ ಶ್ರೀರಾಮಚಂದ್ರನೇ ಮುಂದೆ ಬಂದ ಹಾಗೆ ಅಥವಾ ಶ್ರೀರಾಮನೇ ಪ್ರತ್ಯಕ್ಷನಾದ ಹಾಗೆ ಕಾಣ್ತದೆ. ಎರಡು ಕಣ್ಣುಗಳನ್ನು ಬಿಟ್ಟು

0: அஜனையங்கு மேலக்கே அஜனமும் மகங்கே மேலக்கே.
1: ಶ್ರೀರಾಮನ ದಿವ್ಯಮೂರ್ತಿಯನ್ನು ಕನಸಿನಲ್ಲಿ ಕಂಡಂತಹ ಮಹಾರಾಜ ಅತ್ಯಂತ ನಿರ್ಮಲವಾದಂತಹ ಭಕ್ತಿಭಾವದಿಂದ ಲೋಕದೊಡೆಯನಿಗೆ ಜಯವಾಗಲಿ, ನಿತ್ಯ ಸುಖದ ಪುರುಷಾಕಾರನಿಗೆ ಜಯವಾಗಲಿ, ಮಹಾಲಕ್ಷ್ಮಿಯ ಅರಸನಿಗೆ ಜಯವಾಗಲಿ, ಬ್ರಹ್ಮನ ತಂದೆಗೆ ಒಳಿತಾಗಲಿ. ಶ್ರೀಹರಿಯ ಮಗ ಬ್ರಹ್ಮ ಎನ್ನುವಂತಹ ಒಂದು ಮಾತುಂಟು, ಅದರ ಜೊತೆಗೆ ಬ್ರಹ್ಮನ ಮೊಮ್ಮಗನಿಗೆ ಮೇನ್ಮೈ ಉಂಟಾಗಲಿ ಅಂತ ಹೇಳ್ತಾರೆ. ಇದಕ್ಕೊಂದು ವಿವರಣೆಯನ್ನು ಕೊಡಬೇಕಾದಂತಹ ಅವಶ್ಯಕತೆ ಇದೆ. ಒಂದು ರೀತಿಯಲ್ಲಿ ಆ ಬ್ರಹ್ಮನ ಪುತ್ರನಿದ್ದಾನೆ ಕಶ್ಯಪ, ಆ ಕಶ್ಯಪ ಋಷಿಗೆ ಮಗನಾಗಿ ವಾಮನನಾಗಿ ಹುಟ್ಟಿರ್ತಾನೆ ಮಹಾವಿಷ್ಣು. ಆ ಅರ್ಥದಲ್ಲಿ ಬ್ರಹ್ಮನ ಮೊಮ್ಮಗ ಅಂತ ಹೇಳಬಹುದು. ಅಲ್ಲದೇ ಇದ್ರೆ ದಶರಥ ಚಕ್ರವರ್ತಿಯ ತಂದೆ ಹೆಸರು ಅಜ ಅಂತ, ಅಜಕುಮಾರ ಕುಮಾರ ಅಂತ ಹೇಳ್ತಾರೆ ರಾಮಚಂದ್ರನನ್ನು. ಆ ದೃಷ್ಟಿಯಿಂದ ನೋಡಿದ್ರು ಅಜ ಎನ್ನುವಂತಹ ನಾಮಾಂಕಿತನಾದಂತಹ

ವ್ಯಕ್ತಿಯ ಮೊಮ್ಮಗನಿದ್ದಾನೆ ರಾಮಚಂದ್ರ ಎಂಬಂತ ಅರ್ಥವನ್ನು ಕಲ್ಪಿಸಿಕೊಳ್ಳುವುದಕ್ಕಾಗ್ತದೆ. ಅಂತೂ ಭಕ್ತಿ ಭಾವದಿಂದ ಹೃದಯ ತುಂಬಿದಂತಹ ನುಡಿಗಳಿಂದ ಜಯವಾಗಲಿ ಜಯವಾಗಲಿ, ಬ್ರಹ್ಮದೇವನ ಮೊಮ್ಮಗನಿಗೆ ಮೇಲ್ಮೈ ಉಂಟಾಗ

ನೀನೇ ನನ್ನ ಒಡೆಯ, ನನ್ನನ್ನು ಕಾಪಾಡುವಂತಹ ದೇವದೇವೋತ್ತಮನು ನೀನೇ, ಸಕಲ ಪೃಥ್ವಿಯನ್ನು ಕಾಯುವಂತಹ ಪಾಲನಾಕರ್ತವಾದಂತಹ ದೇವರು ನೀನಿದ್ದೀಯ. ಮಾಯಗಾರನಲ್ವೇ ನೀನು, ನಿನ್ನ ಮಾಯೆಗೆ ಒಳಗಾಗಿ, ಲೋಕದ ಅಜ್ಞಾನದ ಮಾಯೆಗೆ ಒಳಗಾಗಿ ಹೀಗೊಂದು ಕೆಟ್ಟ ಕೆಲಸವನ್ನು ನಾನು ಮಾಡಿಬಿಟ್ಟೆ. ತಾನು ಕುದುರೆಯನ್ನು ಬಂಧಿಸಿದ್ದು, ಶತ್ರುಗಳನ್ನು ಎದುರಿಸಿದ್ದು ತಪ್ಪಾಯಿತು ಎನ್ನುವಂತಹ ದೃಷ್ಟಿಯಲ್ಲಿ ದೇವರ ಮುಂದೆ ಬೇಡಿಕೊಳ್ತಾ ಇದ್ದಾನೆ. ಹಾಗೆ ಅಂತ ಅದಕ್ಕೊಂದು ಕಾರಣವನ್ನು ಹೇಳ್ತಾ ಇದ್ದಾನೆ ಅವನು. ಸ್ವಾಮೀ,

ದೇವರೇ ದೇವರೇ ನನ್ನಿಂದ ತಪ್ಪಾಗಿ ಹೋಯಿತು, ಅದಕ್ಕೆ ಕಾರಣವೂ ನನಗೆ ಅರ್ಥವಾಗ್ತಾ ಇದೆ, ನೆನಪಾಗ್ತಾ ಇದೆ. ಅಂದು ಮುನಿಯಲ್ಲಿ ನಿನ್ನನ್ನು ನಿಂದಿಸಿದೆ ಸ್ವಾಮಿ, ನಾನು ನಿನ್ನ ಎದುರಲ್ಲಿ ನನಗೆ ಯಾವ ಛಲ, ನಿನ್ನ ಎದುರಲ್ಲಿ ನನ್ನ ಯಾವ ಅಹಂಕಾರ, ನಿನ್ನ ಎದುರಲ್ಲಿ ನನ್ನ ಯಾವ ಅರಸುತನ, ವ್ಯರ್ಥವಾಗಿ ಹೋರಾಡಿದೆ ಸ್ವಾಮಿ. ತಪ್ಪೊಪ್ಪುಗಳನ್ನು ನಿನ್ನಲ್ಲಿ ಒತ್ತೆ ಇಡ್ತೇನೆ, ನಾನು ಮಾಡಿದಂತಹ ಸರ್ವಾಪರಾಧವಿದ್ರೂ ಕೂಡ ಅದನ್ನು ನಿನ್ನಲ್ಲಿ ಒತ್ತೆ ಇಡ್ತೇನೆ, ನಿಷ್ಕರ್ಷೆ ಮಾಡಬೇಕಾದವು ನೀನು ಎಂದು ಹೇಳುತ್ತಾ ಒಂದು ರೀತಿಯಲ್ಲಿ ಕನಸಿನಲ್ಲಿ ಕನಬರಿಸುತ್ತಾ ಇದ್ದ ಹಾಗೆ ಮಹಾರಾಜನು ಮೈಮರೆತಿದ್ದಾನೆ.

ಕನವರಿಸುತ್ತಾ ಕನವರಿಸುತ್ತಾ ಮತ್ತೆ ಚೇತರಿಸಿ ಎಚ್ಚರಗೊಂಡಂತಹ ಸುಬಾಹು ಮಹಾರಾಜ ಎದ್ದು ನಿಂತು ಸೋದರನನ್ನು ಮಗನನ್ನು ಚಿತ್ರನನ್ನು ಸುಕೇತುವನ್ನು ಕರೆದು ಯುದ್ಧದಿಂದ ಕೈ ತೆಗೆಯಿರಿ, ಅರ್ಥಾತ್ ಯುದ್ಧವನ್ನು ನಿಲ್ಲಿಸಿ ಎಂಬ ಹಾಗೆ ಆಜ್ಞಾಪಿಸುತ್ತಾನೆ.

0: ಮುಂದುವರಿದು ಶತ್ರುಘ್ನನಿಗೂ ಹಾಗೂ ಅಣುವನಾದಂತಹ ಹನುಮಂತನಿಗೂ ಕೈ ಮುಗಿದು ಬೇಡಿಕೊಳ್ತಾ ಇದ್ದಾನೆ. ನಿಮ್ಮಿಂದಾಗಿ ನಾನು ಪಾವನ್ನಾದೆ. ರಾಮನ ಯಜ್ಞಾಶ್ವದ ಆಗಮನದಿಂದ, ಆ ಒಂದು ನೆವದಿಂದ ನನ್ನ ನಾಡು ಬೀಡು ಪಾವನವಾಗಿ ಹೋಯಿತು. ನನ್ನ ಸಂಪೂರ್ಣ ಬಳಗವು ಮೇಲ್ಮೆಯನ್ನು ಪಡೆಯಿತು. ಶ್ರೀರಾಮನನ್ನು ಕಂಡ ಮೇಲೆ, ಅವನ ದಿವ್ಯ ದರ್ಶನವಾದ ಮೇಲೆ ಯಾವುದು ಟೊಳ್ಳಾದೀತು, ಯಾವುದು ಜಳ್ಳಾದೀತು. ರಾಮಭಕ್ತರಿಗೆ ದೊರೆದೇ ಇದ್ದದ್ದು ಪ್ರಪಂಚದಲ್ಲಿ ಏನಾದರೂ ಇದೆಯೇ ಅಂತ ಮತ್ತೆ ಮತ್ತೆ ಹೇಳಿಕೊಳ್ತಾನೆ.
1: ಇದೆ ಮಖತುರಂಗಂ,
0: ಇದೋ ನಿಮ್ಮ ಯಜ್ಞಾಶ್ವ.
1: ಇದೆ ಚತುರಂಗ ಸೇನೆ,
0: ಇದೋ ನನ್ನದಾದಂತ ಬೃಹತ್ ಚತುರಂಗ ಸೇನೆ.
1: ಇದೆ ಭಂಡಾರಂ,
0: ಇದೋ ನನ್ನ ಸರ್ವ ಭಂಡಾರ.
1: ಇದೆ ರಾಜ್ಯಂ,
0: ನನ್ನ ಸರ್ವ ರಾಜ್ಯವನ್ನು ನಿಮಗೆ ಒಪ್ಪಿಸ್ತಾ ಇದ್ದೆ.

ಚತುರಂಗ ಸೇನೆಯೋ ಭಂಡಾರವೋ ರಾಜ್ಯವೋ ಈ ಹತ್ತು ಹಲವುಗಳಿಂದ ಏನಾಗುವುದಕ್ಕಿದೆ? ಅಷ್ಟು ಮಾತ್ರವಲ್ಲ, ಈ ಹತ್ತು ಹಲವು ಮಾತುಗಳನ್ನು ನಾನು ಆಡಬೇಕಾದ ಅವಶ್ಯಕತೆ ಇದೆಯೇ? ಇಲ್ಲ. ಇದೋ ಇದೋ ನನ್ನ ಸರ್ವಸ್ವವನ್ನು ನಿಮಗೆ ಅರ್ಪಿಸಿದ್ದೇನೆ. ನನಗೆ ಬೇಕಾದ್ದೇನು? ನಿಮ್ಮ ಅಡಿಗಳ ದಿವ್ಯಾನುಗ್ರಹವೊಂದನ್ನು ಮಾತ್ರ ನಾನು ಬೇಡ್ತಾ ಇದ್ದೇನೆ ಅಂತ ಮತ್ತೆ ಮತ್ತೆ ಹೇಳುತ್ತಾ ಎರಡೂ ಕೈಗಳನ್ನು ಜೋಡಿಸಿ ನತಮಸ್ತಕನಾಗಿ ಶತ್ರುಘ್ನನ ಪಾದ ಮೂಲಕ್ಕೆ ನಮಸ್ಕಾರವನ್ನು ಮಾಡ್ತಾ ಇದ್ದಾನೆ ಸುಬಾಹು ಮಹಾರಾಜ.

ಈ ಬಗೆಯಿಂದ ಪಾದಮೂಲದಲ್ಲಿ ನತಮಸ್ತಕನಾಗಿ ಬೇಡುವಂತಹ ರಾಜನನ್ನು ಕರುಣಾದೃಷ್ಟಿಯಿಂದ ನೋಡ್ತಾ ಇದ್ದಾನೆ ಶತ್ರುಘ್ನ. ಎರಡು ಕೈಗಳಿಂದ ಆ ಅರಸನನ್ನು ಮೇಲಕ್ಕೆತ್ತಿದ್ದಾನೆ. ಅಷ್ಟು ಮಾತ್ರ ಅಲ್ಲ, ತನ್ನ ಅರ್ಧಾಸನದಲ್ಲಿ ಕುಳ್ಳಿರಿಸಿದ್ದಾನೆ. ಮತ್ತೆ ಹೇಳ್ತಾನೆ, ಮಹಾರಾಜ ನೀನು ಮಾನ್ಯನಿದ್ದೀ, ಯಾಕೆ ಮನಸ್ಸಲ್ಲಿ ಬೇಸರವನ್ನು ತಾಳ್ತಾ ಇದ್ದೀ? ನೀನು ಮಾನ್ಯನೇ ಇದ್ದೀಯ. ನಮಗೂ ನಿಮಗೂ ಈ ಆದಂತಹ ಯುದ್ಧ ಪ್ರಾಯಶಃ ನಿನ್ನ ಅನುಗ್ರಹಕ್ಕೋಸ್ಕರವಾಗಿ ರಾಮಚಂದ್ರ ಯೋಚಿಸಿ ಕಳುಹಿಸಿದ ಹಾಗುಂಟಪ್ಪ ಎಂಬುದಾಗಿ ಸಮಾಧಾನ ಪಡಿಸಿ ಅವನ ಮೇಲೆ ಪ್ರೀತಿಯನ್ನು ತೋರಿಸಿ ಪಾಲಿಸಿ ಕಪ್ಪವನ್ನು ಕಾಣಿಕೆಯನ್ನು ಹಾಗೆ ಅವನಿಂದ ಬಂಧಿಸಲ್ಪಟ್ಟಂತಹ ತಮ್ಮ ಯಜ್ಞಾಶ್ವ ಯಾವುದಿದೆಯೋ ಆ ಮಖ ತುರಗವನ್ನು ಪಡೆದುಕೊಂಡು ಮುಂದಕ್ಕೆ ಹೊರಡ್ತಾನೆ. ಆವಾಗ

0: ಪುತ್ರನಾದಂತಹ ದಮನನಿಗೆ ಪಟ್ಟಕಟ್ಟಿ ತಾನು ತನ್ನ ಸೇನಾ ಸಮೇತನಾಗಿ ಕಪ್ಪ ಕಾಣಿಕೆಗಳ ಸಹಿತ ಶತ್ರುಘ್ನನಿಗೆ ಬೆಂಬಲವಾಗಿ ಆ ಅಯೋಧ್ಯೆಯ ಮಹಾಸೇನೆ ಇದೆಯೋ ಅದರೊಂದಿಗೆ ಸೇರಿಕೊಂಡು ಮುಂದಿನ ಪಯಣವನ್ನು ಶತ್ರುಘ್ನ ಜೊತೆಯಲ್ಲಿ ಬೆಳೆಸ್ತಾನೆ ಎಂಬಲ್ಲಿಗೆ ಶ್ರೀರಾಮಾಶ್ವಮೇಧ ಎನ್ನುವ ಕಥಾನಕದ ಸುಬಾಹು ಯುದ್ಧ ಎನ್ನುವಂತಹ 11ನೇ ಅಧ್ಯಾಯ ಸಂಪೂರ್ಣವಾಯಿತು.
1: ಕಾವ್ಯಯಾನ ಕವಿ ಮುದ್ದಣ್ಣನ ಶ್ರೀರಾಮಾಶ್ವಮೇಧಂ ಕಾವ್ಯದ ವಾಚನ ವ್ಯಾಖ್ಯಾನ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದವರು ಮಂಜುಳಾ ಸುಬ್ರಹ್ಮಣ್ಯ, ವ್ಯಾಖ್ಯಾನಕಾರರು ಸೇರಾಜೆ ಸೀತಾರಾಮ ಭಟ್, ಪರಿಕಲ್ಪನೆ ಡಾ ವಸಂತಕುಮಾರ್ ಪೆರ್ಲ, ಪ್ರಸಾರ ಸಂಯೋಜನೆ ಡಾ ಬಿಎಂ ಶರಭೇಂದ್ರ ಸ್ವಾಮಿ.

0: ഇത് ആകാശവാണി കാരവാർ കേന്ദ്ര.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.

ಕೆಲವರೇ ಇಂದು ಸಂಜೆ 5:30 ಸಂದೇಶ ಸಂಗಮ ವಾಟ್ಸ್ಆಪ್ ಸಂದೇಶಗಳನ್ನು ಆಧರಿಸಿದ ಕಾರ್ಯಕ್ರಮದಲ್ಲಿ ಇಂದಿನ ವಿಷಯ ಅಪ್ಪನೊಡನೆ ಒಂದು ಹೆಜ್ಜೆ. ನಮ್ಮ ಮೊಬೈಲ್ ದೂರವಾಣಿ ಸಂಖ್ಯೆ 9480249740 ಸಂದೇಶ ಕಳಿಸಿ ನಿಮ್ಮ ಅನಿಸಿಕೆ ತಿಳಿಸಬಹುದು.

0: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 7:34 ಆಗುತ್ತಲಿದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಕನ್ನಡದಲ್ಲಿ ವಾರ್ತಾ ಪ್ರಸಾರ ಬೆಂಗಳೂರು ಕೇಂದ್ರದಿಂದ.
1: ಬಳಕೆಗೆ ಮನೆಯೇ ಮೊದಲ ಪಾಠಶಾಲೆ.
2: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಯಲ್ಲೂ ಕೂಡ ಕನ್ನಡ ಮಾತಾಡೋಣ.
1: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ. ನಾವು ನಮ್ಮ ಭಾಷೆ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
2: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
1: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ, ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟ್ರವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟ್ರಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ನಿಯೋಜಿತ ದಾಳಿ ತಡೆ ಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇ ಆಫ್ ಪ್ರವೇಶ. ವಾರ್ತೆಗಳ ವಿವರ. ವಿದೇಶಿ ಪ್ರವಾಸದಲ್ಲಿರುವ ಪ್ರಧಾನಿ ನರೇಂದ್ರ ಮೋದಿ ಓಸ್ಲಾದಲ್ಲಿ ನಿನ್ನೆ ನಡೆದ ಭಾರತ ನಾರ್ವೆ ವ್ಯಾಪಾರ ಮತ್ತು ಸಂಶೋಧನಾ ಶೃಂಗಸಭೆಯಲ್ಲಿ ಪಾಲ್ಗೊಂಡಿದ್ದರು. ಈ ವೇಳೆ ರಾಜಕುಮಾರ ಹಾಕಾನ್ ಮತ್ತು ನಾರ್ವೆಯ ಪ್ರಧಾನಿ ಜೋನಾಸ್ ಸ್ಟೋರ್ ಕೂಡ ಶೃಂಗಸಭೆಯಲ್ಲಿ ಭಾಗವಹಿಸಿದ್ದರು. ಶೃಂಗವನ್ನುದ್ದೇಶಿಸಿ ಮಾತನಾಡಿದ ಪ್ರಧಾನಿ ನರೇಂದ್ರ ಮೋದಿ, ವ್ಯಾಪಾರ ಮತ್ತು ಆರ್ಥಿಕ ಪಾಲುದಾರಿಕೆ ಒಪ್ಪಂದ ಟಿಇಪಿಎ ಜಾರಿಗೆ ಬಂದ ತರುವಾಯ ದ್ವಿಪಕ್ಷೀಯ ವಾಣಿಜ್ಯ ಮತ್ತು ಹೂಡಿಕೆಯ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಟಿಇಪಿಎಯ ಅಡಿಯಲ್ಲಿ 100 ಶತಕೋಟಿ ಅಮೆರಿಕನ್ ಡಾಲರ್ ಹೂಡಿಕೆಯ ಗುರಿಯನ್ನು ಸಾಧಿಸಲು ಮತ್ತು ಅದರ ಪರಿಣಾಮವಾಗಿ ಭಾರತದಲ್ಲಿ 1 ದಶಲಕ್ಷ ಉದ್ಯೋಗಗಳ ಸೃಷ್ಟಿಗೆ ಎರಡೂ ಕಡೆಯ ಪಾಲುದಾರರು ಪ್ರಯತ್ನಗಳನ್ನು ಮಾಡಬೇಕು ಎಂದು ಅವರು ಒತ್ತಿ ಹೇಳಿದರು. ಭಾರತದ ಬಲವಾದ ಬೆಳವಣಿಗೆಯ ಪಥ, ಜನಸಂಖ್ಯಾ ಲಾಭಾಂಶ, ಪ್ರತಿಭಾವಂತ ಮತ್ತು ಮಹತ್ವಾಕಾಂಕ್ಷೆಯ ಯುವಕರು, ದೃಢವಾದ ವ್ಯಾಪಾರ ಅಭ್ಯಾಸಗಳು, ಹೂಡಿಕೆದಾರ ಸ್ನೇಹಿ ನಿಯಂತ್ರಕ ಚೌಕಟ್ಟು ಮತ್ತು ಸ್ಪರ್ಧಾತ್ಮಕ ಒಕ್ಕೂಟ ವ್ಯವಸ್ಥೆಯ ಮನೋಭಾವವನ್ನು ಅವರು ಬಿಂಬಿಸಿದರು. ನೀಲಿ ಆರ್ಥಿಕತೆ, ಹಡಗು ನಿರ್ಮಾಣ, ಹಸಿರು ಪರಿವರ್ತನೆ, ನವೀಕರಿಸಬಹುದಾದ ಇಂಧನ, ಆರೋಗ್ಯ ತಂತ್ರಜ್ಞಾನ, ನಿರ್ಣಾಯಕ ಖನಿಜಗಳು ಮತ್ತು ನವೋದ್ಯಮಗಳಂತಹ ಪ್ರಮುಖ ಕ್ಷೇತ್ರಗಳಲ್ಲಿ ಹೂಡಿಕೆ ಮಾಡಲು ಭಾರತದಲ್ಲಿ ವಿಪುಲ ಅವಕಾಶಗಳಿವೆ ಎಂದು ನಾರ್ವೆ ಹೂಡಿಕೆದಾರರಿಗೆ ಮನವರಿಕೆ ಮಾಡಿಕೊಟ್ಟರು. ದೇಶದ ಪ್ರಮಾಣ ಹೆಚ್ಚುತ್ತಿರುವ ಇಂಧನ ಬೇಡಿಕೆಗಳು, ಹವಾಮಾನ ಬದ್ಧತೆಗಳು ಮತ್ತು ನವೀಕರಿಸಬಹುದಾದ ಇಂಧನ, ಗ್ರಿಡ್ ಮೂಲಸೌಕರ್ಯ, ಹಸಿರು ಹೈಡ್ರೋಜನ್ ಮತ್ತು ಶುದ್ಧ ಇಂಧನದಲ್ಲಿ ತ್ವರಿತ ವಿಸ್ತರಣೆಯನ್ನು ಒತ್ತಿ ಹೇಳಿದ ಪ್ರಧಾನಿ ನರೇಂದ್ರ ಮೋದಿ ಭಾರತದ ಮಹತ್ವಾಕಾಂಕ್ಷೆಯ ಹಸಿರು ಪರಿವರ್ತನೆಯ ಕಾರ್ಯಸೂಚಿಯನ್ನು ಒತ್ತಿ ಹೇಳಿದರು. ಶುದ್ಧ ಇಂಧನ ಹೂಡಿಕೆಗಳು ಕಡಲ ವಲಯದ ಡಿಕಾರ್ಬೋನೈಸೇಷನ್, ಸಾಗರ ಸುಸ್ಥಿರತೆ ಮತ್ತು ಹವಾಮಾನ ಹಣಕಾಸು ಕ್ಷೇತ್ರದಲ್ಲಿ ನಾರ್ವೆಯ ಜಾಗತಿಕ ನಾಯಕತ್ವವನ್ನು ಅವರು ಶ್ಲಾಘಿಸಿದರು. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯು ಭಾರತವನ್ನು ಬಲವಾದ, ಆತ್ಮವಿಶ್ವಾಸದ ಮತ್ತು ಸಮರ್ಥ ರಾಷ್ಟವಾಗಿ ಪರಿವರ್ತಿಸಲು ಸಾಕ್ಷಿಯಾಗಿದೆ ಎಂದು ಬಣ್ಣಿಸಿದ್ದಾರೆ. ಹನೋಯ್ನಲ್ಲಿ ನಿನ್ನೆ ಭಾರತೀಯ ವಲಸಿಗರನ್ನು ಉದ್ದೇಶಿಸಿ ಮಾತನಾಡಿದ ಸಚಿವರು, ಭಾರತವು ಮೊದಲು ಬಳಸದಿರುವ ನೀತಿಗೆ ಬದ್ಧವಾಗಿದ್ದರೂ ಪರಮಾಣು ಬ್ಲಾಕ್ ಮೇಲ್ಗೆ ಮಣಿಯುವುದಿಲ್ಲ ಮತ್ತು ಯಾವುದೇ ಶತ್ರುಗಳ ದುಸ್ಸಾಹಸಕ್ಕೆ ದೃಢವಾಗಿ ಪ್ರತಿಕ್ರಿಯಿಸಲು ಸಿದ್ದವಾಗಿದೆ ಎಂದು ಪ್ರತಿಪಾದಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಲ್ಲಿ ಸಾಧಿಸಿದ ಅಭೂತಪೂರ್ವ ಪ್ರಗತಿಯಿಂದಾಗಿ ಅಂತಾರಾಷ್ಟೀಯ ವೇದಿಕೆಯಲ್ಲಿ ಭಾರತದ ಹೆಚ್ಚುತ್ತಿರುವ ಸ್ಥಾನಮಾನವನ್ನು ಅವರು ಬಿಂಬಿಸಿದರು. ಸೆಮಿಕಂಡಕ್ಟರ್ ವಲಯದಲ್ಲಿ ಭಾರತವು ವೇಗವಾಗಿ ಮುನ್ನಡೆಯುತ್ತಿದೆ ಎಂದು ಒತ್ತಿ ಹೇಳಿದ ಸಚಿವರು, ಇದು ಕೇವಲ ತಾಂತ್ರಿಕ ಪ್ರಗತಿಯ ಕಥೆಯಲ್ಲ, ನವಭಾರತದ ಕಥೆಯೂ ಆಗಿದೆ ಎಂದು ಅವರು ಹೇಳಿದರು. ಜಾಗತಿಕ ಶಾಂತಿ ಹಂಚಿಕೆಯ ಬೆಳವಣಿಗೆ ಮತ್ತು ಸಮೃದ್ಧಿಗಾಗಿ ಭಾರತದೊಂದಿಗೆ ಪಾಲುದಾರರಾಗಲು ಸಚಿವರು ಅಂತಾರಾಷ್ಟೀಯ ಸಮುದಾಯವನ್ನು ಆಹ್ವಾನಿಸಿದರು. ಹಾಗೆಯೇ ರಾಷ್ಟ್ರ ನಿರ್ಮಾಣಕ್ಕೆ ಕೊಡುಗೆ ನೀಡುವಂತೆ ಭಾರತೀಯ ವಲಸಿಗರನ್ನು ಒತ್ತಾಯಿಸಿದರು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೇತನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೋಲ್ಕತ್ತಾದ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯ ಮಾಜಿ ಪ್ರಾಂಶುಪಾಲ ಸಂದೀಪ್ ಘೋಷ್ ವಿರುದ್ದ ಕಾನೂನು ಕ್ರಮ ಜರುಗಿಸಲು ಪಶ್ಚಿಮ ಬಂಗಾಳ ಸರ್ಕಾರ ಔಪಚಾರಿಕ ಅನುಮತಿ ನೀಡಿದೆ. ಅಖ್ತರ್ ಅಲಿ ವರ್ಸಸ್ ಪಶ್ಚಿಮ ಬಂಗಾಳ ರಾಜ್ಯ ಮತ್ತು ಇತರರ ಪ್ರಕರಣದಲ್ಲಿ 2024 ಆಗಸ್ಟ್ 23ರಂದು ಕೋಲ್ಕತ್ತಾ ಹೈಕೋರ್ಟ್ ನೀಡಿದ ಆದೇಶದ ನಂತರ ಈ ಕಾನೂನು ಕ್ರಮ ಕೈಗೊಳ್ಳಲಾಗಿದೆ. ಸಿಬಿಐನ ಭ್ರಷ್ಟಾಚಾರ ನಿಗ್ರಹ ಘಟಕವು 2024 ಆಗಸ್ಟ್ 24ರಂದು ನಿಯಮಿತ ಪ್ರಕರಣವನ್ನು

0: ಪರಿಶೀಲಿಸಿತ್ತು. ಸಂದೀಪ್ ಘೋಷ್ ಮತ್ತು ಇತರ ಮೂರು ಸಂಸ್ಥೆಗಳನ್ನು ಒಳಗೊಂಡ ಆರ್ಜಿಕರ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆಯಲ್ಲಿ ವಿವಿಧ ಖರೀದಿ ಮತ್ತು ಸಂಬಂಧಿತ ವಿಷಯಗಳಲ್ಲಿ ಆರ್ಥಿಕ ಅಕ್ರಮಗಳು ನಡೆದಿವೆ ಎಂದು ತನಿಖೆ ನಡೆಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕತಾರ್, ಸೌದಿ ಅರೇಬಿಯಾ ಮತ್ತು ಯುಎಇ ನಾಯಕರ ಮನವಿಯ ಮೇರೆಗೆ ಇರಾನ್ ಮೇಲೆ ಯೋಜಿತ ಮಿಲಿಟರಿ ದಾಳಿಯನ್ನು ತಡೆ ಹಿಡಿದಿರುವುದಾಗಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಟ್ರೂತ್ ಸೋಷಿಯಲ್ನಲ್ಲಿ ನಿನ್ನೆ ಮಾಹಿತಿ ಹಂಚಿಕೊಂಡಿರುವ ಅಮೆರಿಕ ಅಧ್ಯಕ್ಷ ಟ್ರಂಪ್ ಕತಾರ್ನ ಅಮೀರ್ ತಮೀಮ್ ಬಿನ್ ಅಹಮದ್ ಅಲ್ ಥಾನಿ, ಸೌದಿ ಯುವರಾಜ ಮೊಹಮ್ಮದ್ ಬಿನ್ ಸಲ್ಮಾನ್ ಅಲ್ ಸೌದ್ ಮತ್ತು ಯುಎಇ ಅಧ್ಯಕ್ಷ ಮೊಹಮ್ಮದ್ ಬಿನ್ ಜಾಯೀದ್ ಅಲ್ ನಹ್ಯಾನಿ ಅವರು ಮಂಗಳವಾರ ನಿಗದಿಯಾಗಿದ್ದ ದಾಳಿಯನ್ನು ಮುಂದೂಡುವಂತೆ ಕೇಳಿಕೊಂಡಿದ್ದಾರೆ ಎಂದು ಹೇಳಿದ್ದಾರೆ. ಅಮೆರಿಕ ಮತ್ತು ಪಶ್ಚಿಮ ಏಷ್ಯಾದ್ಯಂತ ದೇಶಗಳಿಗೆ ಸ್ವೀಕಾರಾರ್ಹವಾದ ಒಪ್ಪಂದವನ್ನು ಶೀಘ್ರದಲ್ಲೇ ತಲುಪಬಹುದು ಎಂದು ಅಮೆರಿಕ ಅಧ್ಯಕ್ಷರು ಹೇಳಿದ್ದಾರೆ. ಪ್ರಸ್ತಾವಿತ ಒಪ್ಪಂದವು ಇರಾನ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊಂದಿಲ್ಲ ಎಂದು ಖಚಿತಪಡಿಸುತ್ತದೆ ಎಂದು ಅವರು ಹೇಳಿದರು. ಆದಾಗ್ಯೂ ಮಾತುಕತೆಗಳು ವಿಫಲವಾದರೆ ಅಲ್ಪಾವಧಿಯಲ್ಲಿ ಇರಾನ್ ಮೇಲೆ ದೊಡ್ಡ ಪ್ರಮಾಣದ ದಾಳಿಯನ್ನು ಪ್ರಾರಂಭಿಸಲು ಯುಎಸ್ ಮಿಲಿಟರಿ ಸಿದ್ದವಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಎಚ್ಚರಿಸಿದ್ದಾರೆ. ಅಗತ್ಯವಿದ್ದರೆ ತಕ್ಷಣದ ಕ್ರಮಕ್ಕೆ ಸಿದ್ದರಾಗಿರುವಂತೆ ರಕ್ಷಣಾ ಕಾರ್ಯದರ್ಶಿ ಪೀಟ್ ಎಕ್ಸೆತ್, ಜಂಟಿ ಮುಖ್ಯಸ್ಥರ ಅಧ್ಯಕ್ಷ ಜನರಲ್ ಡೇನಿಯಲ್ ಕೇನ್ ಮತ್ತು ಯುಎಸ್ ಮಿಲಿಟರಿಗೆ ಸೂಚನೆ ನೀಡಿದ್ದೇನೆ ಎಂದು ಅವರು ತಿಳಿಸಿದ್ದಾರೆ. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದಲ್ಲಿ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಸಚಿವಾಲಯವು ಏಕಕಾಲದಲ್ಲಿ ಕರಡು ರಾಷ್ಟೀಯ ಜಲ ಮೆಟ್ರೋ ನೀತಿ 2026 ಅಂತರ ಸಚಿವಾಲಯ ಸಮಾಲೋಚನೆಗಳಿಗಾಗಿ ವಿತರಿಸಿದೆ. ಇದು ನಗರ ಜಲ ಸಾರಿಗೆಗಾಗಿ ರಾಷ್ಟೀಯ ಚೌಕಟ್ಟನ್ನು ಔಪಚಾರಿಕಗೊಳಿಸುವ ಪ್ರಯತ್ನವನ್ನು ಸೂಚಿಸುತ್ತದೆ. ಉದ್ದೇಶಿತ ಜಾರಿ ಒಳನಾಡು ಜಲಮಾರ್ಗಗಳನ್ನು ದಕ್ಷ, ಸುಸ್ಥಿರ ಮತ್ತು ಆಧುನಿಕ ಸಾರ್ವಜನಿಕ ಸಾರಿಗೆ ಕಾರಿಡಾರ್ಗಳಾಗಿ ಪರಿವರ್ತಿಸುವ ಗುರಿಯನ್ನು ಹೊಂದಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣೆ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ಧ ಅವಶ್ಯಕತೆಗಳಿಗೆ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ 12 October ಲೋಕಸಭಾ ಸ್ಪೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ಜಯ ಸಾಧಿಸಿತು. ಈ ಮೂಲಕ ಪ್ಲೇಆಫ್ಗೆ ಅರ್ಹತೆ ಪಡೆಯಿತು. ಮೊದಲು ಬ್ಯಾಟಿಂಗ್ ಮಾಡಿದ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವು 20 7 180 ರನ್ ಗಳಿಸಿತು. ಗೆಲುವಿನ ಗುರಿ ಬೆನ್ನತ್ತಿದ ಸನ್ ರೈಸರ್ಸ್ ಹೈದರಾಬಾದ್ ತಂಡವು ಇಶಾನ್ ಕಿಶೋರ್ ಅವರ 70 ರನ್ಗಳ ಸಹಾಯದಿಂದ 19 5 ಕಳೆದುಕೊಂಡು ಗೆಲುವಿನ ನಗೆ ಬೀರಿತು. ಈ ಮೂಲಕ ಸನ್ ರೈಸರ್ಸ್ ಹೈದರಾಬಾದ್ ತಂಡವು 16 ಅಂಕಗಳನ್ನು ಹೊಂದಿದ್ದು ಪ್ಲೇಆಫ್ಗೆ ಪ್ರವೇಶ ಪಡೆಯಿತು. ಇದಕ್ಕೂ ಮೊದಲು ಗುಜರಾತ್ ಟೈಟನ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡಗಳು ಈಗಾಗಲೇ ಪ್ಲೇಆಫ್ನಲ್ಲಿ ತಮ್ಮ ಸ್ಥಾನವನ್ನು ಭದ್ರಪಡಿಸಿಕೊಂಡಿವೆ. ಉಳಿದಿರುವ ಒಂದು ಸ್ಥಾನಕ್ಕಾಗಿ 5 ತಂಡಗಳಿಂದ ಪೈಪೋಟಿ ಏರ್ಪಟ್ಟಿದೆ. ಜೈಪುರದಲ್ಲಿ ನಡೆಯಲಿರುವ ಇಂದಿನ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡವನ್ನು ಎದುರಿಸಲಿದೆ. ಪಂದ್ಯವು ರಾತ್ರಿ 7:30 ಆರಂಭವಾಗಲಿದೆ. ಮಹಾರಾಷ್ಟದ ರಾಜ್ಯಪಾಲರಾದ ಜಿಷ್ಣುದೇವ್ ವರ್ಮಾ ನಿನ್ನೆ ಮುಂಬೈನ ಪಿಎಲ್ ದೇಶಪಾಂಡೆ ಅಕಾಡೆಮಿಯಲ್ಲಿ ಆಯೋಜಿಸಲಾಗಿದ್ದ ಮರಗೆಲಸದ ಪ್ರದರ್ಶನಕ್ಕೆ ಭೇಟಿ ನೀಡಿದರು. ಈ ಪ್ರದರ್ಶನದಲ್ಲಿ ಶಂಕರ್ ಬಾಬಾ ಪಾಪಲ್ಕರ್ ಅವರು ನಡೆಸುತ್ತಿರುವ ಆಶ್ರಯಧಾಮದಲ್ಲಿ ವಾಸಿಸುತ್ತಿರುವ ವಿಶೇಷಚೇತನ ಯುವ ಕಲಾವಿದರು ರಚಿಸಿದ

0: ಅತ್ಯಂತ ಜಿಜ್ಞಾಸೆಯ ಮರದ ಶಿಲ್ಪಗಳು ಮತ್ತು ಕಲಾತ್ಮಕ ಕೃತಿಗಳನ್ನು ಪ್ರದರ್ಶಿಸಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ವೆ ವ್ಯಾಪಾರ ಸಂಶೋಧನಾ ಶೃಂಗಸಭೆ ನವೋದ್ಯಮ ಸೇರಿದಂತೆ ಹಲವು ಕ್ಷೇತ್ರಗಳಲ್ಲಿ ಭಾರತದಲ್ಲಿ ಹೂಡಿಕೆಗೆ ವಿಪುಲ ಅವಕಾಶ, ಪ್ರಧಾನಿ ನರೇಂದ್ರ ಮೋದಿ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯು ಭಾರತವನ್ನು ಆತ್ಮವಿಶ್ವಾಸ ಮತ್ತು ಸಮರ್ಥ ರಾಷ್ಟವಾಗಿ ಪರಿವರ್ತಿಸಿದೆ, ಸಚಿವ ರಾಜನಾಥ್ ಸಿಂಗ್. ಕೊಲ್ಲಿ ರಾಷ್ಟಗಳ ನಾಯಕರ ಮನವಿ ಮೇರೆಗೆ ಇರಾನ್ ಮೇಲಿನ ಯೋಜಿತ ದಾಳಿ ತಡೆಹಿಡಿಯಲಾಗಿದೆ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್. ಐಪಿಎಲ್ ಟಿ20 ಕ್ರಿಕೆಟ್, ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಗೆದ್ದ ಸನ್ ರೈಸರ್ಸ್ ಹೈದರಾಬಾದ್ ತಂಡ ಪ್ಲೇಆಫ್ ಪ್ರವೇಶ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಕೇಳುಗರೆ, ಈಗ ಚಿತ್ರಗೀತೆಗಳ ಕಾರ್ಯಕ್ರಮ

0: ಶುಲ್ಕ ರಹಿತ ಕಾನೂನು ಸಲಹೆಯ ವೆಬ್ಸೈಟ್ www.tele-lawin ಅಥವಾ ಟೋಲ್ ಫ್ರೀ ಸಂಖ್ಯೆ 144454 ದಿಂದ ಸಹಾಯ ಪಡೆಯಿರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್.
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.

0: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ, ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.

ಗುಮ್ಮಿನೇನಿ ವಿಜಯ ಬಾಬು ಇವರ ಧ್ವನಿಯಲ್ಲಿ ಅಂಬೆ ನಿನಗ ವಯಸ್ಸಾಯಿತು ಚಿತ್ರದ ಗೀತೆ. ವಿ ನಾಗೇಂದ್ರ ಪ್ರಸಾದ್ ಇವರ ಸಾಹಿತ್ಯಕ್ಕೆ ಅರ್ಜುನ್ ಚೆನ್ನೈ ಇವರ ಸಂಗೀತ.

ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನ ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

0: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
1: ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ನೇಮಕವಾದ ಬಿಜಿ ವರ್ಗೀಸ್ ಅವರ ನೇತೃತ್ವದ ಸಮಿತಿ ತನ್ನ ವರದಿಯನ್ನು ಒಪ್ಪಿಸಿದ ನಂತರ ಸಂಸತ್ತಿನಲ್ಲಿ ಆಗಿನ ಮಾಹಿತಿ ಮತ್ತು ಪ್ರಸಾರ ಮಂತ್ರಿಗಳಾಗಿದ್ದ ಶ್ರೀ ಎಲ್ ಕೆ ಅದ್ವಾನಿಯವರು ಮಂಡಿಸಿದ ಕರಡನ್ನು ಸಂಸತ್ತಿನ ಉಭಯ ಸದನಗಳ ಆಯ್ದ ಜಂಟಿ ಸಮಿತಿಗೆ ಅದರ ಪರಿಶೀಲನೆಗೆ ಒಪ್ಪಿಸಲಾಯಿತು. ನಂತರ ಅದು ಮುಂಗಾರು ಅಧಿವೇಶನದಲ್ಲಿ ಜುಲೈ 1979ರಂದು ಚರ್ಚೆಗೆ ಬರುವುದಿತ್ತು. ಆದರೆ ಲೋಕಸಭೆ ಆ ಮೊದಲೇ ವಿಸರ್ಜಿಸಲ್ಪಟ್ಟು ಕರಡು ಅನೂರ್ಜಿತವಾಯಿತು. 1979-80 ಸಾಲಿನ ಸರ್ಕಾರದ ವಾರ್ಷಿಕ ವರದಿಯಲ್ಲಿ ಮಾಹಿತಿ ಹಾಗೂ ಪ್ರಸಾರ ಮಂತ್ರಾಲಯವು ಸರ್ಕಾರ ವರ್ಗೀಸ್ ಕಮಿಟಿಯ ಶಿಫಾರಸಿನಂತೆ ಆಕಾಶವಾಣಿ ಹಾಗೂ ದೂರದರ್ಶನಗಳಿಗೆ ಸ್ವಾಯತ್ತ ಮಂಡಳಿಯನ್ನು ಸ್ಥಾಪಿಸಿದ ಕಾರಣವೆಂದರೆ ಅಂತಹ ಮಂಡಳಿಯ ಅಗತ್ಯ ಇರಲಿಲ್ಲ. ಈ ಸಂಸ್ಥೆಗಳು ತಮ್ಮ ಮೂಲಭೂತ ಗುರಿಯನ್ನು ಸಾಧಿಸಲು, ಅಂದರೆ ಬೇರೆ ಮಾಧ್ಯಮಗಳು ಸಾಮಾನ್ಯ ಜನತೆಗೆ ಮಾಡದ ಸೇವೆಯನ್ನು ಈ ಮಾಧ್ಯಮಗಳು ಮಾಡುವುದರಿಂದ ಅದರ ಅಗತ್ಯ ಇಲ್ಲ ಎಂದು ಹೇಳಿತು. 1982ರಲ್ಲಿ ಶ್ರೀಮತಿ ಇಂದಿರಾಗಾಂಧಿಯವರ ಸರ್ಕಾರವು ದೂರದರ್ಶನದ ಬೆಳವಣಿಗೆಗೆ ಅಗತ್ಯವಿರುವ ಸಾಫ್ಟ್ವೇರ್ ಕುರಿತು ವರದಿ ಸಲ್ಲಿಸಲು ಡಾ ಪಿಸಿ ಜೋಶಿ ಅವರ ನೇತೃತ್ವದ ಸಮಿತಿಯನ್ನು ನೇಮಿಸಿತು. ಈ ಸಮಿತಿಯು ಕೇವಲ 4 ತಿಂಗಳಲ್ಲಿ ವರದಿ ಸಲ್ಲಿಸಬೇಕೆಂದು ನಿಗದಿಯಾಗಿದ್ದರೂ ಅದು ವರದಿ ಸಿದ್ಧಪಡಿಸಲು 1 ವರ್ಷ ತೆಗೆದುಕೊಂಡಿತು. 1985ರ ಜುಲೈ 7ರಂದು ಅಂದಿನ ಪ್ರಧಾನಿಗಳಾದ ಶ್ರೀ ರಾಜೀವ್ ಗಾಂಧಿಯವರು ಪತ್ರಿಕಾಗೋಷ್ಠಿಯಲ್ಲಿ ಆಕಾಶವಾಣಿ ಹಾಗೂ ದೂರದರ್ಶನಗಳು ಸ್ವಾಯತ್ತತೆಗೆ ಇನ್ನೂ ಸಿದ್ಧವಾಗಿಲ್ಲ ಎಂದರು. ಆ ನಂತರದಲ್ಲಿ ಸರ್ಕಾರಿಯ ಕಮಿಷನ್ ನೇಮಕವಾಯಿತು. ಆಕಾಶವಾಣಿ ಹಾಗೂ ದೂರದರ್ಶನಗಳ ಸ್ವಾಯತ್ತತೆಯ ವಿಷಯ ಕೇಂದ್ರ ರಾಜ್ಯಗಳ ಸಂಬಂಧಗಳ ಕುರಿತಾದ ಸರ್ಕಾರಿಯ ಕಮಿಷನ್ನ ಎದುರು ಪ್ರಸ್ತಾಪವಾಯಿತು. ಸಂವಿಧಾನದ 7ನೇ ಷೆಡ್ಯೂಲ್ನಲ್ಲಿ ಪ್ರಸಾರ ಮುಂತಾದ ಸಂವಹನಕ್ಕೆ ಸಂಬಂಧಿಸಿದ ವಿಷಯಗಳು ಕೇಂದ್ರಕ್ಕೆ ಸಂಬಂಧಿಸಿದ ಪಟ್ಟಿಯಲ್ಲಿ ನೀಡಲ್ಪಟ್ಟಿದ್ದು ಕೇಂದ್ರ ಸರ್ಕಾರ ಮಾತ್ರ ಅವುಗಳನ್ನು ನಿರ್ವಹಿಸುವ ಹಕ್ಕನ್ನು ಹೊಂದಿದೆ. ಸರ್ಕಾರಿಯ ಕಮಿಷನ್ ತನ್ನ ವರದಿಯಲ್ಲಿ ಯಾವುದೇ ರಾಜ್ಯ ಸರ್ಕಾರವು ಈಗಿರುವ ಸಂವಿಧಾನಾತ್ಮಕ ವ್ಯವಸ್ಥೆಯಲ್ಲಿ ಬದಲಾವಣೆಯನ್ನು ಬಯಸುತ್ತಿಲ್ಲ. ಆದರೆ ಕೆಲವು ರಾಜ್ಯಗಳು ಮಾತ್ರ ಅದನ್ನು ರಾಜ್ಯಪಟ್ಟಿಯಲ್ಲಿ ಸೇರಿಸಲು ಕೋರಿವೆ. ಮಾಹಿತಿಯ ವಸ್ತು ಹಾಗೂ ಗುಣಮಟ್ಟಗಳನ್ನು ನಿರ್ಧರಿಸುವಲ್ಲಿ ಸರ್ಕಾರದ ಕೈವಾಡ ಇರಬಾರದು ಎಂದು ಅಭಿಪ್ರಾಯಪಡುತ್ತಾರೆ ಎಂದ ಕಮಿಷನ್, ಅಧಿಕಾರಶಾಹಿಯ ಹಸ್ತಕ್ಷೇಪ ಸದ್ಯದ ಪರಿಸ್ಥಿತಿಯಲ್ಲಿ ಅತಿ ಹೆಚ್ಚಾಗಿದೆ ಎಂದು ಹೇಳಿತ್ತು. ಕೇಂದ್ರದಲ್ಲಿ ಆಡಳಿತದಲ್ಲಿರುವ ಪಕ್ಷದ ಹೊರತಾದ ಪಕ್ಷಗಳು ಆಡಳಿತ ನಡೆಸುತ್ತಿರುವ ರಾಜ್ಯಗಳಲ್ಲಿ ಈ ಮಾಧ್ಯಮಗಳನ್ನು ಬಳಸಿಕೊಳ್ಳುವುದು ಸಾಧ್ಯವಿಲ್ಲ ಎಂಬ ಆರೋಪ ಹಲವು ರಾಜ್ಯಗಳಿಂದ ಇತ್ತು. ಏಕೆಂದರೆ ಸಂವಹನ ಹಾಗೂ ಪ್ರಸಾರ ಕೇಂದ್ರದ ಪಟ್ಟಿಯಲ್ಲಿರುವುದರಿಂದ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಜನರಿಗೆ ತಲುಪಿಸಲು ತಮಗೆ ಸಾಧ್ಯವಾಗುತ್ತಿಲ್ಲ ಎಂದು ಕೆಲವು ರಾಜ್ಯಗಳು ಪ್ರತಿಪಾದಿಸಿದವು. ಒಂದು ರಾಜ್ಯವು ಹೊಸ ಕಾನೂನನ್ನು ತರುವ ಅಥವಾ ಈಗಿನ ಕಾನೂನಿಗೆ ತಿದ್ದುಪಡಿ ತರುವುದರ ಮೂಲಕ ರಾಜ್ಯಗಳು ತಮಗೆ ಬೇಕಾದ ಕಡೆ ಪ್ರಸಾರ ಕೇಂದ್ರಗಳನ್ನು ಸ್ಥಾಪಿಸುವ ಅವಕಾಶ ನೀಡಬೇಕು. ರಾಜ್ಯಗಳು ರಾಷ್ಟೀಯ ಹಿತರಕ್ಷಣೆಯನ್ನು ಸಂಪೂರ್ಣ ದೃಷ್ಟಿಯಲ್ಲಿಟ್ಟುಕೊಂಡು ಇದನ್ನು ಮಾಡುವ ಷರತ್ತನ್ನು ಬೇಕಾದರೂ ವಿಧಿಸಬಹುದು ಎಂದು ಹೇಳಿದರೆ, ಇನ್ನೊಂದು ರಾಜ್ಯವು ರೇಡಿಯೋ ಹಾಗೂ ದೂರದರ್ಶನದ ಪ್ರತ್ಯೇಕ ವಾಹಿನಿಯೊಂದನ್ನು ರಾಜ್ಯಗಳಿಗೆ ಮೀಸಲಾಗುವಂತೆ ನೀಡಬೇಕು. ಇದರಿಂದ ಜನರಿಗೆ ಆಯ್ಕೆ ಹಾಗೂ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಅವಕಾಶ ನೀಡಿದಂತಾಗುತ್ತದೆ ಎಂದು ಹೇಳಿತು. 2 ರಾಜ್ಯಗಳು ಆಕಾಶವಾಣಿ ಹಾಗೂ ದೂರದರ್ಶನಕ್ಕೆ ಸ್ವಾಯತ್ತತೆಯನ್ನು ನೀಡಲು ಒತ್ತಾಯಿಸಿದವು.
0: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ

0: ಶಿವಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ರಾಷ್ಟ್ರಭಕ್ತಿಯ ಜಾಗೃತಿಯ ಮಂತ್ರ ವಂದೇ ಮಾತರಂ. ಖ್ಯಾತ ಬಂಗಾಳಿ ಸಾಹಿತಿ, ಕವಿ, ಕಾದಂಬರಿಕಾರ ಬಂಕಿಮಚಂದ್ರ ಚಟರ್ಜಿ ವಿರಚಿತ ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ. 1875 ನವೆಂಬರ್ 7 ಬಂಗದರ್ಶನ ಎಂಬ ಪತ್ರಿಕೆಯಲ್ಲಿ ಮೊಟ್ಟ ಮೊದಲು ಪ್ರಕಟವಾದ ಈ ಗೀತೆಯನ್ನ ಕವಿ ಬಂಕಿಮಚಂದ್ರರು ತಮ್ಮ ಆನಂದಮಠ ಎನ್ನುವ ಕಾದಂಬರಿಯಲ್ಲಿ ಮತ್ತೊಮ್ಮೆ ಅಳವಡಿಸಿಕೊಂಡಿದ್ದರು. ದಾಸ್ಯದಲ್ಲಿ ನಲುಗಿದ್ದ ಭಾರತವನ್ನ ಬಡಿದೆಬ್ಬಿಸಿದಂತಹ ಮಂತ್ರ, ಆಂಗ್ಲರ ಎದೆಯನ್ನು ನಡುಗಿಸಿದಂತಹ ಮಂತ್ರ ವಂದೇ ಮಾತರಂ.

0: ವಂದೇ ಮಾತರಂ. 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ, ವೀರಯೋಧರು, ರಕ್ಷಣಾ ಸೇವೆಯ ಕಾರ್ಯಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು, ರಕ್ಷಣಾ ಸೇವೆಯ ತಾರೆಗಳು.

0: ಆಕಾಶವಾಣಿ ಆಕಾಶದಲ್ಲಿ ಧ್ವನಿಸುವ ಸಾಗರ ವಾಣಿಯು ಧೇನಿಸುವ ಸುಸ್ವರ ಆಕಾಶವಾಣಿಯ ನಾದದ ಆಗರ ನಿಲಯದ ಕಲಾವಿದರು ಎಂಬ ಹೊಣೆಪಟ್ಟಿ ಹೊತ್ತ ಕಲಾಸಾರ ನಿಲಯದ ಸಂಗೀತ ಕಲಾವಿದರು ಯಾವುದೇ ಕೇಂದ್ರದ ಘನತೆ ಕೀರ್ತಿ ಎನಿಸಿಕೊಂಡವರು.
1: 1976 ಇಸ್ವಿಯಲ್ಲಿ ನಾನು ಬೆಂಗಳೂರು ಆಕಾಶವಾಣಿ ಸೇರಿದಾಗ ಬೆಂಗಳೂರು ಆಕಾಶವಾಣಿ ಅಂತಂದ್ರೆ ಎಂಥ ಗೌರವ.
2: ನಾನು ಬೆಂಗಳೂರು ಆಕಾಶವಾಣಿಗೆ 1979 ಬಂದಾಗ ಸಂಗೀತ ವಿಭಾಗದಲ್ಲಿ ಎಂತೆಂಥ ದಿಗ್ಗಜ ಕಲಾವಿದರು ಆಕಾಶವಾಣಿಯಲ್ಲಿ ಕೆಲಸ ಮಾಡ್ತಿದ್ರು ಅಂತ ನೆನೆಸ್ಕೊಳ್ಳೋದೇ ಒಂದು ದೊಡ್ಡ ಸಂತೋಷದ ವಿಷಯ.
3: 81 ಡಿಸೆಂಬರ್ ಆಕಾಶವಾಣಿ ಬೆಂಗಳೂರಿನ ನಿಲಯದ ಕಲಾವಿದನಾಗಿ ನೇಮಕಗೊಂಡೆ. ಆವಾಗ ನಿಲಯದ ಕಲಾವಿದರಾಗಿ ಇದ್ದಂತವರು ಸಂಗೀತ ಪ್ರಪಂಚದ ಘಟಾನುಘಟಿಗಳು.
4: ನಾನು 1989 ಬೆಂಗಳೂರು ಆಕಾಶವಾಣಿಯಲ್ಲಿ ನಿಲಯದ ಕಲಾವಿದೆಯಾಗಿ ನಾನು ಕೆಲಸಕ್ಕೆ ಸೇರಿದಾಗ ಸುಮಾರೊಂದು 36 ಜನದವರೆಗೂ ಸಂಗೀತಗಾರರಿದ್ದರು.
5: ನಾನು ಆಕಾಶವಾಣಿಗೆ 60 ವರ್ಷಗಳ ಹಿಂದೆ ಅಂದ್ರೆ ನನಗೆ 10 ವರ್ಷ ಇರಬೇಕಾದ್ರೆ ಬಾಲ ಕಲಾವಿದನಾಗಿ ಅದನ್ನು ಭಾಗವಹಿಸ್ತಾ ಇದ್ದೆ. ಆ ಎಲ್ಲಾ ಕಾರ್ಯಕ್ರಮಗಳು ಎಂತೆಂತ ದಿಗ್ಗಜರಿದ್ರು, ಅವ್ರ ಹೆಸರೆಲ್ಲ ನಾವು ರೇಡಿಯೋ ಕೇಳ್ತಿದ್ವಿ.
6: ಆಲ್ ಸ್ಯಾಲ್ವೆಟ್, ನಾವು ಬೇಕಾದಷ್ಟು ವಾದ್ಯ ವೃಂದಗಳು ನಡೆಸ್ತಾ ಇದ್ವಿ, ಬೇಕಾದಷ್ಟು ಭಾವಗೀತೆಗಳಿಗೆ ನಡೆಸ್ತಾ ಇದ್ವಿ, ಬೇಕಾದಷ್ಟು ಗೀತಾರಾಧನೆಗಳು ನಡೆಸ್ತಾ ಇದ್ವಿ. ಅದು ಬಹಳ ಖುಷಿ ಕೊಡೋದು ನಮಗೆ.
0: ಸಂಗೀತ ಕಲಾವಿದರು ಯಾವುದೇ ಕೇಂದ್ರದ ಘನತೆ ಕೀರ್ತಿ ಎನಿಸಿಕೊಂಡವರು. ವಿದ್ವಾನ್ ಎಸ್ ಶಂಕರ್ ನಿಲಯದ ಕಲಾವಿದರು ಅಲ್ಲದಿದ್ದರೂ ಬಾಲ ಕಲಾವಿದನಾಗಿ 10ನೇ ವಯಸ್ಸಿನಿಂದಲೇ ಈ ಸಂಗೀತ ಸಾಗರದಲ್ಲಿ ಮಿಂದವರು. ವಿದ್ವಾನ್ ಎಸ್ ಶಂಕರ್ ಸ್ಟಾಫ್ ಆರ್ಟಿಸ್ಟ್ಸ್ ನಿಲಯದ ಕಲಾವಿದರನ್ನು ಆತ್ಮೀಯವಾಗಿ ಬಲ್ಲವರು.
5: ಎಲ್ಲ ಕಾರ್ಯಕ್ರಮಗಳು ಎಂತೆಂತ ದಿಗ್ಗಜರಿದ್ರು, ಅವ್ರ ಹೆಸರೆಲ್ಲ ನಾವು ರೇಡಿಯೋ ಕೇಳ್ತಿದ್ದೀವಿ. ವೈಲಿನ್ ಗೆಟ್ಟಿ, ತಾತಾಚಾರ್, ಎವಿ ಕೃಷ್ಣಮಾಚಾರ್ ಅಂದ್ರೆ ಪದ್ಮಚರಣ್, ಎಂ ಎಸ್ ಸುಬ್ರಹ್ಮಣ್ಯಂ, ಅವರ ಪುತ್ರ ಎಂ ಎಸ್ ಕುಮಾರಸ್ವಾಮಿ, ಡಿ ಸೂರ್ಯಪ್ರಭಾ, ಎಸ್ ಶೇಷಗಿರಿರಾವ್,

0: ಟಿ ತ್ಯಾಗರ ಹೀಗೆ ಅನೇಕರಿದ್ರು, ನಮಗಿಂತ ಹಿರಿಯರು ಇದ್ರು, ತುಂಬಾ ಅನುಭವಿಸಿದ್ರು. ಸಂಗೀತ ರೂಪಕಗಳು ಪೂತಿನ ಇರ್ಬೋದು, ರಜನೀಕಾಂತ್ ರಾಯರು ಬಾಲಮುರಳಿಯನ್ನು ಕರೆಸಿ ಒಂದು ಮೇಘ ಸಂದೇಶದ ಬಗ್ಗೆ, ಅದರಿಂದ ನಮ್ಮ ಪಾತ್ರ ಗುಂಪಲ್ಲಿ ಹಾಡಿದ್ರು ಕೂಡ ಒಂದು ಮೂರ್ನಾಲ್ಕು ದಿವಸ ಬಾಲಮುರಳಿ ಹತ್ರ ನಿಂತ್ಕೊಂಡು ನಾವು ಅಂತದನ್ನ ನೋಡ್ತೀವ ಅನ್ಸುತ್ತೆ. ಅಂತ ಅವಕಾಶಗಳನ್ನು ಕಲ್ಪಿಸ್ಕೊಡ್ತು ಆಕಾಶವಾಣಿ. ಅವತ್ ಹೇಳ್ಕೊಟ್ಟು ಅವತ್ತು ಕಲ್ಸ್ಕೊಟ್ರು ನೂರಾರು ಹಾಡುಗಳು, ಎಲ್ಲ ಹಾಂಟಿಂಗ್ ಮೆಲೋಡಿಸ್.
1: ಕಚೇರಿಗಳು ಒಪ್ಕೋಬೇಕಾದ್ರೆ ಅದ್ರ ಪರ್ಮಿಷನ್ ತಗೋಬೇಕಾಗುತ್ತೆ. ಈಗ ಫಾರಿನ್ ಟ್ರಿಪ್ ಅಂತ ಕೆಲವು ರೆಸ್ಟ್ರಿಕ್ಷನ್ಸ್ ಇರುತ್ತೆ. ಯಾಕೆಂತ ಹೇಳಿದ್ರೆ ದೇ ಆರ್ ಕಮಿಟೆಡ್ ಟು ದ ಆರ್ಗನೈಸೇಷನ್. ಕೆಲವರು ತ್ಯಾಗ ಮಾಡಿನೇ ಅವ್ರ ಆಪರ್ಚುನಿಟೀಸ್ ತ್ಯಾಗ ಮಾಡ್ಕೊಂಡೇನೆ ಆ ಒಂದು ಸಂಸ್ಥೆಗೆ ನಿಷ್ಠೆಯಿಂದ ಬಹಳ ಅದಕ್ಕೆ ಬದ್ಧರಾಗಿ ಅವರ ಒಂದು ಸೇವೆಯನ್ನ ನಾವು ಎಷ್ಟು ಕೊಂಡಾಡಿದ್ರು ಸಾಧು.
2: ಸ್ಟಾಫ್ ಆರ್ಟಿಸ್ಟ್ಸ್, ನಿಲಯದ ಕಲಾವಿದ ವೃಂದ ಪಾಣಿ ಕೆಲಸಗಳಲ್ಲಿ ಧ್ವನಿ ಮುದ್ರಣದ ಸಮತೋಲನ ಕಾಪಾಡುತ್ತಾ, ನೇರ ಪ್ರಸಾರದ ಕಚೇರಿಗಳಲ್ಲಿ ಹಾಡುತ್ತಾ, ನುಡಿಸುತ್ತಾ, ಆಲಿಸುತ್ತಾ ತಮ್ಮ ಇರುವನ್ನೇ ಕಳೆದುಕೊಂಡವರು, ಶ್ರೋತೃವಿನ ಶ್ರುತಿ ಹಿಡಿದವರು. ಕಲಾವಿದೆ ಪ್ರಸಾರಕಿ ರಾಜಲಕ್ಷ್ಮಿ ಶ್ರೀಧರ್ ಬೆಂಗಳೂರು ಮೈಸೂರು ಕೇಂದ್ರಗಳಲ್ಲಿ ಸೇವೆ ಸಲ್ಲಿಸಿದ ಸಂಗೀತ ಕಲಾವಿದರ ಧ್ವನಿ ಚಿತ್ರ ನೀಡಿದರು.
3: ನಾ ಸೇರುವಾಗಲೇ ಬಹಳಷ್ಟು ಜನ ಕಲಾವಿದರು, ಡಾಕ್ಟರ್ ವಿ ದುರುಸ್ವಾಮಿ ಅಯ್ಯಂಗಾರ್, ಟಿ ನಾಗಮ್ಮ ಅವರು, ಟಿ ಎಸ್ ತಾತಾಚಾರ್ ಅವರು, ಕೆ ಎಸ್ ಗೋಪಾಲ್ ರಾವ್ ಇವರೆಲ್ಲ ರಿಟೈರ್ ಆಗ್ಬಿಟ್ಟಿದ್ರು. ನಾನು ನೋಡಿ ಪದ್ಮಭೂಷಣ ಡಾಕ್ಟರ್ ಆರ್ ಕೆ ಶ್ರೀಕಂಠನ್, ಎಂ ವಿ ವರಾಹಸ್ವಾಮಿ, ಪದ್ಮಚರಣ್, ಜೆ ಕಾಶಿನಾಥ ಶಾಸ್ತ್ರಿಗಳು, ಸೆಲ್ಲೋ ನಾಗೇಂದ್ರಪ್ಪ, ಕ್ಲಾರಿನೆಟ್ ನಾಗೇಂದ್ರಪ್ಪ, ಸಿ ಕೃಷ್ಣಮೂರ್ತಿ, ಡಿ ಸೂರ್ಯಪ್ರಭಾ, ಎಂ ಎಸ್ ರಾಮಯ್ಯ, ಎಂ ಎಸ್ ಸುಬ್ರಹ್ಮಣ್ಯಂ, ವಯ್ಯಾಪುರಿ ದೇವರ್, ಘಟಂ ಮಂಜುನಾಥ್, ಬಿ ವಿ ಸೀತಾ, ಎಚ್ ಪಿ ರಾಮಾಚಾರ್, ಎಸ್ ಪಿ ಕೇಶವಮೂರ್ತಿ, ಎಸ್ ಶ್ರೀನಿವಾಸ್ ಮೂರ್ತಿ, ಎಂ ಟಿ ಶಲ್ವನಾರಾಯಣ, ಎಚ್ ಕೆ ನಾರಾಯಣ ಅವರು ಕೂಡ ಮ್ಯೂಸಿಕ್ ಸೆಕ್ಷನ್ ಅಲ್ಲೇ ಇದ್ರು, ಸಿದ್ದೇಶ್ ಕುಮಾರ್, ರೇವತಿ ಮೂರ್ತಿ. ಆಮೇಲೆ ಟ್ರಾನ್ಸ್ಫರ್ ಆಗಿ ನಾನ್ ಸೇರಿದ ಕೆಲವೇ ದಿನದಲ್ಲಿ ಬಂದವರು ಎ ಡಿ ಜಾಕ್ರಿಯಾ, ಎಸ್ ಶೇಷಗಿರಿ ರಾವ್, ಎಂ ಟಿ ರಾಜಕೇಸರಿ, ಆಮೇಲೆ ಶಾಂತಾ ಜಯತೀರ್ಥ ಅವರು ಹೊಸದಾಗಿ ಬಂದರು, ಆಮೇಲೆ ಪಂಡಿತ್ ರವೀಂದ್ರ ಯಾವಗಲ್, ಪಂಡಿತ್ ವಿಶ್ವನಾಥ್ ನಾಕೋಡ್, ಎಂ ಎಸ್ ಗೋವಿಂದ ಸ್ವಾಮಿ, ಲಾಲ್ಗುಡಿ ರಾಜಲಕ್ಷ್ಮಿ, ಎಂ ಎ ಕೃಷ್ಣಮೂರ್ತಿ, ಜಯಂತ್ ಕುಮಾರ್ ದಾಸ್, ಪಿ ಎಸ್ ವಸಂತ, ಎ ಆರ್ ಕೃಷ್ಣಮೂರ್ತಿಗಳು, ಆಮೇಲೆ ಕೆ ಎಸ್ ರಾಜೇಶ್, ಗೀತಾ ಶ್ಯಾಮ್ ಪ್ರಕಾಶ್, ಎಂ ರಾಘವೇಂದ್ರ ಅವರು ಬಂದಿದ್ರು. ಆಮೇಲೆ ಅವರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ ಆದ್ರು, ಯು ಪಿ ಎಸ್ ಇಂದ ಸೆಲೆಕ್ಷನ್ ಆಗಿ ಬಿ ಆರ್ ಗೀತಾ, ಪಿ ರಮಾ, ಆರ್ ಚಂದ್ರಿಕಾ, ಆಮೇಲೆ ಎಚ್ ಎಸ್ ರಮೇಶ್ ಅವರು ಮೈಸೂರಿನಿಂದ ಟ್ರಾನ್ಸ್ಫರ್ ಆಗಿ ಹೋದ್ರು, ವಿ ಕೆ ರಾಮನ್ನು ಮೈಸೂರು ಆರ್ದಯಾಕರ್ ಅವರು ಭದ್ರಾವತಿ ಆಕಾಶವಾಣಿಯಿಂದ ಟ್ರಾನ್ಸ್ಫರ್ ಆಗಿ ಬೆಂಗಳೂರು ಆಕಾಶವಾಣಿಗೆ ಬಂದ್ರು. ಆಮೇಲೆ ಕಾಶಿನಾಥ ಶಾಸ್ತ್ರಿಗಳು ಕರ್ನಾಟಕ ಸಂಗೀತ ಮತ್ತೆ ಹಿಂದೂಸ್ತಾನಿ ಸಂಗೀತ ಎರಡರಲ್ಲೂ ನಿಷ್ಣಾತರು. ಮೈಸೂರು ಆಕಾಶವಾಣಿ ಪ್ರಾರಂಭ ಆದಾಗ್ಲಿಂದ ಡಾಕ್ಟರ್ ಆರ್ಕಂಠನ್ ಅವರು ಮತ್ತೆ ಇನ್ನೊಬ್ರು ಮಹಾನ್ ನಿಲಯದ ಕಲಾವಿದರು ಅಂದ್ರೆ ಶಲ್ಲಪುಳ್ಳ ಅಯ್ಯಂಗಾರ್ ಅವರು. ಗಾನ ವಿಹಾರ ಅಂದ್ರೆ ಜನ ನೆನೆಸ್ಕೊಳ್ಳೋದೇ ಅವ್ರನ್ನ, ಅಂತಹ ಒಂದು ಸ್ಟ್ಯಾಂಡರ್ಡ್. ಎಂ ಟಿ ಶಲ್ವನಾರಾಯಣನು ಅಷ್ಟೇ, ಗಾನ ವಿಹಾರ ಬಹಳಷ್ಟು ಮಾಡಿದ್ದಾರೆ. ಮತ್ತೆ ನಮ್ಮ ಸೆಲ್ಲೋ ನಾಗೇಂದ್ರಪ್ಪ ಅವರು, ಮತ್ತೆ ಕ್ಲಾರಿಯೋನೆಟ್ ಬಿ ನಾಗೇಂದ್ರಪ್ಪ ಅಂತ ಅವರೊಬ್ರು ಕಲಾವಿದರು ಬರಲೇ ಇಲ್ಲ ಸ್ಟಾಫ್ ಮೇಲೆ, ಮತ್ತೆ ಅವ್ರು ರಿಟೈರ್ ಆದ್ಮೇಲೆ. ಆಮೇಲೆ ಶಾಂತಾ ಜಯತೀರ್ಥ ಎಂತ ಕಂಪೋಸಿಂಗ್, ನಮ್ಮ ಪಂಡಿತ್ ರವೀಂದ್ರ ಯಾವಗಲ್ಲು, ಆಮೇಲೆ ಎಂ ಎಸ್ ರಾಮಯ್ಯ, ಎಂ ಎ ಕೃಷ್ಣಮೂರ್ತಿ ಇವರೆಲ್ಲ ಸೇರಿದಾಗಲೇ ಮೃದಂಗಕ್ಕಾದರು, ತಬಲದಲ್ಲೂ ಅಷ್ಟು ಚೆನ್ನಾಗಿ ನೋಡ್ತಾರೆ. ಎಂ ಎಸ್ ಸುಬ್ರಹ್ಮಣ್ಯಂ ಅವರು, ಮತ್ತೆ ನಮ್ಮ ಎಂ ಎಸ್ ಗೋವಿಂದ ಸ್ವಾಮಿ, ಪ್ರತಿಯೊಬ್ರು ಅಷ್ಟೇ ಹೇಳ್ತಾ ಇದ್ರೆ ಬಹುಶಃ ಇದು ಮುಗಿಯೋದೇ ಇಲ್ಲ ಅಂತ ಅನ್ಸತ್ತೆ. ಅಂಥ ಕಲಾವಿದರು ಒಬ್ರಿಗಿಂತ ಒಬ್ರು. ಮೈಸೂರು ಶ್ರಾದ ಲಕ್ಷ್ಮಿ ನಿಜವಾಗ್ಲೂ ವೀಣೆ ಅದ್ಭುತವಾದ ವೀಣೆ, ಅಂಥ ಮೀಂಡು, ಅಂಥ ಪರಂಪರೆ ಅದು. ಮತ್ತೆ ಮೈಸೂರು ಆರ್ದಯಾಕರು, ವಿ ಕೆ ರಾಮನ್ನು, ಸಿ ಕೆ ಶಿವಲಿಂಗಪ್ಪ ಎಲ್ಲರೂ ಅಷ್ಟೇ, ಆಮೇಲೆ ಸಿ ಶ್ಯಾಮ್ ಪ್ರಕಾಶು ಅಷ್ಟೇ. ಬಹಳ ಒಳ್ಳೆ ಅಂದ್ರೆ ಮೈಸೂರು ವೀಣಾ ಪರಂಪರೆ, ಮೈಸೂರು ಬಾಣಿ ಅಂತ ಹೇಳ್ತೀವಲ್ಲ ಅದರಲ್ಲಿ ಬರ್ತಾರೆ ಸಿ ಶ್ಯಾಮ್ ಪ್ರಕಾಶ್ ಅವರು. ಇವರು ಸಿ ಕೃಷ್ಣಮೂರ್ತಿ ಅವರ ಸಹೋದರರು. ಸಿ ಕೃಷ್ಣಮೂರ್ತಿ ಅವರು ಬೆಂಗಳೂರು ಆಕಾಶವಾಣಿಯಲ್ಲಿ ಇದ್ದಂಥದ್ದು ಎಂತಹ ಮೇರು ಕಲಾವಿದರು ಅಂದ್ರೆ ಮೈಸೂರು ವೀಣಾ ಶೇಷಣ್ಣನವರ ಒಂದು ಪರಂಪರೆಯ ಟಾರ್ಚ್ ಬೇರರ್ ಅಂದ್ರೆ ತಪ್ಪಾಗಲ್ಲ, ಅಷ್ಟು ಚೆನ್ನಾಗಿ ಹಾಡು ಹಾಡೋರು, ಅಂತ ಮೇರು ಕಲಾವಿದರು. ಇನ್ನು ಮೈಸೂರಿಗೆ ಬಂದ ಮೇಲನಕ ಡಾಕ್ಟರ್ ಎಚ್ ಆರ್ ಲೀಲಾವತಿ, ಯಾರು ಕೇಳಿಲ್ಲ ಇವರ

0: ಒಂದು ಹಾಡುಗಾರಿಕೆಯನ್ನ. ಆಮೇಲೆ ಎಂ ವೆಂಕಟೇಶಾಚಾರ್ ಘನ ವಿದ್ವಾಂಸರು ಎಂತೆಂಥ ಪಲ್ಲವಿಗಳನ್ನ ಹಾಡಿದ್ದಾರೆ. ಇವತ್ತಿಗೂ ಅವರು ಹಾಡಿರುವಂತಹ ಪಲ್ಲವಿಗಳು, ರಾಗತಾನ ಪಲ್ಲವಿ ಮೈಸೂರು ಆಕಾಶವಾಣಿಯಲ್ಲಿ ಇದೆ. ಇವರು ಕೂಡ ಗಾನ ವಿಹಾರ ಬಹಳಷ್ಟು ನಡೆಸಿಕೊಟ್ಟಿದ್ದಾರೆ. ಕೆಜಿ ಕನಕಲಕ್ಷ್ಮಿ ಇವರು ಪಾಲ್ಗೊಳ್ಳದೇ ಇರುವಂತಹ ಸಂಗೀತ ಪ್ರಕಾರವೇ ಇಲ್ಲ. ಭಾಗ್ಯತೆ ಹಾಡೋರು, ದೇವನಾಮ ಹಾಡೋರು, ವಚನಗಳ ಹಾಡಿದ್ದಾರೆ, ಶಾಸ್ತ್ರೀಯ ಸಂಗೀತ ಎಲ್ಲವನ್ನು ಹಾಡೋರು. ಅಂತ ಒಳ್ಳೆ ವಾಯ್ಸ್. ಆಮೇಲೆ ಕೆಪಿ ಉಪಾಧ್ಯಾಯ ಎಂತಹ ಫ್ಲೂಟ್ ಆರ್ಟಿಸ್ಟ್. ಕಂಪೋಸಿಂಗ್ ದೈ ನೇಮ್ ಇಸ್ ಕೆಪಿ ಉಪಾಧ್ಯಾಯ ಅಂದ್ರೆ ಭಾವಗೀತೆ ಹೇಗಿರಬೇಕು ಅಂದ್ರೆ ದಿ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಮ್ಮ ಉಪಾಧ್ಯಾಯರು. ಎಚ್ ಕೆ ನರಸಿಂಹಮೂರ್ತಿ, ಮೈಸೂರು ಎನ್ ನಾಗರಾಜ್, ಪಿ ಜಿ ಲಕ್ಷ್ಮೀನಾರಾಯಣ, ಮತ್ತೆ ತುಮಕೂರು ಟಿ ವಿ ಭದ್ರಾಚಾರ್, ಮತ್ತೆ ಎ ಎಸ್ ಪದ್ಮಾ, ಮೈಸೂರು ರಾಜಲಕ್ಷ್ಮಿ. ಬಹುಶಃ ನಮ್ಮ ಮೈಸೂರು ನಾಗರಾಜು, ಎಚ್ ಕೆ ನರಸಿಂಹಮೂರ್ತಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೀರ್ತಿ ಬೆತ್ತಂತಹ ಪ್ರಮುಖ ಕಲಾವಿದರು. ಇವರುಗಳೆಲ್ಲ ಆರ್ಕೆಸ್ಟ್ರಾ ಮಾಡಿದ್ದಾರೆ. ವೀಣೆಗೆ ಒಂದು ಮೃದಂಗ ಪಕ್ಕವಾದ್ಯ ಹೇಗಿರ್ಬೇಕು ಅಂದ್ರೆ ಪಿ ಜಿ ಲಕ್ಷ್ಮೀನಾರಾಯಣ ಅವರ ಪಕ್ಕವಾದ್ಯವನ್ನ ಕೇಳಬೇಕು. ಇನ್ನು ತುಮಕೂರು ಟಿ ವಿ ಭದ್ರಾಚಾರ್ ಹಿಂದೂಸ್ತಾನಿ ಮತ್ತೆ ಕರ್ನಾಟಕ ಮ್ಯೂಸಿಕ್ ಜುಗಲ್ ಬಂದಿ ಇದ್ರೆ ಹಿಂದೂಸ್ತಾನಿಯವರು ತಬಲಿಸ್ಟ್ ನ ಬಿಟ್ಬಿಡೋರು, ಭದ್ರಾಚಾರ್ಯ ನುಡ್ಸಿ ನುಡ್ಸಿ ನುಡ್ಸಿ ಅನ್ನೋರು, ಅಷ್ಟು ಚೆನ್ನಾಗಿ ನುಡ್ಸೋರು. ಆಮೇಲೆ ಸೇರಿದಂಥವ್ರು ಕೆ ಸುಧಾ, ಆಮೇಲೆ ಎಚ್ ಎಸ್ ರಮೇಶ್ ಇಲ್ಲೇ ಸೇರಿದ್ರು, ಆಮೇಲೆ ಬೆಂಗಳೂರಿಗೆ ಹೋದ್ರು, ಆಮೇಲೆ ಜಿ ಪುಷ್ಪಲತಾ, ತುಮಕೂರು ಡಿ ರವಿಶಂಕರ್, ಎಚ್ ಎಸ್ ಶಿವಶಂಕರ ಸ್ವಾಮಿ. ಇವರೆಲ್ಲ ಏನು ಅಂದ್ರೆ ಅವರವರ ಕೆಲಸ ಕಾರ್ಯಗಳೊಂದಿಗೆ ಟೆಕ್ನಿಕಲಿ ಆಲ್ಸೋ ದೇ ಆರ್ ವೆರಿ ಸೌಂಡ್. ಆಕಾಶವಾಣಿ ಇಂದಿಗೂ ಕೂಡ ಈ ಸ್ಪರ್ಧಾತ್ಮಕ ಯುಗದಲ್ಲಿ ಕೂಡ ತನ್ನ ಗುಣಮಟ್ಟವನ್ನ ಕಾಪಾಡಿಕೊಂಡು ತನ್ನದೇ ಆದಂತಹ ಛಾಪನ್ನ ಮೂಡಿಸಿದೆ.
1: ಪಂಡಿತ್ ರವೀಂದ್ರ ಯಾವಗಲ್ ಧಾರವಾಡದಿಂದ ಬೆಂಗಳೂರಿಗೆ ಬಂದಾಗ ಮೈಸೂರು ಜನಕ್ಕೆ ಹಿಂದೂಸ್ತಾನಿ ಹಿಡಿಸುತ್ತಾ ಅನ್ನುವ ಆತಂಕ.
2: ಬಂದ ಹೊಸದೊಳಗ ನನಗ ಒಂದ್ ಸ್ವಲ್ಪ ಆತಂಕ ಇತ್ತು. ಯಾಕಂದ್ರೆ ನನ್ಗೆ ಹೋಮ್ ಸಿಕ್ ಬಹಳ, ಹುಬ್ಳಿ ಧಾರವಾಡ ಬಿಟ್ಟು ಯಾವಾಗ್ಲೂ ನಾನು ಬಹಳ ದಿವಸ ಇದ್ದಿಲ್ಲ, ನನಗೆ ಅವಕಾಶಗಳು ಸಿಗ್ತವ ಇಲ್ಲೋ ಅನ್ನೋ ಆತಂಕದಿಂದ ನಾನು ಬಂದೆ. ಆದ್ರೆ ಇಲ್ಲಿ ಬಂದ್ಮೇಲೆ ನನಗೆ ಯಾವ ತರದ ಆತಂಕನೂ ಬರಲಿಲ್ಲ. ಕೆ ಎಸ್ ಮಂಜುನಾಥ್ ಅವರಾಗ್ಲಿ, ಅವ್ರ ಹಿರಿಯ ಘಟ ವಿದ್ವಾನ್ರು, ಎಚ್ ಪಿ ರಾಮಾಚಾರ್ಯರು ಮೃದಂಗ ವಿದ್ವಾನ್ರು, ಎಸ್ ಪಿ ನಟರಾಜನ್ ಕೊಳಲು ವಿದ್ವಾಂಸರು, ವರಾಹ ಸ್ವಾಮಿಗಳು ಘೋಟವಾದ್ಯ ತಬಲಾ ಕಲಾವಿದರಾಗಿ, ಶ್ರೀ ಸಿದ್ದೇಶ್ ಕುಮಾರ್ ಅವರು, ಅವರೆಲ್ಲ ಎಲ್ಲರೂ ನನ್ಗಿಂತ ಬಹಳ ದೊಡ್ಡ ದೊಡ್ಡ ಕಲಾವಿದರು, ವಯಸ್ಸಿನಲ್ಲೂ ಬಹಳ ಹಿರಿಯರು. ಬಹಳ ಸಣ್ಣವ ನಾನು, ಕರ್ನಾಟಕ ಸಂಗೀತ ಬಗ್ಗೆ ಬಹಳ ಒಲವು ಬೆಳೆಸಿಕೊಂಡೆ. ಆತಂಕ ಎಲ್ಲ ದೂರ ಆತು.
1: ಆಹ್ವಾನಿತ ಶ್ರೋತೃಗಳ ಸಮ್ಮುಖದ ಕಾರ್ಯಕ್ರಮಗಳ ವೈಭವ.
2: 40 ಹಾಡುಗಳನ್ನು ನಾವು ಅಲ್ಲಿ ಪ್ರದರ್ಶನ ಮಾಡಬೇಕಾಯ್ತು. ಎಲ್ಲ ದೊಡ್ಡ ದೊಡ್ಡ ನಮ್ಮ ಫಿಲ್ಮ್ ಇಂಡಸ್ಟ್ರಿ ಸಹಿತ ಸೇರಿ, ಅದು ಫಿಲ್ಮ್ ಇಂಡಸ್ಟ್ರಿಯ ಸಂಗೀತಗಾರ ಸಂಗೀತ ನಿರ್ದೇಶಕರು, ದೊಡ್ಡ ಚಾಲೆಂಜ್. 40 ಹಾಡಿನ ಬ್ಯಾಕ್ಗ್ರೌಂಡ್ ನೆನ್ಪಿಟ್ಕೋಬೇಕು, ಒಂದಾದ್ಮೇಲೆ ಒಂದ್ ಬರ್ಬೇಕು, ಒಂದು ತಪ್ಪಂತಂದ್ರೆ ಮತ್ತೆ ಮುಂಚೆ ನೆನ್ಸೋದು ಮಾಡ್ಬೇಕು. ಇಷ್ಟೆಲ್ಲಾ ಸವಾಲಿತ್ತಲ್ಲಿ ಖುಷಿಯಿಂದ ಭಾಗವಹಿಸ್ತಿದ್ರು.
1: ಕಲಾವಿದರ ಜವಾಬ್ದಾರಿಗಳು ಮತ್ತು ಸವಾಲುಗಳು ಈ ಜುಗಲ್ ಬಂದಿ ಹೇಗಿರ್ತಾ ಇತ್ತು? ವಿದುಷಿ ಗೀತಾ ರಮಾನಂದ್.
3: ಇವಾಗ ಒಂದು ಯೋಜಿತವಾದ ಕಾರ್ಯಕ್ರಮಗಳಿಗೆ ಒಂದು ಶಿಸ್ತಿನಲ್ಲಿ ತಯಾರಾಗುವ ಜೊತೆಗೆ ಆ ಕ್ಷಣದಲ್ಲಿ ಅವರಿಗೆ ಯಾವ ರೀತಿ ಸಂಗೀತ ಬೇಕು ಅನ್ನೋದನ್ನ ಇವರು ಸಮಯ ಸ್ಫೂರ್ತಿಯಿಂದ ಮಾಡಿ ಅವರಿಗೆ ಸರಿ ಹೊಂದುವಂತೆ ಸಿದ್ಧಪಡಿಸಬೇಕಾಗಿತ್ತು.
1: ಪ್ರತಿಯೊಂದು ಆನಂದವೇ, ಪ್ರತಿ ಕ್ಷಣವು ಕಲಿಕೆಯೇ. ವಿದುಷಿ ಗೀತಾ ಶ್ಯಾಮ್ ಪ್ರಕಾಶ್.
4: ಆಲ್ ಸ್ಯಾಲ್ವೇಟ್, ನಾವು ಬೇಕಾದಷ್ಟು ವಾದ್ಯ ವೃಂದಗಳು ನುಡಿಸ್ತಾ ಇದ್ವಿ, ಬೇಕಾದಷ್ಟು ಭಾವಗೀತೆಗಳಿಗೆ ನುಡಿಸ್ತಾ ಇದ್ವಿ, ಬೇಕಾದಷ್ಟು ಗೀತಾರಾಧನೆಗಳು ನುಡಿಸ್ತಾ ಇದ್ವಿ. ಅದ್ ಬಹಳ ಖುಷಿ ಕೊಡೋದು.
1: ವಿದುಷಿ ಆರ್ ಚಂದ್ರಿಕಾ ಗಾನ ವಿಹಾರದ ಶಿಷ್ಯೆಯೂ ಹೌದು, ಗುರುವೂ ಹೌದು.
5: ಅಯ್ಯೋ ಎಷ್ಟು ಚೆನ್ನಾಗಿರುತ್ತೆ, ಸ್ಟಾಫ್ ಆಗಿ ಇಲ್ಲಿ ಇದ್ಬಿಟ್ರೆ ಎಷ್ಟು ಸಂಗೀತಗಾರರ ಪರಿಚಯ ಇರುತ್ತೆ, ಅವ್ರ ಜೊತೆಯೆಲ್ಲ ನಾವು ವಿಷಯಗಳು ತಿಳ್ಕೋಬಹುದು, ಇನ್ನೇನೋ ಅನಿಸ್ತಾ ಇರೋದು. ಒಂದ್ಸಲಿ ಪ್ರೊಫೆಸರ್ ಆರ್ ವಿಶ್ವೇಶ್ವರನ್ ಅವರ ರೆಕಾರ್ಡಿಂಗ್ ಇತ್ತು. ಶ್ರುತಿ ಸಹಕಾರ ಮತ್ತೆ ತಾಳ ಸಹಕಾರ ಕೊಡುವಂತ ಕೆಲಸ ನನ್ನದಾಗಿತ್ತು. ಅವತ್ ಹಾಗೆ ಸರ್ ಬಂದಿದ ತಕ್ಷಣ ನಾವು ಮೊದಲು ಶ್ರುತಿ ಮಾಡ್ತೀವಲ್ಲ, ಅವಾಗ ಭಗವತಿ ಅನುಗ್ರಹದಿಂದ ಬಹಳ ಬೇಗ ಆ ತಂಬೂರಿ ಶ್ರುತಿ ಆಯ್ತು, ನೀಟ್ ಆಗಿ ಶ್ರುತಿ ಆಗೋಯ್ತು. ಅದಕ್ಕೆ ಅವರು ವಿಶ್ವೇಶ್ವರನ್ ಸರ್ ಅಂದ್ರು, ಇಷ್ಟು ಬೇಗ ನೀನು ಸಾರಣೆ ಅನುಸರಣೆ ಸೇರಿಸಿದೀಯಾ, ನೀನು ನಿಜವಾದ ಕಲಾವಿದೆ ಅಂದ್ರು ನಂಗೆ. ಅವತ್ತು ಮಾತ್ರ ನನಗೆ

0: ಬಹಳ ದೊಡ್ಡ ಅವರ ಸಿಕ್ಕಂಗೆ ತುಂಬಾ ಸಂತೋಷ ಕೊಡ್ತು. ಅವಾಗ ಎಷ್ಟು ಲೈವ್ಗಳಿರೋದು ಅಂದ್ರೆ 8:20 ಕ್ಲಾಸಿಕಲ್ ಮ್ಯೂಸಿಕ್ ಲೈವ್, 9:30 ಲೈವ್, 12:30 ಲೈವ್, 1:00 ಲೈವ್, 1:20 ಲೈವ್, 1:30 ಒಂದು ಲೈವ್ ಇರೋದು. ರೆಕಾರ್ಡ್ ಡ್ಯೂಟೀಸ್ ಕೂಡ ಸ್ಟ್ಯಾಂಡ್ ಬೈ ಡ್ಯೂಟಿ ತೋರಿಸಿರೋರು. ನಾವು ರೆಡಿ ಇರಬೇಕು. ಈಗ 40 ನಿಮಿಷ ಆರ್ಟಿಸ್ಟ್ ಬರಲಿಲ್ಲ, ನಾವು ಸಡನ್ ಆಗಿ 40 ಮಿನಿಟ್ಸ್ ಹಾಡ್ಬೇಕು. ಹಾಫ್ ಅನ್ ಅವರ್ ಬರ್ಲಿಲ್ವಾ, ನಾವು ಹಾಡ್ಬೇಕು. ಎಲ್ಲ ಜ್ಞಾಪಿಸ್ಕೊಂಡ್ರೆ ಬಹಳ ಖುಷಿ ಆಗುತ್ತೆ. ಇದು ನಿಲಯದ ಕಲಾವಿದರಿಗೆ ಸಿಗುವಂತಹ ಆನಂದ ಸುಖ.
1: ಮೂಲತಃ ಶಾಸ್ತ್ರೀಯ ಸಂಗೀತ ಸ್ರೋತದಿಂದ ಬಂದು ಎಲ್ಲ ವಯೋಮಾನದವರಿಗೆ ಎಲ್ಲಾ ಸಂದರ್ಭಗಳಲ್ಲಿ ಸ್ಟುಡಿಯೋದಲ್ಲಿ, ವೇದಿಕೆಯಲ್ಲಿ, ಸಮಯದ ಚೌಕಟ್ಟಿನಲ್ಲಿ, ಅಧಿಕಾರದ ವ್ಯಾಪ್ತಿಯಲ್ಲಿ ಪ್ರಸ್ತುತಪಡಿಸುವುದು ಸಂಗೀತ ಕಲಾವಿದರಿಗೆ ಒಂದು ಸವಾಲು. ನಿಲಯದ ಸಂಗೀತ ಕಲಾವಿದರು ಮನೋಧರ್ಮಕ್ಕಿಂತ ಪಾಲಿಸಿದ್ದು ಆಕಾಶವಾಣಿ ಧರ್ಮ.

0: ಸ್ಟುಡಿಯೋದಲ್ಲಿ ಶ್ರೋತೃವಿನ ಮನ ಕಾನನದಲ್ಲಿ ಸ್ವರ ಸಫಾರಿ ನಡೆಸಿದವರು ನಿಲಯದ ಕಲಾವಿದರು
1: ಬಾನುಲಿ ಕಲಿಗಳು.
2: ನುಡಿ ಚಿತ್ರಾವಳಿ ಕೇಳಿದಿರಿ. ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ ಬಿಕೆ ಸುಮತಿ, ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ, ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ ಎಲಿಗಾರ್.
0: ಆಕಾಶವಾಣಿ

ಕಗ್ಗದ ಸಿರಿ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡಾರಿಪುದು, ಸುಡುವುದ ಕಿಡಿಯುರಿಯೇ ನೂರು ಕೊರಡುಗಳ. ಕಿಡಿ ಸಣ್ಣದನು ಮೇಲೆ ಬಿದ್ದ ಕೊರಡಾರಿಪುದು, ಸುಡುವುದ ಕಿಡಿಯುರಿಯೇ ನೂರು ಕೊರಡುಗಳ. ಉಡುಗಿ ನಿನ್ನಾತ್ಮವಿರ ಬಿಡು ಹೆಗ್ಗೆಲಸಗಳನ್ನು ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ. ಉಡುಗಿ ನಿನ್ನಾತ್ಮವಿರ ಬಿಡು ಹೆಗ್ಗೆಲಸಗಳನ್ನು ತೊಡಗಾತ್ಮ ಬಲಿ ತಂದು ಮಂಕುತಿಮ್ಮ.

ಬೆಂಕಿಯ ಕಿಡಿ ಸಣ್ಣದಾಗಿದ್ರೆ ಅದರ ಮೇಲೆ ಒಂದು ಮರದ ಕೊರಡು ಬಿದ್ದರೆ ಅದನ್ನ ಆರಿಸ್ಬಿಡುತ್ತೆ. ಆದರೆ ಬೆಂಕಿ ಹೆಚ್ಚಾದರೆ ನೂರಾರು ಒಣ ಕೊರಡುಗಳನ್ನು ಅದು ಸುಡುವ ಶಕ್ತಿಯನ್ನು ಸಂಪಾದನೆ ಮಾಡಿಕೊಳ್ಳುತ್ತೆ. ಹಾಗೆಯೇ ಶಕ್ತಿ ಇಲ್ಲದೆ ದೊಡ್ಡ ಕೆಲಸಗಳಿಗೆ ಕೈ ಹಾಕಿದರೆ ಸೋಲು ನಿಶ್ಚಯ. ಮೊದಲು ಸಾಮರ್ಥ್ಯ ಗಳಿಸಿಕೊಳ್ಳಬೇಕು, ಅನಂತರ ಕಾರ್ಯತತ್ಪರವಾಗಬೇಕು. ಅಂದರೆ ನಮ್ಮ ಪ್ರಯತ್ನಗಳು ನಮ್ಮ ಮಿತಿಯನ್ನು ಅರ್ಥ ಮಾಡಿಕೊಂಡಿರಬೇಕು ಅನ್ನುವುದು ಇಲ್ಲಿ ಬಹಳ ಮುಖ್ಯವಾಗಿರುವಂತಹದ್ದು. ಡಿ ವಿ ಜಿ ಅವರು ಅನೇಕ ಪದ್ಯಗಳಲ್ಲಿ ಈ ಮನೋಭಾವವನ್ನೇ ಸೂಚಿಸ್ತಾ ಹೋಗ್ತಾರೆ. ಅಂದರೆ ತನ್ನ ಮಿತಿಯನ್ನ ತನ್ನ ಸಾಮರ್ಥ್ಯವನ್ನ ಅರ್ಥ

ಇಟ್ಕೊಂಡಿರೋ ವ್ಯಕ್ತಿ ಆದರೆ ತನಗೆ ಯಾವುದು ಸಾಧ್ಯವೋ ಅದನ್ನು ಸಾರ್ಥಕವಾಗಿ ಸಾಫಲ್ಯದಿಂದ ಕೂಡಿ ಅದನ್ನು ಮಾಡಿ ಮುಗಿಸ್ತಾನೆ. ತೀರಾ ಮಹತ್ವಾಕಾಂಕ್ಷೆ ಇದ್ದರೆ, ತಾನು ಮಾಡಲಾರದ ಕೆಲಸಕ್ಕೆ ಕೈ ಹಾಕಿದರೆ ಅವನಿಗೆ ಸೋಲು ಅಥವಾ ನಿರಾಸೆ ಮುಖ್ಯ. ಹಾಗಂತ ನಾವು ಮಹತ್ವಾಕಾಂಕ್ಷೆಯನ್ನೇ ಇಟ್ಕೊಳ್ಬಾರದು ಅಂತಲೂ ಅರ್ಥ ಅಲ್ಲ. ಪ್ರಾಯಶಃ ನಮ್ಮ ಮಹತ್ವಾಕಾಂಕ್ಷೆ ಹೇಗಿರಬೇಕು ಅಂದರೆ, ನಾವು ಮತ್ತಷ್ಟು ಪ್ರಯತ್ನ ಪಟ್ಟರೆ, ನಮ್ಮ ಕೆಲಸ ಕಾರ್ಯಗಳು ಮತ್ತಷ್ಟು ದೃಢಗೊಂಡರೆ, ಮತ್ತಷ್ಟು ವ್ಯಾಪಕವಾದರೆ, ಮತ್ತಷ್ಟು ಶಕ್ತಿಶಾಲಿಯಾದರೆ, ಆಗ ನಾವು ಏನನ್ನು ಸಂಪಾದನೆ ಮಾಡಬಹುದು ಅಥವಾ ಏನನ್ನು ಫಲ ಮಾಡಬಹುದು ಅನ್ನೋ ಗೊತ್ತಿರುತ್ತೋ, ಅದಕ್ಕಿಂತಲೂ ಮಿಗಿಲಾದದ್ದನ್ನು ನಾವು ಸಾಧಿಸಬಹುದು.

ಕೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು. ಬೆಟ್ಟಕ್ಕೆ ಸನ್ನೆ ಹಾಕಿರುವ ಮಹದಾಶಿಗನೇ, ಗಟ್ಟಿಯೇ ಸೊಟ್ಟಾಗದೆ ಸನ್ನೆಗೋಲು. ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ. ರಟ್ಟೆಯೇ ಮುರಿದೀತು ಮೈಮರೆತ ಸಾಹಸದಿ ಎಷ್ಟು ಚಿತವೋ ನೋಡು ಮಂಕುತಿಮ್ಮ.

0: ಬೆಟ್ಟದ ಬುಡದಲ್ಲಿ ಸನ್ನೆಗೋಲನ್ನಿಟ್ಟು ಅದನ್ನು ಎಬ್ಬುವುದಕ್ಕೆ ಪ್ರಯತ್ನ ಪಟ್ಟರೆ ಸನ್ನೆಯೇ ಡೊಂಕಾಗಿ ಬಿಡುತ್ತೆ. ಹಾಗೆಯೇ ವಿವೇಚನೆ ಇಲ್ಲದೆ ಸಾಹಸ ಕಾರ್ಯಕ್ಕೆ ಕೈ ಹಾಕಿದರೆ ದುರಂತ ಖಂಡಿತ. ನಮ್ಮ ಶಕ್ತಿ ಎಷ್ಟೋ ಅಷ್ಟನ್ನು ಮಾತ್ರ ಮಾಡಲು ಕೈ ಇಡಬೇಕು. ಹಿಂದಿನ ಪದ್ಯದ ಭಾವನೆಯನ್ನೇ ಈ ಪದ್ಯವು ಒಳಗೊಂಡಿದೆ. ಸನ್ನೆಗೋಲು ಅಂದರೆ ಏನು? ಒಂದು ಭಾರವಾದ ವಸ್ತುವನ್ನು ಜರುಗಿಸೋದಕ್ಕೆ ನಾವು ಬಳಸುವಂತಹ ಕಬ್ಬಿಣದ ಸಲಾಕಿ, ಗಡಾರಿ. ಬಹಳ ದೊಡ್ಡ ಬೆಟ್ಟವನ್ನು ಎಬ್ಬುವುದಕ್ಕೆ ಹೋದರೆ, ನೂಕುವುದಕ್ಕೆ ಹೋದರೆ ಆ ಬೆಟ್ಟದ ಭಾರ ಎಷ್ಟಿರುತ್ತೆ ಅಂದರೆ, ನಾವು ಅದನ್ನು ನೂಕುವುದಕ್ಕೆ ಉಪಯೋಗಿಸುವಂತಹ ಸನ್ನೆಗೋಲನ್ನೇ ಬಾಗಿಸ್ಬಿಡುತ್ತೆ. ಆದ್ದರಿಂದ ನಾವು ಯಾವುದರ ಜೊತೆಯಲ್ಲಿ ಸಂವಾದ ಮಾಡ್ತಾ ಇದ್ದೇವೆ, ಅಥವಾ ಯಾವುದರ ಜೊತೆಯಲ್ಲಿ ಸಹಚರ್ಯವನ್ನು ಇಟ್ಕೊಂಡಿದ್ದಾರೆ, ಯಾವುದರ ವಿರುದ್ಧ ನಾವು ಹೋರಾಡ್ತಾ ಇದ್ದೇವೆ, ಅದು ಮುಖ್ಯ. ಅಂದರೆ ಪ್ರಪಂಚದಲ್ಲಿ, ಬದುಕಿನಲ್ಲಿ ವಿವೇಚನೆ ಅನ್ನೋದು ಮುಖ್ಯ. ವಿವೇಚನೆ ಅಂದರೆ ಏನು? ತಕ್ಕದ್ದು ತಕ್ಕ ನಲ್ಲದ್ದು ಎನ್ನುವಂತಹ ಒಂದು ಕ್ರಮ, ಆಲೋಚನಾ ಪದ್ಧತಿ, ಆಲೋಚನಾ ರೀತಿ. ಯಾವುದನ್ನು ಮಾಡಿದ್ರೆ ಸರಿ, ಯಾವುದನ್ನು ಮಾಡಿದ್ರೆ ಸರಿ ಅಲ್ಲ, ಯಾವುದು ಮಾಡಿದ್ರೆ ಸಫಲವಾದೀತು, ಯಾವುದು ಮಾಡಿದ್ರೆ ವಿಫಲ ಅನ್ನುವಂತಹ ಒಂದು ಪ್ರಜ್ಞೆ ನಮಗೆ ಬೇಕಾದರೆ, ಒಂದು ಕಡೆ ನಮ್ಮ ಮಿತಿಯೂ ನಮಗೆ ಗೊತ್ತಿರಬೇಕು, ನಮ್ಮ ಸಾಮರ್ಥ್ಯವೂ ನಮಗೆ ಗೊತ್ತಿರಬೇಕು, ಮತ್ತೊಂದು ಕಡೆ ಇವುಗಳ ಪರಿಣಾಮ ಏನಾಗಬಹುದು ಅನ್ನುವುದರ ಪರಿವೆಯೂ ನಮಗಿರಬೇಕು. ಹೀಗೆ ನಮ್ಮ ಸಾಮರ್ಥ್ಯದ ಮತ್ತು ಮಿತಿಯ ಅರಿವು ಮತ್ತು ಪರಿಣಾಮದ ಕಲ್ಪನೆ ಇವುಗಳು ಸಮತೋಲನದಿಂದ ಕೂಡಿದ್ರೆ ನಮ್ಮ ಸಾಹಸಕ್ಕೆ, ನಮ್ಮ ಪ್ರಯತ್ನಕ್ಕೆ ಒಂದು ಬೆಲೆ ಬರುತ್ತೆ, ಒಂದು ಸಾರ್ಥಕ್ಯ ಸಿಕ್ಕುತ್ತೆ.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಚೈತ್ರ ರಘುನಂದನ್, ವ್ಯಾಖ್ಯಾನ ಡಾಕ್ಟರ್ ಪಿವಿ ನಾರಾಯಣ, ಸಂಯೋಜನೆ ಟಿವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂಜಿ ಶ್ರೀಹರ್ಷನ್.

ಪ್ರೋಗ್ರಾಂ ಸದ್ಯದ ಸಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು.

0: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
1: 18ರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
0: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
1: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
0: ಲಿಡ್ಕರ್, ನಂಬಿಕೆ ನಿರಂತರ.
2: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
3: ಸಾಯಿ ಬಾಲ್.
4: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
5: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ, ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನು ಬಳಸಿ. ಹೊರಗಿನ ಉಷ್ಣತೆಯೂ ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನು ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.

ಕೇಳುಗರೆ, ಇದೊಂದು ಪ್ರಕಟಣೆ. ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳೆಯಾಳ ಇವರಿಂದ 18-50 ವಯೋಮಿತಿಯ ಗ್ರಾಮೀಣ ಭಾಗದ 2026 ಮೇ ತಿಂಗಳ ಕೊನೆಯ ವಾರದಲ್ಲಿ 31 ದಿನಗಳ ಉಚಿತ ಸೆಲ್ಫೋನ್ ರಿಪೇರಿ ಮತ್ತು ಸರ್ವಿಸ್ ತರಬೇತಿ ಪ್ರಾರಂಭವಾಗಲಿದೆ. ಈ ತರಬೇತಿಯು ಯುವತಿಯರಿಗೆ ಸ್ವ ಉದ್ಯೋಗ ಪ್ರಾರಂಭಿಸಿ ಸ್ವಾವಲಂಬಿ ಜೀವನ ನಡೆಸಲು ಅನುಕೂಲವಾಗಿವೆ. ಈ ತರಬೇತಿಗಳು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿವೆ. ಅಭ್ಯರ್ಥಿಗಳು ತಮ್ಮ ಹೆಸರು ವಿಳಾಸವನ್ನು ನೋಂದಾಯಿಸಲು ತಿಳಿಸಲಾಗಿದೆ. ತರಬೇತಿಗಳು ಊಟ ವಸತಿಯೊಂದಿಗೆ ಸಂಪೂರ್ಣ ಉಚಿತವಾಗಿದ್ದು ಸ್ವ ಉದ್ಯೋಗ ಮಾಡಲು ಅನುಕೂಲವಾಗಿವೆ ಎಂದು ಮಾಹಿತಿ ನೀಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಕೆನರಾ ಬ್ಯಾಂಕ್ ದೇಶಪಾಂಡೆ ಆರ್ಸೆಟ್ ಸಂಸ್ಥೆ ಹಳೆಯಾಳ ಇವರನ್ನು ಸಂಪರ್ಕಿಸಬಹುದು. ಪ್ರಕಟಣೆಯೊಂದನ್ನು ಕೇಳಿದಿರಿ. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 9:05 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಇದೀಗ ಪ್ರಾರಂಭ.

0: ವಾಣಿ ಬೆಂಗಳೂರು. ಸಮಯ ಆಗಿದೆ 9:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸ್ವಾಗತ. ಕೇಳುಗರೆ, ಇಂದಿನ ಕಾರ್ಯಕ್ರಮದಲ್ಲಿ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ ಇಂದಿನ ಅಗತ್ಯ, ಈ ಕುರಿತು ಮಾತುಕತೆ. ಭಾಗವಹಿಸುತ್ತಾರೆ ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್.
2: ಕೇಳುವರಿಗೆಲ್ಲ ನಮಸ್ಕಾರ. ಇಂದಿನ ವಿಜ್ಞಾನ ಭಾರತಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಕೇಳುವರೆ, ಇತ್ತೀಚೆಗೆ ಇಂಧನದ ಬಗ್ಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ. ಯಾಕೆಂದ್ರೆ ಇಂಧನದ ಕೊರತೆ ಕಾಣ್ತಾ ಇದೆ. ಹಾಗಾಗಿ ಬೇರೆ ಮೂಲಗಳಿಂದ ನಾವು ಏನಾದರೂ ಇಂಧನವನ್ನು ಪಡ್ಕೋಬಹುದೇ? ಸಾಲು ಸಾಲು ಕ್ಯೂ ನಿಂತ್ಕೊಳ್ಳೋ ಬದಲಾಗಿ ನಾವೇ ಬೇರೆ ರೀತಿಯಲ್ಲಿ ಉತ್ಪಾದನೆ ಮಾಡಬಹುದೇ? ಈ ಪರ್ಯಾಯ ಇಂಧನ ಮೂಲಗಳನ್ನು ಹುಡುಕೊಳ್ಳೋದು ಹೇಗೆ? ಬರೀ ಪರ್ಯಾಯ ಅಲ್ಲ, ಅದನ್ನ ನವೀಕರಿಸಬಹುದಾದ್ದು ಅಥವಾ ಇರುವಂತಹ ಪರ್ಯಾಯ ಮೂಲಗಳಲ್ಲಿ ಹೊಸದನ್ನ ಏನಾದರೂ ಮಾಡ್ಲಿಕ್ಕೆ ಸಾಧ್ಯನಾ? ಏನೆಲ್ಲ ರೀತಿಯಲ್ಲಿ ನಮಗೆ ಈ ಇಂಧನದ ಅಗತ್ಯವನ್ನ ಪೂರೈಸತಕ್ಕಂತಹ ಹೊಸ ವಿಧಾನಗಳು ಬಂದಿದ್ದಾವೆ, ಇವನ್ನೆಲ್ಲ ತಿಳಿಸ್ಕೊಡ್ಲಿಕ್ಕಾಗಿ ಇವತ್ತು ನಮ್ಮ ಜೊತೆಗೆ ಇಬ್ರು ಇಂಧನ ಕ್ಷೇತ್ರದ ಎಕ್ಸ್ಪರ್ಟ್ಸ್ ಇದ್ದಾರೆ. ಒಬ್ರು ಅನಿಲ್ ಕುಮಾರ್ ನಾಡಿಗೇರ್ ಅವರು, ಇವರು ಎನರ್ಜಿ ಸ್ಪೆಷಲಿಸ್ಟ್ ಅಥವಾ ಇಂಧನ ತಜ್ಞರು. ಮತ್ತೊಬ್ರು ವಿಶ್ವಜಿತ್ ಎಲ್, ಇವರು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್. ಅನಿಲ್ ಕುಮಾರ್ ಮತ್ತೆ ವಿಶ್ವಜಿತ್ ಅವರಿಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ.
3: ನಮಸ್ಕಾರ.
2: ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ಈ ಇಂಧನ ಕ್ಷೇತ್ರದಲ್ಲಿ ಬಹಳ ವರ್ಷಗಳಿಂದ ತಾವು ಕೆಲಸ ಮಾಡ್ತಾ ಇದ್ದೀರಿ. 1991 ಯುದ್ಧದ ಸಂದರ್ಭದಲ್ಲಿ, ಆವಾಗ್ಲೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿತ್ತು, ಈಗಲೂ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗ್ತಾ ಇರೋದ್ರಿಂದ ಇಂಧನದ ಬಗ್ಗೆ ಮತ್ತೆ ಜನಕ್ಕೆ ಎಚ್ಚರ ಜಾಸ್ತಿ ಆಗಿದೆ, ಯಾಕಂದ್ರೆ ಕೊರತೆ ಉಂಟಾಗಿದೆ. ಆವಾಗ್ಲೂ ಕೂಡ ನಾವು ಹೊಸದನ್ನ ಹುಡುಕೋಬೇಕು ಅನ್ನೋ ಮಾತನ್ನ ಹೇಳ್ತಾ ಇದ್ವಿ. ಇವಾಗ ಹೊಸದನ್ನ ಕೈಗೆ ಕೊಡ್ಲಿಕ್ಕೆ ಅನೇಕ ರೂಪಗಳು ನಮಗೆ ಒದಗಿ ಬರ್ತಾ ಇದ್ದಾವೆ, ಸ್ವಲ್ಪ ರೀಕಲೆಕ್ಟ್ ಮಾಡ್ಕೋಬಹುದಾ ನೀವು?
3: ಖಂಡಿತ. ನಮ್ಮ ಅಗತ್ಯ ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾನೆ ಇದೆ. ಎಷ್ಟೇ ಅಗತ್ಯ ಜಾಸ್ತಿ ಆದ್ರೂ ಕೂಡ ನಾವು ಅದ್ರ ತೀವ್ರತೆ ಬರ್ಲಿಲ್ಲ ಅಂತಂದ್ರೆ ಆ ಕಡೆ ಹೆಚ್ಚು ಗಮನ ಕೊಡಲ್ಲ. ನೀವ್ ಹೇಳಿದಾಗ 1990 ವಾರ್ ಏನಾಗಿತ್ತು, ಅವಾಗ ನಮ್ಮ ಹತ್ರ ಬದಲಿ ಇಂಧನ ಮೂಲಗಳು ಹೆಚ್ಚು ಲಭ್ಯ ಇರಲಿಲ್ಲ, ಆ ಬಗ್ಗೆ ಹೆಚ್ಚು ಸಂಶೋಧನೆಗಳು ಕೂಡ ಆಗಿರ್ಲಿಲ್ಲ, ಮತ್ತೆ ಜನರ ಇಂಧನ ಅಗತ್ಯ ಕೂಡ ಅಷ್ಟರ ಮಟ್ಟಿಗೆ ಇರಲಿಲ್ಲ. ಇವತ್ತು ಪ್ರತಿ ಹಂತದಲ್ಲೂ, ಮನೆಯಿಂದ ಹಿಡಿದ್ಬಿಟ್ಟು ಪ್ರತಿ ಹಂತದಲ್ಲೂ ಕೂಡ ಇಂಧನ ಅಗತ್ಯ ಜಾಸ್ತಿ ಆಗ್ತಾ ಹೋಗಿದೆ. ಬದಲಿ ಇಂಧನ ಮೂಲಗಳು ಕೂಡ ಕೈಗೆ ಎಟುಕುವ ಮಟ್ಟಕ್ಕೆ ತಂತ್ರಜ್ಞಾನವೇ ಆಗಲಿ ಕಮರ್ಷಿಯಲ್ ವಯಬಿಲಿಟಿನೇ ಆಗಲಿ ಎರಡಕ್ಕೂ ಕೂಡ ಸಾಧ್ಯ ಆಗಿದೆ. ಹಾಗಾಗಿ ಅವಾಗ ನಮಗೆ ಕಂಡಂತ ಕೊಲ್ಲಿ ಯುದ್ಧ ಆದಾಗ, ಅದನ್ನ ಕೊಲ್ಲಿ ಯುದ್ಧ ಅಂತ ಕರಿತೀವಿ ನಾವು, ಇರಾನ್ ಇರಾಕ್ ಯುದ್ಧ ಅಂತಾನು ಕರಿತೀವಿ, ಅವಾಗ ನಮಗೆ ಹೆಚ್ಚಾಗಿ ಕಾಣಿಸಿದ್ದು ಪೆಟ್ರೋಲಿಯಂ ಉತ್ಪನ್ನಗಳ ಕೊರತೆ. ಆದ್ರೆ ಈಗ ಅದನ್ನ ಮೀರಿ ಗ್ಯಾಸ್ ನ ಕೊರತೆನೂ ಒಂದು ಕಾಣ್ಕೊಳ್ಳಕ್ ಶುರುವಾಗಿದೆ. ಹೀಗಾಗಿ ಇದು ಮನೆ ಮಟ್ಟಿಗೆ ಕೂಡ ಹೆಚ್ಚು ಬಂದಿದೆ. ಈ ಹಂತದಲ್ಲಿ ಬಹಳಷ್ಟು ಕೆಲಸಗಳಾಗಿದೆ, ಇನ್ನೂ ಕೆಲಸಗಳು ಆಗ್ಬೇಕಾಗಿದೆ.
2: ನಮ್ ಬುಡಕ್ಕೆ ಬೆಂಕಿ ಹತ್ತದಾಗ್ಲೇನೆ ನಾವು ಹೊಸದನ್ನ ಹುಡುಕ್ಲಿಕ್ಕೆ ಹೋಗ್ತೀವೇನೋ ಅನ್ನೋ ಮಟ್ಟಕ್ಕೆ ಇವತ್ತು ಜನಕ್ಕೆ ಎಚ್ಚರ ಆಗ್ಬಿಟ್ಟು.
3: ಹೌದು, ಗಡ್ಡ ಬೆಂಕಿ ಹತ್ತದ ಬಾವಿ ತೋಡೋದು ಅಂತೀವಲ್ಲ, ಆತರ ಕೆಲಸಗಳನ್ನ ನಾವು ಇವತ್ತು ಮಾಡ್ತಾ ಇದೀವಿ. ಇದರಿಂದ ಬಹುಶಃ ನಾವು ಬದುಕನ್ನ ಹೆಚ್ಚು ಅಸಹಾಯ ಗೊಳಿಸ್ಕೊಳ್ತಾ ಇದೀವಿ. ನಾವು ಆ ರೀತಿ ಮಾಡ್ದೇನೆ, ಯುದ್ಧ ಕಾಲ ಶಸ್ತ್ರಾಭ್ಯಾಸ ಅಂತ ಮಾಡ್ದೇನೆ, ಬಹುಶಃ ಈಗಿರೋದನ್ನು ಅಭಿವೃದ್ಧಿ ಪಡಿಸ್ಕೊಳ್ಳೋದು, ಹಾಗೆ ನಮ್ಮ ಮನೆಗಳನ್ನ ಅನುಷ್ಠಾನಗೊಳಿಸೋದು ಮಾಡಿದಾಗ ಬರೋ ದಿವಸಗಳು ಈ ತರ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾವು ಹೆಚ್ಚು ಒತ್ತಡಕ್ಕೆ ಒಳಗಾಗಲ್ಲ ಅಂತ ನನಗೆ ಅನ್ಸುತ್ತೆ.
2: ಬಹುಶಃ ಎಲ್ಲೋ ಒಂದ್ ಕಡೆ ಅಗತ್ಯ ಬಿದ್ದಾಗ ಇವರ ಅನ್ವೇಷಣೆಗೆ ಹೊರಡ್ತಾರೆ. ಸೊ ಅಗತ್ಯ ಅಥವಾ ಅನಿವಾರ್ಯತೆಯೇ ಅನ್ವೇಷಣೆಯ ತಾಯಿ ಅಂತ ಕರೀತಾರಲ್ಲ, ಹಾಗಾಗಿ ಹೊಸ ಹೊಸ ಸಾಧ್ಯತೆಗಳನ್ನು ಈಗ ಹುಡುಕ್ತಾ ಇದ್ದಾರೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಇನ್ನೂ ಹೊಸ ರೂಪದಲ್ಲಿ, ಅಯ್ಯೋ ಇಷ್ಟು ಸುಲಭ ಇತ್ತ, ನಾವ್ ಯಾಕೆ ನೋಡ್ಲಿಲ್ಲ, ನಮ್ಮನೆ ಹತ್ರ ಇತ್ತಲ್ವೇ ಇವೆಲ್ಲ ಅಂತ ಹೇಳಿ ಯೋಚನೆ ಮಾಡುವಂತದ್ದು ಬರ್ತದೆ. ಯಾವ ಯಾವ ರೂಪದಲ್ಲಿ ಪರ್ಯಾಯ ಇಂಧನವನ್ನು ನಾವೀಗ ಬಳಸ್ತಾ ಇದ್ದೇವೆ, ಮತ್ತೆ ವಿಶ್ವಸಂಸ್ಥೆ ಒಂದಷ್ಟು ಸಸ್ಟೈನಬಲ್ ಗೋಲ್ಸ್ ಅಂತ ಹೇಳಿ 2030 ವೇಳೆಗೆ ನಾವು ಅಚೀವ್ ಮಾಡಬೇಕು ಅಂತ ಹೇಳಿದೆ ಬೇರೆ ಕ್ಷೇತ್ರಗಳಲ್ಲಿ. ಆದ್ರೆ ಇಂದಿನ ಕ್ಷೇತ್ರದಲ್ಲಿ ಭಾರತ ಈಗಾಗಲೇ ಆ ಹೆಜ್ಜೆಯನ್ನು ಸಾಧಿಸಿದೆ ಅನ್ನೋ ಒಂದು ಸಂತೋಷ ಮತ್ತೆ ಅಭಿವೃದ್ಧಿಯ ಒಂದು ಆಶಾಕಿರಣ ನಮ್ಮಲ್ಲಿದೆ, ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ?
3: ನಾವು 2030 ನಮ್ಮ ಒಟ್ಟಾರೆ ಇಂಧನ ಮೂಲಗಳೇನಿದೆ ಅಂದ್ರೆ 50 ನವೀಕರಣ ಇಂಧನಗಳಿಂದ ತಗೊಳ್ಬೇಕು ಅಂತ ಅನ್ಕೊಂಡಿದ್ವಿ. ಯಾಕೆಂದ್ರೆ ನಾವೀಗ ಹೆಚ್ಚು ಅವಲಂಬಿತರಾಗಿದ್ದು ನವೀಕರಣ ಅಲ್ಲದೇ ಇರುವಂತ ಇಂಧನಗಳಾದಂತಹ ಕಲ್ಲಿದ್ದುಗಳಾಗಿರಬಹುದು, ಹಾಗೇನೆ ಆಯಿಲ್ ಆಗಿರ್ಬೋದು, ಕ್ರೂಡ್ ಆಯಿಲ್ ಅಂತ ಹೇಳ್ತೀವಲ್ಲ, ಕ್ರೂಡ್ ಆಯಿಲ್ ಆಗಿರ್ಬೋದು, ಹಾಗೆ ನ್ಯಾಚುರಲ್ ಗ್ಯಾಸ್, ಈ ಮೂರೇ ಸೋರ್ಸ್ಗಳು.

0: ಅಂತಾರೆ ಎಲ್ಪಿಜಿ ಅಂತ ಏನ್ ಹೇಳ್ತೀವಿ ಅದು ಕ್ರೂಡ್ ಆಯಿಲ್ ನಿಂದ ಬಂದಂತಹ ಒಂದು ಉತ್ಪನ್ನವೇ ಹೊರತು ಈ ಮೂರ ಮೇಲೆ ನಾವು ಅವಲಂಬಿತರಾಗಿದ್ದು ಇದು ಶೇಕಡ 90% ನಾವು ಅದ್ರ ಮೇಲೆ ಅವಲಂಬಿತರಾಗಿದ್ವಿ. ಎಲ್ಲದನ್ನು ಕೂಡ ತುಂಬಾ ಸಂತೋಷದ ವಿಚಾರ ಅಂದ್ರೆ ಇವತ್ತು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದಕ್ಕೆ 50ಕ್ಕಿಂತ ಹೆಚ್ಚು ನಾವು ನವೀಕರಣ ಇಂಧನಗಳಿಂದ ಬರ್ತಾ ಇದೆ. ಆ ನವೀಕರಣ ಇಂಧನದಲ್ಲಿ ಸೋಲಾರ್ ಅಗ್ರಮಾನ್ಯವಾಗಿದೆ ಇವತ್ತಿರೋದ್ರಲ್ಲಿ, ಹಾಗೆ ವಿಂಡ್ ಇದೆ, ಹಾಗೆ ಮೈಕ್ರೋ ಹೈಡ್ರೋ ಅಂತ ಕರಿತೀವಿ ಸಣ್ಣ ಮಟ್ಟಿನ ಜಲ ಸ್ಥಾವರಗಳೇನಿದೆ ಅದ್ರ ಮೂಲಕ ತಗೊಳ್ಳೋದಾಗಿರ್ಬೋದು, ಬಯೋಗ್ಯಾಸ್ ಆಗಿರ್ಬೋದು. ಬಯೋಗ್ಯಾಸ್ ಅಂದ್ರೆ ವೇಸ್ಟ್ ಇಂದ ಎನರ್ಜಿ ತಗೊಳ್ತೀವಲ್ಲ, ವೇಸ್ಟ್ ಇಂದ ಎನರ್ಜಿ ಆಗಿದೆ. ಹಾಗೇನೆ ಇದೇ ರೀತಿ ಹಲವಾರು ಇನ್ನೂ ಸಂಶೋಧನೆಗಳು ಆಗ್ತಾ ಇದೆ. ಆ ಸಂಶೋಧನೆಗಳ ಮೂಲಕ ನಾವು ಶೇಕಡ 50ಕ್ಕಿಂತ ಹೆಚ್ಚು ನಮ್ಮ ಸ್ಥಾಪಿತ ಸಾಮರ್ಥ್ಯ ಏನಿದೆ ಅದು ಬದಲಿ ಇಂಧನ ಮೂಲಗಳಿಂದ ನವೀಕರಣ ಇಂಧನ ಮೂಲಗಳಿಂದ ಪಡಿತಾ ಇದ್ದೀವಿ. ಇದು ನಾವು ಮಾಡಿರುವಂತಹ ಇವತ್ತಾಗಿರುವಂತಹ ಸಾಧನೆ. ಆದ್ರೆ ಇದನ್ನ ಅನುಷ್ಠಾನಗೊಳಿಸುವ ಹಂತದಲ್ಲಿ ಇನ್ನೂ ಒಂದಿಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ ಅಂತ ಅನ್ನೋದನ್ನ ಇವತ್ತಿನ ಗ್ಯಾಸ್ ಕೊರತೆಯಿಂದ ಜನ ಏನ್ ಅನುಭವಿಸ್ತಾ ಇದ್ದಾರೆ ಅದನ್ನ ಹೇಳುತ್ತೆ.
1: ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೊಂತ ನಿಮ್ಮಲ್ಲೇ ಇದ್ದದನ್ನ ಆವಿಷ್ಕಾರ ಮಾಡಿ ಅನ್ನೋ ಒಂದು ಮೆಸೇಜ್ ಹೋಗಿದೆ.
0: ಖಂಡಿತ ಹೋಗಿದೆ. ಇವತ್ತಿನ ಬಯೋಗ್ಯಾಸ್ ಅಂತ ಏನ್ ಹೇಳ್ತಾ ಇದ್ದೀನಿ, ಬಯೋಗ್ಯಾಸ್ ಅನ್ನೋದು ನಾವು ಉತ್ಪಾದನೆ ಮಾಡಿರುವಂತಹ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅನ್ನೋದು ಭೂಮಿನಲ್ಲಿ ಸಿಗ್ತಾ ಇದ್ದೀವಿ.

0: ಹಂತದಲ್ಲಿ ಇನ್ನೂ ಒಂದಿಷ್ಟು ಬದಲಾವಣೆಗಳು ಆಗ್ಬೇಕಾಗಿದೆ ಅಂತ ಅನ್ನೋದನ್ನ ಇವತ್ತಿನ ಗ್ಯಾಸ್ ಕೊರತೆಯಿಂದ ಜನ ಏನು ಅನುಭವಿಸ್ತಾ ಇದ್ದಾರೆ ಅದನ್ನ ಹೇಳುತ್ತೆ.
1: ಆ ಕೊರತೆಯನ್ನು ನೀಗಿಸ್ಲಿಕ್ಕೆ ಹೊಸ ಮಾರ್ಗಗಳನ್ನು ಕಂಡುಹಿಡ್ಕೊಳ್ತಾ ನಿಮ್ಮಲ್ಲೇ ಇದ್ದದನ್ನ ಆವಿಷ್ಕಾರ ಮಾಡಿ ಅನ್ನೋ ಒಂದು ಮೆಸೇಜು ಹೋಗಿದೆ.
0: ಖಂಡಿತ ಹೋಗಿದೆ. ಇವತ್ತಿನ ಬಯೋಗ್ಯಾಸ್ ಅಂತ ಏನ್ ಹೇಳ್ತಾ ಇದ್ದೀನಿ, ಬಯೋಗ್ಯಾಸ್ ಅನ್ನೋದನ್ನು ನಾವು ಉತ್ಪಾದನೆ ಮಾಡಿರುವಂತ ಗ್ಯಾಸ್, ನ್ಯಾಚುರಲ್ ಗ್ಯಾಸ್ ಅನ್ನು ಭೂಮಿನಲ್ಲಿ ಸಿಗ್ತಾ ಇದ್ದಿದ್ದು ಎರಡೂ ಕೂಡ ಕೆಮಿಕಲಿ ಒಂದೇ. ಮೀಥೇನ್ ಅಂತ ಕರಿತೀವಲ್ಲ, ಒಂದೇ, ನೆಲ್ಲಿಂದ ಬರ್ಲಿ ಇದರಿಂದ ಬರ್ಲಿ. ಇದನ್ನ ಗೋಬರ್ ಗ್ಯಾಸ್ ಅಂತ ನಾವು ಎಷ್ಟು ವರ್ಷಗಳಿಂದ ಮಾಡ್ಕೊಂಡ್ ಬಂದಿಲ್ಲ, ಶತಮಾನಗಳಿಂದ ಮಾಡ್ಕೊಂಡ್ ಬಂದಿದ್ದೀವಿ,
1: 100 ವರ್ಷ 7 ಹತ್ರ.
0: ಆದ್ರೆ ಯಾವಾಗ ನಾವು ಬದಲಿ ಇಂಧನಗಳನ್ನು ನಮಗೆ ಸುಲಭವಾಗಿ ಸಿಗುವಾಗಾಯ್ತು, ಅವಾಗ ಮೂಲ ಇಂಧನದ ಅಗತ್ಯಗಳನ್ನು ತಪ್ಪಿಸ್ಕೊಳ್ತಾ ಹೋದಾಗ ನಮ್ಗೇನಾಯ್ತು, ಈ ತರ ಕೊರತೆ ಬಂದಾಗ ನಮ್ಮ ಹತ್ರ ಬದಲಿ ಮೂಲಗಳು ಇರಲಿಲ್ಲ. ಹಾಗೆ ಸೋಲಾರ್ ವಿಚಾರಕ್ಕೂ ಬಂದ್ರೆ ಕೂಡ, ಸೋಲಾರ್ ಅನ್ನೋದು ಮುಂದಿನ ದಿನಗಳಲ್ಲಿ ಬಹುಶಃ ಪ್ರತಿ ಮನೆಗಳ ಮೇಲೂ ಕಾಣಲೇಬೇಕಾದ ಅಗತ್ಯತೆಗಳು ಬರುತ್ತೆ. ಆ ಅಗತ್ಯತೆಗಳನ್ನು ನಮಗೆ ಈ ಸೋಲಾರ್ ಕಂಡಿಡಿದು ಸಾಧಾರಣ 100 ವರ್ಷಗಳಾದರೂ ಕೂಡ ಬಳಕೆಗೆ ಬಂದು 50 ವರ್ಷಗಳ ಮೇಲಾದರೂ ಕೂಡ ಹೆಚ್ಚು ಪ್ರತಿಲಿತಿಗೆ ಬಂದಿದ್ದು ಈ ಒಂದು 10 ವರ್ಷಗಳಲ್ಲಿ ಮಾತ್ರ. ಹಾಗಾಗಿ ಅನುಷ್ಠಾನಗೊಳಿಸೋದಲ್ಲಿ ನಾವು ಬಹಳಷ್ಟು ಹಿಂದೆ ಇದ್ದೀವಿ ಅನ್ನೋದು ನನ್ನ ಅಭಿಪ್ರಾಯ.
1: ಬಹುಶಃ ಪ್ರಧಾನಮಂತ್ರಿಗಳ ಒಂದು ಕನಸಿನ ಯೋಜನೆ ಹರ್ ಘರ್ ಸೂರ್ಯ ಯೋಜನೆ ಇವತ್ತು ಎಲ್ಲ ಕಡೆ ಅನುಷ್ಠಾನ ಆಗ್ತಾ ಇದೆ. ಸಬ್ಸಿಡಿ ತಗೊಳ್ಳಿ, ಸಬ್ಸಿಡಿ ತಗೊಳ್ಳದೇ ಇರಿ, ಆದ್ರೆ ಮನೆ ಮನೆಯ ಛಾವಣಿಯ ಮೇಲೆ ಅಥವಾ ಅದಕ್ಕಾಗಿ ಟೆರೆಸ್ಗಳ ಮೇಲೆ ಒಂದಷ್ಟು ಜಾಗವನ್ನ ಈ ಸೋಲಾರ್ ಎನರ್ಜಿ ಪ್ಯಾನೆಲ್ಗಳನ್ನು ಹಾಕುವ ಒಂದು ಟ್ರೆಂಡ್ ಮೈಸೂರಲ್ಲಂತೂ ಕಂಡು ಬರ್ತಾ ಇದೆ. ಯಾಕಂದ್ರೆ ಮೀಟರ್ಗಳ ಕೊರತೆ ಉಂಟಾಗ್ತಾ ಇದೆ. ಮೊದಲು ಎಷ್ಟು ಇತ್ತೋ ಅದರ 10 ಪಟ್ಟು ಬೇಡಿಕೆನೂ ಜಾಸ್ತಿ ಆಗಿದೆ. ಬಹುಶಃ ಆ ವಿಚಾರವಾಗಿ ನಮ್ಮ ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಅವರು ಹೇಳಬಹುದು. ಹೇಗಿದೆ ಸರ್ ಇವಾಗ ಟ್ರೆಂಡ್?
2: ತುಂಬಾ ಚೆನ್ನಾಗಿದೆ ಸರ್ ಸೋಲಾರ್ ಟ್ರೆಂಡ್ ಎಲ್ಲ. ಇವಾಗ ಕಳೆದ 2 ವರ್ಷದಿಂದ ಸಬ್ಸಿಡಿ ಎಲ್ಲ ಸ್ಟಾರ್ಟ್ ಮಾಡಿದಾಗಿಂದ ತುಂಬಾ ಚೆನ್ನಾಗಿ ಎಲ್ಲರೂ ಎನ್ಕರೇಜ್ಮೆಂಟ್ ಇದೆ, ಕಸ್ಟಮರ್ಸ್ ವಾಕಿಂಗ್ ಆಗ್ತಾ ಇದಾರೆ ಎಲ್ಲ ಕಡೆ. ಎಲ್ಲ ಗೌರ್ಮೆಂಟ್ ತುಂಬಾ ಸಹಕಾರ ಇದೆ, ಸಬ್ಸಿಡಿ ಎಲ್ಲ ಬೇಗ ಪ್ರೋಸೆಸ್ ಫುಲ್ ಎಲ್ಲ ಆನ್ಲೈನ್ ಮಾಡಿದ್ದಾರೆ. ಯಾವುದೇ ತರದ ಮುಂಚೆ ತರ ಕಷ್ಟ ಎಲ್ಲ ಏನಿಲ್ಲ, ಪ್ರತಿಯೊಂದು ಆನ್ಲೈನ್ ಇರೋದ್ರಿಂದ ಫೈಲ್ ಎಲ್ಲ ಬೇಗ ಮೂವ್ ಆಗುತ್ತೆ, ಸಬ್ಸಿಡಿ ಕೂಡ ಅಕೌಂಟ್ ಬೇಗ ಬರುತ್ತೆ.
1: ಈ ಪ್ಯಾನೆಲ್ಗಳನ್ನೆಲ್ಲ ತುಂಬಾ ಕಾಸ್ಟ್ಲಿ ಅಂತ ಹೆದರ್ಕೊಂಡು ಬಹಳಷ್ಟು ಜನ ಹಾಕ್ತಾ ಇರ್ಲಿಲ್ಲ. ಎಲ್ಲ ಒಂದು ಲೈಟ್, ಒಂದು ಸ್ಟ್ರೀಟ್ ಲೈಟಿಗೆ ಅಥವಾ ಒಂದು ಸಣ್ಣ ಮೊಬೈಲ್ ಚಾರ್ಜರ್ಗೆ ಅಥವಾ ಒಂದು ಬ್ಯಾಟರಿ ತರಹ ಒಂದು ಬ್ಯಾಕಪ್. ಸಾಮಾನ್ಯ ನಾವೇನ್ ಮಾಡ್ತಿದ್ವಿ, ಎಮರ್ಜೆನ್ಸಿ ಲೈಟ್ ಅಂತ ಏನ್ ಕರಿತೀವಿ, ಅದನ್ನೆಲ್ಲ ಚಾರ್ಜ್ ಮಾಡ್ಲಿಕ್ಕೆ ಒಂದು ಸಣ್ಣ ಪ್ರಮಾಣದಲ್ಲೂ ಬಳಕೆ ಇಟ್ಕೊಂಡಿದ್ರು. ಇವತ್ತು ಇಡೀ ಮನೆ ಮನೆಗೆ ಅವ್ರಿಗೆ ಎಷ್ಟು ಕಿಲೋವ್ಯಾಟ್ ಸಾಮರ್ಥ್ಯ ಬೇಕೋ ಅಷ್ಟು ಸಾಮರ್ಥ್ಯವನ್ನು ಅವರೇ ಪ್ರೊಡ್ಯೂಸ್ ಮಾಡೋ ಮಟ್ಟಕ್ಕೆ ಬಂದಿದ್ದಾರೆ.
2: ಇವಾಗ ಮನೆಗಳಷ್ಟೇ ಅಲ್ಲ ಸರ್, ದೊಡ್ಡ ಇಂಡಸ್ಟ್ರಿ ಕೂಡ ಸೋಲಾರ್ ರನ್ ಆಗ್ತಿದೆ. 100% ಪ್ಯೂರ್ ಗ್ರೀನ್ ಎನರ್ಜಿ ರನ್ ಆಗ್ತಿದೆ. ಎಂತ ದೊಡ್ಡ ಮಿಷಿನರಿ ಆಗ್ಬಹುದು, ಸೋಲಾರ್ ರನ್ ಆಗುತ್ತೆ. ಚಿಕ್ಕದ ಬಲ್ಪ್ ಇಂದ ಹಿಡಿದು 20 HP 30 HP ಮೋಟರ್ ತನಕ ಸೋಲಾರ್ ರನ್ ಆಗ್ತಿದೆ. ಅಗ್ರಿಕಲ್ಚರ್ ಕಸ್ಟಮರ್ಗಳು ತುಂಬಾ ಜನ ಬರ್ತಾ ಇದಾರೆ. ಇವಾಗ ಏನೋ ರೈತರುಗಳೆಲ್ಲ ನೀರಿನ ಕಷ್ಟ ಆಗಿದೆ ತುಂಬಾ. ಬೇಸಿಗೆಗೆಲ್ಲ ಕರೆಂಟ್ ಕನೆಕ್ಷನ್ ಬರೀ 6 ಗಂಟೆಗಳು ಅಷ್ಟೇ ಇರುತ್ತೆ, ನೈಟ್ ಟೈಮ್ ಕರೆಂಟ್ ಬರುತ್ತೆ. ಡೇ ಟೈಮ್ ಫುಲ್ ಎಲ್ಲ ನೀರು ಬರೋದಕ್ಕೋಸ್ಕರ ಒಂದು ಸೋಲಾರ್ ಪಂಪ್ ಅಳವಡಿಸ್ಕೊಂಡ್ರೆ ಬೆಳಿಗ್ಗೆ 8 ಗಂಟೆಗೆ ಸಂಜೆ 5 ಗಂಟೆಗೆ ನೀರು ಬರ್ತಾನೆ ಇರುತ್ತೆ ಸೋಲಾರ್ ಅಲ್ಲಿ. ಅದು ಬಿಟ್ಟರೆ ಮನೆಗಳಿಗೆ ಅಂತ ಬಂದ್ರೆ ಇವಾಗ ಎಲ್ಲರ ಮನೆ ಬಿಲ್ ಒಂದು 30-40 ಮನೆ ಇತ್ತು ಅಂದ್ರೆ ಅವ್ರ ಮನೆ ಬಿಲ್ ಬಂದು 2,000 ರೂಪಾಯಿ ಮೇಲೆ ಇರುತ್ತೆ. ಅದೇ 60-40 5,000 ರೂಪಾಯಿ 6,000 ರೂಪಾಯಿ ತನಕ ಬರುತ್ತೆ ಲಿಫ್ಟ್ ಅಲ್ಲಿ ಇದ್ದವ್ರ ಮನೆ. ಅವರು ಸಿಂಪಲ್ ಆಗಿ 3 ಕಿಲೋವ್ಯಾಟ್ 10 ಕಿಲೋವ್ಯಾಟ್ ತನಕ ಇನ್ಸ್ಟಾಲ್ ಮಾಡ್ಕೊಂಡು ಕೂಡ ಮನೆ ಮೇಲೆ ಸೋಲಾರ್ ಪ್ಯಾನಲ್ ನ ಪ್ರತಿ ತಿಂಗಳು ಕರೆಂಟ್ ಬಿಲ್ ಮೈನಸ್ ಆಗಿ ಅವ್ರ ಖಾತೆಗೆ ಒಂದಿಷ್ಟು ದುಡ್ಡು, ಒಂದು 5 ರಿಂದ 1-2 ಸಾವಿರ ತನಕ ಬರೋಷ್ಟು ಸೋಲಾರ್ ಆಗುತ್ತೆ.
1: ಒಂದು ಉತ್ಪಾದನೆ ಜೊತೆಗೆ ಲಾಭವೂ ಆಗುತ್ತೆ, ಸಂಪಾದನೆಯೂ ಆಗುತ್ತೆ ಅಂತೇಳಿ. ಇದು ಟೆಕ್ನಾಲಜಿ ಹೇಗೆ ತುಂಬಾ ಕಷ್ಟವಾಗಿದಲ್ಲ, ಯಾಕಂದ್ರೆ ತುಂಬಾ ಜನಕ್ಕೆ ಅಯ್ಯೋ ಅದೇನೋ ಬಹಳ ಕಣ್ರಿ ಅಂತೇಳಿ ಕತೆ ಕಟ್ತಿರ್ತಾರೆ.
2: ಒಂದು ಸೋಲಾರ್ ಅಲ್ಲಿ ಸರ್ ಯಾವುದೇ ಮೂವಿಂಗ್ ಪಾರ್ಟ್ಸ್ ಇಲ್ಲ, ಮೇಂಟೆನೆನ್ಸ್ 0. ಕಂಪನಿ ಕಡೆಯಿಂದ 25-30 ವರ್ಷದ ವ್ಯಾರಂಟಿ ಇದೆ, ಸರ್ಕಾರದಿಂದ 25 ವರ್ಷ ಅಗ್ರಿಮೆಂಟ್ ಇದೆ. ಆಮೇಲೆ ಇನ್ವರ್ಟರ್ ಒಂದು ಕಾಂಪೋನೆಂಟ್ ಬರುತ್ತೆ ಮೇನ್ ಕಂಪ್, ಅದಕ್ಕೆ ಇವಾಗೆಲ್ಲ 10 ವರ್ಷ ವ್ಯಾರಂಟಿ ಕೊಡ್ತಾ ಇದ್ದಾರೆ ಇನ್ವರ್ಟರ್ಗೆ. ಇದ್ರ ಜೊತೆ ನಾವು ಕೆಲಸ ಮಾಡಬೇಕಾದ್ರೆ ಹೇಗೆ ಕೆಲಸ ಮಾಡ್ತೀವಿ ಅಂತ ಡಿಪೆಂಡ್ ಆಗುತ್ತೆ. ಸ್ಟ್ರಕ್ಚರ್ ಕ್ವಾಲಿಟಿ ಮೇನ್ ಇಂಪಾರ್ಟೆಂಟ್ ಆಗುತ್ತೆ. ಸ್ಟ್ರಕ್ಚರ್ ಸೋಲಾರ್ ಪ್ಯಾನಲ್ ಗಟ್ಟಿ ಹಿಡಿದುಕೊಳ್ಳೋಕೆ ರೂಫ್ ಮೇಲೆ, ನೆಕ್ಸ್ಟ್ ಬಂದು ಇನ್ವರ್ಟರ್ ಬರುತ್ತೆ. ಇನ್ವರ್ಟರ್ಗೆ ಪ್ರೊಟೆಕ್ಷನ್ ಅಂತ ಹೇಳಿ ಎಡಗಡೆಯಲ್ಲಿ ACDB ಬಲಗಡೆ DCDB ಅಂತ ಹಾಕ್ತಿವಿ. ಡಿಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್, ಎಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂತ. ಡಿಸಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಂದ್ರೆ ಸೋಲಾರ್ ಪ್ಯಾನಲ್ ಹೈ ವೋಲ್ಟೇಜ್ ಬಂದ್ರೆ ಅದು ಗ್ರೌಂಡ್ ಆಗೋಕ್ಕೋಸ್ಕರ ಸೇಫ್ಟಿಗೋಸ್ಕರ ಹಾಕೋದು. ACDB ಅಂದ್ರೆ ಎಸಿ ಸೈಡ್ KB ಇಂದ ಏನಾದ್ರು ಹೈ ವೋಲ್ಟೇಜ್ ಬಂತು ಏನಾಯ್ತು ಸೆಲ್ಫ್ ಕನ್ಸ್ಯೂಮರ್ SPD ಗಳಿರುತ್ತೆ, ಟ್ರಿಪ್ ಆಗುತ್ತೆ. ಇನ್ನು ಅದು ಬಿಟ್ಟರೆ 3 ಅರ್ಥಿಂಗ್ ಮಾಡಬೇಕಾಗತ್ತೆ. ಅರ್ಥಿಂಗ್ ಜೊತೆ ಲೈಟ್ನಿಂಗ್ ಅರೆಸ್ಟ್ ಅಂತ ಮಾಡ್ತೀವಿ. ಅದೇನಂದ್ರೆ ಸಿಡ್ಲು ಬಂದ್ರೆ ಗ್ರೌಂಡ್ ಆಗೋತರ ಕಂಪ್ಲೀಟ್ ಪ್ರೊಟೆಕ್ಷನ್ ಇರುತ್ತೆ. ಇವಾಗ ಸರ್ಕಾರದಿಂದ ಸ್ಮಾರ್ಟ್ ಮೀಟರ್ ಅಳವಡಿಕೆ ಆಗ್ತಿರೋದ್ರಿಂದ ಮುಂಚೆ ಎಲ್ಲ ಮೀಟರ್ ಇಟ್ಕೊಂಡು ಬಿಲ್ ಕೊಡಬೇಕಿತ್ತು. ಇವಾಗ ಆಪ್ ಮುಖಾಂತರ ಕಸ್ಟಮರ್ಗಳಿಗೆ ಇವತ್ತು ಎಷ್ಟು ಉತ್ಪಾದನೆ ಆಗಿದೆ, ಎಷ್ಟು ಖರ್ಚಾಗಿದೆ, ಎಷ್ಟು ಎಕ್ಸ್ಪೋರ್ಟ್ ಆಗಿದೆ ಅಂತ ಮೊಬೈಲ್ ಸಂಜೆಗೆ ನೋಡ್ಕೋಬಹುದು.
1: ತಿಂಗಳಲ್ಲಿ ಎಷ್ಟು ಇಂಪೋರ್ಟ್ ಎಕ್ಸ್ಪೋರ್ಟ್ ಲೆಕ್ಕ ಹಾಕಿದ್ರೆ ದುಡ್ಡು ಎಷ್ಟು ನಮಗ್ ಬರುತ್ತೆ ಅಥವಾ ನಾವೆಷ್ಟು ಅವ್ರಿಗೆ ಕಟ್ಟಬೇಕು, ಎರಡು ಕೂಡ ಇದೆ.
2: ಆಮೇಲೆ ಇವಾಗ ಬರೋ ಇನ್ವರ್ಟರ್ಸ್ ಎಲ್ಲ ವೆಬ್ ಬೇಸ್ಡ್ ಬಂದಿದೆ, ಅದರಿಂದ ನಿಮ್ ಮೊಬೈಲ್ ಅಲ್ಲೇ ನಾವು ರೀಡಿಂಗ್ಸ್ ಚೆಕ್ ಮಾಡಬಹುದು. ಇನ್ ಕೇಸ್ ಫಾಲ್ಟ್

0: ಬಂತು ಅಂದ್ರೆ ನಿಮ್ಮ ಯೂಸರ್ ಐಡಿ ಪಾಸ್ವರ್ಡ್ ನಾನು ಲಾಗಿನ್ ಮಾಡಿ ನೋಡಿದ್ರೆ ಎಲ್ಲಿ ಫಾಲ್ಟ್ ಐತೆ ಚೆಕ್ ಮಾಡಿ ಅಲ್ಲೇ ಕುತ್ಕೊಂಡು ರಿಪೇರಿ ಮಾಡಬಹುದು. ಇನ್ವರ್ಟರ್ಸ್
1: ಅಲ್ಲಿಯೇ ಮಾಡುವಂತ ಟೆಕ್ನಾಲಜಿ
0: ಕೂಡ ಇದೆ.
1: ಈಗ 1 kW ಸಾಕಾಗಲ್ಲ, ಸಾಮಾನ್ಯ 2 kW ಮನೆಯ LT2 ಯಾವ್ದು ಕನ್ಸಂಪ್ಷನ್ ಇದೆ ಅವರು, ಅಥವಾ ಅವರು 3 kW ಡಿಪೆಂಡಿಂಗ್ ಆನ್ ದ ಯೂಸೇಜ್ ಅಂತ ಇಟ್ಕೊಂಡ್ರೆ 1 kW ಸಾಮರ್ಥ್ಯ ಈ ಮನೆಗೆ ನಾನು ಹಾಕಬೇಕು, ಎಷ್ಟು ಇನ್ವೆಸ್ಟ್ ಮಾಡಬೇಕಾಗುತ್ತೆ?
0: ಇನ್ವೆಸ್ಟ್ಮೆಂಟ್ ವೈಸ್ ಆದ್ರೆ ಅಪ್ ಟು 3 kW ಇನ್ವೆಸ್ಟ್ಮೆಂಟ್ ಕಾಸ್ಟ್ ಸೇಮ್ ಇರುತ್ತೆ, ಯಾಕಂದ್ರೆ ಪ್ಯಾನಲ್ ಕಾಸ್ಟ್ ಅಷ್ಟೇ ಕಮ್ಮಿ ಆಗಿದೆ, ಮಿಕ್ಕಿದೆಲ್ಲ ಖರ್ಚು ಸೇಮ್ ಇರೋದ್ರಿಂದ ಒಂದೂವರೆ ಲಕ್ಷದಿಂದ 2 ಲಕ್ಷ ತನಕ ಖರ್ಚಾಗುತ್ತೆ ಒಂದರಿಂದ 3 kW ತನಕ. ಅದು ಬಿಟ್ಟು 5 kW ಮೇಲೆ ರೇಟ್ ಜಾಸ್ತಿ ಆಗ್ತಾ ಹೋಗುತ್ತೆ. ನೀವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಅಂದ್ರೆ ತಿಂಗಳಲ್ಲಿ ನಿಮ್ದು ಎಷ್ಟು ಬರ್ತಿದೆ ಆವರೇಜ್ ಬಿಲ್ ನೋಡ್ಕೋಬೇಕು, ಬಿಲ್ ಅಲ್ಲಿ ಅವರೇ ಕೊಡ್ತಿದಾರೆ ಹಾಗೆಲ್ಲ ನಿಮ್ದು ಆವರೇಜ್ ಕನ್ಸಂಪ್ಷನ್ ಎಷ್ಟಿದೆ ಅಂತ ನೋಡ್ಕೊಂಡ್ಬಿಟ್ಟು ನಮ್ಗೆ 1 kW ಸೋಲಾರ್ ರೂಫ್ ಟಾಪ್ ಅಲ್ಲಿ ದಿನಕ್ಕೆ 4 ಯೂನಿಟ್ ಜನರೇಟ್ ಆಗುತ್ತೆ ಸೋಲಾರ್ ಇಂದ. ಹಾಗೆ ಒಂದು ನಮ್ದು ಕನ್ಸಂಪ್ಷನ್ ಬಂದು 400 ಯೂನಿಟ್ ಇದೆ ಅಂದ್ರೆ ಒಂದು 5 kW ಇನ್ಸ್ಟಾಲೇಷನ್ ಹೋಗೋದು ಒಳ್ಳೇದಾಗುತ್ತೆ. ಹೇಗೆ ಅಂದ್ರೆ 1 kW ಇಂದ 4 ಯೂನಿಟ್ ಜನರೇಟ್ ಆಗಿ ಹಂಗೆ 5 kW ಇಂದ ದಿನಕ್ಕೆ 28 ಜನರೇಷನ್ ಆಗುತ್ತೆ ಸೋಲಾರ್ ಅಲ್ಲಿ. 8 ತಿಂಗಳಿಗೆ 30 ದಿನ ಇರೋದ್ರಿಂದ ತಿಂಗಳಿಗೆ 600 ಯೂನಿಟ್ ತನಕ ಜನರೇಷನ್ ಆಗುತ್ತೆ. ಅದರಲ್ಲಿ ಕನ್ಸಂಪ್ಷನ್ 400 ಯೂನಿಟ್ ಮೈನಸ್ ಆದ್ರೂ ಕೂಡ
1: 200 ಬರುತ್ತೆ.
0: ಆ 200ಗೆ ಗವರ್ಮೆಂಟ್ ಅವರು 3 ರೂಪಾಯಿ 80 ಪೈಸೆ ಕೊಡ್ತಾರೆ. ಸಬ್ಸಿಡಿ ತಗೊಂಡಿಲ್ಲ ಅಂದ್ರೆ ಸಬ್ಸಿಡಿ ಕ್ಲೇಮ್ ಮಾಡಿದ್ರೆ 2.5 ರೂಪಾಯಿ ಕೊಡ್ತಾರೆ ಒಂದ್ ಯೂನಿಟ್ಗೆ. 78% ಸಬ್ಸಿಡಿನೇ ಕೊಡ್ತಾರೆ. ಅಪ್ ಟು 3 kW 78,000 ಡೈರೆಕ್ಟ್ ನಿಮ್ಮ ಅಕೌಂಟ್ ಬಂದ್ಬಿಡುತ್ತೆ ಸಬ್ಸಿಡಿ.
1: ಸೊ ಹಾಗಾಗಿ ಅದು ಹೋಗೋದು ಒಳ್ಳೇದು. ಮೈಸೂರಲ್ಲಿ ಯಾಕೆ ಇದ್ದಕ್ಕಿದ್ದಂಗೆ ಈ ಬೂಮ್ ಬಂತು ಅಂತ
0: ಒಂದು ಅವೇರ್ನೆಸ್ ಇದೆ ಮೈಸೂರಲ್ಲಿ. ಚೆಸ್ಕಾಮ್ ಮಟ್ಟದಲ್ಲಿ ಒಳ್ಳೆ ಅವೇರ್ನೆಸ್ ತರ್ತಾ ಇದಾರೆ ಎಲ್ಲ ಪ್ರತಿಯೊಬ್ಬರು.
1: ಅಡ್ವರ್ಟೈಸ್ಮೆಂಟ್ ಚೆನ್ನಾಗಿ ಕೊಡ್ತಾ ಇದ್ದಾರೆ, ಎಲ್ಲರೂ ಹಾಕಿಸ್ಕೊಳ್ಳಿ.
0: ಹೌದು, ಸಹಕಾರಗಳಿದೆ. ಅದು ಬಿಟ್ರೆ ಇಲ್ಲಿ ಅವೇರ್ನೆಸ್ ತುಂಬಾ ಇದೆ. ಮೈಸೂರು ಅವತ್ತು ಮಾದರಿ ಸಿಟಿ ಇಡೀ ದೇಶಕ್ಕೆ, ಎಲ್ಲಾ ವಿಷಯದಲ್ಲೂ ಅಷ್ಟೇ ಮಾದರಿ ಸಿಟಿ
1: ಎನರ್ಜಿಗೂ ಹೌದು.
0: ಸ್ವಲ್ಪ ಬುದ್ಧಿಜೀವಿಗಳು ಇದಾರೆ, ಯೋಚನೆ ಮಾಡೋರು ಇದಾರೆ.
1: ಹಾಗಾಗಿ ಒಂದು ಲಾಭ ಅಂತೀವಿ. ಸೋಲಾರಿಗೆ ಹೋಗೋದು ಒಳ್ಳೇದು,
0: ತುಂಬಾ ಒಳ್ಳೇದು.
1: ಯಾಕಂದ್ರೆ ಈ ಕ್ಷಣಕ್ಕೆ ಮನೆಗೆ ಹೀಟಿಂಗ್ ಇಂದ ಹಿಡಿದು ಅಡಿಗೆ ಮನೆಯಿಂದ ಹಿಡಿದು ಎಲ್ಲದಕ್ಕೂ ಬರುತ್ತೆ.
0: ಇವಾಗ ಏನಾಗಿದೆ ಅಂದ್ರೆ ಮುಂಚೆ ಅಲ್ಲ, ನಮ್ಮ ಅಜ್ಜಿ ಕಾಲದಲ್ಲಿ ವಲಯದಿಂದ ಗ್ಯಾಸ್ ಸ್ಟೌವ್ ಅಪ್ಗ್ರೇಡ್ ಆದ್ರು, ನೆಕ್ಸ್ಟ್ ಜನರೇಷನ್ ಕುಕಿಂಗ್ ಎಲ್ಲ ಇಂಡಕ್ಷನ್ ಸ್ಟೌವ್ ಗೆ ಮೈಕ್ರೋವೇವ್ ಅಪ್ಗ್ರೇಡ್ ಆಗ್ತಾ ಇದಾರೆ. ಬರ್ತಾ ಬರ್ತಾ ಯಾವುದೇ ಮನೆಯಲ್ಲಿ ಎಲೆಕ್ಟ್ರಿಕಲ್ ಕನ್ಸಂಪ್ಷನ್ ಜಾಸ್ತಿ ಆಗ್ತಿದೆ, ಕಮ್ಮಿ ಆಗ್ತಿಲ್ಲ. ಒಂದ್ ಮೊಬೈಲ್ ಇಂದ ಹಿಡಿದು ಒಂದು ಮನೆ ಕ್ಲೀನ್ ಮಾಡಿ ರೋಬೋಟ್ ತುಂಬ ಎಲ್ಲದಕ್ಕೆ ಕರೆಂಟ್ ಚಾರ್ಜ್ ಬೇಕು,
1: ಜೊತೆಗೆ ನಮ್ಮ ವೆಹಿಕಲ್ ಚಾರ್ಜ್ ಮಾಡಬೇಕು.
0: ಅವೇರ್ನೆಸ್ ತುಂಬಾ ಆಗೋದ್ರಿಂದ ಸೋಲಾರ್ ಗೆ ತುಂಬಾ
1: ಒಟ್ಟು ನಾವೇ ಪ್ರೊಡ್ಯೂಸ್ ಮಾಡಿ ನಾವೇ
0: ಬಳಸ್ಕೊಂಡ್ಬಿಡೋದು
1: ಲಾಭ. ಇನ್ನು ಅನಿಲ್ ಕುಮಾರ್ ನಡಿಗೇರವರೇ, ಈ ಪರ್ಯಾಯ ರೂಪದಲ್ಲಿ ಬಂದಾಗ ವಿದ್ಯುತ್ ಅನ್ನು ಕೂಡ ಗ್ಯಾಸ್ ತರ ಬಳಸೋದು, ಮೊನ್ನೆ ಪೇಪರ್ ಅಲ್ಲಿ ಓದ್ದೆ, ಒಂದು ವಿಡಿಯೋನು ನೋಡಿದೆ ನಾನು, ಎಂತ ಪ್ಲಾಸ್ಮಾ ಎನರ್ಜಿ ಅಂತ, ವಾಟ್ ಇಸ್ ದಿಸ್?
2: ಖಂಡಿತ, ಈಗ ನಮಗೆ ಏನೇನು ವಿದ್ಯುತ್ತಿನ ಮೂಲಕ ಕಣ್ಣಿಗೆ ಕಾಣುವಂತಹ ಜ್ವಾಲೆ ಏನಿದೆ ಅದನ್ನ ಮಾಡೋದನ್ನ ನಾವು ಎಲೆಕ್ಟ್ರಿಕಲ್ ಗ್ಯಾಸ್ ಅಂತ ಹೇಳಿ ಮಾಮೂಲಾಗಿ ನಾವು ಮಾತಾಡ್ತಾ ಕೂತ್ಕೊಳ್ತೀವಿ. ಇದು ನಿಜವಾಗ್ಲೂ ಏನು ಅಂತಂದ್ರೆ, ಯಾವಾಗ ಹೈ ವೋಲ್ಟೇಜ್ ಅನ್ನ ನಾವು ಪ್ರೊಡ್ಯೂಸ್ ಮಾಡ್ತೀವಿ, ಹೈ ವೋಲ್ಟೇಜ್ ನ ಪ್ರೊಡ್ಯೂಸ್ ಮಾಡಿದಾಗ ಅದು ಗ್ಯಾಸ್ ಅನ್ನ ಅಯೋನೈಸ್ ಮಾಡುತ್ತೆ. ಅದನ್ನ ನಾವು ಪ್ಲಾಸ್ಮಾ ಅಂತ ಕರಿತೀವಿ, ಅಥವಾ ಫೋರ್ಸ್ ಸ್ಟೇಟ್ ಆಫ್ ಮ್ಯಾಟರ್ ಅಂತ ಕರಿತೀವಿ. ಯಾವಾಗ ಆ ಪ್ಲಾಸ್ಮಾ ಎನರ್ಜಿ ಇದೆ ಅದು ಹತ್ಕೊಂಡು ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ, ಅವಾಗ ನಿಮ್ಗೆ ಫ್ಲೇಮ್ ರೂಪದಲ್ಲಿ ಕಾಣುತ್ತೆ. ತಮಾಷೆಗೆ ನಾವು ಹೇಳ್ತಾ ಇರ್ತೀವಿ, ಎಷ್ಟೋ ಸಲ ಲೈಟ್ ಕಂಬಗಳಲ್ಲಿ ಮೇಂಟೆನೆನ್ಸ್ ಕಾಣಿಸಿದ್ರು ಕೂಡ ಅದರಲ್ಲಿ ಬೆಂಕಿ ಎತ್ಕೊಂಡು ಉರಿತಾ
1: ಇದೆ.
2: ಅದೇ ಅದೇ ತಂತ್ರಜ್ಞಾನದ ವಿಚಾರದಲ್ಲಿ ಅದೇ ಹೆಚ್ಚಿನ ವೋಲ್ಟೇಜ್ ಉಪಯೋಗಿಸಿ ಫೋರ್ಸ್ ಸ್ಟೇಟ್ ಆಫ್ ಮ್ಯಾಟರ್ ಅಂದ್ರೆ ಪ್ಲಾಸ್ಮಾ, ಪ್ಲಾಸ್ಮಾ ಎನರ್ಜಿ ಮೂಲಕ ಮಾಡೋದು ಕಣ್ಣಿಗೆ ಕಾಣುವಂತ ಜ್ವಾಲೆ ಕಾಣುತ್ತೆ. ಅದಲ್ದೇನೆ ಈಗ ಬೇರೆ ಬೇರೆ ತಂತ್ರಜ್ಞಾನಗಳು ಬೇಕಾದಷ್ಟು ಇದೆ. IR ತಂತ್ರಜ್ಞಾನ ಇದೆ, ಇನ್ಫ್ರಾ ರೇಡಿಯೇಷನ್ ತಂತ್ರಜ್ಞಾನ ಇದೆ, ಹಾಗೆ ಇಂಡಕ್ಷನ್ ಸ್ಟೌವ್ ಅಂತ ನಾವು ಕೇಳ್ತಾನೆ ಇದೀವಿ. ಈ ಬರೋ ದಿವಸಗಳಲ್ಲಿ ಈ ತಂತ್ರಜ್ಞಾನ ಇವೆಲ್ಲದಕ್ಕಿಂತನೇ ಹೆಚ್ಚಿನ ಶಾಖ ಕೊಡುತ್ತೆ ಅನ್ನೋಂತ ಒಂದು ವಿಧಾನ ಇದೆ. ಬಹುಶಃ ಉಪಯೋಗಿಸ್ತಾ ಉಪಯೋಗಿಸ್ತಾ ಗೊತ್ತಾಗಬಹುದು.
1: ಜೊತೆಗೆ ವೇಗವನ್ನು ಜಾಸ್ತಿ ಇದೆ ಇವಾಗ, ಹೆಚ್ಚೊತ್ತು ಕಾಯಂಗಿಲ್ಲ, ಟೈಮಿಂಗ್ ಸೆಟ್ ಮಾಡೋದೆಲ್ಲ ಮುಗಿಸಿ ಕೊಡುತ್ತೆ. ಮೈಕ್ರೋವೇವ್ ಅಲ್ಲೂ ಅಷ್ಟೇ, ಇಷ್ಟು ಮಿನಿಟ್ಸ್ ಅಂತ ಸೆಟ್ ಮಾಡಿದ್ರೆ ತನ್ನಷ್ಟು
2: ನಿಂತ್ಕೊಳ್ಳುತ್ತೆ. ಹೌದು,
1: ಎನರ್ಜಿ ಸೇವ್ ಕೂಡ ಆಗುತ್ತೆ, ಬಳಕೆನೂ ಆಗಿರುತ್ತೆ,
2: ಬಳಕೆನೂ ಆಗಿರುತ್ತೆ.
1: ಇನ್ನು ಹೊಸ ರೀತಿ ಏನ್ ಬರ್ತಾ ಇದೆ
2: ನಾವು ಗ್ಯಾಸ್ ವಿಧಾನಕ್ಕೆ ಹೇಳೋದಾದ್ರೆ, ಮೊದಲನೇ ನಾವೀಗ ಏನು ಗ್ಯಾಸ್ ನ ಬಳಕೆ ಮಾಡ್ತಾ ಇದೀವಿ, ನಮ್ ಗ್ಯಾಸ್ ನ ಸಿಲಿಂಡರ್ ರೂಪದಲ್ಲೇ ನೋಡಿದೀವಿ, ಸಿಲಿಂಡರ್ ರೂಪದಲ್ಲೇ ಬೇಕು ಅನ್ನೋದು.
1: ಮನೆ ಮನೆಗೆ ಸಿಲಿಂಡರ್ ಕೊಟ್ಟು ಹೋಗ್ತಾ ಇದ್ದಾರೆ, ಇಷ್ಟು ವರ್ಷ ಬರ್ತಾ ಅದೇ
2: ತಾನೆ. ಅದಲ್ದೇನೆ ದೊಡ್ಡ ದೊಡ್ಡ ಕಡೆಯಲ್ಲಿ PNG ಗಳು ಬರ್ತಾ ಇದೆ, ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಅಂತ ಕರಿತೀವಿ. ಒಂದು ಕಡೆಯಿಂದ ಗ್ಯಾಸ್ ಪ್ರೊಡ್ಯೂಸ್ ಆಗಿದ್ದು ಪೈಪ್ ಗಳಿಗೆ ಮನೆಗಳಲ್ಲಿ ಬರ್ತಾ ಇದೆ.
1: ಮೈಸೂರಲ್ಲೂ ಒಂದ್ ಲೈನ್ ಬಂದಿದೆ,
2: ಬಂದಿದೆ, ತುಂಬಾ ಕಡೆಗಳಲ್ಲಿ ಬಂದಿದೆ. ಈ ಗ್ಯಾಸ್ ಗೆ ಬರೋ ದಿವಸಗಳಲ್ಲಿ ಬಯೋಗ್ಯಾಸ್ ಗಳನ್ನ ಮಿಕ್ಸ್ ಮಾಡ್ತಾರೆ. ಬಯೋಗ್ಯಾಸ್ ಅಂದ್ರೆ ಜೈವಿಕ ಇಂಧನಗಳನ್ನ ಮಿಕ್ಸ್ ಮಾಡಿದಾಗ ನಮಗೆ ಇನ್ನಷ್ಟು ಇದು ಸುಸ್ಥಿರ ತಂತ್ರಜ್ಞಾನದ ಕಡೆ ಹೋಗುತ್ತೆ. ಈ ತಂತ್ರಜ್ಞಾನ ಆಲ್ರೆಡಿ ಪ್ರಚಲಿತಕ್ಕೆ ಬಂದಿದೆ, ಇನ್ನಷ್ಟು ಜನರ ಬಳಕೆ ಹೆಚ್ಚಾಗಬೇಕಾಗಿದೆ. ಹಾಗೇನೆ ಡೈಮೀಥೈಲ್ ಈಥರ್ ಅಂತ ಕರಿತೀವಿ, DME ಅಂತ ಕರಿತೀವಿ, ಅದನ್ನು ಪ್ರಾಯೋಗಿಕ ಹಂತದಲ್ಲಿದೆ. ಅದು ಬಂದರೂ ಕೂಡ ಗ್ಯಾಸ್ ಗೆ ಪರ್ಯಾಯವಾಗಿ

0: ಕೆಲಸ ಮಾಡಲಿದೆ. ಹಾಗೇನೆ ಈ ಬಯೋಗ್ಯಾಸ್ ಗಳನ್ನ ಪೂರ್ತಿ ಬಯೋಗ್ಯಾಸ್ ಗಳನ್ನ ಮಿಶ್ರಣವಾಗಿ ಹೇಳಿದೆ, ಪೂರ್ತಿ ಬಯೋಗ್ಯಾಸ್ ಗಳನ್ನ ತಯಾರು ಮಾಡಿ ಅದನ್ನು ಒತ್ತಡಗಳಲ್ಲಿ ಸಿಲಿಂಡರ್ ಗಳಲ್ಲಿ ತುಂಬಿಸಿ ಮನೆ ಮನೆಗಳಿಗೆ ಕೊಡಬಹುದಾದ ಪ್ರಯತ್ನ ಸಾಕಷ್ಟು ಪ್ರಗತಿಯಲ್ಲಿದೆ. ಇದನ್ನು ಬರೋ ದಿವಸದಲ್ಲಿ 10 ದಿವಸಗಳಲ್ಲೇ ನಾವು ಇದನ್ನ ನೋಡ್ತಾ ಇದೀವಿ.
1: ಹರಿಯಾಣದಲ್ಲಿ ಯಾರೋ ಒಬ್ರು ಮಾಡಿ ಅದನ್ನು ಮನೆ ಮನೆಗೆ ಕೊಟ್ಟು ಬಂದಿದ್ದಾರೆ.
0: ಹೌದು, ಹಾಗೇನೆ ಗೋಬರ್ ಗ್ಯಾಸ್ ಅನ್ನೋದೇನಿದೆ ಗ್ರಾಮೀಣ ಪ್ರದೇಶಗಳಲ್ಲಿ ಒಂದು ಹಂತದಲ್ಲಿ ಹೇಗೆ ನಿಂತು ಹೋಗಿತ್ತು, ಇದು ಇಷ್ಟೊಂದು ಎನ್ಜಿಒಗಳ ಸಹಾಯಗಳಿಂದ ಇದು ಇನ್ನಷ್ಟು ಮುಂದೆ ಬರಕ್ಕೆ ಪ್ರಾರಂಭ ಆಗೋಗಿದೆ. ಇದು ಮೈಸೂರು ಹತ್ತಿರದಲ್ಲೇ 2-3 ಗ್ರಾಮಗಳಲ್ಲಿ ಇದ್ರ ಬಗ್ಗೆ ಪ್ರಾಯೋಗಿಕ ಹಂತಗಳಾಗಿ ಅದಕ್ಕೆ ಅವರಿಂದ ಬರೀ ಒಂದಿಷ್ಟು ಹಣ ಕಡಿಮೆ ಹಣಗಳನ್ನ ತಗೊಂಡ್ಬಿಟ್ಟು ಉಳಿದ ಹಣಗಳನ್ನ ಎನ್ಜಿಒಗಳ ಬಳಸಿ ಸುಮಾರು 100ಕ್ಕೂ ಹೆಚ್ಚು ಬಯೋಗ್ಯಾಸ್ ಪ್ಲಾಂಟ್ಗಳು ಮೈಸೂರು ಸುತ್ತಮುತ್ತಲು ಸರ್ಗೂರು ಅಂತ ಗ್ರಾಮಗಳಲ್ಲಿ ಆಲ್ರೆಡಿ ಆಗಿದೆ. ಬಹುಶಃ ಇದು ಒಂದು ರೀತಿಯ ಒತ್ತಡವನ್ನ ಗ್ಯಾಸ್ ಮೇಲಿನ ಅವಲಂಬತೆ ತಪ್ಪಿಸುತ್ತೆ. ಇದಿಷ್ಟು ಕಣ್ಣಿಗೆ ಕಾಣುವಂತಹ ಬದಲಾವಣೆಗಳು ನಮ್ಮ ಮಟ್ಟದಲ್ಲಿ.
1: ಸಹಕಾರಿ ತತ್ವದ ಮೇಲೆ ನಡೀತಾ ಇದ್ದಾವೆ, ನಾವು ಒಂದಷ್ಟು ಕೊಡ್ತೀವಿ ನೀವು ಮಾಡಿ.
0: ಹೌದು
1: ಹೇಳಿ,
0: ಅಂದ್ರೆ ಅವರಿಗೂ ಒಂದಿಷ್ಟು ಸಹಾಯ ಪ್ರೋತ್ಸಾಹ ಧನ ಕೊಟ್ಟಂಗೆ ನಿಜವಾದ ಆಸಕ್ತರು ಮುಂದೆ ಬರ್ತಾರೆ. ಈ ಕಾರಣಗಳಿಂದ ಎನ್ಜಿಒಗಳು ಸಿಎಸ್ಆರ್ ಫಂಡಿಂಗ್ ಅಲ್ಲಿ ಸಿಎಸ್ಆರ್ ಫಂಡಿಂಗ್ ಗಳನ್ನು ನಾವು ಅಪ್ರಿಶಿಯೇಟ್ ಮಾಡಲೇಬೇಕು. ಸಿಎಸ್ಆರ್ ಫಂಡಿಂಗ್ ಗಳಲ್ಲಿ ಎಷ್ಟೊಂದು ಹಣಗಳನ್ನ ಅವರು ಈ ಸುಸ್ಥಿರತೆಗೆ ವ್ಯಯಿಸ್ತಾ ಇರೋದ್ರಿಂದ ನಾವು 2070ರಲ್ಲಿ ಏನು ಗುರಿ ಇಟ್ಕೊಂಡಿದ್ವಿ, 2070 ಏನು ಗುರಿ ಇಟ್ಕೊಂಡಿದೀವಿ, ಇಂಡಿಯಾ ಇಸ್ ಗೋಯಿಂಗ್ ಟು ಬಿಕಮ್ ಕಾರ್ಬನ್ ನ್ಯೂಟ್ರಲ್, ಅಂದ್ರೆ ನಮ್ಮಲ್ಲಿಂದ ಇಂಗಾಲದ ಹೊರಸೂಸುವಿಕೆ ಇರೋದೇ ಇಲ್ಲ, ಆ ಗುರಿನ ಬಹುಶಃ ನಾವು ತಲುಪ್ತೀವಿ ಅನ್ನೋ ಆತ್ಮವಿಶ್ವಾಸನೇ ಇದೆಲ್ಲ ಮೂಡಿಸುತ್ತೆ.
1: ಓಕೆ, ಸಸ್ಟೈನಬಲ್ ಎನರ್ಜಿ ಅಚೀವ್ ಮಾಡೋದ್ರಲ್ಲಿ ಆಗ್ಲೇ ನಾವು ದಾಪುಗಾಲು ಇಟ್ಬಿಡಿದೀವಿ, 50% ವಿ ಹ್ಯಾವ್ ಅಚೀವ್ಡ್. ಇನ್ನು ಮಾಡೋದು ತುಂಬಾ ಇದೆ. ಇದ್ರ ಮಧ್ಯದಲ್ಲಿ ಮನೆಯ ವೇಸ್ಟ್ ಅನ್ನು ಬಳಸಿ ಏನ್ ನಾವು ಹೊರಗಡೆ ಹಾಕ್ತಾ ಇದ್ವಿ, ಅದರದೇ ಒಂದು ವಿದ್ಯುತ್ ಉತ್ಪಾದನಾ ಘಟಕಗಳು ಮಿನಿ ಯೂನಿಟ್ ಗಳು ಬಂದಿದ್ದಾವೆ.
0: ಇಲ್ಲ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಾಹಿತಿ ಕೊಡ್ಬೇಕಂದ್ರೆ ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವ ವಿಧಾನದಲ್ಲಿ ಇನ್ನೂ ಜಾಗೃತಿ ಆಗಬೇಕಿದೆ. ಆಗಿದೆ,
1: ಸರಿಯಾಗಿ ಹೇಗೆ ಎಕ್ಸ್ಪ್ಲೈನ್ ಮಾಡ್ತೀರಿ
0: ಅಂದ್ರೆ
1: ಕಸ ಬೇರ್ಪಡಿಸುವುದು ಅಂದ್ರೆ ಹೇಗೆ? ಯಾಕಂದ್ರೆ ನಮ್ಮಲ್ಲಿ 2 ಬಕೆಟ್ ಇಡ್ತೀವಿ, ಒಂದು ಟೆಂಪೋನಲ್ಲಿ ಹಾಕೊಂಡು ಹೋಗಿ
0: ಎಲ್ಲಾ ಹಂತಗಳಲ್ಲೂ ಜಾಗೃತಿ ಮೂಡಿಸುವಂತ ದೋಷ ಆಗಬೇಕಾಗಿದೆ. ಪ್ರಾಥಮಿಕ ಹಂತದಲ್ಲಿ ಕಸ ಬೇರ್ಪಡಿಸುವಿಕೆ, ಸಾಗಾಣಿಕೆಯಲ್ಲೂ ಬೇರೆ ಬೇರೆ ಆಗಿ ಸಪರೇಟ್ ಆಗಿ ಹೋಗೋದು. ಆ ರೀತಿ ಸಪರೇಟ್ ಆಗಿ ಹೋದಾಗ ನಮ್ಮ ವೆಟ್ ವೇಸ್ಟ್ ಏನಿದೆ ಇದನ್ನ ಗ್ಯಾಸ್ ಆಗಿ ಕನ್ವರ್ಟ್ ಮಾಡಬಹುದು. ಇದಕ್ಕೆ ಆಲ್ರೆಡಿ ಸರ್ಕಾರ ಬೃಹತ್ ಯೋಜನೆಯಾಗಿ ಸತತ್ ಅನ್ನುವಂತ ಒಂದು ಯೋಜನೆ ರೂಪಿಸಿದೆ, ಸಸ್ಟೈನಬಲ್ ಆಲ್ಟರ್ನೇಟಿವ್ ಫಾರ್ ಅಫೋರ್ಡಬಲ್ ಟ್ರಾನ್ಸ್ಪೋರ್ಟೇಷನ್. ಅಂದ್ರೆ ಇದಿಷ್ಟನ್ನು ಒಟ್ಟಾರೆ ಒಂದು ಕಡೆ ಸೇರಿಸಿ ಇದರಿಂದ ಗ್ಯಾಸ್ ಉತ್ಪಾದನೆ ಮಾಡಿ ಅದನ್ನ ಟ್ರಾನ್ಸ್ಪೋರ್ಟೇಷನ್ ನಾವು ಏನ್ ಬಳಸ್ತಾ ಇದೀವಿ ಡೀಸೆಲ್ ಮತ್ತೆ ಪೆಟ್ರೋಲ್ ಗಳಿಗೆ ಅದಕ್ಕೆ ಪರ್ಯಾಯವಾಗಿ ಆಗಬೇಕು. ಸತತ್ ಯೋಜನೆ ಪ್ರಾಯೋಗಿಕ ಹಂತದಲ್ಲಿ ಉತ್ತರ ಭಾರತದಲ್ಲಿ ಕೆಲವೊಂದು ಪ್ಲಾಂಟ್ ಗಳೆಲ್ಲ ಆಗಿದೆ. ಆದ್ರೆ ಕಸ ಬೇರ್ಪಡಿಸುವಿಕೆನೆ ಇದಕ್ಕೆ ಮೂಲವಾಗಿ ಬೇಕಾದ ಅಗತ್ಯ. ಅದಾಯ್ತು ಅಂದ್ರೆ ಈ ಸತತ್ ಯೋಜನೆ ಯಶಸ್ವಿ ಆಗತ್ತೆ, ಬಯೋಗ್ಯಾಸ್ ಯೋಜನೆ ಯಶಸ್ವಿ ಆಗತ್ತೆ, ಇದು ಎನರ್ಜಿ ಜನರೇಷನ್ ಜೊತೆಗೆ ವೇಸ್ಟ್ ಮ್ಯಾನೇಜ್ಮೆಂಟ್ ಆಗತ್ತೆ. ವೇಸ್ಟ್ ಮ್ಯಾನೇಜ್ಮೆಂಟ್ ಅನ್ನೋದು ಬಹಳ ಮುಖ್ಯವಾಗಿ ಬೇಕಾಗಿರೋದು, ವೇಸ್ಟ್ ಮ್ಯಾನೇಜ್ಮೆಂಟ್ ಕೂಡ.
1: ನಮ್ಮ ಆಕಾಶವಾಣಿ ಕೇಂದ್ರದಿಂದ ಸಿವಿಲ್ ಕನ್ಸ್ಟ್ರಕ್ಷನ್ ಇಂಜಿನಿಯರ್ಸ್ ಅಸೋಸಿಯೇಷನ್ ಇಂದ ಒಂದು ಪ್ರಾಯೋಜಿತ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲಿ ಅವರು ಈ ಮಿನಿ ಪ್ಲಾಂಟ್ ಗಳನ್ನ ಈ ತರದ ವೇಸ್ಟ್ ಅನ್ನ ಬಳಸಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇರುವ ಒಂದಷ್ಟು ಪ್ಲಾಂಟ್ ಮೈಸೂರಿನ ಸುತ್ತಮುತ್ತ ಇದ್ದಾವೆ ಅನ್ನೋ ಮಾಹಿತಿ ಕೊಟ್ಟಿದ್ರು. ಅವಾಗ ಅನ್ನಿಸ್ತು, ಹೌದಲ್ವೇ, ಸಣ್ಣ ಸಣ್ಣ ಪ್ರಯತ್ನ ದೊಡ್ಡದಕ್ಕೆ ಒಂದು ದಾರಿ ಆಗೇ ಆಗುತ್ತೆ.
0: ಖಂಡಿತವಾಗ್ಲಾಗತ್ತೆ. ನೀವು ಹೇಳಿದಾಗ ಗ್ಯಾಸ್ ಉಪಯೋಗಿಸಿ ಎಲೆಕ್ಟ್ರಿಸಿಟಿ ಜನರೇಟ್ ಮಾಡೋದು ಒಂದು ವಿಧಾನ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ನಮಗೆ ಪ್ರತಿಯೊಂದಕ್ಕೂ ಮೂಲ ಅಗತ್ಯ ಆಗಿದೆ. ನೀವು ಹೇಳಿದಾಗ ಇವಿ ಚಾರ್ಜಿಂಗ್ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಇವಿ ಚಾರ್ಜಿಂಗ್ ಗಳು ಬರೋ ದಿವಸದಲ್ಲಿ ಹೆಚ್ಚು ಪ್ರಚಲಿತ ಆದಾಗ ಇದಕ್ಕೆ ಮತ್ತೆ ವಿದ್ಯುತ್ ಎಲ್ಲಿಂದ ಬರುತ್ತೆ ಅನ್ನೋ ಸಮಸ್ಯೆ ಆಗುತ್ತೆ. ಸೋಲಾರ್ ಮೂಲಕ ಪಡಿತೀವಿ ಅನ್ಕೊಳ್ಳೋದಾದ್ರೆ ನಿಜವಾಗ್ಲೂ ನಾವು ಚಾರ್ಜಿಂಗ್ ಹಾಕೋದು ಯಾವಾಗ? ಸಾಯಂಕಾಲದ ಹೊತ್ತಲ್ಲಿ. ಆದ್ರೆ ಒಂದಿಷ್ಟು ನಮಗೆ ಗ್ರಿಡ್ ಮೇಲೆ ಅವಲಂಬನೆ ಇದ್ದೇ ಇರುತ್ತೆ. ಎಷ್ಟು ಗ್ರಿಡ್ ಮೇಲಿನ ಅವಲಂಬನೆ ನಮಗೆ ಹೆಚ್ಚಾಗ್ತಾ ಹೋಗುತ್ತೆ, ಹಾಗೆ ಗ್ರಿಡ್ ಮೇಲೆ ಒತ್ತಡ ಹೆಚ್ಚಾಗುತ್ತೆ. ಸೊ ಹೀಗಾಗಿ ನಾವು ಬದಲಿ ಮೂಲಗಳನ್ನ ಪರ್ಯಾಯ ಮೂಲಗಳನ್ನ ಹುಡುಕ್ಬೇಕಾದ್ರೆ ಟೋಟಲ್ ಇನ್ಫ್ರಾಸ್ಟ್ರಕ್ಚರ್ ನಲ್ಲಿ ಏನ್ ಒತ್ತಡ ಬೀಳುತ್ತೆ ಅದ್ರ ಬಗ್ಗೆ ಕೂಡ ಗಮನ ಕೊಡ್ಬೇಕಾಗಿದೆ.
1: ನಿನ್ನೆ ತಾನೇ ಒಂದು ಪ್ರಾಡಕ್ಟ್ ಮಾರ್ಕೆಟಿಂಗ್ ಪರಿಚಯ ಮಾಡಿದ್ದಾರೆ, ಅದರ ವಿಡಿಯೋ ನೋಡ್ತಾ ಇದ್ದೆ ನಾನು. ಒಂದು ಪುಟಾಣಿ ಈ ಸುವೇಗ ಅಂತ ಬಹಳ ಹಿಂದೆ ನಾವು ಬಳಸ್ತಾ ಇದ್ವಿ, ಈ ತರದ ಒಂದು ಸಣ್ಣ ಮೋಟರ್ ವೆಹಿಕಲ್ ಅಂತ ಇಟ್ಕೊಳ್ಳೋಣ, ಸೈಕಲ್. ಈ ತರದ ಒಂದು ಸಣ್ಣ ಮೋಟರ್ ಸೈಕಲ್, ಅದಕ್ಕೆ ಛಾವಣಿಯಾಗಿಯೇ ಬಳಸ್ಕೊಂಡಂತಹ ಸೋಲಾರ್ ಪ್ಯಾನಲ್, ಬೆಳಗಿನ ಬೆಳಕಿದ್ರು ಸಾಕು ಬಿಸಿಲಿದ್ರು ಸಾಕು ಅದು ಅದ್ರ ಮೇಲೇನೆ ಸೋಲಾರ್ ಎನರ್ಜಿ ಮೇಲೇನೆ ನಡೆಯುತ್ತೆ. ಸಂಜೆ ಅದರಿಂದ ಚಾರ್ಜ್ ಆಗಿರೋ ಬ್ಯಾಟರಿ ಕೆಳಗಡೆ ಇರುತ್ತೆ, ಅದರಿಂದ ಬ್ಯಾಟರಿ ಮೂಲಕ ನಡೆಯುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಬಹುಶಃ ಅದು ಬೀದಿ ಬೀದಿಗಳಲ್ಲಿ ಕಾಣಿಸ್ಕೊಳುತ್ತೆ, ಸೈಕಲ್ ತರ ಇದು ಬಳಕೆಗೆ ಬರುತ್ತೆ ಅಂತ ಹೇಳಿ ಆ ಒಂದು ಮುನ್ನೋಟ ಇತ್ತು. ಈ ತರದ ಒಂದು ಪರ್ಯಾಯ ವೆಹಿಕಲ್ ಗಳು ಮೇ ಬಿ ಸ್ಪೀಡ್ ಕಾಂಪ್ರಮೈಸ್ ಆಗಬಹುದು, ಆದ್ರೆ ಇಂಧನದ ಬಳಕೆ ವಿಚಾರದಲ್ಲಿ ಇತ್ತಲಾಗಿ ಗ್ರಿಡ್ ಮೇಲೂ ಅವಲಂಬನೆ ಇಲ್ಲ ಅಥವಾ ಇನ್ಯಾವುದೋ ಇಂಧನಕ್ಕೆ ಅವಲಂಬನೆ ಇಲ್ಲ, ತನ್ನ ಎನರ್ಜಿಯನ್ನ ತಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳುತ್ತೆ. ಇದರ ಒಂದು ಎಕ್ಸ್ಪೆರಿಮೆಂಟ್ ರೈಲ್ವೆ ನಲ್ಲೂ ಆಗಿದೆ,
0: ಖಂಡಿತ ಆಗಿದೆ.
1: ಕಂಟಿನ್ಯೂಸ್ ಆಗಿ ಆ ರೈಲ್ವೆ ಎಂಜಿನ್ ಎಲೆಕ್ಟ್ರಿಸಿಟಿ ತಾನೇ

0: ಪ್ರೊಡ್ಯೂಸ್ ಮಾಡ್ಕೊಂತ ಓಡ್ತಾ ಇದೆ.
1: ಖಂಡಿತ ಆಗ್ತಾ ಇದೆ ಸರ್. ರೀಜನರೇಷನ್ ಅಂತ ಹೇಳ್ತೀವಿ, ಈವನ್ ಯಾವಾಗಾದ್ರೂ ವೇಗ ಉತ್ಕರ್ಷ ಕಡಿಮೆ ಆಗುತ್ತೆ ಅದನ್ನ ಎಲೆಕ್ಟ್ರಿಸಿಟಿ ರೀಜನರೇಟ್ ಮಾಡ್ತಾರೆ. ಹಾಗೆ ಹೇಗೆ ನಮ್ಮ ರೈಲ್ವೆ ಲೈನ್ ಟೋಟಲಿ ವಿದ್ಯುತೀಕರಣ ಆಗ್ತಾ ಹೋಗ್ತಾ ಇದೆ, ಅದಕ್ಕೆ ಪ್ಯಾರಲಲ್ ಆಗಿ ಅದಕ್ಕೆ ಸಪೋರ್ಟಿಂಗ್ ಆಗಿ ಸೋಲಾರ್ ಗಳನ್ನು ಮಾಡ್ತಾ ಇದಾರೆ. ಯಾಕೆಂದ್ರೆ ರೈಲ್ವೇಸ್ ನ ಎನರ್ಜಿ ಆಡಿಟ್ ಮಾಡೋದ್ರಲ್ಲಿ ನಾನು ಒಬ್ಬ, ಸೊ ಹಾಗಾಗಿ ಇದ್ರ ಬಗ್ಗೆ ನನಗೊಂದಿಷ್ಟು ಮಾಹಿತಿ ಇದೆ. ಆದ್ರೆ ಬರೋ ದಿವಸಗಳಲ್ಲಿ ಇನ್ನೂ ಒಂದು ಹೊಸ ತಂತ್ರಜ್ಞಾನ ಬರುತ್ತೆ, ಅದು ಹೈಡ್ರೋಜನ್ ಬೇಸ್ಡ್. ಹೈಡ್ರೋಜನ್ ಬೇಸ್ಡ್ ವೆಹಿಕಲ್ ಗಳು ಬಂದಾಗ ಹೇಗೆ ನಾವು ಪೆಟ್ರೋಲ್ ನ ಟ್ಯಾಂಕರ್ ತುಂಬಿಕೊಂಡು ಬರ್ತೀವಿ, ಹಾಗೆ ಹೈಡ್ರೋಜನ್ ಗಳನ್ನು ತುಂಬಿಕೊಂಡ್ಬಂದು ಪೆಟ್ರೋಲ್ ತರನೆ ಆಗದೆ ಬಹುಶಃ ಚಾರ್ಜಿಂಗ್ ಈಗ 15 ನಿಮಿಷ ಕಾಯೋದು ಜಾಸ್ತಿ ಅಂತ ಅನ್ಕೊಳ್ತೀವಲ್ಲ, ಈಗ ಅದು 1 ಸೆಕೆಂಡ್ ಅಲ್ಲಿ ಹೈಡ್ರೋಜನ್ ನ ತುಂಬಿಸ್ಕೊಳತ್ತೆ. ಆ ಹೈಡ್ರೋಜನ್ ಮತ್ತೆ ಮೂಲವಾಗಿ ಶುರುವಾಗೋದು ನಮ್ಮ ನವೀಕರಣ ಇಂಧನದಿಂದ. ನವೀಕರಣ ಇಂಧನದಿಂದ ಹೈಡ್ರೋಜನ್, ಹೈಡ್ರೋಜನ್ ವೆಹಿಕಲ್ ಗಳು ಓಡುತ್ತೆ. ಇದನ್ನು ಕೂಡ ಈಗ ಮನೆ ಮನೆಗಳಲ್ಲಿ ಅಡಿಗೆ ಮಾಡೋದಕ್ಕೆ ಈ ವಿಧಾನನೂ ತರ್ತಾ ಇದ್ದಾರೆ. ಒಂದು ಸಣ್ಣ ಟ್ಯಾಂಕ್ ಇರುತ್ತೆ, ಟ್ಯಾಂಕ್ ಅಲ್ಲಿ ನೀವು ನೀರ್ ಹಾಕಿ, ನೀರ್ ಹಾಕಿದಾಗ ಹೈಡ್ರೋಜನ್ ಪ್ರೊಡ್ಯೂಸ್ ಆಗುತ್ತೆ, ಆ ಹೈಡ್ರೋಜನ್ ಇಂದ ನಿಮ್ ಗ್ಯಾಸ್ ಓಡುತ್ತೆ. ಒಂದ್ ಅರ್ಥದಲ್ಲಿ ನೀರಿನಿಂದ ಓಡುತ್ತು ನಂಗೆ ಕಾಣುತ್ತೆ. ಅದಕ್ಕೆ ಬೆಂಬಲವಾಗಿ ನವೀಕರಣ ಇಂದನ ವಿದ್ಯುತ್ ಶಕ್ತಿ ಇದ್ದೇ ಇರುತ್ತೆ.
0: ಅದು ಪ್ಯಾರಲಲ್ ಆಗಿ, ಯಾಕಂದ್ರೆ ನಿನ್ನೆ ನಮ್ಮ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರು ಅದರ ಡೆಮೋನ್ಸ್ಟ್ರೇಷನ್ ಕೊಡ್ತಾ ಇದ್ದ ಒಂದು ವಿಡಿಯೋ ನಮ್ಮ ದೂರದರ್ಶನ ಪ್ರಸಾರ ಮಾಡ್ತಾ ಇತ್ತು, ನೋಡಿದ್ವಿ. ಇದೇ ಒಂದು ಲೋಟ ನೀರನ್ನು ಹಾಕಿದ್ದಾರೆ ಡೆಮೋನ್ಸ್ಟ್ರೇಷನ್ ಗಾಗಿ, ಅಲ್ಲಿ ಆನ್ ಮಾಡಿದಾಗ ಅದು ಹೈಡ್ರೋಜನ್ ಆಗಿ ಕನ್ವರ್ಟ್ ಆಗಿ ಅದು ಇಂಧನವಾಗಿ ಬಳಕೆ ಆಗಿ ಅವರು ಅಡಿಗೆ ಮಾಡಿದ್ರು. ಸೊ ಅನೇಕ ರೀತಿಯ ಹೊಸ ಏನು ಇಂಧನ ಮೂಲಗಳನ್ನು ನಾವು ಪರಿಚಯಿಸ್ತಾ ಇದೀವಿ. ಇವುಗಳ ಪರಿಚಯ ನಿಜವಾಗ್ಲೂ ಯಾರಿಗಾಗಬೇಕು?
1: ನಮ್ಮ ಇಂಧನ ಉಳಿತಾಯ ಅಥವಾ ನವೀಕರಣ, ನಾವು ಇಂಧನ ಅಂತ ಏನ್ ಮಾತಾಡ್ತಾ ಇದೀವಿ, ಇದು ಯಾರಿಗೋಸ್ಕರ ಮಾಡ್ತಾ ಇದೀವಿ? ಮುಂದಿನ ಜನಾಂಗಕ್ಕೋಸ್ಕರ ಮಾಡ್ತೀವಿ. ನಮ್ಮ ಕಾಲಕ್ಕಲ್ಲ, ಮುಂದಿನ ಜನಾಂಗಕ್ಕೆ ಮಾಡಬೇಕಾದ್ರೆ ಅವರಿಗೆ ಅದರ ಅರಿವು ಮೂಡಬೇಕು. ಹಾಗಿದ್ದಾಗ ನಾವು ಪ್ರಾಂತ್ಯದ ಹಂತ ಮನೆಯಲ್ಲಿ ಅನಗತ್ಯವಾದ ದೀಪವನ್ನ ಆರಿಸೋದ್ರಿಂದ ಹಿಡಿದು ಅಥವಾ ಅನಗತ್ಯವಾಗಿ ನೀರನ್ನ ವ್ಯರ್ಥ ಮಾಡೋದ್ರಿಂದ ಹಿಡಿದು ಪ್ರತಿಯೊಂದಕ್ಕೂ ಸಂಪನ್ಮೂಲಗಳ ಸುರಕ್ಷೆ ಏನಾಗಬೇಕು ಅನ್ನೋ ಮಕ್ಕಳಿಗೆ ನಾವು ಸಂಸ್ಕೃತಿಯಾಗಿ ಬೆಳೆಸಬೇಕು.
0: ಜೊತೆಗೆ ತಂದೆ ತಾಯಿ ಅದಕ್ಕೆ ಒಂದು ಪೂರಕವಾಗಿ ನಿಂತ್ಕೋಬೇಕು. ಆಟದ ಸಾಮಾನು ಕೊಡಿಸೋದು ಸುಮ್ಮನೆ ಏನೋ ಒಂದು ಬೊಂಬೆ ಪಿಪಿ ಕೊಡಿಸೋದಲ್ಲ. ಇವತ್ತು ಈ ಕನ್ಸ್ಟ್ರಕ್ಷನ್ ತರದ ಬಿಲ್ಡಿಂಗ್ ಬ್ಲಾಕ್ಸ್ ಎಲ್ಲ ಬಂದಾಗ ಮಗುಗೆ ಆ ಕಲ್ಪನೆಯೇ ಬೇರೆ. ಸಣ್ಣ ಪುಟ್ಟ ಬ್ಲಾಕ್ ಗಳಿಂದ ಅದೇನೇನೋ ಹೊಸ ವಿಧಾನಗಳನ್ನು ಕಂಡುಹಿಡಿತಾ ಇತ್ತು. ಈಗ ಸೋಲಾರ್ ಪ್ಯಾನಲ್ ಇಟ್ಕೊಂಡು ಆಟ ಆಡ್ತಾ ಆಡ್ತಾ ಹೊಸ ಹೊಸ ಗ್ಯಾಜೆಟ್ಸ್ ನಡೆಸಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಕಲ್ಪನೆ ಬಂದ್ರೆ
1: ಖಂಡಿತ
0: ಅದು ಥಿಂಕಿಂಗ್ ಹೊರೈಸನ್ ಬದಲಾಗುತ್ತೆ.
1: ಸುರಕ್ಷತೆ ಇದೆಯಲ್ಲ, ವಿದ್ಯುತ್ ಮತ್ತೆ ಕೆಲಸ ಮಾಡ್ತಾ ಇದೀವಿ ಅನ್ನೋ ಆತಂಕ ಬೇಡ. ನೀವು ಸೋಲಾರ್ ಪ್ಯಾನಲ್ ಬೇಕಾದ್ರೆ 500 ವ್ಯಾಟ್ದೇ ಆಗ್ಲಿ, ಅದು 12 ಅಥವಾ 24 ಅವರ್ಸ್ ನ ಪ್ರೊಡ್ಯೂಸ್ ಮಾಡಿದ್ರೆ ಎರಡು ಕೈಯಿಂದ ಹಿಡ್ಕೊಂಡ್ರೆ ಶಾಕ್ ಹೊಡಿಯಲ್ಲ. ಸೊ ಆ ಮಟ್ಟಿಗೆ ಮಕ್ಕಳಿಗೆ ಕಲಿಸುವಂತ 5 ವ್ಯಾಟ್ 10 ವ್ಯಾಟ್ಗಳೇನಿದೆ ಸಂಪೂರ್ಣ ಸುರಕ್ಷಿತ ಮತ್ತೆ ಅಷ್ಟೇ ಮಟ್ಟಿಗೆ ಆಸಕ್ತಿ ಹುಟ್ಟಿಸುವಂತದ್ದು. ಒಂದು ಸಣ್ಣ ಪ್ಯಾನಲ್ ಬರುತ್ತೆ, ಅದನ್ನ ನೀರೊಳಗಿಟ್ಟರೆ ಫೌಂಟನ್ ತರ ಚಿಮ್ಮತ್ತೆ ನೀರು, ಖುಷಿ ಆಗುತ್ತೆ, ನೀರು ಚಿಮ್ತಾರೆ. ಆಸಕ್ತಿ ಮೂಡಿಸುವಂತ ಕೆಲಸ ಆಗಬೇಕು. ಬರೋ ದಿವಸಗಳಲ್ಲಿ ಅವ್ರು ಹೆಚ್ಚಿನ ವಿದ್ಯಾಭ್ಯಾಸ ಮುಗಿಸಿದಾಗ ಅವರಿಗೆ ಇಲ್ಲಿ ಉದ್ಯೋಗಾವಕಾಶಗಳು ಸೃಷ್ಟಿಯಾಗಬೇಕು. ಅದು ಆಗ್ತಾ ಇದೆ,
0: ಅದ್ರ ಜೊತೆ ಜೊತೆ ಹೋಗಬೇಕು, ಇವರು
1: ಜೊತೆಲಿ ಹೋಗ್ಬೇಕು. ಖಂಡಿತ.
0: ಇನ್ನು ವಿಶ್ವಜಿತ್ ಅವರ, ನಿಮ್ಮನ್ನು ಮರ್ತಾ ಬಿಟ್ವಿ, ಮುಂದಿನ ದಿನಗಳಲ್ಲಿ ಈ ಸೋಲಾರ್ ಎನರ್ಜಿ ಪ್ರೊಡಕ್ಷನ್ ಗೆ ಬಂದವರಿಗೆ ನೀವು ಒಂದು ಪ್ಲಾಟ್ಫಾರ್ಮ್ ಒದಗಿಸ್ಕೊಡ್ತಾ ಇದ್ದೀರಿ, ಇನ್ನು ಮಾಡಿ ಅಂತ ಮೋಟಿವೇಟ್ ಮಾಡ್ಲಿಕ್ಕೆ ಹೊಸದು ಏನಾದ್ರು ಕೊಡಬೇಕು. ಇಲ್ಲಾಂದ್ರೆ ಜನಕ್ಕೆ ಅರ್ಥ ಆಗಲ್ಲ, ಏ ಅವ್ರು ಬರ್ತಾರ್ರಿ, ಪ್ಯಾನಲ್ಸ್ ಹಾಕ್ತಾರೆ, ಕನೆಕ್ಟ್ ಮಾಡ್ತಾರೆ, ಅದೇನೋ ಪ್ರೊಡಕ್ಷನ್ ದುಡ್ಡು ಅಂತಾರೆ. ಅಲ್ಲಿಗೆ ನಿಲ್ಲಲ್ಲ ಅದು. ಇದು ಪ್ರತಿ ಮನೆಯಲ್ಲೂ ನಾನ್ ಮಾಡಿಸಿದ್ನಿ, ನೀವ್ ಮಾಡಿ, ನೀವ್ ಮಾಡಿದ್ರೆ ಮತ್ತೊಬ್ರು ಮಾಡಿ, ಹಿಂಗೆ ಇದೊಂಥರ ಸರ್ಪಟಾಕಿ ಇದ್ದಂಗೆ. ಎಲ್ಲ ಒಂದ್ ಕಡೆ ಬೆಂಕಿ ಹತ್ತಿದ್ರೆ ಸಾಕು, ಇಡೀ ಸರ ಹತ್ತುತ್ತೆ. ಒಂದು ನೀವು ಬಡಾವಣೆಗೆ ಹೋಗಿ ಒಬ್ರು ಮನೆಗೆ ಕ್ಯಾನ್ವಾಸ್ ಮಾಡಿದ್ರೆ ಸಾಕು, ಅದ್ರಲ್ಲಿ ಯಾರೋ ಲೀಡರ್, ಒಪಿನಿಯನ್ ಲೀಡರ್ ಇರ್ತಾರೆ, ಅವರು ನಾವೆಲ್ಲ ಮಾಡ್ತೀವಿ ನೀವು ಮಾಡ್ರಿ ಅಂದ್ಬಿಟ್ರೆ ಮುಗೀತು, ಎಲ್ಲರೂ ಲೈನ್ ನಿಂತ್ಕೋತಾರೆ. ಈ ತರದೊಂದು ಕಮ್ಯುನಿಟಿ ಪಾರ್ಟಿಸಿಪೇಷನ್ ಹೇಗಿದೆ?
2: ಖಂಡಿತ ಸರ್, ನೀವು ಹೇಳಿದ್ರೆ ಪ್ರಸನ್ನಿಚ ಒಂದು ಇಂಡಸ್ಟ್ರಿ ಹೋದ್ರೆ ಆ ಇಂಡಸ್ಟ್ರಿಯಲ್ಲಿ ಇರೋಲ್ಲ ನಾಕ್ಸ್ತಾ ಇದಾರೆ. ಒಬ್ರು ಕ್ಲೈಂಟ್ 6 ಎಂಪಿಯರ್ ಸಿಕ್ಕರು, ಅವ್ರು 6 ಎಂಪಿಯರ್ 5 ಜನ ಹಾಕ್ಸಿದ್ರು ಸೋಲಾರ್. ಅದೇ ರೀತಿ ಹಾಸ್ಪಿಟಲ್ ಇಂಡಸ್ಟ್ರಿಯಲ್ಲಿ ಎಲ್ಲ ಹಾಸ್ಪಿಟಲ್ಸ್ ಸೋಲಾರ್ ಬರ್ತಾ ಇದಾರೆ. ಬೇರೆ ಬೇರೆ ಕಂಪ್ನಿಗಳವರು ಅಷ್ಟೇ, ಎಲ್ಲ ಇಂಡಸ್ಟ್ರಿ ಸೋಲಾರ್ ಬರ್ತಾ ಇದಾರೆ. ಒಂದೊಂದ್ಸಲ ಅವ್ರ ಸ್ವಂತ ಬಿಲ್ಡಿಂಗ್ ಆಗಿರೋದಿಲ್ಲ, ಅಂತ ಕನ್ಸ್ಟ್ರೆನ್ಸ್ ಎಲ್ಲ ಬರುತ್ತೆ. ಅದಕ್ಕೆ ಲಾಂಗ್ ಟರ್ಮ್ ಅಗ್ರಿಮೆಂಟ್ ಇರೋದ್ರಿಂದ ಅಲ್ಲಿ ಕೂಡ ಮಾಡಿಸ್ಕೋಬಹುದು. ಅದಕ್ಕಿಂತ ಹೆಚ್ಚಾಗಿ ಏನಂದ್ರೆ, ತುಂಬಾ NBFCಗಳು ಮುಂದೆ ಬರ್ತಿದ್ದಾರೆ ಲೋನ್ ಕೊಡೋದಕ್ಕೋಸ್ಕರ. ಇನ್ ಕೇಸ್ ದುಡ್ಡಿಲ್ಲ ಅಂದ್ರೂ ಕೂಡ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ತೊಂದರೆ ಇಲ್ಲದಂಗೆ 80% ಫಂಡಿಂಗ್ ಮಾಡ್ತಾ ಇದಾರೆ. ಆಮೇಲೆ 10 ವರ್ಷಕ್ಕಿಂತ ಈಗ ಕಂಪೇರ್ ಮಾಡ್ಕೊಂಡ್ರೆ, ಮುಂಚೆ 10 ವರ್ಷದಿಂದ ಕೆಲಸ ಮಾಡ್ಬೇಕಾದ ಸೋಲಾರ್ 5 ಕಿಲೋವ್ಯಾಟ್ಗೆ 6 ಚದರ ಜಾಗ ಬೇಕಿತ್ತು, ಇವಾಗ 2.5 ಚದರ ಜಾಗ ಸಾಕು. ಜಾಗ ಕಾಂಪ್ಯಾಕ್ಟ್ ಆಗಿದೆ, ತುಂಬಾ ಟೆಕ್ನಾಲಜಿ ವೈಸ್ ತುಂಬಾ ಇಂಪ್ರೂವ್ ಆಗಿದೆ, ಜನರೇಷನ್ ವೈಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೋಲಾರ್ ಪ್ಯಾನಲ್ ಅಲ್ಲಿ, ಇನ್ವರ್ಟರ್ ಅಲ್ಲಿ ಟೆಕ್ನಾಲಜಿ ಇಂಪ್ರೂವ್ ಆಗ್ತಾ ಇದೆ, ಇವಾಗ ಅವೈಲಬಿಲಿಟಿ ಆಫ್ ಸ್ಪೇರ್ಸ್ ತುಂಬಾ ಈಸಿ ಆಗಿದೆ. ಮುಂಚೆ ನಮ್ಗೆ ಯಾವ್ದೇ ಒಂದು ಸ್ಪೇರ್ ಬೇಕಿತ್ತು ಅಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು, ಇಲ್ಲ ಗುಜರಾತಿಗೆ ಹೋಗ್ಬೇಕಿತ್ತು, ಅದು ಡೆಲ್ಲಿಂದ ಬರಬೇಕಿತ್ತು. ಇವಾಗ ಮೈಸೂರಲ್ಲಿ ಎಲ್ಲಾ ಕಡೆ ಎಲ್ಲ ಸಿಗುತ್ತೆ ಸೋಲಾರ್ ಬಗ್ಗೆ, ತುಂಬಾ ಕಾಂಪ್ಯಾಕ್ಟ್ MC4 ಕರೆಕ್ಟರ್ಸ್ ಅಂತ ಸಿಗುತ್ತೆ, ಎಲ್ಲ ಪ್ರತಿಯೊಂದು ಮೈಸೂರಲ್ಲೇ ಸಿಗುತ್ತೆ ಇವಾಗ. ಅದರಿಂದ ಯಾವ್ದೇ ತರ ಸಮಸ್ಯೆ ಧೈರ್ಯ ಯಾರು ಬೇಕಾದ್ರೆ ಹಾಕ್ಸ್ಕೋಬಹುದು. ಮೇಂಟೆನೆನ್ಸ್ ಬಗ್ಗೆ ವರಿ ಮಾಡಬೇಡಿ, ಯಾಕಂದ್ರೆ ಇವಾಗ ಏನಂದ್ರೆ ಇಂಡಸ್ಟ್ರಿಯಲ್ ತುಂಬಾ ಜನ ಸೋಲಾರ್ ಫೀಲ್ಡ್ ಇಂದಾನೆ ಹೊರಗೆ

0: ಮಾಡ್ತಾ ಇದಾರೆ. ನಾಳೆ ದಿನ ರೋಡಿಗೊಬ್ಬ ಸೋಲಾರ್ ರಿಪೇರಿ ಮಾಡುವ ಟೆಕ್ನಿಷಿಯನ್ ಇರ್ತಾರೆ. ಇನ್ನು 5 ವರ್ಷಕ್ಕೆ ಸರ್ವಿಸ್ ಬಗ್ಗೆ ಯೋಚನೆ ಮಾಡೋ ಅವಶ್ಯಕತೆನೆ ಇಲ್ಲ. ಯಾವುದೇ ತರದ್ದು ಸರ್ವಿಸ್ ಬರೋದೇ ಇಲ್ಲ ಇದು ಸೋಲಾರ್ ಅಲ್ಲಿ.
1: ಜೀರೋ ಮೇಂಟೆನೆನ್ಸ್.
2: ಜೊತೆಗೆ ಇವಾಗ ಸ್ಟ್ರೀಟ್ ಲೈಟ್ಸ್ ಎಲ್ಲ ಅವರವ್ರದೇ ಮನೆ ಮುಂದೆ ಕಂಬಗಳು ಹಾಕೊಂಡಿದ್ದಾರೆ, ಅದ್ರ ಮೇಲೆ ಒಂದು ಸಣ್ಣ ಪ್ಯಾನೆಲ್ ಇರುತ್ತೆ. ಹಳ್ಳಿ ಹಳ್ಳಿಗಳಲ್ಲಿ ತುಂಬಾ ಇವೆ ಸ್ಟ್ರೀಟ್ ಲೈಟ್ ಗೆ. ಮತ್ತೆ ಅವರು ಪಂಚಾಯತ್ನವರು ಒಂದ್ ಸರ್ತಿ ಇನ್ವೆಸ್ಟ್ ಮಾಡ್ತಾರೆ ಯಾವ್ದೋ ಸ್ಕೀಮ್ ಅಲ್ಲಿ ಬಂದಿರೋದ್ ತಟ್ ಅಂತ ಹೇಳಿ, ಅದನ್ನಷ್ಟಕ್ಕೆ ತಾನೇ ನಡ್ಕೊಂಡು ಹೋಗ್ತಾ ಇರುತ್ತೆ. ಕಾಲಕಾಲಕ್ಕೆ ಮೇಂಟೈನ್ ಮಾಡಬೇಕು, ಬಲ್ಬ್ ಹೋಗಿದ್ರೆ ಬದಲಾಯಿಸಬೇಕಾಗ್ತದೆ ಅಷ್ಟೇ.
0: ಇವಾಗ ಏನಂದ್ರೆ ಮುಂಚೆ ಲೆಡ್ ಆಸಿಡ್ ಬ್ಯಾಟ್ರಿ ಆಗ್ಲೆ ಹೋಗ್ತಾ ಬರ್ತದೆ, ಹೊಸ
2: ಲಿಥಿಯಂ ಬಂದಿದ್ದಾರೆ.
0: ಲಿಥಿಯಂ ಬಂದಿರೋದ್ರಿಂದ 5 ವರ್ಷ ವ್ಯಾರಂಟಿನೇ ಕೊಡ್ತಾ ಇದಾರೆ. ಸ್ಟ್ರೀಟ್ ಲೈಟ್ ಗಳು 5 ವರ್ಷದ ಬಾಳ್ಕೆ ಬರ್ತಾ ಇದೆ ಆರಾಮಾಗಿ. ಅದೇ ಬಿಟ್ಟು ದೊಡ್ಡ ದೊಡ್ಡ ಮನೆಗಳಿಗೂ, ಮೊನ್ನೆ ಒಬ್ರು ನಮ್ಮ ಕಸ್ಟಮರ್ ಮನೆಗೆ ಒಂದು ಲಿಫ್ಟ್ ಇದೆ, ಲಿಫ್ಟ್ ಎಲೆಕ್ಟ್ರಿಕಲ್ ವೆಹಿಕಲ್ ಕೂಡ ಲಿಥಿಯಂ ಬ್ಯಾಟ್ರಿ ಹಾಕಿ ಸೋಲಾರ್ ಚಾರ್ಜ್ ಮಾಡ್ತಾ ಇದೇವೆ. ಅವ್ರ ಮನೆಗೆ ಕರೆಂಟ್ ಕನೆಕ್ಷನ್ ಸಿಕ್ಕಿಲ್ಲ, ಸಿಗೋ ತನಕ ಸೋಲಾರ್ ಅಲ್ಲಿ ಪ್ರತಿಯೊಂದು ಚಾರ್ಜ್ ಮಾಡ್ತಾ ಇದಾರೆ. ಇವಾಗ 4 ಫ್ಲೋರ್ ಬಿಲ್ಡಿಂಗ್ ಲಿಫ್ಟ್ ರನ್ ಆಗುತ್ತೆ, ಎಲೆಕ್ಟ್ರಿಕಲ್ ಕಾರ್ ಚಾರ್ಜ್ ಆಗುತ್ತೆ, ಅದು ಇಡೀ ಮನೆ ಫುಲ್ ರನ್ ಆಗುತ್ತೆ.
2: ಇನ್ನು ಅನಿಲ್ ಕುಮಾರ್ ನಾಡಿಗೇರ್ ಅವರೇ, ತಾವು ನಿಮ್ಮ ರಚನಾ ಎನರ್ಕೇರ್ ಅನ್ನೋ ಒಂದು ಆಡಿಟ್ ಕಂಪನಿ ಇಟ್ಕೊಂಡಿದ್ದೀರಿ. ಇದು ಎನರ್ಜಿ ಆಡಿಟ್ ಗೆ ಬಹುಶಃ ನಮ್ಮ ದೇಶದಲ್ಲೇ ಒಂದು ವಿಶಿಷ್ಟವಾದ್ದು, ಕರ್ನಾಟಕದಲ್ಲಂತೂ ಬಹಳ ಯುನಿಕ್ ಅಂತ ಕರೀತೇವೆ. ಎನರ್ಜಿಗೂ ಆಡಿಟ್ ಮಾಡ್ತಾರೆ ಅನ್ರಿ, ಬರೀ ದುಡ್ಡು ಕಾಶಿ ಅನ್ಕೊಂಡಿದ್ವಿ ಅಂತ.
3: ಖಂಡಿತ ಸರ್, ಇದು ಹೊಸ ವಿಚಾರ ನಮಗೆ. ಬಹಳಷ್ಟು ಗ್ರಾಹಕರು ಇದ್ರ ಬಗ್ಗೆ ಕೇಳ್ತಾರೆ, ಹಾಗಂದ್ರೆ ಏನು ಅಂತ. ಇಲ್ಲ, ಇದು ಕಡ್ಡಾಯನ ಅಂತ ಕೇಳ್ತಾರೆ. ಜನಕ್ಕೆ ಹೇಗಾಗಿದೆ ಅಂದ್ರೆ, ಕಡ್ಡಾಯ ಇದ್ರೆ ಮಾತ್ರ ಮಾಡಬೇಕು, ಇಲ್ಲ
2: ಟ್ಯಾಕ್ಸ್ ಕಟ್ ಮಾಡಿದಾಗ ನಾನು ವಾಪಸ್ ಬರುತ್ತಾ ರಿಟರ್ನ್ಸ್ ಅಂತ ಕ್ಲೈಮ್ ಮಾಡ್ತೀವಿ. ಅದರ್ವೈಸ್ ನಾವು ಆಡಿಟ್ ಮಾಡಿಸ್ಕೊಂಡ್
3: ಹೇಗೆ ನೀವು ಹಣ ಎಲ್ಲಿಂದ ಬಂತು ಹೇಗೆ ಹೋಯ್ತು ಅನ್ನೋ ವಿಚಾರಕ್ಕೆ ಆಡಿಟ್ ಮಾಡಿಸ್ತೀರಾ, ಹಾಗೆ ವಿದ್ಯುತ್ ಎಲ್ಲಿಂದ ಬಂತು ಎಲ್ಲೇ ಹೋಯ್ತು ಅನ್ನೋದನ್ನ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಆದ್ರೆ ಇದರಿಂದ ಲಾಭ ಏನು ಅಂತಂದ್ರೆ, ನಿಮ್ಗೆಲ್ಲಾರು ವಿದ್ಯುತ್ ವ್ಯರ್ಥ ಆಗ್ತಾ ಇದ್ರೆ, ಸೋರಿಕೆ ಆಗ್ತಾ ಇದ್ರೆ, ಅಥವಾ ನಿಮ್ಮ ಉಪಕರಣಗಳ ಕಾರ್ಯಕ್ಷಮತೆ ಕಡಿಮೆ ಇದ್ರೆ, ನಾವು ಇದನ್ನು ಗುರುತಿಸ್ತೀವಿ. ಅದನ್ನು ಗುರುತಿಸಿದಾಗ, ನೀವು ಅದನ್ನು ಹೆಚ್ಚು ಕಾರ್ಯಕ್ಷಮ ಮಾಡಿದಾಗ, ಉಳಿತಾಯ ನಿಮಗೆ ಬಹುಶಃ ಸೋಲಾರ್ ಹಾಕೋದಕ್ಕಿಂತ ಹೆಚ್ಚಿನ ಲಾಭ ತಂದ್ಕೊಡುತ್ತೆ.
2: ಕರೆಕ್ಷನ್ಸ್
3: ನೀವು ಬಂಡವಾಳ ಹೂಡಿ ಮಾಡುವಂತಹದ್ದೇನಿದೆ, ಇದು ಬಂಡವಾಳ ರಹಿತವಾಗಿ ನೀವು ನಿಮ್ಮಲ್ಲಿ ನಿಮ್ಮನ್ನು ತಿದ್ದುಪಡಿ ಮಾಡ್ಕೊಳ್ಳೋದ್ರಿಂದ ವಿದ್ಯುತ್ ಉಳಿತಾಯ ಆಗುತ್ತೆ. ಹಾಗೆ ವಿದ್ಯುತ್ ಉಳಿತಾಯ ಎಲ್ಲೆಲ್ಲಿ ಮಾಡಬಹುದು ಅನ್ನೋ ಗುರುತಿಸೋದೇ ಎನರ್ಜಿ ಆಡಿಟ್. ಇದ್ರ ಜೊತೆನಲ್ಲಿ ನಾವು ಪವರ್ ಕ್ವಾಲಿಟಿ ಹೇಗಿದೆ, ವೋಲ್ಟೇಜ್ ವೇರಿಯೇಷನ್ ಇದೆಯಾ, ಲೋಡ್ ಅನ್ಬ್ಯಾಲೆನ್ಸ್ ಇದೆಯಾ, ಪವರ್ ಫ್ಯಾಕ್ಟರ್ ಸರಿ ಇದೆ, ಇತರ ಹಲವಾರು ಇದನ್ನು ಗಮನಿಸಿದ್ರೆ ನಿಮಗೆ ಉಪಕರಣಗಳ ಬಾಳಿಕೆ ಕೂಡ ಹೆಚ್ಚಾಗುತ್ತೆ. ಇದ್ರ ಜೊತೆಲಿ ವಿದ್ಯುತ್ ಸುರಕ್ಷೆ ಕೂಡ ಸೇರ್ಕೊಳ್ಳುತ್ತೆ. ವಿದ್ಯುತ್ ಸುರಕ್ಷೆ ಶಾಕ್ ಹೊಡೆದು ಬೀಳುವಂತ ಚಾನ್ಸ್ ಇದೆಯಾ, ಶಾರ್ಟ್ ಸರ್ಕ್ಯೂಟ್ ಆಗುವ ಚಾನ್ಸ್ ಇದೆಯಾ, ಇವನ್ನೆಲ್ಲ ಒಟ್ಟಾಗಿ ಕ್ರೋಢೀಕರಿಸಿ ನಾವು ಎನರ್ಜಿ ಆಡಿಟ್ ಅಂತ ಕರಿತೀವಿ. ಈ ಎನರ್ಜಿ ಆಡಿಟ್ ಮಾಡಿಸೋದ್ರಿಂದ ಯಾವ ಮಟ್ಟಿನ ಉಳಿತಾಯ ಆಗುತ್ತೆ ಅಂದ್ರೆ, ನಿಮ್ಮ ವಿದ್ಯುತ್ ಬಿಲ್ ನಲ್ಲಿ 20-25% ವಿದ್ಯುತ್ ಉಳಿತಾಯದ ಸಾಧ್ಯತೆಗಳಿದೆ.
2: ಒಂದ್ ಕಡೆ ಉಳಿತಾಯ, ಒಂದ್ ಕಡೆ ಲಾಭ, ಒಂದ್ ಕಡೆ ನಮ್ಮ ಉಪಕರಣಗಳ ದೀರ್ಘ
3: ಬಾಳಿಕೆ ಕೂಡ ಬರುತ್ತೆ.
2: ಇವೆಲ್ಲವೂ ಲಾಭವೇ.
3: ಕರೆಕ್ಟ್
2: ಅಲ್ವಾ? ಬಹುಶಃ ನಾವು ಈ ಪರ್ಯಾಯ ಇಂಧನ ಮೂಲಗಳು, ಹಾಗೆ ನವೀಕರಿಸಬಹುದಾದ ಇಂಧನ ಮೂಲಗಳು ಇವನ್ನೆಲ್ಲ ನೋಡ್ತಾ ಹೋದಾಗ, ಎಲ್ಲೋ ಒಂದ್ ಕಡೆ ಹೊಸದು ಬರ್ತಾನೇ ಇದೆ, ಆ ಹೊಸದನ್ನು ಸ್ವಾಗತಿಸುವ ಮನಸ್ಥಿತಿಯೂ ಬೆಳೀತಾ ಇದೆ. ವಿಶ್ವಸಂಸ್ಥೆ ಅಂದ್ಕೊಂಡಿರ್ತಕ್ಕಂಥ ಈ ಸಸ್ಟೈನಬಲ್ ಗೋಲ್ಸ್ ನಾವು ಈಗಾಗಲೇ ಸಾಧಿಸುವ ಮಟ್ಟದಲ್ಲಿ ಆ ಒಂದು ಹೆಜ್ಜೆ ಇಟ್ಟಾಗಿದೆ. ಮುಂದಿನ ಜನರೇಷನ್ ಇದನ್ನ ಮುಂದುವರ್ಸ್ಕೊಂಡು ಹೋಗುತ್ತೆ ಅನ್ನೋ ಹೋಪ್ ಕೂಡ ಇದೆ. ಈ ಒಂದು ಆಶಾಕಿರಣ ಎಲ್ಲರಿಗೂ ತಲುಪಲಿ ಅನ್ನೋ ದೃಷ್ಟಿಯಿಂದ ಇವತ್ತಿನ ಈ ವಿಜ್ಞಾನ ಭಾರತಿಯಲ್ಲಿ ಪರ್ಯಾಯ ಇಂಧನ ಮೂಲಗಳ ಬಗ್ಗೆ ಒಂದಷ್ಟು ಚರ್ಚೆ ಆಯಿತು. ಜೊತೆಗೆ ಕೊರತೆ ಆದಾಗ ಪರ್ಯಾಯವನ್ನು ಹೇಗೆ ನಾವು ಹುಡುಕೋಬೇಕು ಅನ್ನೋದು ಕೂಡ ಅವರಿಗೆ ತಿಳುವಳಿಕೆ ಬಂತು ಅಂತ ಅಂದ್ಕೊಳ್ತೀವಿ. ಈ ಮಾತುಕತೆಯಲ್ಲಿ ಭಾಗವಹಿಸಿ ಮಾಹಿತಿ ಹಂಚಿಕೊಂಡಂತ ಅನಿಲ್ ಕುಮಾರ್ ನಾಡಿಗೇರ್ ಅವರೇ ಮತ್ತೆ ವಿಶ್ವಜಿತ್ ಅವರೇ, ತಮಗೆ ತುಂಬ ಹೃದಯ ಧನ್ಯವಾದಗಳು. ನಮಸ್ಕಾರ.
3: ನಮಸ್ಕಾರ.
4: ಇದುವರೆಗೆ ಪರ್ಯಾಯ ಇಂಧನ ಹಾಗೂ ನವೀಕರಿಸಬಹುದಾದ ಇಂಧನ, ಇಂದಿನ ಅಗತ್ಯ ಈ ಕುರಿತು ಮಾತುಕತೆ ಕೇಳಿದಿರಿ. ಭಾಗವಹಿಸಿದ್ದವರು ಎನರ್ಜಿ ಸ್ಪೆಷಲಿಸ್ಟ್ ಅನಿಲ್ ಕುಮಾರ್ ನಾಡಿಗೇರ್ ಮತ್ತು ಸೋಲಾರ್ ಎನರ್ಜಿ ಕನ್ಸಲ್ಟೆಂಟ್ ವಿಶ್ವಜಿತ್ ಎಲ್. ಇವರೊಂದಿಗೆ ಭಾಗವಹಿಸಿದ್ದವರು ಬೇದ್ರೆ ಮಂಜುನಾಥ್. ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
5: ಇದು ಆಕಾಶವಾಣಿಯ ಕಾರವಾರ ಕೇಂದ್ರ, ಎಫ್ಎಂ ಕಂಪನಾಂಕ 102.3 ಮೆಗಾಹರ್ಟ್ಸ್ಗಳು. ಸಮಯ 9:35. ಕೇಳುಗರೆ, ಈಗ ಮಂಜುಳಗಾನ, ಹಳೆಯ ಕನ್ನಡ ಚಿತ್ರಗೀತೆಗಳು ಕೇಳಿ. ಬಬ್ರು ವಾಹನ ಚಿತ್ರಕ್ಕಾಗಿ ಧ್ವನಿ ನೀಡಿದ್ದಾರೆ ಡಾಕ್ಟರ್ ರಾಜ್ಕುಮಾರ್ ಮತ್ತು ಎಸ್ ಜಾನಕಿ. ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ, ಟಿ ಜಿ ಲಿಂಗಪ್ಪ ಇವರ ಸಂಗೀತ.

0: ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಹೊಟ್ಟಂದ್ರೆ ಅವನ ಹೊಟ್ಟಂದ್ರೆ ಅವನ ಹೊಟ್ಟಂದ್ರೆ ಅವನ ಹೊಟ್ಟೆ ತುಂಬಿದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ. ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
1: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ರಾಗ ಅನುರಾಗ

ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಹುಲಿಯ ಹಾಲಿನ ಮೇವು ಚಿತ್ರದ ಗೀತೆಯನ್ನು ಮುಂದೆ ಕೇಳಿ. ಜಿ ಉದಯಶಂಕರ್ ಬರೆದಿರುವ ಗೀತೆಗೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಡಾಕ್ಟರ್ ರಾಜ್ಕುಮಾರ್ ವಾಣಿ ಜಯರಾಮ್ ಇವರ ಯುಗಳ ಧ್ವನಿಯಲ್ಲಿ ಎರಡು ನಕ್ಷತ್ರಗಳು ಚಿತ್ರದ ಗೀತೆ, ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸಂಗೀತ ನೀಡಿದ್ದಾರೆ ಜಿ ಕೆ ವೆಂಕಟೇಶ್.

ಮುಂಜುಳಗಾನ ಕಾರ್ಯಕ್ರಮದಲ್ಲಿ ಇನ್ನು ಮುಂದೆ ಕೇಳಿ ಮುಳ್ಳಿನ ಗುಲಾಬಿ ಚಿತ್ರದ ಗೀತೆ, ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಜಿ ಉದಯಶಂಕರ್ ಇವರ ಸಾಹಿತ್ಯಕ್ಕೆ ಸತ್ಯಂ ಇವರ ಸಂಗೀತ.

ಮಂಜುಳ ಗಾನ ಕಾರ್ಯಕ್ರಮದಲ್ಲಿ ಇದುವರೆಗೆ ಬಬ್ರು ವಾಹನ, ಸನಾತಿ ಅಪ್ಪಣ್ಣ, ಹುಲಿಯ ಹಾಲಿನ ಮೇವು, ಎರಡು ನಕ್ಷತ್ರಗಳು ಹಾಗೂ ಮುಳ್ಳಿನ ಗುಲಾಬಿ ಚಿತ್ರದ ಕೆಲವು ಗೀತೆಗಳನ್ನು ಕೇಳಿದಿರಿ. ಇದರೊಂದಿಗೆ ಮಂಜುಳ ಗಾನ

ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಇದು ಆಕಾಶವಾಣಿಯ ಕಾರವಾರ ಕೇಂದ್ರ. ಸಮಯ 10:02 ಆಗುತ್ತಲಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ವಿವಿಧ ಭಾರತಿ ಬೆಂಗಳೂರು ವಾಹಿನಿಯ ಕಾರ್ಯಕ್ರಮಗಳಿಂದ ಕೇಳುತ್ತೀರಿ.

0: ನೀರಿನ ಮೇಲಿನ ಗುಳ್ಳೆಯಂತೆ. ಅದರಲ್ಲೂ ಹೃದಯಾಘಾತ ಸಂಭವಿಸಿದಾಗ ಆ ಗೋಲ್ಡನ್ ಅವರ್ನ ಪ್ರತಿ ಕ್ಷಣವೂ ಅತ್ಯಮೂಲ್ಯ. ನಮ್ಮೆಲ್ಲರ ಪ್ರೀತಿಯ ಅಪ್ಪು ಅವರ ನೆನಪಿನಲ್ಲಿ ಕರ್ನಾಟಕ ಸರ್ಕಾರವು ಪ್ರತಿಯೊಬ್ಬ ಕನ್ನಡಿಗನ ಜೀವ ಉಳಿಸಲು ಕರ್ನಾಟಕ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಪ್ರತಿಯೊಬ್ಬರ ಜೀವವು ಅಮೂಲ್ಯ. ಈ ಇಂಜೆಕ್ಷನ್ ನಿಂದ ಇದುವರೆಗೆ 13,000 ಜೀವಗಳನ್ನು ಹೃದಯಾಘಾತದಿಂದ ಉಳಿಸಿದ್ದೇವೆ. ನಮ್ಮ ಜನರ ರಕ್ಷಣೆ ನಮ್ಮ ಹೊಣೆ.
0: ಕೇಳಿದರೆ ಆಗಾಗ್ಗೆ ಎದೆ ನೋವು ಕಾಣಿಸಿಕೊಳ್ಳುತ್ತಿದೆಯಾ? ನಿರ್ಲಕ್ಷ್ಯ ಮಾಡಬೇಡಿ. ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ಧಾವಿಸಿ ತಪಾಸಣೆಗೆ ಒಳಪಡಿ. ನಿಮಗೆ ಹೃದಯಾಘಾತ ಸಂಭವಿಸಿದೆ ಎಂದು ವೈದ್ಯರು ಸೂಚಿಸಿದ್ದಲ್ಲಿ ಪೆನೆಕ್ಟ ಪ್ಲಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡಲಾಗುವುದು. ನಂತರ ಅಗತ್ಯವಿರುವ ಹೆಚ್ಚಿನ ಚಿಕಿತ್ಸೆಗೆ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುವುದು. ನೆನಪಿಡಿ, ಸಮಯ ಪ್ರಜ್ಞೆ ಮತ್ತು ಉಚಿತ ಚಿಕಿತ್ಸೆ ನಿಮ್ಮ ಬದುಕನ್ನು ಮತ್ತೆ ಬೆಳಗಬಲ್ಲದು. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
2: ಹಬ್ಬಕ್ಕೆ ಶುಭ ಹಾರೈಸಲಿಕ್ಕೆ ವಿಶೇಷ ಜನರಿಗೆ ಶುಭ ಕೋರಬೇಕು. ಬನ್ನಿ, ಆಕಾಶವಾಣಿ ನಿಮ್ಮ ಆಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ TVSBLR@gmail.com.

10:05. ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇನ್ನು ಮುಂದೆ ನಿಮಗಾಗಿ ಪ್ರಸಾರ ಆಗುತ್ತೆ. ಹಳೆಯ ಕನ್ನಡ ಸುಮಧುರ ಚಿತ್ರಗೀತೆಗಳ ಕಾರ್ಯಕ್ರಮ ಇದು. ಹೌದು, ನಿಮ್ಮೆಲ್ಲರ ಮೆಚ್ಚಿನ ಕಾರ್ಯಕ್ರಮ. ಓಲ್ಡ್ ಈಸ್ ಗೋಲ್ಡ್ಗೆ ಸ್ವಾಗತವನ್ನ ಹೇಳ್ತಾ ಜೊತೆಯಾಗ್ತಾ ಇದ್ದೀನಿ ನಿಮ್ಮ ಬಾನಲಿ ಗೆಳತಿ ಹೇಮಾ ಹರೀಶ್. ಭಾವಸ್ಪರ್ಶಿ ವಿಷಯದ ಕುರಿತು ಮಾತು ಸಾಗುತ್ತೆ ಇಂದಿನ ಓಲ್ಡ್ ಏಜ್ ಗೋಲ್ಡ್ ಅಲ್ಲಿ. ಕೇಳ್ತಾ ಇರಿ, ನಮ್ಮ ಜೊತೆಯಾಗಿರಿ. ಇದು ಭಾರತಿ, ನಿಮ್ಮ ಆನಂದಿನದ ಸಂಗಾತಿ.

ರವೀಂದ್ರ ಕುಮಾರ್ ಅವರ ಸ್ವರ ಸಂಯೋಜನೆ, ಚಿನ್ನ ದೇಶಂಕರ್ ಅವರ ಸಾಹಿತ್ಯ ಇದ್ದಂತಹ ಕಾಮನಬಿಲ್ಲು ಚಿತ್ರದ ಗೀತೆಯನ್ನ ಹಾಡಿದವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ವಾಣಿ ಜೈರಾಮ್. ಆತ್ಮೀಯ ಕೇಳಿದರೆ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ

ನಾವಿದ್ದೀರಿ. ಇನ್ನು 60ರ ದಶಕಕ್ಕೂ ಮೊದಲಿನ ಜನರೇಷನ್ನ ಹೆಣ್ಮಕ್ಕಳು ಮದುವೆಯ ನಂತರ ಸದಾ ಸೀರೆಯನ್ನೇ ಉಡುವಂತಹ ಪದ್ಧತಿ ಆಗ ಇತ್ತು. ಈಗಲೂ ಸಹ ಸೀರೆಯ ಕಾರುಬಾರು ಇದೆ, ಆದರೆ ಕಂಫರ್ಟ್ ಫ್ಯಾಷನ್ ಅನ್ನೋ ಹೆಸರಲ್ಲಿ ಸೀರೆ ಅನ್ನೋದು ಕೇವಲ ಹಬ್ಬ ಹರಿದಿನ ಸಮಾರಂಭಗಳಿಗಷ್ಟೇ ಸೀಮಿತ ಆಗೋಗ್ಬಿಟ್ಟಿದೆ ಅಂತಲೇ ಹೇಳಬಹುದು. ಹಾಗೆಯೇ ಈಗ ಸೀರೆ ಅಮ್ಮಂದಿರ ನಿತ್ಯದ ಉಡುಗೆ ಅಲ್ಲ, ಅದು ಆವಾಗ್ಲೂ ಇವಾಗ್ಲೂ ಒಂದ್ ಸಾರಿ ಹಾಕೊಳ್ಳುವಂತಹ ಒಂದು ವಸ್ತ್ರ. ಅಂದ್ರೆ ಹಬ್ಬ ಹರಿದಿನಗಳಲ್ಲಿ ಮಾತ್ರ ಅಮ್ಮ ಹಾಕೊಳ್ತಾಳೆ ಅಂತ ಹೇಳಿ ಮಕ್ಕಳಿಗೆ ಅನ್ನಿಸ್ಬಿಟ್ಟಿದೆ. ಜೊತೆಗೆ ಸೀರೆ ಅನ್ನೋದು ಈಗ ತರಾವರಿಯಾಗಿ ಬರ್ತಾ ಇರೋದ್ರಿಂದ ಒಂದು ಫ್ಯಾಷನ್ ನ ಸಂಕೇತ ಕೂಡ ಆಗ್ಬಿಟ್ಟಿದೆ. ಏನಿದು ಸೀರೆ ಬಗ್ಗೆ ಇಷ್ಟೊಂದು ಮಾತನಾಡ್ತಾ ಇದ್ದೀರಾ, ಆದ್ರೆ ಯಾವುದು ಭಾವಸ್ಪರ್ಶಿ ವಿಷಯ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಸೀರೆಯ ನಂಟಿನೊಂದಿಗೆ ಇರುವಂತಹ ಒಂದು ಭಾವಸ್ಪರ್ಶಿ ವಿಷಯದ ಕುರಿತಾಗಿ ಮಾತು ಸಾಗುತ್ತೆ. ಓಲ್ಡ್ ಈಸ್ ಗೋಲ್ಡ್ನಲ್ಲಿ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ

ಫ್ಯಾಷನ್ ನ ಸಂಕೇತ ಕೂಡ ಆಗ್ಬಿಟ್ಟಿದೆ. ಏನಿದು ಸೀರೆ ಬಗ್ಗೆ ಇಷ್ಟೊಂದು ಮಾತನಾಡ್ತಾ ಇದ್ದೀರಾ, ಆದ್ರೆ ಯಾವುದು ಭಾವಸ್ಪರ್ಶಿ ವಿಷಯ ಅಂತ ಹೇಳಿದ್ರಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೀರಾ. ಖಂಡಿತವಾಗಿಯೂ ಸೀರೆಯ ನಂಟಿನೊಂದಿಗೆ ಇರುವಂತಹ ಒಂದು ಭಾವಸ್ಪರ್ಶಿ ವಿಷಯದ ಕುರಿತಾಗಿ ಮಾತು ಸಾಗುತ್ತೆ. ಓಲ್ಡೀಸ್ ಗೋಲ್ಡ್ನಲ್ಲಿ ಜೊತೆಯಾಗಿರಿ. ಇದು ವಿವಿಧ ಭಾರತಿ, ನಿಮ್ಮ ಅನುದಿನದ ಸಂಗಾತಿ. ಮುಂದಿನ ಗೀತೆ ಮುಡಿ ಬರ್ತಾ ಇದೆ, ಸೀತಾರಾಮು ಚಿತ್ರದ್ದು. ಎಸ್ ಜಾನಕಿ ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ಗೀತೆನ ಹಾಡಿದ್ದಾರೆ. ಸತ್ಯಮ್ ಅವರ ಸಂಗೀತ, ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ.

ಭಾವನೆ. ಅದರಲ್ಲಿ ಆ ಒಂದು ಭಾವದ ಜೊತೆಗೆ ನಂಟು ಬೆಸೆಯುವಂತಹ ಒಂದು ವಸ್ತು ಅಂತ ಹೇಳಿದ್ರೆ ಸೀರೆ, ಅಮ್ಮನ ಸೀರೆ, ಅಮ್ಮನ ಸೆರಗು, ಸೀರೆಯ ಸೆರಗು. ನೋಡಿ ಎಷ್ಟೊಂದು ನೆನಪುಗಳು ಅಮ್ಮನ ಸೀರೆಯ ಸೆರಗಲ್ಲಿ ನಮಗೆಲ್ಲ ತುಂಬ ಹೋಗ್ಬಿಟ್ಟಿದೆ ಅಂತ ಹೇಳಿದ್ರೆ, ನೀವು ಕೂಡ ಅಂದರೆ ನಿಮ್ಮ ತಾಯಂದರು ಆಗ ದಿನ ಉಡ್ತಾ ಇದ್ದಂತಹ ಸೀರೆಯಲ್ಲಿ ಆ ಸೆರಗಿನಿಂದ ಏನೇನೆಲ್ಲ ಮಾಡ್ತಾ ಇದ್ರು, ಒಂದು ಕ್ಷಣ ಯೋಚನೆ ಮಾಡಿದಾಗ ಖಂಡಿತವಾಗಿಯೂ ಅದೊಂದು ನಾಸ್ಟಾಲ್ಜಿಕ್ ಅಂತ ಹೇಳಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈಗಿನ ಜನರೇಷನ್ಗೆ ಅದು ಅಷ್ಟಾಗಿ ಗೊತ್ತಿರೋದಿಲ್ಲ. ಹಾಗೆಲ್ಲ ಅಮ್ಮಂದರು ಪ್ರತಿನಿತ್ಯ ಸೀರೆ ಉಡ್ತಾ ಇದ್ರು. ಆ ಸೀರೆಯ ಸೆರಗು ಅನ್ನೋದು ಮಕ್ಕಳಿಗೆ ಒಂದು ಬಹಳ ಆಪ್ಯಾಯಮಾನವಾದಂತಹ ಒಂದು ವಿಷಯ ಅಂತ ಹೇಳಿ ಆಗಿತ್ತು. ಯಾವೆಲ್ಲ ವಿಷಯಗಳು ಆ ಒಂದು ಸೀರೆಯ ಸೆರಗಿನಲ್ಲಿ ಭಾವನಾತ್ಮಕವಾಗಿ ತುಂಬಿಕೊಂಡಿದೆ ಅದರ ಕುರಿತಾಗಿ ಒಂದಷ್ಟು ಮಾತನಾಡ್ತಾ ಸಾಗಣ. ತಾಯಿಯ ಸೆರಗು ಅಂದರೆ ಅಮ್ಮನ ಸೀರೆಯ ಸೆರಗು ತಾಯಿಗೆ ಗೌರವಯುತವಾದಂತಹ ಒಂದು ರೂಪವನ್ನು ನೀಡ್ತಾ ಇತ್ತು. ಖಂಡಿತವಾಗಿ ಹೌದಲ್ವಾ? ಅಮ್ಮ ಏನೇನೆಲ್ಲ ಮಾಡ್ತಾ ಇದ್ಲು ಸೀರೆ ಸೆರಗಿಂದ? ಅಡುಗೆ ಮಾಡುವಾಗ ಪಾತ್ರೆ ಬಿಸಿ ಇದ್ರೆ ತಕ್ಷಣಕ್ಕೆ ಬಟ್ಟೆ ಸಿಗದೇ ಇದ್ರೆ ತನ್ನ ಸೀರೆಯ ಸೆರಗಿನಿಂದ ಆ ಬಿಸಿ ಪಾತ್ರೆಗಳನ್ನ ಎತ್ತಿ ಒಲೆಯಿಂದ ಕೆಳಗಡೆ ಇಡ್ತಾ ಇದ್ಲು ಅಲ್ವಾ. ಹಾಗೆಯೇ ಮಕ್ಕಳು ಅಳ್ತಾ ಇದ್ದಾಗ ತನ್ನ ಸೀರೆ ಸೆರಗಿನಿಂದ ಮಕ್ಕಳ ಕಣ್ಣೀರನ್ನು ಒರೆಸ್ತಾ ಇದ್ಲು. ಹಾಗೆ ಮಕ್ಕಳು ಸೆಕೆಯಿಂದ ಬೆವರ್ತಾ ಇದ್ರೆ ಆ ಒಂದು ಬೆವರನ್ನ ಕೂಡ ತನ್ನ ಸೆರಗಿನಿಂದ ಒರೆಸ್ತಾ ಇದ್ಲು. ಹಾಗೇನೆ ಮಕ್ಕಳಿಗೆ ಎಲ್ಲಾದರೂ ಮಸಿ ಮೆತ್ಕೊಂಡಿದ್ರೆ ಅಥವಾ ಕೊಳೆ ಮೆತ್ಕೊಂಡಿದ್ರೆ ಅವಳು ಅದನ್ನು ಕ್ಲೀನ್ ಮಾಡೋದಕ್ಕೆ ಅಂತ ಹೇಳಿ ಉಪಯೋಗಿಸ್ತಾ ಇದ್ದಂತಹ ಮೊದಲ ವಸ್ತು ಅಂತ ಹೇಳಿದ್ರೆ ಅದು ಕೂಡ ಅವಳ ಸೆರಗು. ನೋಡಿ ಎಷ್ಟೆಲ್ಲ ವಿಷಯಗಳು ಅಮ್ಮನ ಸೀರೆಯ ಸೆರಗಲ್ಲಿ ಒಂದು ಭಾವನೆಯಾಗಿ ತುಂಬಿಕೊಂಡ್ಬಿಟ್ಟಿದೆ ಅಲ್ವಾ. ಮತ್ತಷ್ಟು ಈ ವಿಷಯದ ಕುರಿತಾಗಿ ಮಾತನಾಡ್ತಾ ಸಾಗೋಣ ಓಲ್ಡೇಸ್ಗಳನ್ನ ಮುಂದಿನ ಭಾಗದಲ್ಲಿ ಕೇಳ್ತಾ ಇರಿ, ಜೊತೆಯಾಗಿರಿ. ಇದು ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ, ನಿಮ್ಮ ನೆಚ್ಚಿನ ವಿವಿಧ ಭಾರತಿ ಆಕಾಶವಾಣಿ ಕನ್ನಡದಲ್ಲಿ. ಈಗೊಂದಿಷ್ಟು ಹಾಡುಗಳು ಹೌದು, ಈ ಭಾವನೆಗಳ ಜೊತೆಗೆ ಚಂದದ ಒಂದಷ್ಟು ರೊಮ್ಯಾಂಟಿಕ್ ಗೀತೆಗಳು ಕೂಡ ಜೊತೆಯಾಗಿದೆ. ಅದಕ್ಕೂ ಇದಕ್ಕೂ ಲಿಂಕ್ ಮಾಡ್ಕೊಳ್ಬೇಡಿ. ಹಾಗೆಯೇ ಚಂದದ ಗೀತೆಗಳ ಒಂದು ಆಯ್ಕೆ ಆಯಿತು ಅಷ್ಟೇ ಹಿಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮಕ್ಕಾಗಿ. ಪುಟಾಣಿ ಏಜೆಂಟ್ 1-2-3 ಚಿತ್ರದ ಹಾಡು ಎಸ್ ಜಾನಕಿ ಅವರು ಹಾಗೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಹಾಡಿದ್ದಾರೆ. ಗೀತಪ್ರಿಯ ಅವರ ಸಾಹಿತ್ಯ ಇದೆ, ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿದೆ.

0: ತಾಯಿ ತ್ಯಾಗ ಮತ್ತು ಪ್ರೀತಿಯ ಗಣಿ. ನೋವನ್ನು ತನಗಿಟ್ಟುಕೊಂಡು ಮನೆಮಂದಿಗೆಲ್ಲ ಸಂತೋಷವನ್ನು ಕೊಡುವವಳು ತಾಯಿ.
1: ಅಮ್ಮ ನಿನ್ನ ಆತೋಳಿನಲ್ಲಿ ಎಂದು ನಾನು ಹೂವಿನ ಬಳ್ಳಿ.
0: ಯಶಸ್ವಿ ಪುರುಷನ ಹಿಂದೆ ಇರುವವಳು ತಾಯಿ. ಹೆಣ್ಣಿನ ಯಶಸ್ಸು ಶ್ರೇಯಸ್ಸು ಪುರುಷನಿಗೆ ಕರ್ತವ್ಯವಾಗಬೇಕು, ಧರ್ಮವಾಗಬೇಕು.

ಗಂಡು ಮಕ್ಕಳು ಬಾಲ್ಯದಿಂದಲೇ ಹೆಣ್ಣು ಮಕ್ಕಳ ಬಗ್ಗೆ ಗೌರವ ಬೆಳೆಸಿಕೊಳ್ಳುವುದನ್ನ ಕಲಿಸಬೇಕು, ಕಲಿಯಬೇಕು. ತಾಯಿಯನ್ನು ಪ್ರೀತಿಸೋಣ, ಆಕೆಯ ತ್ಯಾಗ ಸಹನೆಯನ್ನು ಅರ್ಥ ಮಾಡಿಕೊಳ್ಳೋಣ.

ಸಿಟೀಸ್ ಗೋಲ್ಡ್ ಕಾರ್ಯಕ್ರಮ 10:24 ಈ ಸಮಯದಲ್ಲಿ ನಿಮ್ಮ ನೆಚ್ಚಿನ ವಿವಿಧ ಭಾರತೀಯ ಆಕಾಶವಾಣಿ ಕನ್ನಡದಲ್ಲಿ ಅಮ್ಮ ಅಂದ್ರೇನೆ ಭಾವನೆ. ಅಮ್ಮನ ಸೀರೆಯ ಸೆರಗಿನಲ್ಲಿ ಎಷ್ಟೊಂದು ನಮ್ಮ ಬಾಲ್ಯದ ನೆನಪುಗಳು ತುಂಬಿ ಹೋಗಿದೆ ಅಲ್ವಾ. ಆ ನೆನಪುಗಳನ್ನ ನೆನಪು ಮಾಡ್ಕೊಳ್ತಾ ಇದೀವಿ ಈ ದಿನದ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮದಲ್ಲಿ. ಅಮ್ಮ ಅಂದ್ರೆ ಯಾವಾಗ್ಲೂ ಸೀರೆ ಉಟ್ಕೊಂಡಿರ್ತಾಳೆ ಅನ್ನುವಂತಹ ಒಂದು ರೂಪ ನಮ್ಮ ಕಣ್ಮುಂದೆ ಬರ್ತಾ ಇತ್ತು. ಅಮ್ಮನಿಗೆ ಒಂದು ಗೌರವಯುತವಾದಂತಹ ಒಂದು ರೂಪವನ್ನ ಕೂಡ ಅದು ಕೊಡ್ತಾ ಇತ್ತು. ಅಮ್ಮನ ಸೀರೆಯ ಸೆರಗಿದ್ಯಲ್ಲ ಅದು ಒಂದ್ ರೀತಿ ಮಲ್ಟಿ ಪರ್ಪಸ್, ಏನೇನೆಲ್ಲಾ ಮಾಡ್ತಾ ಇದ್ಲು ಅಮ್ಮ. ಅದರಿಂದ ಹಾಗೇನೆ ಮಕ್ಕಳಿಗೆ ಅಮ್ಮನ ಸೆರಗು ಅಂತ ಹೇಳಿದ್ರೆ, ಸೀರೆಯ ಸೆರಗು ಅಂತ ಹೇಳಿದ್ರೆ ಒಂದು ಸುರಕ್ಷಿತ ತಾಣ ಕೂಡ ಹೌದು. ಹಾಗೇನೆ ಅಮ್ಮನಿಗೆ ಆಯುಧವಾಗಿ, ಹಾಗೆ ಗೃಹ ಬಳಕೆಯ ವಸ್ತುವಾಗಿ, ಹಾಗೆ ಏನೇನೆಲ್ಲ ರೂಪದಿಂದ ಆ ಸೆರಗು ಉಪಯೋಗಕ್ಕೆ ಬರ್ತಾ ಇತ್ತು. ಸಾಮಾನ್ಯವಾಗಿ ಮಕ್ಕಳು ಊಟ ಮಾಡಿರ್ತಾರೆ, ಹಾಗೆಲ್ಲ ಈಗಿನ ಹಾಗೆ ನ್ಯಾಪ್ಕಿನ್ಸ್ ಉಪಯೋಗಿಸ್ತಾ ಇರಲಿಲ್ಲ. ಅಮ್ಮ ಏನ್ ಮಾಡ್ತಿದ್ಲು, ಮಕ್ಕಳಿಗೆ ಊಟ ಮಾಡಿಸಿದ ನಂತರ ಅವರ ಒಂದು ಬಾಯನ್ನ ಒದ್ದೆ ಕೈಯಿಂದ ಒರೆಸಿ ಆ ನಂತರ ತನ್ನ ಸೀರೆ ಸೆರಗನ್ನ ತೆಗೆದು ಅವರ ಒಂದು ಬಾಯನ್ನ ಒರೆಸ್ತಾ ಇದ್ಲು ಅಲ್ವಾ. ಅದಕ್ಕೋಸ್ಕರನು ಕೂಡ ಅದನ್ನ ಉಪಯೋಗ ಮಾಡ್ತಾ ಇದ್ಲು. ಹಾಗೇನೆ ಏನಾದ್ರೂ ಅಪ್ಪಿತಪ್ಪಿ ಮಕ್ಕಳ ಕಣ್ಣಿಗೆ ಬಿದ್ದ್ಬಿಟ್ರೆ ಓಡಿ ಅಮ್ಮನ ಬಳಿ ಹೋಗ್ತಾ ಇದ್ವಿ. ಆಗ ಅಮ್ಮ ಮಾಡ್ತಾ ಇದ್ದಿದ್ದೇನು

ಅಂತ ಹೇಳಿದ್ರೆ ತನ್ನ ಸೀರೆ ಸರಿಗೆನ ತಗೊಂಡು ಅದಕ್ಕೆ ಗಾಳಿಯನ್ನು ಅಂದ್ರೆ ಸ್ವಲ್ಪ ಅದಕ್ಕೆ ದಪ್ಪ ಮಾಡಿ ಉಂಡೆ ಕಟ್ಟಿ ಅದಕ್ಕೆ ತನ್ನ ಉಸಿರನ್ನ ಬಿಸಿ ಗಾಳಿಯನ್ನ ಊದಿ ಅದನ್ನ ಕಣ್ಣಿನಲ್ಲಿ ಇಡ್ತಾ ಇದ್ಲು. ಆಗ ಸ್ವಲ್ಪ ಹಾಯ್ ಅನ್ನಿಸ್ತಾ ಇತ್ತು, ಅಂದ್ರೆ ಆ ಚುಚ್ಚಿದ ಅನುಭವ ಆಗ್ತಾ ಇತ್ತಲ್ಲ ಕಣ್ಣಲ್ಲಿ, ಇರಿಟೇಷನ್ ಆಗ್ತಾ ಇತ್ತಲ್ಲ, ಅದು ಕಮ್ಮಿ ಆಗ್ತಾ ಇತ್ತು. ಅದರ ಜೊತೆಗೆ ಅದರಲ್ಲೂ ಹಾಲು ಉಡಿಸುವಂತಹ ಅಮ್ಮಂದಿರಿಗೆ ಸೀರೆಯ ಸೆರಗು ಎಷ್ಟು ಒಂದು ಪ್ರೊಟೆಕ್ಷನ್ ಕೊಡ್ತಾ ಇತ್ತು ಅಂತ ಹೇಳಿದ್ರೆ, ಅಮ್ಮ ಎಲ್ಲೇ ಹೋದ್ರೂ ಕೂಡ ತನ್ನ ಮಗುವಿಗೆ ಎನಿ ಟೈಮ್ ಹಾಲನ್ನು ಕೊಡಬೇಕು ಅಂತ ಹೇಳಿದ್ರೆ ಅವಳಿಗೆ ಒಂದು ರಕ್ಷಣೆಯನ್ನು ಕೊಡ್ತಾ ಇತ್ತು. ಅದು ಯಾವುದೇ ಒಂದು ಮುಜುಗರ ಇಲ್ಲದೆ ಅಮ್ಮ ತನ್ನ ಮಗುವಿಗೆ ಹಾಲು ಓಡಿಸೋದಕ್ಕೆ ಸಾಧ್ಯ ಆಗ್ತಾ ಇತ್ತು ಸೀರೆಯ ಸೆರಗಿನ ಸಹಾಯದಿಂದ. ಇಷ್ಟೊಂದು ವಿಷಯಗಳು ಇದೆಯಲ್ವಾ. ಒಂದು ರೀತಿ ಇದನ್ನೆಲ್ಲ ನೆನಪಿಸ್ಕೊಳ್ತಾ ಹೋದ್ರೆ ಎಲ್ಲೋ ಒಂದ್ ಕಡೆ ಕಣ್ಣಂಚಿನಲ್ಲಿ ನಮ್ಗೆ ನೀರ್ಜನಕ್ ಬಿಡುತ್ತೆ. ಯಾಕಂತ ಹೇಳಿದ್ರೆ ಸೀರೆಯ ಜೊತೆಗೆ ಅಮ್ಮನ ರೂಪ ನಮ್ಮ ಕಣ್ಮುಂದೆ ಬಂದ್ಬಿಡತ್ತೆ. ಈಗ ಮತ್ತೊಂದು ಚಂದದ ಗೀತೆ, ಹೌದು ರೊಮ್ಯಾಂಟಿಕ್ ಗೀತೆಗಳು ಪ್ರಸಾರ ಆಗ್ತಾ ಇದೆ ಅಮ್ಮನ ಮಾತಿನೊಂದಿಗೆ. ಕೆ ಜೆ ಯೇಸುದಾಸ್ ಅವರು ಹಾಡಿರುವಂತಹ, ಜೊತೆಗೆ ಎಸ್ ಜಾನಕಿ ಅವರು ಕೂಡ ದನಿಗೂಡಿಸಿರುವಂತಹ ಪ್ರಿಯ ಚಿತ್ರದ ಹಾಡು ಇದು. ಚಿ ಉದಯಶಂಕರ್ ಅವರ ಸಾಹಿತ್ಯ ಇದೆ, ಇಳೆಯ ರಾಜ ಅವರ ಸಂಗೀತ ಈ ಹಾಡಿಗಿದೆ.

0: applications from unmarried male and female candidates for short service commission. Information entry. Last date for submission is 1st June 2026. For more details, visit www.joinindiannavy.gov.in. The Indian Navy. Combat ready, cohesive. Atmanirbhar. Safeguarding seas for a viksit samriddh Bharat.
1: Nimma Preeti Patra Huttu Habbakke Shubha Harisabeke. ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ

0: ಡೆಂಗಿ ಜ್ವರ ಎಲ್ಲೆಡೆ ಹರಡುತ್ತಿದೆ, ಎಚ್ಚರದಿಂದಿರೋಣ.
1: ಕೀಲು ಮತ್ತು ಸ್ನಾಯುಗಳ ತೀವ್ರತರದ ನೋವು, ಜ್ವರ, ತಲೆನೋವು ಇವು ಡೆಂಗಿ ಜ್ವರದ ಲಕ್ಷಣಗಳು.
0: ಡೆಂಗಿ ಜ್ವರ ಈಡಿಸ್ ಈಜಿಪ್ಟೆ ಸೊಳ್ಳೆಗಳಿಂದ ಹರಡುತ್ತದೆ. ಇದು ಹಠಾತ್ ಆಕ್ರಮಿಸುವ ತೀವ್ರತರದ ಕಾಯಿಲೆ.
1: ಹೂವಿನ ಕುಂಡಗಳು, ಪ್ಲಾಸ್ಟಿಕ್ ಚೀಲ, ಕ್ಯಾನ್ಗಳು, ತೆಂಗಿನ ಗೆರಟೆ ಇವುಗಳಲ್ಲಿ ಸಂಗ್ರಹವಾಗುವ ಶುದ್ಧ ನೀರಿನಲ್ಲಿ ಈ ಸೊಳ್ಳೆಗಳು ಉತ್ಪತ್ತಿಯಾಗುತ್ತವೆ. ಎಚ್ಚರ. ಸೊಳ್ಳೆಗಳನ್ನು ನಿಯಂತ್ರಿಸಿ. ಡೆಂಗಿ ಲಕ್ಷಣ ಕಂಡುಬಂದರೆ ಕೂಡಲೇ ವೈದ್ಯರನ್ನು ಸಂಪರ್ಕಿಸಿ.

ನಾಡಪಕ್ಕಣ ಚಿತ್ರದ ಒಂದು ಸುಮಧುರವಾದ ಗೀತೆ ಮೂಡಿ ಬಂತು. ಡಾಕ್ಟರ್ ರಾಜ್ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ, ಟಿ ಉದಯಶಂಕರ್ ಅವರ ಸಾಹಿತ್ಯ, ರಾಜ ನಾಗೇಂದ್ರ ಅವರ ಸಂಗೀತ ಈ ಹಾಡಿಗಿತ್ತು. ಅಮ್ಮನ ಸೀರೆಯ ಸೆರಗಿನಲ್ಲಿ ಇರುವಂತಹ ನಮ್ಮ ಭಾವನಾತ್ಮಕ ನೆನಪುಗಳ ಬಗ್ಗೆ ನಾವು ಮಾತನಾಡ್ತಾ ಹೋಗ್ತಾ ಇದೀವಿ ಇಂದಿನ ಓಲ್ಡ್ ಏಜ್ ಗೋಲ್ಡ್ನಲ್ಲಿ. ನೋಡಿ, ಅಮ್ಮನ ಸೆರಗು ಮಲ್ಟಿಪರ್ಪಸ್ ಅಂತ ನಾನು ಹೇಳಿದ್ದೆ. ಎಷ್ಟೆಲ್ಲ ವಿಷಯಗಳಿಗೆ ಅದನ್ನು ಉಪಯೋಗ ಮಾಡ್ತಾ ಇದ್ಲು. ಅಮ್ಮ ಮಗುನ ಕರ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಬಿಸಿಲಾದ್ರೆ ನೆರಳಿನ ಹಾಗೆ ಅಮ್ಮನ ಸೆರಗು ಕೆಲಸ ಮಾಡ್ತಾ ಇತ್ತು. ಅಪ್ಪಿತಪ್ಪಿ ಮಳೆ ಬಂದ್ಬಿಟ್ರೆ ಮಗುನ ಮಳೆಯಿಂದ ರಕ್ಷಣೆ ಮಾಡೋದಕ್ಕೆ ಕೊಡೆಯ ಹಾಗೆ ಉಪಯೋಗಿಸ್ತಾ ಇದ್ಲು ಅಮ್ಮ ಸೆರಗನ್ನ. ನೀವು ಕೂಡ ನೆನ್ಪಿಟ್ಕೊಂಡಿರಬಹುದು, ತಕ್ಷಣ ಆ ಸೆರಗನ್ನ ಮಗುಗೆ ಫುಲ್ ಕವರ್ ಆಗೋ ಹಾಗೆ ಹೊದಿಸ್ಬಿಡ್ತಾ ಇದ್ಲು ಅಲ್ವಾ. ಅದೇ ರೀತಿ ಚಳಿಯಾದ್ರೂ ಕೂಡ ತನ್ನ ಸೆರಗನ್ನ ಹೊದ್ದಿಸಿ ಮಗುವನ್ನ ಅಪ್ಪಿ ಹಿಡಿತಾ ಇದ್ಲು. ಹಾಗೆಯೇ ಮಕ್ಕಳಿಗೂ ಕೂಡ ಅಮ್ಮನ ಒಂದು ಸೆರಗು ಅಂತ ಹೇಳಿದ್ರೆ ಏನೋ ಒಂದು ಸುರಕ್ಷತೆಯ ಭಾವ. ಯಾರಾದರೂ ಅಪರಿಚಿತರು ಬಂದ್ಬಿಟ್ರೆ ತಕ್ಷಣ ಓಡೋಗಿ ಅಮ್ಮನ ಸೆರಗು ಹಿಡಿದು ಹಿಂದೆ ಹೊತ್ಕೊಂಡ್ಬಿಡೋದು. ಹಾಗೇನೆ ಏನಾದ್ರು ನಾಚಿಕೆ ಆದಂತಹ ಸಂದರ್ಭದಲ್ಲಿ ಅಮ್ಮನ ಸೆರಗು ಹಿಡಿದು ಮುಖನ ಮುಚ್ಕೊಂಡ್ಬಿಡೋದು. ನಾವು ಕೂಡ ಎಲ್ಲ ಕೆಲಸಗಳನ್ನ ಮಾಡಿರ್ತೀವಿ ಅಲ್ವಾ. ನೀವು ಕೂಡ ಮಾಡಿದ್ರೆ ಅದನ್ನು ಈ ಕ್ಷಣ ನೆನಪಿಸ್ಕೊಳ್ಳಿ. ಅಮ್ಮನ ಸೀರೆ ಸೆರಗು ಅನ್ನೋದು ಎಷ್ಟೊಂದು ಅಪ್ಯಾಯಮಾನವಾದಂತಹ ನೆನಪುಗಳನ್ನು ನಮಗೆ ತಂದುಕೊಟ್ಟಿದೆ ಅಲ್ವಾ. ಅದರಲ್ಲಿ ಭಾವನೆ ಇದೆ, ಹಾಗೆ ನೆನಪುಗಳೇ ಇದೆ, ಒಂದು ಪ್ರೀತಿಯ ಸ್ಪರ್ಶ ಕೂಡ ಅದರಲ್ಲಿ ಇದೆ. ಮತ್ತಷ್ಟು ಮಾತು ಈ ಒಂದು ಗೀತೆಯ ನಂತರ ಮನೆ ಕೇಳೋಣ. ಯಾವ ಹಾಡು ಅಂತ ಹೇಳಿದ್ರೆ ಪ್ರೀತಿ ಮಾಡು ತಮಾಷೆ ಮಾಡು ಚಿತ್ರದ್ದು. ಚಿ ಉದಯಶಂಕರ್ ಅವರು ಸಾಹಿತ್ಯವನ್ನು ಬರೆದಿದ್ದಾರೆ, ರಾಜನ್ ನಾಗೇಂದ್ರ ಅವರು ಸಂಗೀತವನ್ನು ನೀಡಿದ್ದಾರೆ.

ಮಗುನ ಸೆರೆಯ ಸೆರಗಿನ ನೆನಪಿನಲ್ಲಿ ಈ ದಿನ ಸಾಕ್ತಾ ಇದೆ ಈ ದಿನ ಹೋಲ್ಡೀಸ್ಗಳ ಕಾರ್ಯಕ್ರಮ. ಹೌದು, ಅಮ್ಮ ಎಷ್ಟೆಲ್ಲ ವಿಷಯಗಳಿಗೆ ಸೀರೆ ಸೆರಗನ್ನ ತನ್ನ ಮಕ್ಕಳಿಗಾಗಿ ಉಪಯೋಗ ಮಾಡ್ತಾ ಇದ್ಲು ಅಲ್ವಾ. ಹಾಗೆಯೇ ನೋಡಿ, ಚಳಿಯಾದಾಗ ಹೊದಿಕೆ ಆಗ್ತಾ ಇತ್ತು, ಮಳೆ ಬಂದಾಗ ಕೊಡೆ ಆಗ್ತಾ ಇತ್ತು, ಹಾಗೆ ಮಕ್ಕಳಿಗೆ ಸೆಕೆ ಆದರೆ ಗಾಳಿಯನ್ನ ಸಹ ಹಾಕ್ತಾ ಇದ್ಲು, ದೇವರು ಬಂದ್ರೆ ಅದನ್ನ ಒರೆಸ್ತಾ ಇದ್ಲು ಅಮ್ಮ. ಜೊತೆಗೆ ಯಾವುದಾದ್ರು ವಸ್ತುಗಳು ತಕ್ಷಣಕ್ಕೆ ಸಿಗ್ಬೇಕು ಅಂತ ಹೇಳಿದ್ರೆ ಅಮ್ಮ ಅದನ್ನ ತನ್ನ ಸೆರಗಿನ ತುದಿಯಲ್ಲಿ ಇಟ್ಕೊಂಡು ಗಂಟು ಹಾಕೋತಾ ಇದ್ಲು. ಹಾಗಾಗಿನೇ ಎಷ್ಟು ಬಾರಿ ನಿಮ್ಗೆ ದುಡ್ಡು ಬೇಕು ಅಂತ ಹೇಳಿ ಓಡಿ ಹೋದಾಗ ಆ ಸೀರೆಯ ತುದಿಯಲ್ಲಿ ಕಟ್ಕೊಂಡಿದ್ದಂತಹ ದುಡ್ಡು ಸಹ ನಮ್ಗೆ ಸಿಗ್ತಾ ಇತ್ತು. ಅಮ್ಮನ ಸೆರಗು ಒಂದು ರೀತಿ ನಮ್ಗೆ ಬ್ಯಾಂಕ್ ತರ ಕೂಡ ಇರ್ತಿತ್ತು. ಯಾಕಂತ ಹೇಳಿದ್ರೆ ಅಲ್ಲಿ ದುಡ್ಡು ಇರ್ತಿತ್ತು, ಅಮ್ಮನ ಸೆರಗಲ್ಲಿ ಎನಿ ಟೈಮ್ ದುಡ್ಡು, ಎ ಟಿ ಎಂ ಬ್ಯಾಂಕ್ ಅಂತ ಹೇಳಬಾರ್ದು, ಎ ಟಿ ಎಂ ಕೂಡ ಆಗಿರ್ತಾ ಇತ್ತು ಮಕ್ಕಳ ಪಾಲಿಗೆ.

ಕೇಳಿದರು ಅಮ್ಮನ ಸೀರೆಯ ಸೆರಗಿನ ಕುರಿತಾದಂತಹ ಕಾರ್ಯಕ್ರಮ ಚೆನ್ನಾಗಿ ಮೂಡಿ ಬರ್ತಾ ಇದೆ ಅಂತ ಹೇಳಿ ಅವರು ಕೂಡ ಅವರ ನೆನಪುಗಳನ್ನು ಹಂಚಿಕೊಂಡಿದ್ದಾರೆ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಅಮ್ಮನ ಸೆರಗು ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ರೀತಿ ತಿಂಡಿ ಪೊಟ್ಟಣ ಕೂಡ ಆಗ್ತಾ ಇತ್ತು. ಯಾಕಂತ ಹೇಳಿದ್ರೆ ಎಲ್ಲಾದರೂ ಬಿದ್ದಿದಂತಹ ಹಣ್ಣುಗಳಾಗಿರಬಹುದು, ಎಲ್ಲೋ ಒಣೆಳೆ ಹಣ್ಣಿರಬಹುದು, ಗಸಗಸೆ ಹಣ್ಣಿರಬಹುದು, ಅದನ್ನೆಲ್ಲ ಹೆಕ್ಕಿ ಅಮ್ಮ ಸೆರಗಿನಲ್ಲೇ ಹಾಕೋತಾ ಇದ್ಲು. ಅದರ ಜೊತೆಗೇನೆ ಏನಾದರೂ ತಿನ್ಬೇಕು ಮಕ್ಕಳಿಗೆ ಕೊಡ್ಬೇಕು ಅಂತ ಹೇಳಿದಾಗ ಈ ಚೆಲ್ಲಿ ಹೋಗುವಂತಹ ಪದಾರ್ಥಗಳು ಅಂದ್ರೆ ಕಡಲೆಪುರಿ, ಮಿಕ್ಸ್ಚರ್ ಅಂತಹ ಪದಾರ್ಥಗಳನ್ನ ತಮ್ಮ ಸೆರಗಿಗೆ ಹಾಕಿ ಮಕ್ಕಳಿಗೆ ತಿನ್ನೋದಕ್ಕೆ ಕೊಡ್ತಾ ಪಕ್ಕ ಕುಳಿತಂತಹ ಮಗು ಅಮ್ಮನ ಸೆರಗಿನಿಂದ ಅದನ್ನ ಎತ್ತಿ ಎತ್ತಿ ತಿಂತಾ ಇತ್ತು. ಹಾಗೇನೆ ಯಾವ್ದಾರು ಹಣ್ಣನ್ನ ತಿನ್ನೋ ಕೊಡ್ಬೇಕು, ಆಗ ಅಮ್ಮ ಮಾಡ್ತಾ ಇದ್ದದ್ದು ತೊಳೆಯೋದಕ್ಕೆ ಅಲ್ಲೆಲ್ಲೂ ವ್ಯವಸ್ಥೆ ಇಲ್ಲ ಅಂತ ಹೇಳಿದ್ರು, ತನ್ನ ಸೀರೆ ಸೆರಗಿನಿಂದ ಆ ಹಣ್ಣನ್ನ ಒರೆಸಿ ಒರೆಸಿ ಚೆನ್ನಾಗಿ ಒರೆಸಿ ಮಗುಗೆ ತಿನ್ನೋಕೆ ಕೊಡ್ತಾ ಇದ್ಲು. ನೋಡಿ ಎಷ್ಟೆಲ್ಲ ಅಮ್ಮ ಅಂದ್ರೆ ಅಲ್ವಾ, ಎಷ್ಟೊಂದು ಕಾಳಜಿ, ಎಷ್ಟೊಂದು ಪ್ರೀತಿ. ಹಾಗೇನೆ ತಾನು ಉಟ್ಟಂತಹ ಆ ಸೀರೆ ಅನ್ನುವ ವಸ್ತ್ರವನ್ನ ಇಷ್ಟೆಲ್ಲ ರೀತಿಯಲ್ಲಿ ತನ್ನ ಮಕ್ಕಳಿಗಾಗಿ ಅಮ್ಮ ಉಪಯೋಗವನ್ನು ಮಾಡ್ತಾ ಇದ್ಲು. ಎಷ್ಟೊಂದು ನೆನಪುಗಳೇ ಇದೆ ಅಲ್ವಾ ಅಮ್ಮನ ಆ ಸೀರೆಯ ಸೆರಗಲ್ಲಿ ನಮ್ಮೆಲ್ಲರಿಗೂ ಕೂಡ. ಹಾಗೇನೇ ಅಮ್ಮನ ಸೀರೆಯ ಸೆರಗು ಒಂದು ರಕ್ಷಣಾತ್ಮಕ ವ್ಯವಸ್ಥೆ ಕೂಡ. ಯಾವ ಕೆಟ್ಟ ಕಣ್ಣು ನನ್ನ ಮಕ್ಕಳಿಗೆ ಬೀಳ್ಬಾರ್ದು ಅಂತ ಹೇಳಿ ತನ್ನ ಸೆರಗಿನಿಂದ ಮಕ್ಕಳಿಗೆ ದೃಷ್ಟಿಯನ್ನ ನಿವಾರಿಸಿ ತೆಗಿತಾ ಇದ್ಲು. ಹಾಗೇನೆ ಮಕ್ಕಳಿಗೋಸ್ಕರ ಏನಾದರೂ ದೇವರಲ್ಲಿ ಮೊರೆ ಇಡಬೇಕು ಅಂತ ಹೇಳಿದ್ರೆ ತನ್ನ ಸೀರೆಯ ಸೆರಗನ್ನ ಒಡ್ಡಿ ದೇವರಲ್ಲಿ ದೈನ್ಯವಾಗಿ ಮಕ್ಕಳಿಗಾಗಿ ಬೇಡ್ತಾ ಇದ್ಲು.

ಅದಲ್ಲದೆ ಅಮ್ಮನ ಸಿರಿಯ ಸೆರಗನ್ನ ನಾವು ಅವಳು ಎಷ್ಟೊಂದು ಬೇರೆ ಕೆಲಸಗಳಿಗೆ ಉಪಯೋಗಿಸೋದನ್ನ ಕೂಡ ನೋಡಿರ್ತೀವಿ. ಅಂತ ಹೇಳಿದ್ರೆ ಈ ಎಲ್ಲೋ ಒಂದು ಧೂಳು ಒರೆಸ್ಬೇಕು, ಎಲ್ಲೋ ಒಂದು ಮೇಜಿನ ಮೇಲೆ ಧೂಳಿದೆ, ತಕ್ಷಣ ತನ್ನ ಸಿರಿಯ ಸೆರಗಿನಿಂದ ಒರೆಸ್ತಾ ಇದ್ಲು. ಹಾಗೇನೆ ಆಗೆಲ್ಲ ತಲೆ ಮೇಲೆ ಬಿಂದಿಗೆಯನ್ನ ಅಥವಾ ದೊಡ್ಡ ದೊಡ್ಡ ಬುಟ್ಟಿಯನ್ನ ಹೊತ್ತು ಸಾಗಬೇಕಾದಂತಹ ಸಂದರ್ಭದಲ್ಲಿ ಅದನ್ನ ಸುತ್ತಿ ತನ್ನ ತಲೆಯ ಮೇಲೆ ಸಿಂಬಿಯನ್ನಾಗಿ ಇಟ್ಕೊಳ್ತಾ ಇದ್ಲು ಅಮ್ಮ. ಹಾಗೇನೆ ಏನಾದ್ರೂ ಎಮರ್ಜೆನ್ಸಿ ವಸ್ತುಗಳು, ಕಸ ಗುಡಿಸುವಾಗ ಅಥವಾ ಬೇರೆ ಕೆಲಸ ಮಾಡುವಾಗ ಸಿಕ್ಕಂತಹ ಚಿಕ್ಕ ವಸ್ತುಗಳು ಎಲ್ಲೋ ಇಟ್ಟು ಮರ್ತೋಗ್ತೀವಿ ಅನ್ನುವಂತಹ ಸಂದರ್ಭದಲ್ಲಿ ಅದನ್ನ ತನ್ನ ಸೆರಗಿನ ತುದಿಯಲ್ಲಿ ಇಟ್ಟು ಗಂಟು ಹಾಕೋತಾ ಇದ್ಲು. ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ತಾಳೆ, ಮಕ್ಕಳಿಗಾಗಿ ಪ್ರಸಾದವನ್ನ ತರಬೇಕು, ಕುಂಕುಮವನ್ನ ತರಬೇಕು, ಅಕ್ಷತೆಯನ್ನ ತರಬೇಕು ಅಂತ ಹೇಳಿದಾಗ ಅದನ್ನು ಕೂಡ ತನ್ನ ಸೀರೆಯ ಸೆರಗಿನಲ್ಲಿ ಇಟ್ಕೊಂಡು ಚಿಕ್ಕ ಗಂಟನ್ನ ಹಾಕಿ ತಗೊಂಡ್ ಬರ್ತಾ ಇದ್ಲು ಅಮ್ಮ. ಜೊತೆಗೆ ತರಕಾರಿ, ಹಣ್ಣು, ಹಂಪಲು, ಹೂವು ಎಲ್ಲವನ್ನೂ ಕೂಡ ತರಬೇಕಾದ್ರೆ ತಕ್ಷಣಕ್ಕೆ ಯಾವುದೇ ಒಂದು ಬುಟ್ಟಿ ಅಥವಾ ಬ್ಯಾಗ್ ಏನು ಸಿಗದೇ ಇದ್ರೆ ಅಮ್ಮ ಉಪಯೋಗಿಸ್ತಾ ಇದ್ದಿದ್ದು ಆ ಒಂದು ಸೆರಗನ್ನೇ. ನೋಡಿ, ಸೀರೆಯ ಸೆರಗು ಅಂತ ಹೇಳೋದು ಮಕ್ಕಳಿಗೆ ಎಷ್ಟೆಲ್ಲ ನೆನಪನ್ನ ಕೊಟ್ಟಿರುತ್ತೆ. ಹಾಗೇನೆ ಎಷ್ಟೊಂದು ಮಲ್ಟಿಪರ್ಪಸ್ ಆಗಿ ಈ ಒಂದು ಅಮ್ಮನ ಸೆರಗು, ಸೀರೆಯ ಸೆರಗು ಅನ್ನುವಂಥದ್ದು ಉಪಯೋಗಕ್ಕೆ ಬಂದಿರುತ್ತೆ. ಎಲ್ಲವನ್ನ ಕೂಡ ನಾವು ಯೋಚನೆ ಮಾಡ್ತಾ ಹೋದಾಗ ಹೌದಲ್ವಾ, ಅಮ್ಮ ಇದಕ್ಕೆಲ್ಲ ಇದನ್ನು ಉಪಯೋಗಿಸ್ತಾ ಇದ್ಲು ಅಂತ ಹೇಳೋದು. ಹಾಗೇನೆ ನಾವು ಅಮ್ಮನ ಸೆರಗಿನಲ್ಲಿ ಬಚ್ಚಿಟ್ಕೊಳ್ತಾ ಇದ್ವಲ್ಲ, ಹಾಗೆ ಅಮ್ಮನ ತೊಡೆಯ ಮೇಲೆ ಮಲಗಿ ನಿದ್ರಿಸ್ತಾ ಇದ್ದಂತಹ ಸಂದರ್ಭದಲ್ಲಿ ಅದು ಹಾಸಿಗೆಯಾಗಿ ಹೊದಿಕೆಯಾಗಿ ಉಪಯೋಗಕ್ಕೆ ಬರ್ತಾ ಇದ್ದದ್ದು ಎಲ್ಲವನ್ನ ನೆನಪಿಸ್ಕೊಂಡಾಗ ನಿಜಕ್ಕೂ ಅದು ಒಂದು ರೀತಿ ನಾಸ್ಟಾಲ್ಜಿಕ್ ಅಂತ ಹೇಳಿ ಅನ್ನಿಸ್ಬಿಡುತ್ತೆ. ಯಾಕಂತ ಹೇಳಿದ್ರೆ ಈಗಿನ ಮಕ್ಕಳ ಒಂದು ಜನರೇಷನ್ ಏನಿದೆ ಅವರು ಆ ಒಂದು ಅನುಭವವನ್ನ ಪಡೆದಿಲ್ಲ ಅಂತಲೇ ಹೇಳಬಹುದು. ಯಾಕಂತ ಹೇಳಿದ್ರೆ ಈಗ ಹಳ್ಳಿಗಾಡು ಪ್ರದೇಶಗಳಲ್ಲಿಯೂ ಕೂಡ ಕಂಫರ್ಟ್ ಅನ್ನುವಂತಹ ಹೆಸರಲ್ಲಿ ಸೀರೆ ಎಲ್ಲೋ ಮೂಲೆ ಗುಂಪಾಗಿ ಹೋಗ್ತಾ ಇದೆ. ನವನವೀನ ವಸ್ತ್ರಗಳಿಗೆ ನಾವು ಮೊರೆ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಒಂದು ದೇಶದ ವಸ್ತ್ರ ಸಂಹಿತೆ ಅಸ್ಮಿತೆ, ಇದು ಸೀರೆ ಅನ್ನೋದು ಅಸ್ಮಿತೆ, ಎಲ್ಲವುದು ಮರೆಯಾಗಿ ಹೋಗ್ತಾ ಇದೆಯಾ? ಯಾವುದೋ ಒಂದು ಸಭೆ ಸಮಾರಂಭ ಹಾಗೆ ಹಬ್ಬ ಹರಿದಿನಗಳಿಗಷ್ಟೇ ಸೀಮಿತವಾಗಿ ಹೋಗ್ತಾ ಇದೆಯಾ?

ನಮ್ಮ ಕೇಳುಗರಾದ ಕವಿತಾ ಶ್ರೀನಿವಾಸ್ ಅವರು ವಯಸ್ಕಾಲನಿ ಧಾರವಾಡದಿಂದ ಸಂದೇಶ ಕಳಿಸಿ ಹೇಳ್ತಾ ಇದ್ದಾರೆ, ಅಮ್ಮನ ಸೆರಗು ಅನ್ನೋದು ನಿಜಕ್ಕೂ ಸ್ವರ್ಗಕ್ಕೆ ಸಮಾನ. ಅಮ್ಮ ಅನ್ನೋ ಅಕ್ಷರ ಅಕ್ಕರೆ ತುಂಬಿದ ಸಕ್ಕರೆ ಹಾಗೆ, ಅಮ್ಮನ ಸೆರಗು ಹಾಲಿನಲ್ಲಿ ಜೇನು ಬೆರೆಸಿ ಸವಿದಂತೆ. ಟಾಪಿಕ್ ತುಂಬಾ ಇಷ್ಟ ಆಯಿತು ಈ ದಿನದ ಟಾಪಿಕ್ ಅಂತ ಹೇಳಿ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ಇಂದಿನ ವಿಷಯವನ್ನ ಹಾಗೆ ಹಾಡುಗಳನ್ನ ಮೆಚ್ಚಿ ನಮ್ಮ ಎಲ್ಲಾ ಸ್ನೇಹಿತರುಗಳು ಕೂಡ ಸಂದೇಶಗಳನ್ನ ಕಳಿಸ್ಕೊಟ್ಟಿದ್ದಾರೆ. ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ಹೀಗೆ ಕೇಳ್ತಾರೆ ನಮ್ಮ ಜೊತೆಯಾಗಿರಿ ವಿವಿಧ ಭಾರತಿ, ನಿಮ್ಮ ಆನುದಿನದ ಸಂಗಾತಿ.

0: ಮೊದಲು ಬದಲು ಚಿತ್ರದ ಈ ಒಂದು ಗೀತೆಯೊಂದಿಗೆ ಇಂದಿನ ಓಲ್ಡ್ ಈಸ್ ಗೋಲ್ಡ್ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾದದ್ದು, ಹೌದು, ಬೆಳಗಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆಯಾದದ್ದು ನಿಮ್ಮ ಬಾನುಲಿ ಗೆಳತಿ ಹೇಮಾ ಹರೀಶ್. ಮುಂದಿನ ಕಾರ್ಯಕ್ರಮಗಳಲ್ಲಿ ನಿಮ್ಮ ಜೊತೆಯಾಗ್ತಾರೆ ಬಾನುಲಿ ಬಂಧು ಚಂದು ಅವರು.
1: ಅಲ್ಲಿಗೆ

ಪ್ರಸಾರವಾಗುತ್ತಿದೆ ಭಾರತೀಯ ಆಕಾಶವಾಣಿ ಕನ್ನಡ. ಸಮಯ ಸರಿಯಾಗಿ 10 ಗಂಟೆ. ಇನ್ನು ಮುಂದೆ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು. ಸಮಯ ಸರಿಯಾಗಿ 11:05. ಇನ್ನೀಗ ಆಕಾಶವಾಣಿ ಸುದ್ದಿ ಮುಖ್ಯಾಂಶಗಳು.

ವಾಣಿ ಸುದ್ದಿ ಮುಖ್ಯಾಂಶಗಳು. ತುಮಕೂರಿನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮೈದಾನದಲ್ಲಿಂದು ಗ್ಯಾರಂಟಿ ಹಬ್ಬ ಪ್ರಗತಿಯತ್ತ ಕರ್ನಾಟಕ ಸಾರ್ಥಕ ಸೇವೆಗಳ ಸಮರ್ಪಣೆ ಕಾರ್ಯಕ್ರಮ ಆಯೋಜಿತವಾಗಿದೆ. ರಾಜ್ಯದ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಅಧಿಕಾರಾವಧಿ ಪೂರೈಸುತ್ತಿರುವ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 682 ಕೋಟಿ ರೂಪಾಯಿ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಶಂಕುಸ್ಥಾಪನೆ ನೆರವೇರಿಸಲಿದ್ದಾರೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಹಳಿಯಾಳದ ಕೆನರಾ ಬ್ಯಾಂಕ್ ದೇಶಪಾಂಡೆ ರುಡ್ ಸೆಟ್ ತರಬೇತಿ ಸಂಸ್ಥೆಯಲ್ಲಿ 18-45 ವಯಸ್ಸಿನ ಗ್ರಾಮೀಣ ಭಾಗದ ಆಸಕ್ತ ಅಭ್ಯರ್ಥಿಗಳಿಗೆ ಜೂನ್ 12 ಹೈನುಗಾರಿಕೆ ಮತ್ತು ಎರೆಹುಳು ಗೊಬ್ಬರ ತಯಾರಿಕೆ ಉಚಿತ ತರಬೇತಿಗಾಗಿ ಅರ್ಜಿ ಆಹ್ವಾನಿಸಲಾಗಿದೆ. ಆಸಕ್ತರು ಹೆಚ್ಚಿನ ಮಾಹಿತಿಗಾಗಿ ದೂರವಾಣಿ ಸಂಖ್ಯೆ 9483485489 ಸಂಪರ್ಕಿಸಬಹುದು. ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯ ಜನಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಮಾಹಿತಿ ಶಿಕ್ಷಾ ಸಂವಹನ ಅಭಿಯಾನವನ್ನು ಇದೇ 25ರವರೆಗೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಆಯೋಜಿಸಿದೆ.

ಪೆಟ್ರೋಲ್ ಮತ್ತು ಡೀಸೆಲ್ ದರವನ್ನು 90 ಪೈಸೆಯಷ್ಟು ಏರಿಸಲಾಗಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17 ರಿಂದ 107.22 ರೂಪಾಯಿಗೆ ಏರಿಸಲಾಗಿದೆ. ಹಾಗೆ ಡೀಸೆಲ್ ದರ 94.10ರಿಂದ 95.04ಕ್ಕೆ ಏರಿಸಲಾಗಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ ಸಂವೇದಿ ಸೂಚ್ಯಂಕ ಸೆನ್ಸೆಕ್ಸ್ 367 ಅಂಕಗಳ ಏರಿಕೆಯೊಂದಿಗೆ 75,707ರಲ್ಲಿ ವಹಿವಾಟು ನಡೆಸಿದೆ. ಅಂತೆಯೇ ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಕೂಡ 107 ಅಂಕ ಏರಿಕೆಯ ನಂತರ 73,760ರಲ್ಲಿ ಆರಂಭಿಕ ವಹಿವಾಟು ನಡೆಸಿದೆ. ವಿದೇಶಿ ವಿನಿಮಯ ಮಾರುಕಟ್ಟೆಯಲ್ಲಿ ಪ್ರತಿ ಅಮೆರಿಕನ್ ಡಾಲರ್ ಎದುರು ಭಾರತೀಯ ರೂಪಾಯಿ ಮೌಲ್ಯ 18 ಪೈಸೆ ಇಳಿಕೆಯೊಂದಿಗೆ 96.38 ರೂಪಾಯಿಯಷ್ಟಿದೆ. ಐಪಿಎಲ್ 19ನೇ ಆವೃತ್ತಿಯ ಪ್ಲೇ ಆಫ್ ಪಂದ್ಯಗಳ ಟಿಕೆಟ್ ಮಾರಾಟ ಪ್ರಕ್ರಿಯೆ ಇಂದು ನಡೆಯಲಿದೆ ಎಂದು ಬಿಸಿಸಿಐ ತಿಳಿಸಿದೆ. ಐಪಿಎಲ್ನ ಅಧಿಕೃತ ಜಾಲತಾಣ ಅಥವಾ ಅಧಿಕೃತ ಟಿಕೆಟ್ ಮಾರಾಟ ಏಜೆನ್ಸಿ ಡಿಸ್ಟ್ರಿಕ್ಟ್ ಬೈ ಜೊಮ್ಯಾಟೊ ಮೂಲಕ ಟಿಕೆಟ್ ಖರೀದಿಸಬಹುದಾಗಿದೆ. ಇದೇ 31ರ ಫೈನಲ್ ಪಂದ್ಯದ ಟಿಕೆಟ್ ಮಾರಾಟ ಪ್ರಕ್ರಿಯೆ ಇದೇ 23ಕ್ಕೆ ಶುರುವಾಗಲಿದೆ. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12ಕ್ಕೆ ಹಾಗೂ ನಮ್ಮ ಮುಂದಿನ ಸುದ್ದಿ ಮುಖ್ಯಾಂಶಗಳು 1 ಗಂಟೆಗೆ.

0: ಕನ್ನಡ ಡಿಜಿಟಲ್ ವೇದಿಕೆಯನ್ನು ಪರಿಚಯಿಸುತ್ತಿದೆ. ಆಕಾಶವಾಣಿ ಮತ್ತು ದೂರದರ್ಶನ ಕೇಂದ್ರದ ಎಲ್ಲ ಕಾರ್ಯಕ್ರಮಗಳು, ವಾರ್ತೆ, ದೃಶ್ಯಾವಳಿಗಳು, ಅಧಿಸೂಚನೆಗಳು, ಟ್ವಿಟರ್ ಸಂದೇಶಗಳು ಮತ್ತು ರಾಗಂ 24/7 ಭಾರತೀಯ ಶಾಸ್ತ್ರೀಯ ಸಂಗೀತ ವಾಹಿನಿ ಇವೆಲ್ಲ ಈಗ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್ನಲ್ಲಿ ನಿಮಗೆ ಲಭ್ಯ.
1: ಹೃದಯಗಳನ್ನು ಬೆಸೆಯುವ, ಮನಸ್ಸುಗಳನ್ನು ಜೋಡಿಸುವ, ದೂರವನ್ನು ಕಿರಿದಾಗಿಸುವ ಸೇತುವೆಯಾಗಿದೆ ಈ ನ್ಯೂಸ್ ಆನ್ ಏರ್ ಮೊಬೈಲ್ ಆಪ್.
0: ಎಲ್ಲ ವಯೋಮಾನದವರಿಗೆ ಪರಿಪೂರ್ಣ ಮಾಹಿತಿ, ಶಿಕ್ಷಣ ಹಾಗೂ ಮನರಂಜನೆಯ ಆಪ್ ಇದಾಗಿದ್ದು, ಕಾಶ್ಮೀರದಿಂದ ಕನ್ಯಾಕುಮಾರಿ ವ್ಯಾಪ್ತಿಯನ್ನೂ ಮೀರಿ ಕಾರ್ಯಕ್ರಮಗಳು ನಿಮ್ಮ ನಿಮ್ಮ ಮಾತೃಭಾಷೆಯಲ್ಲಿ ಈಗ ಮೂಡಿಬರಲಿದೆ.
1: ನೀವು ಎಲ್ಲೇ ಇರಿ, ಪ್ರಪಂಚದ ಯಾವ ಮೂಲೆಯಲ್ಲಿರಿ, ಆಕಾಶವಾಣಿ ಮತ್ತು ದೂರದರ್ಶನ ಈಗ ಅಂತರಜಾಲದಲ್ಲಿ ನಿಮ್ಮ ಬೆರಳ ತುದಿಯಲ್ಲಿ.
0: ತಡಬೇಕೆ? ಈಗಲೇ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡಿ ಆಪ್ ನ್ಯೂಸ್ ಆನ್ ಏರ್.
1: ನ್ಯೂಸ್ ಆನ್ ಏರ್.

0: ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
1: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ, ಲಕ್ಷ ರೂಪಾಯಿ ಬಹುಮಾನ ಗೆಲ್ಲಿ.
0: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.

ನಮಸ್ಕಾರ, ಕೇಳ್ತಾ ಇದ್ದೀರಾ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ. ಸಮಯ ಆಗಿದೆ 11:45. ಮಂಗಳವಾರದ ಈ ಹೊತ್ತಿನ ಪ್ರಸಾರ ಕಾರ್ಯದಲ್ಲಿ ನಿಮ್ಮ ಜೊತೆ ಆಗ್ತಾ ಇದ್ದೇನೆ ಬಾನುಲಿ ಬಂಧು ಚಂದು. ಒಂದಷ್ಟು ಸೊಗಸಾದ ಚಿತ್ರಗೀತೆಗಳನ್ನ ಕೇಳ್ತಾ ಹೋಗೋಣ. ಈಗ ನೀವು ಕಾರ್ಯಕ್ರಮದ ಮೊದಲಿಗೆ ಕೇಳುವ ಗೀತೆ ತಂಗಾಳಿ ಅನ್ನುವ ಈ ಹಾಡು ಅಕ್ಕ ತಂಗಿ ಚಿತ್ರದಿಂದ ಆರಿಸಿದ್ದು. ಚಿತ್ರ ಅವರ ಧ್ವನಿಯಲ್ಲಿದೆ, ಕೆ ಕಲ್ಯಾಣ್ ಅವರು ಹಾಡನ್ನು ಬರೆದಿದ್ದಾರೆ, ವಿ ಮನೋಹರ್ ಅವರ ಸಂಗೀತ ಇದೆ. ಹಾಗೆ ಸೀನಾ ಅನ್ನುವ ಚಿತ್ರದ ಗೀತೆ ಹರಿಹರನ್ ಮತ್ತು ಚಿತ್ರ ಅವರ ಧ್ವನಿ, ಇದು ಕೂಡ ಕವಿರಾಜ್ ಅವರ ರಚನೆ, ಎ ಟಿ ರವೀಶ್ ಅವರ ಸಂಗೀತ ಈ ಹಾಡಿಗೆ.

ಪಿಯುಸಿ ಚಿತ್ರದ ಗೀತೆ ಕೇಳಿಬಂತು. ರಾಜೇಶ್ ಮತ್ತು ರಂಜಿತ್ ಅವರ ಧ್ವನಿ, ಕವಿರಾಜ್ ಅವರ ರಚನೆ, ಟಿ ರವಿರಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ಹಾಗೆ ಜಮೀನ ಚಿತ್ರದ ಹಾಡು ತನ್ಮಯ ನಾನು ಈ ಹಾಡು ಉದಿತ್ ನಾರಾಯಣ್ ಹಾಗೂ ಬೆಲಾ ಶಾಂಡೆ ಅವರ ಧ್ವನಿಗಳಲ್ಲಿತ್ತು. ಜಯಂತ್ ಕಾಯಕಣಿಯವರು ಬರೆದ ಗೀತೆಗೆ ಕಾರ್ತಿಕ್ ರಾಜ್ ಅವರ ಸಂಗೀತ ಸಂಯೋಜನೆ ಇತ್ತು. ವಿವಿಧ ಭಾರತಿಯಲ್ಲಿ ಹೊಸ ಹಾಡುಗಳನ್ನ ಕೇಳ್ತಾ ಇದ್ರ. ಇನ್ನೊಂದು ಹಾಡನ್ನ ಕೇಳಿ, ಹಾಗೆ ಸುಮ್ಮನೆ ಚಿತ್ರದ ಈ ಹಾಡು ಉದಿತ್ ನಾರಾಯಣ್, ಶ್ರೇಯಾ ಘೋಷಾಲ್ ಅವರ ಧ್ವನಿ, ಜಯಂತ್ ಕಾಯಕಣಿಯವರ ರಚನೆ, ವನಮೂರ್ತಿ ಅವರ ಸಂಗೀತದಲ್ಲಿದೆ.

0: ವಾಣಿ ಕಾರ್ಯಕ್ರಮ ಇಲ್ಲಿಗೆ ಮುಗಿಯಿತು. ಇದು ವಿವಿಧ ಭಾರತಿ ಆಕಾಶವಾಣಿ ಕನ್ನಡ, ಸದಾ ನಿಮ್ಮ ಸಂಗಡ.
1: The Indian Navy invites online applications from unmarried male and female candidates for short service commission, information technology entry. Last date for submission is 1st June 2026. For more details, visit www.joinindiannavy.gov.in. The Indian Navy, combat ready, cohesive, Atmanirbhar.

ಎಲ್ಲರಿಗೂ ನಮಸ್ಕಾರ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ, ಸುಸ್ವಾಗತ. 102.9 FM ಟ್ಯೂನ್ ಮಾಡಿ ಕೇಳ್ತಾ ಇದ್ರೆ ಬೆಳಗಿನ 11:32 ಸಮಯ ಆಗಿದೆ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ, ಈಗ ಕಲಾಭಾರತಿ ಕಾರ್ಯಕ್ರಮ ವಿವಿಧ ಭಾರತಿಯಲ್ಲಿ ಅಂತ. ಹೌದು, ಯಾವ್ದಾದ್ರೂ ಒಬ್ರು ಕಲಾ ವಿಭಾಗದವರನ್ನ ಕುರಿತಾದಂತ ಒಂದಷ್ಟು ಮಾಹಿತಿಯ ಜೊತೆಗೆ ಚಂದದ ಹಾಡುಗಳನ್ನ ಕೇಳ್ತಾ ಸಾಗುವ ವಿಶೇಷವಾದ ಕಾರ್ಯಕ್ರಮ ಕಲಾಭಾರತಿ ವಿವಿಧ ಭಾರತಿಯ ವಿಶೇಷ. ಬೆಳ್ಳಿತೆರೆಯ ಬೆಡಗಿ ಮಾಡೆಲ್ ಮೂಲತಃ ಬೆಂಗಳೂರಿನವರು, ಅದರಲ್ಲೂ ಇಲ್ಲಿಯ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮನಃಶಾಸ್ತ್ರವನ್ನ ಅಧ್ಯಯನ ಮಾಡಿದವರು, ಜೊತೆಗೆ ಕಿರುತೆರೆಯಲ್ಲಿ ಕೂಡ ಜಡ್ಜ್ ಆಗಿ ಕೆಲಸ ಮಾಡ್ತಿರುವಂತಹ ತಾರೆ ಇಂದಿನ ಕಲಾಭಾರತಿಯ ತಾರೆ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸಿಕೊಳ್ತಾ ಇದ್ದಾರೆ ನಿಶ್ವಿಕಾ ನಾಯ್ಡು. ಎಸ್, ಬೆಳ್ಳಿತೆರೆಯ ಬೆಡಗಿ ನಿಶ್ವಿಕಾ ನಾಯ್ಡು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಕಲಾಭಾರತಿ ಕಾರ್ಯಕ್ರಮವನ್ನು ಆರಂಭ ಮಾಡೋಣ.

ದಾನಿಯಾಗಿದ್ರು. ಈ ಹಾಡಿಗೆ ಕಿರಣ್ ಕಾವೇರಪ್ಪ ಅವರು ಸಾಹಿತ್ಯವನ್ನ ನೀಡಿದ್ರು. ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು. ಕಲಾಭಾರತಿ ಕಾರ್ಯಕ್ರಮದಲ್ಲಿ ಈ ದಿನ ಬರ್ಡೇನ ಆಚರಿಸಿಕೊಳ್ತಾ ಇರುವಂತಹ ನಿಶ್ಮಿಕಾ ನಾಯ್ಡು ಅವರ ಬಗ್ಗೆ ಒಂದ್ ಸ್ವಲ್ಪ ತಿಳ್ಕೊಳ್ತಾ ಒಂದಷ್ಟು ಹಾಡುಗಳನ್ನ ಕೇಳ್ತಾ ಹೋಗೋಣ. ನಾವೆಲ್ಲ ಟಿವಿಯಲ್ಲಿ, ಅದರಲ್ಲೂ ವಿಶೇಷವಾಗಿ ಶನಿವಾರ ಮತ್ತೆ ಭಾನುವಾರ ರಿಯಾಲಿಟಿ ಶೋನಲ್ಲಿ ನಿಶ್ಮಿಕಾ ಅವ್ರನ್ನ ಬಹಳಷ್ಟು ಸಲ ನೋಡಿದ್ದೇವೆ. ಹಾಗಾಗ ಅವರು ಆ ಶೋನಲ್ಲಿ ಡಾನ್ಸ್ ಮಾಡಿ ತೋರಿಸ್ತಾ ಇದ್ರು. ಆಕ್ಟಿಂಗ್ ಅನ್ನೋದು ಹೇಗೆ ಇದ್ರೆ ಚೆನ್ನಾಗಿರುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಡ್ತಾ ಇದ್ರು. ಒಂದಷ್ಟು ಹಾಡುಗಳು ಟಿವಿಯಲ್ಲಂತೂ ನಿರಂತರವಾಗಿ ಬರ್ತಾನೆ ಇರುತ್ತವೆ. ಹಾಗೆ ನಿಶ್ಮಿಕಾ ನಾಯ್ಡು ಅಂತ ಹೇಳಿದ್ರೆ ಚಂದನ ವನದ ಚೆಲುವಿನ ತಾರೆ, ಕನ್ನಡದ ಪ್ರಮುಖ ನಟಿ. ಇವರು 1996 ಮೇ 19 ಬೆಂಗಳೂರಿನಲ್ಲಿ ಹುಟ್ಟಿದ್ರು. ಈಗಾಗಲೇ ಹೇಳಿದ ಹಾಗೆ ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮನಃಶಾಸ್ತ್ರದಲ್ಲಿ ಪದವಿಯನ್ನ ಪಡ್ಕೊಂಡಿದ್ದಾರೆ. ಜೊತೆಗೆ ಮಾಡೆಲಿಂಗ್ ಕ್ಷೇತ್ರದಲ್ಲಿ ಹೆಸರಾಗಿದ್ರು. ಅದಾದ ನಂತರ 2018 ಒಂದು ಸಿನಿಮಾ ಅಮ್ಮ ಐ ಲವ್ ಯು ಅಂತ ಹೇಳಿ ಆ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾ ಚಂದನವನಕ್ಕೆ ಪ್ರವೇಶವನ್ನ ಪಡ್ಕೊಳ್ತಾರೆ. ಅದಕ್ಕೂ ಮೊದಲು ಈಗ ಪ್ರಸಾರ ಆಯ್ತಲ್ಲ ಹಾಡು ವಾಸು ನಾನು ಪಕ್ಕ ಕಮರ್ಷಿಯಲ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ರು. ಈ ಸಿನಿಮಾ ಬರಕ್ಕೂ ಮುಂಚೆನೆ ಅಮ್ಮ ಐ ಲವ್ ಯು ಅನ್ನುವ ಸಿನಿಮಾ ಬಂದು ಇದೇ ಅವರ ಮೊದಲ ಸಿನಿಮಾ ಅಂತ ಹೇಳಿ ಆಯ್ತು. ಪಡ್ಡೆಹುಲಿ, ಜೆಂಟಲ್ಮನ್, ಕಾಳಿದಾಸ, ಕನ್ನಡ ಮೇಷ್ಟ್ರು, ಸಖತ್, ರಾಮಾರ್ಜುನ, ಗಾಡಿಪಟ 2, ದಿಲ್ ಪಸಂದ್, ಗುರು ಶಿಷ್ಯರು, ಈ ಎಲ್ಲ ಸಿನಿಮಾಗಳಲ್ಲಿ ನಟಿಸಿ ಜನರ ಮೆಚ್ಚುಗೆಗೆ ಪಾತ್ರವಾದ ನಟಿ ನಿಶ್ಮಿಕಾ ನಾಯ್ಡು.

ಕಲಾಭಾರತಿ ಕಾರ್ಯಕ್ರಮದಲ್ಲಿ ನೀವು ಕೇಳಿದ ಹಾಡುಗಳು ಕರ್ನಾಟಕ ದಮನಕ ಚಿತ್ರದ ಗೀತೆ ಶ್ರುತಿ ಪ್ರಹ್ಲಾದ್ ಹಾಗೆ ಮಾಳು ನಿಪ್ಪುನಾಳ್ ಅವರ ಧ್ವನಿಗಳಲ್ಲಿತ್ತು. ಯೋಗರಾಜ್ ಭಟ್ ಅವರು ಬರೆದಿದ್ರು ಗೀತೆಯನ್ನ, ವಿ ಹರಿಕೃಷ್ಣ ಅವರ ಸಂಗೀತ ಇತ್ತು. ಜೆಂಟಲ್ಮನ್ ಚಿತ್ರದ ಹಾಡು ಕೂಡ ಕೇಳಿಬಂತು, ಮರಳಿ ಮನಸ್ಸಾಗಿದೆ ಎನ್ನುವ ಹಾಡು ಸಂಜಿತ್ ಹೆಗ್ಡೆ ಮತ್ತೆ ಸಿ ಆರ್ ಬಾಬಿ ಅವರ ಧ್ವನಿಗಳಲ್ಲಿತ್ತು. ನಾಗಾರ್ಜುನ ಶರ್ಮಾ ಹಾಗೆ ಕಿನ್ನಲ್ ರಾಜ್ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತವಿತ್ತು. 12:35 ಸಮಯ ಆಗಿದೆ. ನಿಶ್ವಿಕಾ ನಾಯ್ಡು ಹುಟ್ಟುಹಬ್ಬ ಇವತ್ತು, ಮೇ 19ಕ್ಕೆ. ಬೆಳ್ಳಿತೆರೆಯ ಬೆಡಗಿ, ಮಾಡೆಲ್ ಆಗಿದ್ದವರು, ಮೂಲತಃ ಬೆಂಗಳೂರಿನವರೇ. ಮೌಂಟ್ ಕಾರ್ಮೆಲ್ ಕಾಲೇಜಿನಲ್ಲಿ ಮನಃಶಾಸ್ತ್ರವನ್ನ ಓದಿದಂತಹವರು. ಕಿರುತೆರೆಯಲ್ಲಿ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ, ರಿಯಾಲಿಟಿ ಶೋಗಳಲ್ಲಿ ಜಡ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅವರ ಮೊದಲ ಸಿನಿಮಾ ಅಮ್ಮ, ಐ ಲವ್ ಯು, ವಾಸು, ನನ್ನ ಪಕ್ಕ ಕಮರ್ಷಿಯಲ್, ಪಡ್ಡೆ ಹುಲಿ, ಜೆಂಟಲ್ಮನ್, ರಾಮಾರ್ಜುನ, ಸಖತ್, ಗಾಳಿಪಟ 2, ಗುರು ಶಿಷ್ಯರು, ದಿಲ್ ಪಸಂದ್, ಗರಡಿ, ಹಾಗೆ ಕರ್ನಾಟಕ ದಮನಕ, ಮಾರುತ, ಇಂತಹ ಬಹಳಷ್ಟು ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದಂತಹ ನಿಶ್ವಿಕಾ ನಾಯ್ಡು ಅವರು ಇಂದಿನ ಕಲಾಭಾರತೀಯ ತಾರೆ. ಮತ್ತೊಂದು ಚಂದದ ಹಾಡು ಪ್ರಸಾರ ಆಗ್ತಾ ಇದೆ, ಈ ಹಾಡನ್ನು ಕೂಡ ಕೇಳಿ.

2022ರಲ್ಲಿ ಬಂದ ಗುರು ಶಿಷ್ಯರು ಚಿತ್ರದ ಹಾಡು ನೀವು ಕೇಳಿದ್ದು. ಹರ್ಷಿಕಾ ದೇವನಾಥ್ ಹಾಗೆ ವಿಜಯ್ ಪ್ರಕಾಶ್ ಅವರು ಧ್ವನಿಯಾಗಿದ್ರು. ಪುನೀತ ಆರ್ಯ ಅವರ ಸಾಹಿತ್ಯ, ಅಜನೀಶ್ ಲೋಕನಾಥ್ ಬಿ ಅವರ ಸಂಗೀತ ಸಂಯೋಜನೆ ಇತ್ತು. ಸಾಕಷ್ಟು ಹಾಡುಗಳು ತುಂಬಾ ಚಂದದ ಒಂದು ಸಾಹಿತ್ಯ, ಸಂಗೀತ ಅಥವಾ ಹಾಡುಗಾರಿಕೆ ಅಥವಾ ಪಿಕ್ಚರೈಸೇಷನ್, ಹೀರೋ ಹೀರೋಯಿನ್ ಹೀಗೆ ಯಾವ್ಯಾವುದೋ ಕಾರಣಕ್ಕಾಗಿ ತುಂಬಾ ಜನರಿಗೆ ಇಷ್ಟವಾದಂತಹ ಹಾಡುಗಳು. ಇನ್ನು ಚೆಲುವಿನ ಈ ಖನಿ, ಆತ್ಮವಿಶ್ವಾಸದ ಗಣಿ, ನಿಶ್ಮಿಕಾ ಡಾನ್ಸ್ ಪಟು ಕೂಡ ಹೌದು, ಚಂದದ ನೃತ್ಯ ಮಾಡ್ತಾರೆ ಗೊತ್ತಲ್ವಾ. ಕರ್ನಾಟಕ ದಮನಕದಲ್ಲಿ ಹೇಗೆ ಹಿತ್ತಲಕ್ಕ ಕರಿಬೇಡ ಮಾವ ಅಂತ ನವಿಲಿನ ಹಾಗೆ ನಲಿದವರು. ಇವರಿಗೆ ಸಾಕಷ್ಟು ಪ್ರಶಸ್ತಿಗಳು ಕೂಡ ಬಂದಿದೆ. 2019ರಲ್ಲಿ ಅಮ್ಮ ಐ ಲವ್ ಯು ಈ ಸಿನಿಮಾಕ್ಕೆ ಅತ್ಯುತ್ತಮ ನಟಿ ಅಂತ, ಆಮೇಲೆ ಅತ್ಯುತ್ತಮ ಮಹಿಳಾ ಆರಂಭಿಕ ನಟಿ ಅಂತ ಕೂಡ ಪ್ರಶಸ್ತಿ ಬಂತು. 2021ರಲ್ಲಿ ಜೆಂಟಲ್ಮನ್ ಸಿನಿಮಾಕ್ಕೆ ಕನ್ನಡದ ಅತ್ಯುತ್ತಮ ನಟಿ ಅಂತ ಹೇಳಿ 2022ರಲ್ಲಿ ಸಖತ್, ಈ ಎರಡು ಸಿನಿಮಾಗಳಿಗೆ ಕೂಡ ಪ್ರಶಸ್ತಿಗಳನ್ನು ಬಾಚಿಕೊಂಡಿದ್ದಾರೆ ನಿಶ್ವಿಕಾ ನಾಯ್ಡು.

ಅಡ್ಡೆ ಹುಲಿ ಚಿತ್ರದ ಹಾಡನ್ನ ಕೇಳಿದ್ರೆ ಚೇತನ್ ಗಂಧರ್ವ, ಅಜನೇಶ್ ಲೋಕನಾಥ್ ಬಿ ಮತ್ತೆ ಸಂಗಡಿಗರ ಧ್ವನಿಗಳಲ್ಲಿ ಗೌಸ್ಪೀರ್ ಅವರ ಸಾಹಿತ್ಯ ಸಂಗೀತ ಸಂಯೋಜನೆ ಕೂಡ ಅಜನೇಶ್ ಲೋಕನಾಥ್ ಬಿ ಅವರದ್ದೇ ಆಗಿತ್ತು. ದಿಲ್ಖುಷ್ ಚಿತ್ರದ ಗೀತೆ ನಿಹಾಲ್ ತಾರೋ ಮತ್ತು ಆರ್ತಿ ಅಶ್ವಿನ್ ಅವರ ಧ್ವನಿಯಲ್ಲಿತ್ತು. ಇದು ಕೂಡ ಗೌಸ್ಪೀರ್ ಅವರ ಸಾಹಿತ್ಯ ಇತ್ತು. ಪ್ರಸಾದ್ ಕೆ ಶೆಟ್ಟಿ ಅವರ ಸಂಗೀತ ಸಂಯೋಜನೆ. ನಿಶ್ವಿಕ ನಾಯ್ಡು ಅವರಿಗೆ ಹ್ಯಾಪಿ ಬರ್ತ್ ಡೇ ಅಂತ ಹೇಳ್ತಾ ವಿವಿಧ ಭಾರತಿ ಅವರಿಗೆ ಶುಭವನ್ನ ಕೋರುತ್ತೆ. ಈಗ ನಮ್ಮ ಕಲಾಭಾರತಿ ಕಾರ್ಯಕ್ರಮ ಮುಕ್ತಾಯ ಆಗುತ್ತೆ. ಸಮಯ 12 ಗಂಟೆ. ಇನ್ನೀಗ ಕೇಳಿ ಕೆಲವೇ ಕ್ಷಣಗಳಲ್ಲಿ ಪ್ರದೇಶ ಸಮಾಚಾರ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಭಾರತದಲ್ಲಿ ಗಿರಿಜನರ ಸಾಂಸ್ಕೃತಿಕ ಅಸ್ತಿತ್ವ ಮತ್ತು ಸಮುದಾಯ ಚೇತನದ ಪ್ರತೀಕವಾಗಿದ್ದ ಭಗವಾನ್ ಬಿರ್ಸಾ ಮುಂಡಾ ಅವರ 150ನೇ ಜಯಂತ್ಯುತ್ಸವದ ಹಿನ್ನೆಲೆ 24ನೇ ತಾರೀಕು ಹೊಸದಿಲ್ಲಿಯ ಕೆಂಪುಕೋಟೆ ಆವರಣದಲ್ಲಿ ಗಿರಿಜನರ ಸಾಂಸ್ಕೃತಿಕ ಸಮಾಗಮ ಆಯೋಜಿಸಲಾಗಿದೆ ಎಂದು ವನವಾಸಿ ಕಲ್ಯಾಣದ ರಾಜ್ಯ ಕಾರ್ಯದರ್ಶಿ ಶಾಂತಾರಾಮ್ ಸಿದ್ದಿ ತಿಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ಅವರು, ಹೊಸದಿಲ್ಲಿಯಲ್ಲಿ ಅಂದು 5 ವಿಭಿನ್ನ ಸ್ಥಳಗಳಿಂದ ಶೋಭಾಯಾತ್ರೆ ನಡೆಯಲಿದೆ. 500 ಜಾತಿಗಳ 2.5 ಲಕ್ಷ ವನವಾಸಿಗರು ಗಿರಿಜನರ ಸಾಂಸ್ಕೃತಿಕ ಸಮಾವೇಶದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದರು. ಕರ್ನಾಟಕದಿಂದ 1200 ಜನ ಹಾಗೂ ಧಾರವಾಡದಿಂದ 48 ಜನ ಪ್ರತಿನಿಧಿಗಳು ಭಾಗವಹಿಸುತ್ತಿದ್ದಾರೆ. ರಾಜ್ಯ ರಸ್ತೆ ಸಾರಿಗೆ ನಿಗಮಗಳ ನೌಕರರು ನಾಳೆಯಿಂದ ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ರಾಜ್ಯದ ವಿವಿಧೆಡೆ ಅಡಚಣೆ ಉಂಟಾಗುವ ಸಾಧ್ಯತೆ ಇದೆ. ಈ ಹಿನ್ನೆಲೆ ಮೈಸೂರು, ಧಾರವಾಡ ಸೇರಿದಂತೆ ರಾಜ್ಯದ ಜಿಲ್ಲಾಡಳಿತಗಳು ಸಾರ್ವಜನಿಕರ ಸುಗಮ ಪ್ರಯಾಣಕ್ಕೆ ತೊಂದರೆಯಾಗದಂತೆ ಅಗತ್ಯ ಮತ್ತು ಪರ್ಯಾಯ ಸಿದ್ದತೆಗಳನ್ನು ಕೈಗೊಳ್ಳುತ್ತಿವೆ. ಇಂಧನಗಳ ಹಿತಮಿತ ಬಳಕೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕರೆ ಹಿನ್ನೆಲೆ ವಿಜಯಪುರ ಸಂಸದ ರಮೇಶ್ ಜಿಗಜಿಣಗಿ ವಿದ್ಯುತ್ ಚಾಲಿತ ದ್ವಿಚಕ್ರ ವಾಹನದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಭೇಟಿ ನೀಡಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆ, ವಿಷನ್ ಕರ್ನಾಟಕ ಫೌಂಡೇಶನ್ ಮತ್ತು ಪಿಂಚಣಿ ನಿಧಿ ನಿಯಂತ್ರಣ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ಸಹಯೋಗ

0: ರಾಷ್ಟೀಯ ಪಿಂಚಣಿ ವ್ಯವಸ್ಥೆ ಎನ್ಪಿಎಸ್ ಕುರಿತು ನಾಳೆ ಸಂಜೆ 5 ಗಂಟೆಗೆ ಸಂಸ್ಥೆ ಸಭಾಂಗಣದಲ್ಲಿ ಮಾಹಿತಿ ಕಾರ್ಯಾಗಾರ ಆಯೋಜಿಸಿದೆ. ವಿಜಯಪುರ ಜಿಲ್ಲೆಯಲ್ಲಿ 2030ರೊಳಗೆ 5 ಕೋಟಿ ಗಿಡಗಳನ್ನು ಬೆಳೆಸುವ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. 2016-17ರಲ್ಲಿ ಆರಂಭಿಸಲಾದ ಕೋಟಿ ವೃಕ್ಷ ಅಭಿಯಾನದ ಮೂಲಕ ಜಿಲ್ಲೆಯಲ್ಲಿ ಈವರೆಗೆ 1,55,38,000 ಸಸಿಗಳನ್ನು ನೆಡಲಾಗಿದೆ. ಸಾಮಾಜಿಕ ಅರಣ್ಯೀಕರಣ ಯೋಜನೆ ಕುರಿತು ವಿಜಯಪುರ ಉಪವಲಯ ಅರಣ್ಯ ಸಂರಕ್ಷಣಾಧಿಕಾರಿ ಮಲ್ಲಿನಾಥ್ ಕುಸನಾಳ್ ಮಾಹಿತಿ ನೀಡಿದ್ದಾರೆ.
1: ವಿಜಯಪುರ ಜಿಲ್ಲೆ ರಾಜ್ಯದಲ್ಲೇ ಅತಿ ಕಡಿಮೆ ಅರಣ್ಯ ಪ್ರದೇಶ ಹೊಂದಿರುವಂತಹ ಜಿಲ್ಲೆಯಾಗಿದ್ದು ಇಲ್ಲಿ ಒಟ್ಟು 1,805.99 ಹೆಕ್ಟೇರ್ ಅರಣ್ಯ ಪ್ರದೇಶವಿದ್ದು ರಾಷ್ಟೀಯ ಅರಣ್ಯ ನೀತಿಯ ಪ್ರಕಾರ ಒಟ್ಟು ಭೂ ಪ್ರದೇಶದ 33% ಅರಣ್ಯ ಪ್ರದೇಶ ಇರಬೇಕಾಗಿದ್ದು ವಿಜಯಪುರ ಜಿಲ್ಲೆಗೆ ಹೊಂದಿಕೊಂಡಂತೆ ಇದು ತುಂಬಾ ಕಡಿಮೆ ಪ್ರದೇಶವಾಗಿರುತ್ತದೆ. 2016-17 ಸಾಲಿನಿಂದ ಎಂಬಿ ಪಾಟೀಲ್ ಬೃಹತ್ ಹಾಗೂ ಮಧ್ಯಮ ಕೈಗಾರಿಕಾ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಆಕಾಂಕ್ಷೆ ಕಲ್ಪನೆಯಂತೆ ಕೋಟಿ ವೃಕ್ಷ ಅಭಿಯಾನವನ್ನು ಪ್ರಾರಂಭಿಸಲಾಗಿದ್ದು ಇಲ್ಲಿಯವರೆಗೆ ಒಟ್ಟು 155 ಲಕ್ಷ ಸಸಿಗಳನ್ನು ಬೆಳೆಸಲಾಗಿದ್ದು ಅದರಲ್ಲಿ ಆಲ್ಮಟ್ಟಿ ಕೆವಿ ಜನರಲ್ ವತಿಯಿಂದ ಮಾತ್ರ 65.513 ಲಕ್ಷ ಸಸಿಗಳನ್ನು ಬೆಳೆಸಿ ರೈತರಿಗೆ ರಿಯಾಯಿತಿ ದರದಲ್ಲಿ ಹಂಚಲಾಗಿರುತ್ತದೆ. ರೈತರಿಗೆ ಉಪಯುಕ್ತವಾಗುವಂತಹ ಮಾವು, ಪೇರಲ, ಸೀತಾಫಲ, ರಾಮಫಲ, ಅರ್ಜುನ್ ಫಲ, ತೆಂಗು ಬೆಳೆಸಿ ವಿತರಿಸಲಾಗಿರುತ್ತದೆ. ವಿವಿಧ ರಸ್ತೆ ಬದಿ, ಸರ್ಕಾರಿ ಗೋಮಾಳ, ಸ್ಕೂಲು, ಕಾಲೇಜುಗಳ ವ್ಯಾಪ್ತಿಯಲ್ಲಿ ಸಸಿಗಳನ್ನು ನೆಡಲಾಗಿದ್ದು ಈಗ 4-5 ವರ್ಷಗಳಲ್ಲಿ 2% ಹಸಿರು ಹೊದಿಕೆ ಕೂಡ ಹೆಚ್ಚಾಗಿರುತ್ತದೆ.
0: ಧಾರವಾಡ ಜಿಲ್ಲೆ ಅಣ್ಣಿಗೇರಿ ತಾಲೂಕಿನ ಸರ್ಕಾರಿ ಆಸ್ಪತ್ರೆಗೆ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾ ನಾಗಲಕ್ಷ್ಮಿ ಚೌಧರಿ ಭೇಟಿ ನೀಡಿ ಪರಿಶೀಲಿಸಿದರು. ಕೊಪ್ಪಳ ತಾಲೂಕು ಬಿ ಹೊಸಳ್ಳಿ, ಹ್ಯಾಟಿ ಹಾಗೂ ಮೆಳ್ಳಿಕೇರಿ ಗ್ರಾಮಗಳಲ್ಲಿ ಸುರಿದ ರಭಸದ ಮಳೆಗೆ ಅಂದಾಜು 500 ಎಕರೆಗಳಷ್ಟು ಬಾಳೆ ಬೆಳೆ ಹಾನಿಯಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಜಂಟಿ ನಿರ್ದೇಶಕ ಕೃಷ್ಣ ಉಕ್ಕುಂದ ತಿಳಿಸಿದ್ದಾರೆ. ಬೆಳೆ ಹಾನಿಯಾದ ಸ್ಥಳಗಳಿಗೆ ಕೊಪ್ಪಳ ಶಾಸಕ ರಾಘವೇಂದ್ರ ಹಿಟ್ನಾಳ್, ವಿಧಾನ ಪರಿಷತ್ ಶಾಸಕಿ ಹೇಮಲತಾ ನಾಯಕ್ ತೆರಳಿ ಬೆಳೆ ಹಾನಿ ಪರಿಶೀಲಿಸಿದರು. ಪ್ರಧಾನಮಂತ್ರಿ ಕಿರು ಆಹಾರ ಉದ್ಯಮಗಳ ಸಂಸ್ಕರಣಾ ಘಟಕಗಳ ನಿಯಮಬದ್ದಗೊಳಿಸುವಿಕೆ ಯೋಜನೆ ಪಿಎಂಎಫ್ಎಂಇ ಅಡಿ ಗದಗ್ ಜಿಲ್ಲೆಯಾದ್ಯಂತ ದ್ವಿದಳ ಧಾನ್ಯಗಳ ಮೌಲ್ಯವರ್ಧಿಸಿ ಸಂಸ್ಕರಣಾ ಘಟಕಗಳನ್ನು ಪ್ರಾರಂಭಿಸಲು ರೈತರು, ರೈತ ಉತ್ಪಾದಕರ ಸಂಸ್ಥೆಗಳು, ಕೃಷಿಕ ಮಹಿಳೆಯರ ಸ್ವಸಹಾಯ ಸಂಘಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ಜೂನ್ 15 ಕೊನೆ ದಿನ ಎಂದು ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಕೊಡಗು ಜಿಲ್ಲೆ ದುಬಾರೆ ಮತ್ತು ಬರಪೊಳೆಯಲ್ಲಿ ಜಲಸಾಹಸ ಕ್ರೀಡೆಗಳನ್ನು ನಡೆಸುವವರು ಕಡ್ಡಾಯವಾಗಿ ಜನರಲ್ ತಿಮ್ಮಯ್ಯ ರಾಷ್ಟೀಯ ಸಾಹಸ ಅಕಾದೆಮಿಯಿಂದ ರಾಫ್ಟ್ ಫಿಟ್ನೆಸ್ ಪ್ರಮಾಣಪತ್ರ ಪಡೆಯುವುದನ್ನು ಕಡ್ಡಾಯಗೊಳಿಸಿ ಅಪರ ಜಿಲ್ಲಾಧಿಕಾರಿ ಡಾ ಸಹನಾ ಹಾದಿಮನಿ ಆದೇಶಿಸಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಜನಪ್ರಿಯ ಮನ್ ಕಿ ಬಾತ್ನ 134ನೇ ಆವೃತ್ತಿ ಈ ತಿಂಗಳ 31ರಂದು ಬೆಳಗ್ಗೆ 11 ಗಂಟೆಗೆ ಪ್ರಸಾರವಾಗಲಿದೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.
2: ಸಮಯ ಸರಿಯಾಗಿ 12:05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವನಿತಾ ವಿಹಾರ.

0: ಸ್ನೇಹಿತರಿಗೆಲ್ಲ ನಮಸ್ಕಾರ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಾರ್ಯಕ್ರಮದಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಭಾಗವಹಿಸುತ್ತಾರೆ ಕೀರ್ತನಾ ವಿ.
1: ಕೇಳುಗರೆ, ಇವತ್ತು ನಮ್ಮ ಜೊತೆಯಲ್ಲಿ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ವಿಜೇತರಾದ ಅಂಜಲಿ ಬಿ ಗುಪ್ತಾ ಅವರು ಇದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇಂದಿನ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ.
2: ಥ್ಯಾಂಕ್ ಯು ಸೋ ಮಚ್ ಕೀರ್ತನಾ, ನಂಗೆ ತುಂಬಾ ಖುಷಿ ಇದೆ ಇಲ್ಲಿ ಬಂದಿದ್ದಕ್ಕೆ.
1: ನಮ್ಮ ಕೇಳುಗರಿಗೆ ಒಂದ್ ಅನ್ನಿಸ್ತಾ ಇರುತ್ತೆ, ನಾನು ಮಿಸ್ ಇಂಡಿಯಾ ಕೇಳಿದೀನಿ, ಮಿಸ್ ಯೂನಿವರ್ಸ್ ಕೇಳಿದೀನಿ, ಮಿಸ್ ಪ್ಲಸ್ ಸೈಜ್ ಇಂಡಿಯಾ

0: ಏನು ಈ ಕಾಂಟೆಸ್ಟ್ ಅಂತ ಅನ್ಕೊಳ್ತಾ ಇರಬಹುದು. ಅವರಿಗೆ ನೀವು ಈ ಕಾಂಟೆಸ್ಟ್ ಏನು ಅನ್ನೋದನ್ನ ಹೇಳ್ಬೋದಾ ಮೊದಲಿಗೆ?
1: ಸೊ ಏನಂದ್ರೆ ಪ್ಲಸ್ ಸೈಜ್ ಅಂತ ಅಂದ್ರೆ ಸ್ವಲ್ಪ ದೊಡ್ಡಕ್ಕಿರೋರು ಜನಕ್ಕೆ ಅವ್ರದ್ದು ರೂಲ್ಸ್ ಅಲ್ಲಿ ಪ್ಲಸ್ ಸೈಜ್ ರೂಲ್ಸ್ ಅಲ್ಲಿ ಸೊಂಟ 34 inches ಗಿಂತ ಜಾಸ್ತಿ ಇದ್ರೆ ಅವ್ರಿಗೆ ನಾವು ಪ್ಲಸ್ ಸೈಜ್ ಅಂತ ಹೇಳ್ತೀವಿ. ನಾವೆಲ್ಲರೂ ಸ್ವಲ್ಪ ಗುಂಡು ಗುಂಡಕ್ಕೆ ದಪ್ಪ ದಪ್ಪಕ್ಕಿರ್ತೀವಲ್ಲ, ಸೊ ಆತರ ಜನಕ್ಕೆ ಈ ಕಾಂಟೆಸ್ಟ್ ನಡೆಸಲಾಗಿದೆ.
0: ಓಕೆ, ನೀವು ನಿಮ್ಮ ಬಾಲ್ಯನ ನೆನಪಿಸ್ಕೊಳ್ಳೋದಾದ್ರೆ ನೀವು ಆಗ್ಲಿಂದಾನು ಏನಾದ್ರೂ ಈ ತರ ಡ್ರೀಮ್ ಇತ್ತ, ನಾನು ಒಂದು ದಿನ ಈ ತರ ಇಂಡಿಯಾನ ಯಾವ್ದಾದ್ರು ಒಂದು ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತೀನಿ, ಏನಾದ್ರೂ ಕನಸು ನಿಮ್ಗೆ ಇತ್ತ ಬಾಲ್ಯದಿಂದ?
1: ಸೊ ಐ ಥಿಂಕ್ ಎಲ್ಲಾರು ಹುಡುಗಿರ್ಗೆ ಕನಸಲ್ಲಿರುತ್ತೆ ದಟ್ ನಾನು ಯಾವತ್ತಾದ್ರೂ ರಾಜಕುಮಾರಿ ಆಗ್ತೀನಿ ಅಥವಾ ನನ್ಗೆ ಕಿರೀಟ ಹಾಕಕ್ಕೆ ಇಷ್ಟ. ಆತರ ಎಲ್ಲ ಮಕ್ಕಳು ಎಲ್ಲ ಎಸ್ಪೆಷಲಿ ಹುಡುಗಿರು ನಮ್ ಮನ್ಸಲ್ಲಿರುತ್ತೆ. ಸೊ ಅದು ಯಾವಾಗ್ಲೂ ಇತ್ತು, ಚಿಕ್ಕವಳಿರುವಾಗ ನಾನು ಮಹಾರಾಣಿ ಆಗ್ತೀನಿ ಆಟ ಎಲ್ಲ ಆಟ ಆಡ್ತಾ ಇರ್ಬೇಕಾದ್ರೆ. ಬಟ್ ನಾನು ಯಾವಾಗ್ಲೂ ಸ್ವಲ್ಪ ಗುಂಡ್ ಗುಂಡಕ್ಕೆ ದಪ್ಪ ದಪ್ಪಕ್ಕೆ ಇರೋದ್ರಿಂದ ನೀವೆಲ್ಲ ಮಿಸ್ ವರ್ಲ್ಡ್ ಮಿಸ್ ಇಂಡಿಯಾ ಎಲ್ಲ ನೋಡಿದ್ರೆ ನಿಮ್ಗೆ ಎಲ್ಲರೂ ಸಣ್ಣಕ್ಕೆ ಉದ್ದಕ್ಕೆ ಕಾಣ್ತಾರೆ. ಸೊ ಅದಕ್ಕೆ ನಾನು ಆ ಕನಸನ ಎಲ್ಲ ಬಿಟ್ಬಿಟ್ಟೆ, ಆಮೇಲೆ ಬಿಟ್ಬಿಟ್ಟೆ ಚಿಕ್ಕವಳಿರುವಾಗ್ಲೇನೆ.
0: ಅಂದ್ರೆ ಈಗ ನೀವು ಹೇಳದ್ ಕೇಳಿದ್ರೆ ನಮ್ಮ ದೇಹ ನಮ್ಮ ಕನಸನ್ನ ಯಾವತ್ತಿಗೂ ನಿಲ್ಲಿಸಬಾರದು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಇದೆ. ಅಂದ್ರೆ ನೀವಿವಾಗ ಅನ್ಕೊಂಡ್ರಿ ನಾನು ಹೀಗಿರೋದ್ರಿಂದ ನಾನು ಯಾವುದೇ ರೀತಿ ಕಾಂಟೆಸ್ಟ್ ಗೆ ಹೋಗ್ಲಿಕ್ಕೆ ಆಗಲ್ಲ ಅಂತ, ಆದ್ರೆ ಅದೇ ನಿಮ್ಮನ್ನ ಮುಂದೆ ಒಂದು ದಿನ ಒಂದು ಕಾಂಟೆಸ್ಟ್ ಗೆ ಕರ್ಕೊಂಡು ಹೋಗಿದೆ ಅಲ್ವಾ?
1: ಎಕ್ಸಾಕ್ಟ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ಹೇಳ್ತೀನಿ ನಿಮ್ಮ ಹತ್ರ ಆಪರ್ಚುನಿಟಿ ಬಂದ್ರೆ, ಅಂದ್ರೆ ಯಾರಾದ್ರೂ ಕೇಳಿದ್ರೆ ಇದ್ ಮಾಡ್ತೀಯಾ ಅದ್ ಮಾಡ್ತೀಯಾ ಅಂತ, ಸೊ ಸುಮ್ನೆ ಮಾಡ್ಬಿಡ್ಬೇಕು, ಅದ್ ಏನಾಗುತ್ತೆ ನಮ್ಗೆ ಗೊತ್ತಿರಲ್ಲ. ಸೊ ಹಾಗಾಗಿ ನಾನು ಈ ಪ್ಲಸ್ ಸೈಜ್ ಕಾಂಪಿಟೇಷನ್ ಅಲ್ಲಿ ನೀನ್ ಭಾಗವಹಿಸ್ತೀಯಾ ಅಂತ ಏನಾದ್ರು ಬಂದ ತಕ್ಷಣ ನಾನು ಎಸ್ ವೈ ನಾಟ್ ಮಾಡೋಣ, ಏನಾಗುತ್ತೆ ಅದ್ರಲ್ಲಿ ಅಂತ ನಾನು ಸುಮ್ನೆ ಮುಂದೆ ಹೋಗ್ಬಿಟ್ಟೆ.
0: ಮಿಸ್ ಪ್ಲಸ್ ಸೈಜ್ ಇಂಡಿಯಾ ಕಾಂಟೆಸ್ಟ್ ಗೆ ಹೋಗ್ಬೇಕು ಅಂತ ಡಿಸೈಡ್ ಮಾಡಿದ ಮೇಲೆ ಏನೆಲ್ಲ ತಯಾರಿ ಮಾಡ್ಕೊಂಡ್ರಿ?
1: ಸೊ ಫಸ್ಟ್ ನಾನು ಆನೆಸ್ಟ್ ಆಗಿ ಹೇಳ್ತೀನಿ, ನನ್ಗೆ ಇದ್ರಲ್ಲಿ ನಾನು ಸಿಲೆಕ್ಟ್ ಆಗ್ತೀನಿ ಏನೋ ಬರತ್ತೆ ಇದ್ದದ್ದು ನನ್ಗೆ ಏನು ಐಡಿಯಾ ಇರ್ಲಿಲ್ಲ. ಕಾಂಟೆಸ್ಟ್ ನ ನಾನು ಬರೀ ಟಿವಿಯಲ್ಲಿ ನೋಡಿದ್ದೆ. ಸೊ ನಾವು ಟಿವಿಯಲ್ಲಿ ನೋಡೋದು ಬರೀ ಎಂಡ್ ಮೂಮೆಂಟ್, ಹಿಂದೆ ಏನಾಗುತ್ತೆ ಗೊತ್ತಿರಲ್ಲ ನಮ್ಗೆ. ಸೊ ಆಕ್ಚುಲಿ ಫಸ್ಟ್ ಏನಾಗುತ್ತೆ, ಕಾಲ್ ಫಾರ್ ಅಪ್ಲಿಕೇಶನ್ಸ್ ಅಂತ ಬರುತ್ತೆ. ಸೊ ವೆದರ್ ಇಟ್ ಇಸ್ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ಬೋದು ಅಥವಾ ರೇಡಿಯೋ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು ಅಥವಾ ಟಿವಿ ಅಡ್ವರ್ಟೈಸ್ಮೆಂಟ್ ಅಲ್ಲಿ ಬರ್ಬೋದು. ಸೊ ಆತರ ಕಾಲ್ ಫಾರ್ ಮಾಡೆಲ್ಸ್, ಕಾಲ್ ಫಾರ್ ಬ್ಯೂಟಿ ಕಾಂಟೆಸ್ಟ್ ಅಲ್ಲಿ ಅಪ್ಲೈ ಮಾಡಕ್ಕೆ ಆತರ ಬರುತ್ತೆ. ಸೊ ಅದ್ ಒಂದ್ಸತಿ ನೀವು ಅಪ್ಲೈ ಮಾಡ್ಬೇಕು. ಸೊ ನಾನು ಅದೇ ಮಾಡ್ದೆ. ಜನ ಎಲ್ಲ ನನ್ನ ಸ್ವಲ್ಪ ದಪ್ಪ ದಪ್ಪ ಹಾಕಿದ್ಯಾ ಅಂತ ಒಂದೊಂದ್ಸತಿ ಡುಮ್ಮಿ ಡುಮ್ಮಿ ಅಂತ ಹೇಳುವಾಗ ಒಂಚೂರು ಚುಚ್ಚುತ್ತಲ್ಲ. ಸೊ 2-3 ದಿನ ಮುಂಚೆ ನನ್ಗೆ ಅದಾಗಿತ್ತು. ಸೊ 2-3 ದಿನ ನಂತರ ನಾನು ಇನ್ಸ್ಟಾಗ್ರಾಮ್ ಅಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಈ ತರ ಆಡ್ ಬಂತು, ದಟ್ ಬ್ಯೂಟಿ ಕಾಂಟೆಸ್ಟ್ ಗೆ ಅಪ್ಲೈ ಮಾಡು ಅಂತ. ಸೊ ಅದ್ ಆಡ್ ನ ಓಪನ್ ಮಾಡುವಾಗ ನಾನು ಫಸ್ಟ್ ಪ್ಲಸ್ ಸೈಜ್ ಅಂದ್ರೇನು ಅಂತ ನನ್ಗೂ ಅಷ್ಟು ಕ್ಲಿಯರ್ ಆಗಿ ಗೊತ್ತಿರ್ಲಿಲ್ಲ. ಸೊ ನಾನು ಆಯ್ತು ನಾನು ಅಪ್ಲೈ ಮಾಡ್ತೀನಿ ಅಂತ ಅಲ್ಲೊಂದು ನಿಮ್ ಹೆಸರು ಅಡ್ರೆಸ್ ಫೋನ್ ನಂಬರ್ ಎಲ್ಲ ಹಾಕ್ಬಿಟ್ಟು 1200 rupees ಏನೋ ಇತ್ತು ಅಪ್ಲೈ ಮಾಡಕ್ಕೆ. ಸೊ ಆಯ್ತಪ್ಪ ಜೈ ಅಂತ ಹೇಳ್ಬಿಟ್ಟು ನಾನು ಅಪ್ಲೈ ಮಾಡ್ಬಿಟ್ಟೆ. ನನ್ಗೆ ನಿಜವಾಗ್ಲೂ ಅದರಿಂದ ಏನೋ ಆಗತ್ತೆ ಅಂತ ಗೊತ್ತಿರ್ಲಿಲ್ಲ. ಸೊ ಸುಮ್ನೆ ಅಪ್ಲೈ ಮಾಡಿದೆ. ಆಮೇಲೆ 2 weeks ಲೇಟರ್ ನನಗೆ ಕಾಲ್ ಬಂತು ದಟ್ ನಿಮ್ಮನ್ನ ನಾವು ಫಸ್ಟ್ ಆಡಿಷನ್ ಮಾಡ್ತೀವಿ ಅಂತ. ಅದು ಅವರು ಆನ್ಲೈನ್ ಆಡಿಷನ್. ಸೊ ಆನ್ಲೈನ್ ಆಡಿಷನ್ ಅಲ್ಲಿ ಪ್ರೀವಿಯಸ್ ಇಯರ್ದು ಯಾರ್ಯಾರು ಗೆದ್ದಿದ್ರು ಮತ್ತೆ ನಮ್ದು ಮೇನ್ ಡೈರೆಕ್ಟರ್ ಒಬ್ರು ಹರ್ದೀಪ್ ಅರೋರಾ ಸಿಂಗ್ ಅಂತ, ಸೊ ಅವರು 3-4 ಜನ ಪ್ಯಾನಲ್ ತರ ಇದ್ರು. ಸೊ ಜೂಮ್ ಕಾಲ್ ಮೇಲೆ ಮಾಡಿದ್ವಿ. ಸೊ ಅದರಲ್ಲಿ ಸ್ವಲ್ಪ ಕ್ವೆಶ್ಚನ್ಸ್ ಕೇಳಿದ್ರು, ಯಾಕೆ ಅಪ್ಲೈ ಮಾಡಿದ್ಯಾ ಆತರ ಎಲ್ಲ ಕ್ವೆಶ್ಚನ್ಸ್ ಕೇಳಿದ್ರು. ಸೊ ಅದಕ್ಕೆ ನಾನು ಉತ್ತರ ಕೊಟ್ಟೆ. ಮತ್ತೆ 2 weeks ಲೇಟರ್ ಅವ್ರು ಕಾಲ್ ಮಾಡ್ಬಿಟ್ಟು ಇಲ್ಲ ಸೆಕೆಂಡ್ ಆಡಿಷನ್ ಇದೆ ಮತ್ತೆ ಆನ್ಲೈನ್ ಆಡಿಷನ್. ಸೊ ಮತ್ತೆ ಆನ್ಲೈನ್ ಆಡಿಷನ್ ಗೆ ಕೂರ್ದೆ, ಎಲ್ಲಾರು ಮತ್ತೆ ಕ್ವೆಶ್ಚನ್ ಕೇಳಿದ್ರು, ನೆಕ್ಸ್ಟ್ ಲೆವೆಲ್ ಕ್ವೆಶ್ಚನ್ ಸ್ವಲ್ಪ ಕೇಳಿದ್ರು. ಸೊ ಅದಕ್ಕೆಲ್ಲ ಉತ್ತರ ಕೊಟ್ಟೆ. ಮತ್ತೆ ಅವರು ಕಾಲ್ ಮಾಡಿದ್ರು, ಅವ್ರಂದ್ರು December 21st ಲೈವ್ ಆಡಿಷನ್ ಗೆ ನಿಮ್ ಬೆಂಗಳೂರಿಗೆ ಬರ್ಬೇಕು ಅಂತ.
0: ಓಕೆ.
1: ಸೊ December 21st ನಂದು ಇನ್ನೊಂದು ಫ್ಯಾಮಿಲಿ ಫಂಕ್ಷನ್ ಇತ್ತು. ಸೊ ಅದನ್ನ ಇದನ್ನ ಹೆಂಗ್ ಬ್ಯಾಲೆನ್ಸ್ ಮಾಡ್ಬೇಕು ಅಂತ ನಂಗೆ ಫುಲ್ ತಲೆನೋವು. ಅವ್ರು ಅನ್ಬಿಟ್ರು ನೀವ್ ಯಾವಾಗ ಬರ್ತಿರೋ ಬಂದ್ಬಿಡಿ ಅಂತ. ಸೊ ಫಂಕ್ಷನ್ ನ ನಾನು 1:30 ಊಟ ತಿಂದೆ, ಹಂಗೆ ಓಡ್ಬಿಟ್ಟೆ ನಾನು. ಅಲ್ಲಿ ನಾನು 4:15 ರೀಚ್ ಆದೆ, ಅವರೆಲ್ಲ ವೇಟ್ ಮಾಡ್ತಾ ಇದ್ರು. ಸೊ ಅಲ್ಲಿ ಮತ್ತೆ ನಾನು ಫೇಸ್ ಟು ಫೇಸ್ ಆಡಿಷನ್ ಕೊಟ್ಟೆ. ಸೊ ಅವಾಗ್ಲೂ ಫುಲ್ ನಡಕ್ತಾ ಇದ್ದೆ ನಾನು, ತುಂಬಾ ಚೆನ್ನಾಗಿತ್ತು ಆಡಿಷನ್ ಅಂತ ಎಲ್ಲರೂ ಹೇಳ್ತಾ ಇದ್ರು. ನನ್ಗೆ ಅನ್ಸ್ಲಿಲ್ಲ, ಬಿಕಾಸ್ ನಾನು ಫುಲ್ ನರ್ವಸ್ ಆಗ್ಬಿಟ್ಟಿದ್ದೆ. ನಾನು ನಮ್ ಫ್ಯಾಮಿಲಿ ಫಂಕ್ಷನ್ ಡೆಲ್ಲಿಯಲ್ಲಿ ಇತ್ತು, ಅಲ್ಲಿ ಹೋಗಿದ್ದೆ. ಆವಾಗ ನನ್ಗೆ

ಮೆಸೇಜ್ ಬಂತು ದಟ್ ನೀನು ಫೈನಲಿಸ್ಟ್ ಆಗಿ ನೀನು ಸೆಲೆಕ್ಟ್ ಆಗಿದ್ಯಾ ಅಂತ. ಸೊ ಮೈಸೂರ್ ಬಂದಾದ್ಮೇಲೆ ಮತ್ತೆ ಅವ್ರು ಮೆಸೇಜ್ ಹಾಕಿದ್ರು, ನೀನು ಫೈನಲಿಸ್ಟ್ ಗೆ ಬರ್ತಾ ಇದೀಯಾ ಅಂತ. ಇದು ಚಂಡೀಗಢ್ಗೆ ಹೋಗ್ಬೇಕಾಗಿತ್ತು ನಾವು, ನಾರ್ತ್ ಇಂಡಿಯಾ ಪಂಜಾಬಲ್ಲಿ. ಸೊ ನಾನು ಇವೆಂಚುಲಿ ಹ್ಞೂ ಬರ್ತೀನಿ ಅಂತ ಅಂದೆ. ಬಟ್ ಬೈ ದ ಟೈಮ್ ನಾನು ರೆಸ್ಪಾನ್ಸ್ ಕೊಟ್ಟೆ ಅದು ಬಿಗಿನಿಂಗ್ ಆಫ್ ಜಾನ್ ಇತ್ತು. ಸೊ ನನ್ಗೆ ಆಕ್ಚುಲಿ ಬರೀ 3 ವಾರ ಇತ್ತು ರೆಡಿ ಆಗಕ್ಕೆ. ಅದಾದ್ಮೇಲೆ ಶುರು ಆಯ್ತು, ತಲೆ ತುಂಬಾ ಕೆಟ್ಟ ಹೋಯ್ತು. ಯಾವ ತರ ಡ್ರೆಸ್ ಹಾಕೋದು? ನನ್ನ ಒಂದ್ ಫ್ರೆಂಡ್ ಇದಾರೆ, ಅವ್ರನ್ನ ಕಾಲ್ ಮಾಡಿದೆ ನಾನು. ನಾನು ಅಂದೆ, ನಾನು ಯಾರಾದ್ರೂ ಡಿಸೈನರ್

0: ಗೈಡ್ ಮಾಡಿದ್ಲು ಅಂತ ಅಂದ್ರೆ ಯಾವ ದಿನ ಏನ್ ಹಾಕೋಬೇಕು ಹೆಂಗ್ ಹಾಕೋಬೇಕು ಎಲ್ಲ ತುಂಬಾ ಚೆನ್ನಾಗಿ ಗೈಡ್ ಮಾಡಿ ಡ್ರೆಸ್ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಮೇವಿನ್ ಪ್ರೊಡಕ್ಷನ್ಸ್ ಯಾರಿದ್ರಲ್ವಾ ಅವ್ರೇನಂದ್ರು ಅಂದ್ರೆ ಅವರೇ ನಮ್ಗೆ ಬಟ್ಟೆ ಕಳಿಸ್ತಾರೆ. ಓಕೆ, 5 meters ಕ್ಲಾತ್ ಕಳಿಸ್ತೀವಿ, ಅದರಿಂದ ನಿಮ್ದು ಫಿನಾಲೆ ಲುಕ್ ನೀವೇ ಮಾಡ್ಬೇಕು ಅಂತ.
1: ಓಕೆ,
0: ಕ್ಲಾತ್ ಬಂತು. ರಿಯಲಿ ಎಂತ ಕ್ಲಾತ್ ಅಂತ ಅಂದ್ರೆ ನಾವು ಲೈನಿಂಗ್ ಏನ್ ಯೂಸ್ ಮಾಡ್ತೀವಲ್ಲ ಆತರ ಕ್ಲಾತ್. ಅದ್ ಯಾವಾಗ ಬಂತು, ನನ್ ಕಾಂಪಿಟಿಷನ್ ಹೊಡ್ಬೇಕಾಗಿರೋದು 21st of January, ನನಗೆ ಅದು 19th ಬಂದಿದೆ.
1: ಓಕೆ,
0: ಸೊ 19th ಕೂತ್ಕೊಂಡು ರೈನಾ ಮತ್ತೆ ನಾನು ಎಲ್ಲ ಡಿಸೈನ್ ಮಾಡಿ ಅವರು ಇಲ್ಲ ಈ ಕ್ಲಾತ್ ನ ಹಿಂಗ್ ಯೂಸ್ ಮಾಡೋಣ ಹಂಗ್ ಯೂಸ್ ಮಾಡೋಣ ಎಕ್ಸ್ಟ್ರಾ ಕ್ಲಾತ್ ತಗೊಂಡು ನಾವು ಅವಾಗ ನನ್ ಫಿನಾಲೆ ಡ್ರೆಸ್ ನ ಮಾಡಿದ್ವಿ. ಮೇಕಪ್ಗೆ ಫ್ರೆಂಡ್ ಮಗಳೂನುವೆ ನಂಗೆ ಎಲ್ಲ ಹೇಳ್ಕೊಟ್ಲು. ಸೊ ನಾನು ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾನ್ ರೆಡಿ ಆಗ್ಬೇಕು ಅಂತ ಹೇಳಿದ ತಕ್ಷಣ ಎಲ್ಲ ಮಹಿಳೆಯರು ನನ್ ಜೀವನದಲ್ಲಿ ಯಾರ್ಯಾರಿದ್ರು ಯಾರ ಜೊತೆನು ಮಾತಾಡಿದ್ರೆ ಎಲ್ಲರೂ ಹೆಲ್ಪ್ ಮಾಡಿದ್ರು. ಇದು ನಾವ್ ಯೂಶ್ವಲಿ ಹೇಳ್ತೀವಿ ಜಾಸ್ತಿ ಮಹಿಳೆ ಒಟ್ಟಿಗೆ ಇದ್ರೆ ಒಬ್ಬಕ್ಕೊಬ್ರು ಅವರು ಜಗಳ ಆಗ್ತಾರೆ ಸರಿ. ಬಟ್ ನನ್ ಕೇಸ್ ಅಲ್ಲಿ ಏನಾಯ್ತು ಅಂತಂದ್ರೆ ನಾನು ಹೇಳಿದ ತಕ್ಷಣ ಎಲ್ಲ ನನ್ ಲೈಫ್ ಅಲ್ಲಿರೋ ಎಲ್ಲ ಮಹಿಳೆಯರು ಬಂದ್ಬಿಟ್ಟು ಆಯ್ತು ಅಂಜಲಿ ನೀನ್ ಹೋಗ್ತಾ ಇದೀಯಲ್ಲ ನಿನ್ ಗೆದ್ದೆ ಬರ್ಬೇಕು ಅಂತ ನಾವ್ ಬರ್ತೀವಿ ನಿನ್ ಜೊತೆ. ಹೌದು ಹೌದು. ಸೊ ಕಾಂಪಿಟಿಷನ್ ಇದ್ದಿದ್ದು 4 days. ಓಕೆ, ಫಸ್ಟ್ 3 days ನಮ್ದು ಇಟ್ ವಾಸ್ ನಾವು ಹೇಗ್ ರೆಡಿ ಆಗ್ಬೇಕು ಅಂತ. ಸೊ ಕಾಂಪಿಟಿಷನ್ ಅಲ್ಲಿ ಅವರು ಅವ್ರದೇನೆ ಸ್ವಲ್ಪ ಬಟ್ಟೆ ಕೊಟ್ಟಿರ್ತಾರೆ ಲೈಕ್ ಲೆಹಂಗಾ ಹಾಕೋಬೇಕು ಆತರ. ಸೊ ಅದನ್ನ ಕೊರಿಯೋಗ್ರಾಫಿ ಮತ್ತೆ ಕ್ಯಾಟ್ ವಾಕ್ ಹೇಗ್ ಮಾಡೋದು. ಸೊ ಆ ಕ್ಯಾಟ್ ವಾಕ್ ಅಲ್ಲಿ ಬಟ್ಟೆನ ನಾವು ತೋರಿಸ್ತಾ ಇದೀವಿ, ಓಕೆ ಎಷ್ಟ್ ಚೆನ್ನಾಗಿದೆ ಬಟ್ಟೆ ನೀವು ತಗೊಳ್ಳಿ ಆತರ. ಸೊ ಅದನ್ನ ಹೇಗೆ ಹಾಕ್ಬಿಟ್ಟು ನಾವ್ ಹೇಗ್ ನಡಿಬೇಕು ಸೊ ದಟ್ ನಾವೆಲ್ಲ ಶೋಕೇಸ್ ಆಗ್ತಾ ಇರೋದು ಬಟ್ಟೆ ಶೋಕೇಸ್ ಆಗ್ತಾ ಇರೋದು. ಸೊ ಆತರ ಹೇಗ್ ನಡಿಬೇಕು ಅಂತ ಬೆಳಗಿಂದ ರಾತ್ರಿವರೆಗೂ ನಮ್ಗೆ ಕ್ಲಾಸಸ್ ಇತ್ತು ಆತರ. ಆಯ್ತಾ, ಸೊ ನಾವೆಲ್ಲರೂ ಎಲ್ಲಾ ಕಾಂಟೆಸ್ಟೆಂಟ್ಸ್ 50 ಬಂದಿದ್ರು, ನಾವೆಲ್ಲರೂ ಫುಲ್ ಇಂಡಿಯಾ ದಾಟಿ ಬಂದಿದ್ದಾರೆ ಎಲ್ಲರೂ. ಸೊ ನಾವೆಲ್ಲರೂ ಫಸ್ಟ್ ಡೇ ಆರೆಂಜ್ ಹಾಕ್ಬೇಕಾಗಿತ್ತು. ಓಕೆ, ಸೊ ಎಲ್ಲರೂ ಆರೆಂಜ್ ಡ್ರೆಸ್ ಹಾಕ್ಬಿಟ್ಟು ಸ್ವಲ್ಪ ವಿಡಿಯೋಸ್ ಎಲ್ಲ ತಗೊಂಡ್ರು ಮತ್ತೆ ನಮ್ಗೆ ಮೆಂಟರ್ಸ್ ಎಲ್ಲ ಇದ್ರು. ಸೊ ಮೆಂಟರ್ಸ್ ಬಂದ್ಬಿಟ್ಟು ಏನ್ ಮಾತಾಡ್ತಾ ಇದ್ರು ಅಂದ್ರೆ ಸ್ಕಿನ್ ಕೇರ್ ಹೇಗ್ ಮಾಡ್ಬೇಕು ಮತ್ತೆ ನೀವು ಪ್ಲಸ್ ಸೈಜ್ ಇರುವಾಗ ಬಾಡಿಯಲ್ಲಿ ಹೇಗೆ ನೀವು ಬಟ್ಟೆ ಹಾಕ್ಬೇಕು ಸೊ ದಟ್ ನೀವು ಚೆನ್ನಾಗಿ ಕಾಣ್ಬೇಕು ಇತ್ತು. ಮತ್ತೆ ಕ್ಯಾಟ್ ವಾಕ್, ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಮಸ್ಟ್ ಅಂಡ್ ಶುಡ್. ಆಯ್ತಾ, ಸೊ ಸೆಕೆಂಡ್ ಡೇ ನಾವೆಲ್ಲರೂ ಬ್ಲಾಕ್ ಡ್ರೆಸ್ ಹಾಕ್ಬೇಕಾಗಿತ್ತು. ಆಮೇಲೆ ನಮ್ದು 2-3 ಸ್ಪಾನ್ಸರ್ಸ್ ಇದ್ರು. ಸೊ ಸ್ಪಾನ್ಸರ್ಸ್ ನಮ್ಗೆ ಬಟ್ಟೆ ಕೊಟ್ಬಿಟ್ಟು ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡ್ಬೇಕು ಅಂತ ನಮ್ಗೆ ಹೇಳ್ಕೊಟ್ರು. ಓಕೆ, ಆಮೇಲೆ 3rd ನಮ್ಗೆ ಏನ್ ಬೇಕಾದ್ರು ನಾವ್ ಹಾಕ್ಬೋದಾಗಿತ್ತು. ಅಂಡ್ 3rd ಅಲ್ಲಿ ಮತ್ತೆ ನಾವು ಫೈನಲ್ ಫಿನಾಲೆ ಏನಿತ್ತು ನೆಕ್ಸ್ಟ್ ಡೇ 25th ಏನ್ ಫಿನಾಲೆ ಇತ್ತು ಅದಕ್ಕೆ ತುಂಬಾನೇ ಪ್ರಾಕ್ಟೀಸ್ ಇತ್ತು. ಅದಿಲ್ದೆ ನಮ್ದು ಒಂದು ಎಥ್ನಿಕ್ ರೌಂಡ್ ಇತ್ತು, ಅದ್ರಲ್ಲಿ ಎಲ್ಲಾರ್ಗೂ ಲೆಹಂಗಾ ಕೊಟ್ಟಿದ್ರು. ಸೊ ಆಮೇಲೆ ಇನ್ನೊಂದ್ ಏನಂದ್ರೆ ಅವರು ಒಂದು ಪರ್ಫ್ಯೂಮ್ ಬ್ರ್ಯಾಂಡ್ ಜೊತೆ ಅವರು ಟೈಅಪ್ ಆಗಿದ್ರು. ಸೊ ನಮ್ಗೆ ಎಲ್ಲಾರ್ಗೂ ಆ ಪರ್ಫ್ಯೂಮ್ ಬಗ್ಗೆ ಮಾತಾಡೋದು ಮತ್ತೆ ಅಡ್ವರ್ಟೈಸ್ಮೆಂಟ್ ಹೇಗ್ ಮಾಡೋದು, ಸೊ ಇದು ಈ ಪರ್ಫ್ಯೂಮ್ ಇದಿಷ್ಟು ಚೆನ್ನಾಗಿ ಸ್ಮೆಲ್ ಆಗುತ್ತೆ ಅದೆಲ್ಲ ಹೇಳ್ಬೇಕಾಗಿತ್ತು. ಸೊ ಅದು ನಮ್ಗೆ ಒಂದ್ ಒಳ್ಳೆ ಎಕ್ಸ್ಪೀರಿಯನ್ಸ್ ತರ ಆಗಿತ್ತು ನಮ್ಗೆ.
1: ಆಮೇಲೆ ಈ 4 ನೀವು ಏನ್ ಫಿನಾಲೆ ಇತ್ತು ಅದಕ್ಕೆ ನೀವು ಹೇಗ್ ಪ್ರಿಪೇರ್ ಆದ್ರಿ ಅಂತ ಹೇಳಿದ್ರಿ. ಈಗ ನಮ್ಮ ಸಮಾಜದಲ್ಲಿ ನಾವು ನೋಡೋದಾದ್ರು ಹೆಣ್ಣು ಮಕ್ಳಿಗೆ ಇರುವಂತಹ ಮೇನ್ ಒಂದು ಅಂದ್ರೆ ಫ್ಯಾಮಿಲಿನೂ ಬ್ಯಾಲೆನ್ಸ್ ಮಾಡ್ಬೇಕು, ಈ ಕಡೆ ನಮ್ಮ ಕೆರಿಯರ್ನೂ ಬ್ಯಾಲೆನ್ಸ್ ಮಾಡ್ಬೇಕು. ಈಗ ನೀವು ಹೇಳಿದ ಮಾತನ್ನ ಕೇಳ್ತಾ ಇದ್ರೆ ಈ ಕಡೆ ಫಂಕ್ಷನ್ ಅಟೆಂಡ್ ಮಾಡಿ ನೀವು ಏನು ಹೋಗಿ ಅಲ್ಲಿ ನಿಮ್ಮ ಇಂಟರ್ವ್ಯೂ ಕೊಟ್ರಿ, ಅದ್ರ ಮೇಲೆ ನಮ್ಮ ಕೇಳುಗರು ಕೂಡ ಅರ್ಥ ಮಾಡ್ಕೋಬೇಕಾಗಿರೋದು ನಮಗೆ ಫ್ಯಾಮಿಲಿ ಅನ್ನೋದು ಒಂದು ಬ್ಯಾರಿಯರ್ ಅಲ್ಲ. ನಾವು ಖಂಡಿತವಾಗ್ಲೂ ಎರಡನ್ನು ಬ್ಯಾಲೆನ್ಸ್ ಮಾಡೋದನ್ನ ಕಲ್ತ್ರೇನೆ ಒಬ್ಬ ಮಹಿಳೆಯಾಗಿ ನಾವು ಮುಂದೆ ಬರ್ಲಿಕ್ಕೆ ಸಾಧ್ಯ ಅಂತ ನಿಮ್ಮ ಮಾತುಗಳಲ್ಲಿ ಅರ್ಥ ಆಗ್ತಾ ಇದೆ ನನಗೆ. ಆಲ್ಸೋ ಈ ಮಲ್ಟಿ ಟಾಸ್ಕಿಂಗ್ ವುಮೆನ್ ಅಂತಾರಲ್ಲ, ಆ ರೀತಿ ನೀವ್ ಇವಾಗ ಏನು ಕಾಂಟೆಸ್ಟ್ ಆಯ್ತು, ಫ್ಯಾಮಿಲಿ ಆಯ್ತು, ಆಮೇಲೆ ಇಂಟರ್ವ್ಯೂಸ್ ಅಟೆಂಡ್ ಮಾಡ್ತಾ ಇದ್ರಿ, ಎಲ್ಲದಕ್ಕೂ ಸಮಯ ಮಾಡಿಕೊಂಡು ನಿಮ್ಮ ಕೆರಿಯರ್ ಏನಿದೆ ಅದ್ರ ಬಗ್ಗೆ ಫೋಕಸ್ ಮಾಡಿಕೊಂಡು ನಿಮ್ಮ ಒಂದು ಡಿಸೈನರ್ ಹತ್ರ ಮಾತಾಡ್ಕೊಂಡು ಮೇಕಪ್ ಕಲ್ತ್ಕೊಂಡು ಇದನ್ನೆಲ್ಲಾ ಮಾಡ್ಕೊಂಡು ಫಿನಾಲೆಗ್ ಹೋಗಿರೋದು ಖಂಡಿತವಾಗ್ಲೂ ಸಣ್ಣ ಮಾತಲ್ಲ.
0: ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಸೊ ನನ್ಗೆ ಈಗ್ಲೂ ಮಾತಾಡುವಾಗ ನನ್ನ ಹೃದಯ ಸ್ವಲ್ಪ ಡಬ್ ಡಬಾ ಡಬ್ ಡಬಾ ಅಂತ ಅಂತ ಇದೆ. ನನ್ಗೆ ಒಂದು ಚೂರು ಐಡಿಯಾ ಗೊತ್ತಿತ್ತು. ಏಕೆ ಅಂತ ಅಂದ್ರೆ 2nd ನಮ್ದು ಟ್ಯಾಲೆಂಟ್ ಶೋ ಇತ್ತು. ಸೊ ಆ ಟ್ಯಾಲೆಂಟ್ ಶೋ ನಂತರ ಎಲ್ಲ ಮೆಂಟರ್ಸ್ ಯಾರಿದ್ರಲ್ವಾ ನಾನ್ ಏನಾದ್ರೂ ಮಾಡಿದ್ರೆ ತುಂಬಾ ಕರೆಕ್ಷನ್ ಕೊಡ್ತಾ ಇದ್ರು. ಓಕೆ, ಅಂಜಲಿ ಹಿಂಗಲ್ಲ

0: ಮಾಡೋ, ಅಂಜಲಿ ಹಿಂಗಲ್ಲ ಹಂಗ್ ಮಾಡೋ. ಸೊ ನಾನ್ ಯೋಚನೆ ಮಾಡ್ತಾ ಇದ್ದೆ ನನ್ ಮೇಲೆ ಯಾಕೆ ಕಣ್ಬಿದ್ದಿದೆ ಅಂತ. ಸೊ ನಾನು ಸ್ವಲ್ಪ ಸ್ಪೋರ್ಟ್ಸ್ ಮಾಡ್ತೀನಲ್ವಾ, ಆ ಸ್ಪೋರ್ಟ್ಸ್ ಏರಿಯಾದಲ್ಲಿ ನೋಡಿದ್ರೆ ಯಾರಾದ್ರೂ ಚೆನ್ನಾಗ್ ಮಾಡ್ತಾ ಇದ್ರೆ ಯಾರು ಕೋಚ್ ಗಳಿರ್ತಾರೆ ಅವರು ನಿಮ್ನ ತುಂಬಾನೇ ಕ್ರಿಟಿಕಲ್ ಅಲ್ಲಿ ನೋಡ್ತಾರೆ, ಇಲ್ಲ ನೀನ್ ಇದನ್ನ ಸರಿ ಮಾಡಿದ್ರೆ ಅದ್ ಸರಿ ಹೋಗತ್ತೆ ಅಂತ. ಸೊ ನೀವು ಡ್ಯಾನ್ಸ್ ಮಾಡಿದ್ರು ಕೂಡ ನಿಮ್ಮ ಟೀಚರ್ ಯಾರಿರ್ತಾರೋ ಗುರು ಯಾರಿರ್ತಾರೋ ಅವರು ಅದೇ ಮಾಡ್ತಾರೆ. ನೀವ್ ಏನೋ ಒಂದ್ ಲೆವೆಲ್ಗೆ ಹೋಗ್ತಾ ಇದ್ರೆ ಅವ್ರಿಗೆ ಕಾಣಿಸ್ಬಿಟ್ರೆ ಅವರು ಕರೆಕ್ಷನ್ ಕೊಡಕ್ ಶುರು ಮಾಡ್ತಾರೆ ಸ್ವಲ್ಪ ಜಾಸ್ತಿ. ನಮ್ಗೆ ಒಂದೊಂದ್ಸತಿ ಏನ್ ಅನ್ಸುತ್ತೆ ನಮ್ನ ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ. ಅದು ಟಾರ್ಗೆಟ್ ಅಲ್ಲ, ಅದು ನೀವು ಇನ್ನು ಕರೆಕ್ಟ್ ನಿಮ್ನ ಇನ್ನು ಮೇಲೆ ತಗೋ ಬರ್ಬೇಕು ಅಂತ ಆ ಐಡಿಯಾದಲ್ಲಿ ಅವರು ನಿಮ್ನ ಇನ್ನೂ ಜಾಸ್ತಿ ಕರೆಕ್ಷನ್ ಕೊಡ್ತಾರೆ. ಸೊ ನನ್ಗೆ ಥರ್ಡ್ ಡೇ ಈವ್ನಿಂಗ್ ಅಲ್ಲಿ ನಂಗೊಂಥರ ಅನ್ಸ್ಬಿಡ್ತು ನನ್ಗೆ ಏನೋ ಆಗ್ತಾ ಇದೆ ಅಂತ. ಬಟ್ ಅಗೇನ್ ನಾನು ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ತೀನಿ. ಸೊ ನೀವ್ ಹೇಳಿದ್ರಲ್ಲ ನಂದು ಪರ್ಸನಲ್ ಲೈಫ್, ಪ್ರೊಫೆಷನಲ್ ಲೈಫ್ ಮತ್ತೆ ಇವಾಗ ಈ ಲೈಫು ಶುರು ಆಗ್ಬಿಟ್ಟಿದೆ. ಸೊ ಇದನ್ನೆಲ್ಲ ಯಾವಾಗ್ಲೂ ಬ್ಯಾಲೆನ್ಸ್ ಅಲ್ಲಿ ಇರ್ಬೇಕು. ಒಂದ್ ಸತಿ ಒಂದ್ ಕಡೆ ಜಾಸ್ತಿ ಗಮನ ಇಡ್ಬೇಕು. ಲೈಕ್ ನನ್ನ ಮಗಳದು ಎಕ್ಸಾಮ್ ಬರುತ್ತೆ ಅಂತ ಅನ್ಕೊಳ್ಳಿ. ಸೊ ಅದ್ರ ಮೇಲೆ ನಾನು ಇನ್ ಎಲ್ಲದನ್ನು ಸ್ವಲ್ಪ ಕ್ವೈಟ್ ಮಾಡ್ಬೇಕು. ಆ ಎಕ್ಸಾಮ್ ಬರ್ತಾ ಇರೋದು ಸಮಯದಲ್ಲಿ ನಾನು ಅಲ್ಲಿ ಜಾಸ್ತಿ ಇಂಟ್ರೆಸ್ಟ್ ಕೊಡ್ಬೇಕು. ಆಯ್ತು ಇವಾಗ ಕೆಲ್ಸದಲ್ಲಿ ಯಾರೋ ಆಡಿಟ್ ಗೆ ಬರ್ತಾ ಇದಾರೆ ಅಂತ ಅನ್ಕೊಂಡು ಇನ್ ಎಲ್ಲ ನಾನು ಸ್ವಲ್ಪ ಕ್ವೈಟ್ ಡೌನ್ ಮಾಡ್ಬಿಟ್ಟು ಆಯ್ತು ಆಡಿಟ್ ಮೇಲೆ ಸ್ವಲ್ಪ ಗಮನ ಕೊಡೋಣ ಅಂತ. ಸೊ ಆ ತರ ಬ್ಯಾಲೆನ್ಸ್ ಮಾಡ್ತಾ ಹೋಗ್ಬೇಕು. ಸೊ ಹಾಗಾಗಿ ನಾನು ಕಾಂಪಿಟಿಷನ್ ಗೆ ಹೋಗುವಾಗ ಫಸ್ಟ್ ಆಫ್ ಆಲ್ ನಾನು ಇದು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲೇ ಹೋಗಿದ್ದು. ಇದು ಆಯ್ತು ಫ್ರೆಂಡ್ಸ್ ಆಗ್ತಾರೆ, ಕೂಳೆ ಮಾಡ್ತೀವಿ, ಎಲ್ಲ ಎಲ್ಲ ಚೆನ್ನಾಗಿರತ್ತೆ, ಬಟ್ ಫಸ್ಟ್ ಅಂಡ್ ಫೋರ್ ಮೋಸ್ಟ್ ಇದು ಕಾಂಪಿಟಿಷನ್. ಸೊ ಆ ಮೈಂಡ್ ಸೆಟ್ ಅಲ್ಲಿ ನಾನು ಆಲ್ರೆಡಿ ಹೋಗಿದ್ದೆ. ಸೊ ಹಾಗಾಗಿ ನನ್ಗೆ ಇದು ಮೆಂಟರ್ಸ್ ಎಲ್ಲ ಜಾಸ್ತಿ ನನ್ನ ಮೇಲೆ ಕಣ್ಣು ಹಾಕಿ ಇದು ಸರಿ ಮಾಡು ಅದು ಸರಿ ಮಾಡು ನನ್ನ ಪುಷ್ ಮಾಡಕ್ ಶುರು ಮಾಡುವಾಗ ನಂಗೆ ಅವಾಗ ಏನೋ ಅನ್ಸ್ತು ದಟ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದಾರೆ, ನನ್ನನ್ನ ಸಿಂಗಲ್ ಔಟ್ ಮಾಡ್ತಾ ಇದಾರೆ, ಇದ್ರಲ್ಲಿ ಏನೋ ಇದೆ. ಸೊ ಅದಕ್ಕೆ ನಾನು ಇನ್ನೂ ಜಾಸ್ತಿ ಉತ್ಸಾಹದಿಂದ ಎಲ್ಲ ಮಾಡಕ್ಕೆ ಶುರು ಮಾಡಿಬಿಟ್ಟೆ ನಾನು. ಸೊ ಈ ತರ ಕಾಂಟೆಸ್ಟ್ ನಾನು ಮೊದಲನೇ ಹೇಳಿದ್ದೀನಿ, ಇದನ್ನ ನೀವು ಕಾಂಪಿಟಿಷನ್ ಮೈಂಡ್ ಸೆಟ್ ಅಲ್ಲಿ ಹೋಗ್ಬೇಕು. ಓಕೆ, ಬಿಕಾಸ್ ನನ್ಗೆ ಆಮೇಲೆ ಗೊತ್ತಾಯ್ತು ಈ ನಾಲ್ಕು ದಿನ ನಾನು ಏನ್ ಕಾಂಪಿಟಿಷನ್ ಗೆ ಹೋಗಿದ್ದೆ, ಫಸ್ಟ್ ಡೇ ಫಸ್ಟ್ ಮಿನಿಟ್ ಇಂದ ಮೆಂಟರ್ಸ್ ನಮ್ಮನ್ನ ಜಡ್ಜ್ ಮಾಡ್ತಾ ಇದ್ರು. ನಾವ್ ಹೇಗೆ ಊಟ ತಿಂಡಿ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು. ಒಬ್ಬಕ್ಕೊಬ್ರು ಹೇಗೆ ನಾವ್ ಇಂಟರಾಕ್ಟ್ ಮಾಡ್ತೀವಿ, ಹೇಗೆ ಹೆಲ್ಪ್ ಮಾಡ್ತೀವಿ ಅದನ್ನು ಜಡ್ಜ್ ಮಾಡ್ತಾ ಇದ್ರು ಅವರು. ಸೊ ನೀವ್ ಹೋದ್ರೆ ಇಲ್ಲ ಒಂದ್ ಮಿನಿಟ್ ಹಿಂಗೆ ಹಂಗೆ ನಾನು ಸುಮ್ನೆ ಇದ್ಬಿಡ್ತೀನಿ ಅಂತ ಯಾವತ್ತೂ ಅನ್ಕೋಬಾರ್ದು. ಓಕೆ, ಸೊ ಅವ್ರು ನಮ್ಗೆ ಹೇಳ್ತಾ ಇದ್ರು ನೀವು ಕಂಫರ್ಟಬಲ್ ಕ್ಲೋತ್ಸ್ ಹಾಕೋ ಬನ್ನಿ ಅಂತ ಹೇಳ್ತಾ ಇದ್ರು. 7-8 ಗಂಟೆ ರಾತ್ರಿ ಆದಾದ್ಮೇಲೆ ಕ್ಯಾಟ್ ವಾಕ್ ಪ್ರಾಕ್ಟೀಸ್ ಆಗ್ಬೇಕಾಗಿತ್ತಲ್ಲ, ಸೊ ಅವಾಗ ಹೇಳ್ತಾ ಇದ್ರು ಅವರು. ಬಟ್ ನಾನ್ ಯಾವತ್ತೂ ಕಂಫರ್ಟಬಲ್ ಆಗಿ ಯಾವತ್ತೂ ಹಾಕಿಲ್ಲ, ಹೀಲ್ಸ್ ಹಾಕೊಂಡೇ ಹೋಗಿದ್ದೀನಿ, ಮೇಕಪ್ ಹಾಕೊಂಡೇ ಹೋಗಿದ್ದೀನಿ, ಪ್ರೆಸೆಂಟ್ ಮಾಡ್ಬಿಟ್ಟು ನಾನು ಹೋಗಿದ್ದೀನಿ. ಬೇರೆ ಅವರು ಪಾಪ ಅಲ್ಲಿ ಚಳಿ ಇತ್ತು ಅಂತ ಅನ್ಬಿಟ್ಟು ಸ್ವಲ್ಪ ಪಜಾಮ ಆತರ ಎಲ್ಲ ಹಾಕೊಂಡು ಹೋಗಿದ್ದಾರೆ, ನಾನು ಒಂದ್ ಸತಿನೂ ಮಾಡ್ಲಿಲ್ಲ, ಬಿಕಾಸ್ ಇದು ಕಾಂಪಿಟಿಷನ್.
1: ಹೌದು, ನೀವು ಯಾವ್ದ್ರಲ್ಲಿ ಅಭ್ಯಾಸ ಮಾಡ್ತೀರಾ ಅದೇ ನಿಮಗೆ ಒಳ್ಳೇದಾಗತ್ತೆ. ಯಾಕೆಂದ್ರೆ ಸಡನ್ ಆಗಿ ನೀವು ಫ್ಲಾಟ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿ ಅಲ್ಲಿ ಹೋಗಿ ಹೀಲ್ಸ್ ಅಲ್ಲಿ ನಿಮಗೆ ನಡಿಯಕ್ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ.
0: ಅದು ಕಷ್ಟ.
1: ಹಾಗಾಗಿ ನೀವು ನಿಮ್ಮ ಔಟ್ಫಿಟ್ ಏನಿದೆ ಅದನ್ನೇ ಪ್ರಾಕ್ಟೀಸ್ ಮಾಡಿದ್ದು ನಿಜವಾಗ್ಲೂ ತುಂಬಾ ಖುಷಿ. ಇಷ್ಟೆಲ್ಲ ಆದ್ಮೇಲೆ ಆ ವಿನ್ನಿಂಗ್ ಮೂಮೆಂಟ್ ಅಂತ ಒಂದು ಬರುತ್ತೆ ಅಲ್ಲ, ಆ ಲಾಸ್ಟ್ ಮಿನಿಟ್ ಆ ಮೊಮೆಂಟ್, ಎಷ್ಟು ಜನ ಸ್ಟೇಜ್ ಮೇಲೆ ಇದ್ರು, ನೀವು ವಿನ್ನರ್ ಅಂತ ಗೊತ್ತಾಗಿದ್ದ ಕ್ಷಣ ನಿಮ್ಗೆ ಹೇಗಿತ್ತು?
0: ಸೊ ಆಕ್ಚುಲಿ ನಾವು 50 ಪೀಪಲ್, ಸೊ 50 ಜನ ಇದ್ವಿ ಫಿನಾಲೆಯಲ್ಲಿ. ಸೊ ಆ ಫೈನಲ್ 50 ಪೀಪಲ್ ಇಂದ 15 ಪೀಪಲ್ ನ ಸ್ಟೇಜ್ ಮೇಲೆ ತರಿಸ್ತು. ಆ ಸ್ಟೇಜ್ ಮೇಲೆ ತರ್ಸಾದ್ಮೇಲೆ ನಮ್ಗೆ ಜಡ್ಜಸ್ ಏನಿದ್ರು ಅವ್ರು ಕ್ವೆಶ್ಚನ್ ಕೇಳಿದ್ರು. ಸೊ ಎಲ್ಲಾರ್ಗು ಬೇರೆ ಬೇರೆ ಕ್ವೆಶ್ಚನ್. ಸೊ ಪಾಪ ಒನ್ ಲೇಡಿಗೆ ಅವ್ರು ಏನ್ ಕೇಳಿದ್ರು ಅಂದ್ರೆ, ನಿಮ್ ಲೈಫ್ ಗೆ ಸೌಂಡ್ ಟ್ರ್ಯಾಕ್ ಇದ್ರೆ ಯಾವ ಸೌಂಡ್ ಟ್ರ್ಯಾಕ್ ಇರತ್ತೆ ಅಂತ. ಆಯ್ತಾ, ಸೊ ಒಂದ್ ಸಾಂಗ್ ಇರತ್ತೆ ನಮ್ಗೆ ನಮ್ ತಲೆಯಲ್ಲಿ, ಇಲ್ಲ ಕೆಲ್ಸ ಮನೆ ಕೆಲ್ಸ ಮಾಡ್ತಾ ಇರ್ಬೇಕಾದ್ರೆ ಸಾಂಗ್ ನ ಸುಮ್ನೆ ಹಾಡ್ತಾ ಹಾಡ್ತಾ ಮಾಡ್ತೀವಿ ಆತರ ಇರತ್ತೆ. ಸೊ ಅವ್ರನ್ನ ಆತರ, ಸೊ ಆತರ ಸ್ವಲ್ಪ ಒಂದ್ ಕ್ವೆಶ್ಚನ್ಸ್ ತುಂಬಾ ಹಾರ್ಡ್ ಆಗಿತ್ತು, ಒಂದ್ ಕ್ವೆಶ್ಚನ್ಸ್ ತುಂಬಾ ಈಸಿ ಆಗಿತ್ತು. ನನ್ಗೆ ಹಾರ್ಡ್ ಕ್ವೆಶ್ಚನ್ ಕೇಳ್ಬಿಟ್ಟಿದ್ದಾರೆ, ನಿನಗೆ ಸೂಪರ್ ಪವರ್ ಇದ್ರೆ ಯಾವ್ದಿರತ್ತೆ, ಬಟ್ ಆ ಸೂಪರ್ ಪವರ್ ಎಲ್ಲಾರ್ಗು ಒಳ್ಳೇದ್ ಮಾಡ್ಬೇಕು, ಸೊ ಅದ್ ಯಾವುದು ಅಂತ. ಸೊ ನಾನ್ ಅಲ್ಲಿ ಮೈಕ್ ಇಟ್ಕೊಂಡು ನಾನ್ ಜಡ್ಜಸ್ ನ ನೋಡ್ತಾ ಇದ್ದೀನಿ, ಸೊ ಸ್ವಲ್ಪ ಟೈಮ್ ಬೇಕಲ್ಲ. ಫಸ್ಟ್ ಹೇಳಿದ್ದು, ಥ್ಯಾಂಕ್ ಯು ಫಾರ್ ಯುವರ್ ಕ್ವೆಶ್ಚನ್ ಜಡ್ಜಸ್ ಅಂತ ಹೇಳ್ದೆ ನಾನು. ಸೊ ಆಮೇಲೆ ನಾನು ಯೋಚನೆ ಮಾಡ್ತಾ ಇದ್ದೆ, ಆ

0: ಆದ್ಮೇಲೆ ಆಲ್ ಆಫ್ ಅ ಸಡನ್ ನಿಂತಾಗ್ಲೇ ನನ್ ತಲೆಯಲ್ಲಿ ಬಂತು, ನನ್ಗೆ ಬೇರೆ ಅವ್ರಿಗೆ ಶಿಕ್ಷೆ ಕೊಡಕ್ಕೆ ಇಷ್ಟ. ಬಿಕಾಸ್ ಒಂದು ಗಾದೆ ಇದೆಯಲ್ಲ, ಯು ಕ್ಯಾನ್ ಗಿವ್ ಅ ಮ್ಯಾನ್ ಅ ಫಿಶ್, ಹಿ ವಿಲ್ ಈಟ್ ಫಾರ್ ಒನ್ ಡೇ, ಬಟ್ ಇಫ್ ಯು ಟೀಚ್ ಅ ಮ್ಯಾನ್ ಟು ಫಿಶ್ ಹಿಸ್ ಲೈಫ್ ಇಸ್ ಸೆಟ್. ಸೊ ನಾನು ಆ ತರ ಆನ್ಸರ್ ಕೊಟ್ಟೆ. ಅವಾಗ ಜಡ್ಜಸ್, ಒನ್ ಜಡ್ಜ್ ಅಂತ ಅಂದ್ರು, ವಾವ್ ದಟ್ಸ್ ಬ್ರಿಲಿಯಂಟ್ ಅಂತ ಅಂದ್ರು. ಸೊ ಆವಾಗ ವಾಪಸ್ ನಡೀತಾ ಹೋಗ್ತಾ ಇರ್ಬೇಕಾದ್ರೆ ನಂಗೆ ಅವಾಗ್ಲೇ ಫುಲ್ ಮೈಯೆಲ್ಲ ಜುಮ್ ಅನ್ಬಿಡ್ತು. ದೆನ್ ನಮ್ಮನ್ನೆಲ್ಲ ಸ್ಟೇಜ್ ಇಂದ ಇಳಿಸಿದ್ರು. ಆಮೇಲೆ ಅವರು ಒನ್ ಬೈ ಒನ್ ಕಾಲ್ ಮಾಡಕ್ ಶುರು ಮಾಡಿದ್ರು, ಬಿಕಾಸ್ ಅವರು ಝೋನಲ್ ಕ್ರೌನ್ಸ್ ಕೊಡ್ತಾರೆ. ಸೊ ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಅಂತ. ಸೊ ಸೌತ್ ಅಲ್ಲಿ ನಮ್ಮ ಅನನ್ಯ ಅಂತ ಒಬ್ರು ಇದಾರೆ, ಅವ್ರು ಬೆಂಗಳೂರು ಅವರು, ಶೀ ಒನ್ ದ ಸೌತ್ ಸೌತ್ ಝೋನ್ ಕ್ರೌನ್. ಸೊ ಅವಾಗ ಇದ್ದಿದ್ದು ರನ್ನರ್ ಅಪ್ ಮೇನ್ ಕ್ರೌನ್. ಸೊ ನಂದ್ರಲ್ಲಿ ನಾನು ರನ್ನರ್ ಅಪ್ ಆಗ್ತೀನಿ ಮೇನ್ ಕ್ರೌನ್ ಆಗ್ತೀನಿ ಅಂತ ಗೊತ್ತಿರ್ಲಿಲ್ಲ, ಎಲ್ಲೋ ಪ್ಲೇಸ್ ಆಗ್ತೀನಿ ಅಂತ ಗೊತ್ತಿತ್ತು. ಸೊ ರನ್ನರ್ ಅಪ್ಗೆ ಇನ್ನೊಬ್ರನ್ನ ಕರೆದ್ರು. ಆಮೇಲೆ ನಾನ್ ಫುಲ್ ಬೆವರ್ತಾ ಇದ್ದೆ, ಏನಾಗುತ್ತೋ ಅಲ್ಲಿ. ಫಸ್ಟ್ ಆಫ್ ಆಲ್ ಚಳಿ, ಆ ಚಳಿಯಲ್ಲಿ ನಂಗೆ ಬೆವರು, ಬಿಕಾಸ್ ನಾನು ಅಷ್ಟು ನರ್ವಸ್ ಆಗ್ಬಿಟ್ಟಿದ್ದೆ. ಆಮೇಲೆ ಮೇನ್ ಆಂಕರ್ ಯಾರಿದ್ರು ಅವ್ರು ಹೇಳಿದ್ರು, ಸೊ ನಂದು ನಂಬರ್ ಕಾಂಪಿಟಿಷನ್ ಅಲ್ಲಿ 27 ಅಂತ ಇತ್ತು. ಅವರು MC ಅವರು ಕೇಳಿದ್ರು, ಸೊ ಹೂ ಡು ಯು ಥಿಂಕ್ ಇಸ್ ದ ವಿನ್ನರ್ ಅಂತ. ಎಲ್ಲರೂ ಬಂದಿದ್ರಲ್ಲ, ಸೊ ಆಡಿಯನ್ಸ್ 27 ಅಂತ ಎಲ್ಲರೂ ಒಟ್ಟೊಟ್ಟಿಗೆ ಹೇಳಕ್ ಶುರು ಮಾಡಿದ್ರು. ನನ್ ಫುಲ್ ಅಬಾ ಜುಮ್, ಫುಲ್ ಮೈ ಜುಮ್ ಅಂತ ಅನ್ಬಿಡ್ತು. ಮತ್ತೆ ನನ್ನ ಕರೆದ್ರು, 27 has won ಅಂತ ನನ್ನ ಮೇಲ್ ಕರೆದ್ರು. ಆವಾಗ ನನ್ಗೆಲ್ಲಿ ಕನ್ಸಲ್ಲಿದ್ದೀನೋ, ನಿಜ್ವಾಗ್ಲು ಜೀವನನ ಇದು. ನಂಗ್ ನಿಜ್ವಾಗ್ಲು ಫುಲ್ ಕನ್ಫ್ಯೂಸ್ ಆಗ್ಬಿಟ್ಟೆ ಆವಾಗ. ನೀವ್ ನೋಡ್ಬೋದು ಆ ವಿಡಿಯೋಸ್ ಅಲ್ಲೂ, ನನ್ ಫುಲ್ ಕನ್ಫ್ಯೂಸ್. ನಂಗ್ ಅಳುನು ಬರ್ತಾ ಇಲ್ಲ, ನಗುನು ಬರ್ತಾ ಇಲ್ಲ, ಫುಲ್ ಮಿಕ್ಸ್ಡ್ ಎಮೋಷನ್ಸ್, ಫುಲ್ ಕೈ ಕಾಲು ಎಲ್ಲ ನಡಕ್ತಾ ಇತ್ತು. ಅವಾಗ ಕ್ರೌನ್ ಹಾಕಿದ್ರು, ಇನ್ನು ಯಾವ್ದರ ಬಗ್ಗೆ ನಾನು ಯೋಚನೆ ಮಾಡಿದ್ರೆ ಫುಲ್ ಮೈಯೆಲ್ಲ ಈಗ್ಲೂ ಜುಮ್ ಅಂತ ಅನ್ಸುತ್ತೆ.
1: ಖಂಡಿತ, ನೀವ್ ಹೇಳ್ತಾ ಇರೋದ್ ಕೇಳಿದ್ರೇನೆ ನಮ್ಗೆ ಹಾಗ ಅನ್ನಿಸ್ತಾ ಇದೆ. ಅಂಡ್ ಈಗ ಒಂದು ಮನೆಯಲ್ಲಿ ಒಂದು ಹೆಣ್ಣು ಮಗು ಹುಟ್ಟಿದೆ ಅಂದ್ರೆ ಖಂಡಿತವಾಗ್ಲೂ ಆ ಮನೆಗೆ ಅದು ರಾಣಿನೇ. ಬರೀ ಇಮ್ಯಾಜಿನರಿ ಕ್ರೌನ್ ಅನ್ನ ತೊಡಸ್ಕೊಳ್ತಾ ಇರೋ ಹೆಣ್ಣು ಮಕ್ಳು ಒಂದಲ್ಲ ಒಂದು ದಿನ ಈ ರೀತಿ ನಿಜವಾದ ಕ್ರೌನ್ ಅನ್ನ ಧರಿಸ್ಕೊಳ್ಳೋದು ಖಂಡಿತವಾಗ್ಲೂ ಸಣ್ಣ ಮಾತು ಅಲ್ವೇ ಅಲ್ಲ. ಈಗ ನಿಮ್ಮ ಮಾತನ್ನ ಕೇಳಿ ನಾನು ಈ ರೀತಿ ಯಾವ್ದಾದ್ರು ಒಂದು ಕಾಂಟೆಸ್ಟ್ ಗೆ ಹೋಗಬಹುದಲ್ವಾ ಅಂತ ಅನ್ಕೊಳ್ಳೋರಿಗೆ ನಿಮ್ಮ ಟಿಪ್ಸ್ ಏನಾದ್ರು ಅಂದ್ರೆ ಏನ್ ಹೇಳ್ಬೋದು?
0: ಸೊ ಫಸ್ಟ್ ಆಫ್ ಆಲ್, ನಾನ್ ನಡೆದಿರೋದು ಪ್ಲಾಟ್ಫಾರ್ಮ್ ಅಲ್ಲಿ ಆ ಕಾಂಪಿಟಿಷನ್ ಅಲ್ಲಿ, ಅಂದ್ರೆ ಸ್ಟ್ರೆಂತ್ ಕಮ್ಸ್ ಇನ್ ಆಲ್ ಶೇಪ್ಸ್ ಅಂಡ್ ಸೈಜಸ್. ಸೊ ಹಾಗಾಗಿ ನೀವು ಪ್ಲಸ್ ಸೈಜ್ ಇದ್ರು ಕೂಡ ನೀವು ನಿಮ್ ಹೆಲ್ತ್ ನ ನೋಡ್ಕೋಬೇಕು, ನಿಮ್ ಸ್ಟ್ರೆಂತ್ ನ ನೋಡ್ಕೋಬೇಕು. ಸೊ ಎಲ್ಲಾ ಮಹಿಳೆಯರು ನಾನೇನ್ ನೋಡ್ತೀನಿ ಅಂತ ಅಂದ್ರೆ, ಒಂದ್ಸತಿ 40 ದಾಟ್ಮೇಲೆ ಅಥವಾ 45 years ದಾಟ ಮೇಲೆ ಅವ್ರ ಹೆಲ್ತ್ ಮೇಲೆ ಅವರು ತುಂಬಾ ಗಮನ ಕೊಡಲ್ಲ. ಇಲ್ಲ ವಾಕ್ ಹೋಗ್ಬೇಕು, ಏನಾದ್ರೂ ಲಿಫ್ಟಿಂಗ್ ಮಾಡ್ಬೇಕು ಅಂದ್ರೆ ಸ್ಮಾಲ್ ಸ್ಮಾಲ್ ವಸ್ತುಗಳನ್ನ ಬ್ರಿಕ್ಸ್ ಇದ್ರು ಲಿಫ್ಟಿಂಗ್ ಮಾಡ್ಕೋಬಹುದು. ಸೊ ಅದನ್ನೆಲ್ಲ ಅವ್ರು ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಅವರು 50 years ದಾಟ ಮೇಲೆ ಅಥವಾ 55 years ದಾಟ ಮೇಲೆ ಅವ್ರಿಗೆ ತುಂಬಾ ದೇಹದಲ್ಲಿ ಬ್ಲಡ್ ಪ್ರೆಷರ್ ಆಗ್ಬಿಡತ್ತೆ, ಡಯಾಬಿಟೀಸ್ ಆಗ್ಬಿಡತ್ತೆ, ಏನೇನೋ ಆಗ್ಬಿಡತ್ತೆ. ಸೊ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ನೀವ್ ಏನಾದ್ರೂ ಸೈಜ್ ಇರ್ಲಿ, ಓಕೆ, ನಿಮ್ ದೇಹನ ನೀವೇ ನೋಡ್ಕೋಬೇಕು, ಇನ್ಯಾರು ಇಲ್ಲ. ಸೊ ದಟ್ ಇಸ್ ಮೈ ಫಸ್ಟ್. ಸೆಕೆಂಡ್ ಟಿಪ್, ನೀರು ಚೆನ್ನಾಗಿ ಕುಡೀರಿ ಎಲ್ಲರೂ. ನೀವೆಲ್ಲರೂ ಸ್ಕಿನ್ ಪ್ರಾಬ್ಲಮ್ ಅಂತ ಹೇಳ್ತೀರಾ, ಇಲ್ಲ ಪಿಂಪಲ್ ಬರತ್ತೆ ಅಥವಾ ಸ್ಮೂತ್ ಸ್ಕಿನ್ ಇಲ್ಲ ಅಂತ ಎಲ್ಲ ಹೇಳ್ತೀರಾ, ಇದೆಲ್ಲ ಇರೋದು ಬಿಕಾಸ್ ನೀವು ನೀರು ಕುಡಿಯಲ್ಲ. ಸೊ ಆವ್ರೇಜ್ ಆಗಿ 2.5 to 3.5 liters ಪರ್ ಡೇ ನೀರು ಕುಡಿಲೇಬೇಕು. ಓಕೆ, ದೆನ್ ಫೈನಲ್ ಥಿಂಗ್ ಇಸ್, ನೀವು ಮಲಗುವಾಗ ಮೇಕಪ್ ನ ಎಲ್ಲ ತೆಗ್ದ್ಬಿಟ್ಟು ಮಲಗಿ. ಈವನ್ ಇಫ್ ಇಟ್ಸ್ ಕಾಜಲ್, ಅದನ್ನ ತೆಗಿಬೇಕು, ಫುಲ್ ಮುಖನ ತೊಳೆದ್ಬಿಟ್ಟು ನೀವು ಮಲಗಬೇಕು. ಅವಾಗ್ಲೇನೆ ನಿಮ್ಮ ಫೇಸ್ ಎಲ್ಲ ತುಂಬಾ ಸ್ಮೂತ್ ಆಗಿರುತ್ತೆ. ಸೊ ಇದೆಲ್ಲ ಸ್ಮಾಲ್ ಸ್ಮಾಲ್ ಕರೆಕ್ಷನ್ಸ್, ಬಟ್ ಲಾಂಗ್ ಟರ್ಮ್ ಎಫೆಕ್ಟ್ ತುಂಬಾ ಚೆನ್ನಾಗಿರುತ್ತೆ.
1: ಓಕೆ, ಖಂಡಿತ.
0: ಇನ್ನೊಂದು ನಾನು ಹೇಳ್ಬೇಕು ಅಂತ ಅಂದ್ರೆ, ದಾಟ್ ಸಮಾಜ ಅಥವಾ ನಿಮ್ ಫ್ಯಾಮಿಲಿ ಅವ್ರು ಏನ್ ಬೇಕಾದ್ರೂ ಹೇಳಿ, ಓಕೆ, ನಿಮ್ ಜೀವನ ನಿಮ್ಗೆನೆ, ನಿಮ್ ಜೀವನ ಒಂದೇ ಸತಿ ಬರೋದು. ಸೊ ಆ ಜೀವನದಲ್ಲಿ ನಿಮ್ಗೆ ಎಲ್ಲ ಮಾಡ್ಬೇಕು, ನೀವು ಆ ತರ ಮೈಂಡ್ ಸೆಟ್ ನ ಇಟ್ಕೋಬೇಕು. ಇಲ್ಲ ನಾನ್ ಎಲ್ಲಾನು ಮಾಡ್ತೀನಿ, ನನ್ ದಪ್ಪ ಇರ್ಲಿ ಸಣ್ಣ ಇರ್ಲಿ ಕುಳ್ಳಕ್ಕಿರ್ಲಿ ಉದ್ದಕ್ಕಿರ್ಲಿ ನನ್ ಸ್ಕಿನ್ ಕಲರ್ ಏನ್ ಬೇಕಾದ್ರೂ ಇರ್ಲಿ, ನಾನ್ ಹೋಗ್ಬಿಟ್ ಮಾಡ್ಲೇಬೇಕು. ನೀವು ಆ ಮೈಂಡ್ ಸೆಟ್ ಅಲ್ಲಿ ಮಾಡಿದ್ರೆ ನಿಮ್ ಲೈಫ್ ಅಲ್ಲಿ ಎಲ್ಲಾನು ಸಾಧ್ಯ. ಇಲ್ಲ ಅಂದ್ರೆ ಏನು ಸಾಧ್ಯ ಇಲ್ಲ, ಅಲ್ಲೇ ಇರ್ತೀರ. 5 ವರ್ಷ ಆದ್ಮೇಲೆ ನೀವು ಕಾಲೇಜ್ ನ ದಾಟಿ ಮಾಸ್ಟರ್ಸ್ ಮಾಡ್ತಾ ಇರ್ಬೋದು ಅಥವಾ ನೀವು PUC ಪಾಸ್ ಇರ್ಬೋದು, ಯಾವ್ದು ಒಳ್ಳೇದು? ಕಾಲೇಜ್ ದಾಟಿ ಮಾಸ್ಟರ್ಸ್ ಮಾಡ್ತಾ ಇದ್ರೆ ಅದು ಒಳ್ಳೇದು ತಾನೆ. ಸೊ ಅದೇ ನಾನ್ ಪ್ರೋತ್ಸಾಹ ಮಾಡ್ತಾ ಇರೋದು ಏನು ಅಂತ ಅಂದ್ರೆ, PUC ಮಾಡಿದ್ರೆ ನೆಕ್ಸ್ಟ್ ಸ್ಟೆಪ್ ತಗೊಳ್ಳಿ, ನೀವು BA ಮಾಡಿ ಏನೂ ಆಗಲ್ಲ. ಸೊ 3 ವರ್ಷ ಆದ್ಮೇಲೆ ನೀವು BA ಪಾಸ್ ಇರ್ಬೋದು.
1: ಹೌದು,
0: ನೀವು ಇಲ್ಲೇ

0: ಕೂತ್ಕೊಂಡು ಇಲ್ಲ ನನ್ನ ಕೈಯಲ್ಲಿ ಆಗಲ್ಲ, ನನ್ನ ತಲೆ ಇಲ್ಲ, ಇದ್ದಿಲ್ಲ ಅದಿಲ್ಲ, ನೀವು ನಿಮ್ಮನ್ನೇ ಪ್ರೋತ್ಸಾಹ ಕೊಡ್ತಾ ಇಲ್ಲ ಅಂತಂದ್ರೆ ಬೇರೆ ಅವ್ರು ಯಾಕೆ ಪ್ರೋತ್ಸಾಹ ಕೊಡ್ತಾರೆ?
1: ಹೌದು, ಕರೆಕ್ಟ್.
0: ಸೊ ಅದಕ್ಕೆ ನಿಮ್ ಮನ್ಸಲ್ಲಿ ಏನಿದೆ ನೀವು ಖಂಡಿತ ಮಾಡಿ, ಎಲ್ಲ ನಿಮ್ ಕೈಯಲ್ಲಿ ಆಗತ್ತೆ. ನಾವ್ ಲೇಡೀಸ್ ಎಷ್ಟು ಹ್ಯಾಂಡಲ್ ಮಾಡ್ತೀವಿ ಲೈಫ್ ಅಲ್ಲಿ, ಇದು ಆಗತ್ತೆ. ನಿಮ್ ಮನ್ಸಲ್ಲಿ ಏನಿದೆ ಅದನ್ನ ಮಾಡ್ಲೇಬೇಕು ನೀವು.
1: ಆಗ್ಲಿ, ಖಂಡಿತ ನಿಮ್ಮ ಈ ಮಾತುಗಳನ್ನ ಕೇಳಿ ಅವರ ಮೇಲೆ ಅವರು ಕಾನ್ಫಿಡೆನ್ಸ್ ನ ಬೆಳೆಸ್ಕೊಳ್ಳಿ ನಮ್ಮ ಮಹಿಳೆಯರು ಅಂತ ಆಶಿಸ್ತಾ, ಕೊನೆಯದಾಗಿ ನೀವು ಈ ರೀತಿಯಾಗಿ ಮಾಡಬೇಕು ಅನ್ನೋದಕ್ಕೆ ಏನು ಮೋಟಿವೇಶನ್ ಅಂತ ಕೇಳ್ಬೋದಾ?
0: ಸೊ ನನ್ ಮೋಟಿವೇಶನ್ ಏನಂದ್ರೆ, ನನ್ ಲೈಫ್ ಅಲ್ಲಿ ಇರೋರು ಎಲ್ಲ ಮಹಿಳೆಗಳಿಂದಾನೇ ನನಗೆ ಮೋಟಿವೇಶನ್ ಬಂದಿದೆ. ಬಿಕಾಸ್ ನಾನು ಬೆಳೀತಾ ಇರಬೇಕಾದ್ರೆ ನಿಂದಪ್ಪ ನೀನೇನ್ ಮಾಡ್ತೀಯ ಆತರ ತುಂಬಾ ಕೇಳಿದೀನಿ, ಯಾಕಷ್ಟು ತಿಂತಾ ಇದೆಯಾ, ಅದೊಂದ್ ದೊಡ್ಡ ವಿಷಯ ನಮ್ದ್ರಲ್ಲಿ. ಸೊ ಅದಕ್ಕೆ ನಾನು ಯಾವಾಗ್ಲೂ ನಾನು ಏನ್ ಯೋಚನೆ ಮಾಡ್ತಾ ಇದ್ದೀನಿ ಅಂದ್ರೆ, ನನ್ ಅಜ್ಜಿನ ಕೆಲಸ ಮಾಡ್ತಾ ಇರೋದನ್ನ ನಾನ್ ನೋಡಿದೀನಿ ಮನೆಯಲ್ಲಿ. ಅಷ್ಟೊಂದು ಅವರು ಉಪ್ಪಿನಕಾಯಿ ಮಾಡ್ತಾ ಇರೋದು, ಅದ್ ಕಮ್ಮಿ ಕೆಲಸನ? ತುಂಬಾ ದೊಡ್ಡ ಕೆಲಸ ಅದು. ಅದನ್ನ ಕಟ್ ಮಾಡಿ, ಡ್ರೈ ಮಾಡಿ, ಸಾಲ್ಟ್ ಹಾಕಿ, ಇದು ಮಾಡಿ, ಅದ್ ಮಾಡಿ, ಯಾರು ಮಾಡ್ತಾರೆ ಇವಾಗೆಲ್ಲ? ನಾವೆಲ್ಲ ರೆಡಿಮೇಡ್ ಉಪ್ಪಿನಕಾಯಿ ತಗೋ ಬರ್ತೀವಿ, ಮನೇಲಿ ಯಾರು ಮಾಡ್ತಾರೆ? ಸೊ ಅದೇ. ಸೊ ನಮ್ದೆಲ್ಲ ಹಿಂದಿನ ಜನರೇಷನ್ ನೋಡ್ಬಿಟ್ಟು ನನಗೆ ಹೆಂಗ ಅನ್ಸುತ್ತೆ ಅಂದ್ರೆ, ನಾವ್ ಇವಾಗ ತುಂಬಾ ಲೇಜಿ ಆಗ್ಬಿಟ್ಟಿದೀವಿ. ಸೊ ಇವತ್ತಿನ ಜನರೇಷನ್ಗೆ ನಿಮ್ಗೆ ಏನ್ ಮಾಡ್ಬೇಕು ಅಂತ ಏನಾದ್ರೂ ಅನ್ಸಿದ್ರೆ ನೀವ್ ಮಾಡ್ಬೇಕದ್ನ. ಬಿಕಾಸ್ ಇವಾಗ ನಾವು ಉಪ್ಪಿನಕಾಯಿ ಮಾಡ್ತಾ ಕೂತ್ಕೋತಾ ಇಲ್ಲ, ಅಷ್ಟು ಟೈಮ್ ಇದೆ. ಸೊ ಆ ಟೈಮ್ ನ ಒಳ್ಳೇದಕ್ಕೆ ನೀವು ಉಪಯೋಗಿಸಿ, ಎಲ್ಲಾದ್ರು ಟೀಚಿಂಗ್ ಮಾಡ್ತೀರಾ, ನರ್ಸರಿಗೆ ಹೋಗ್ಬಿಟ್ಟು ಮಕ್ಳ ಜೊತೆ ಆಟ ಆಡ್ತೀರಾ, ಏನಾದ್ರೂ ಒಂದ್ ಮಾಡಿ, ಬಟ್ ಮಾಡಿ, ಸುಮ್ನೆ ಕೂರ್ಬೇಡಿ.
1: ಖಂಡಿತ ಇಷ್ಟು ಹೊತ್ತು ನಮಗಾಗಿ ನಿಮ್ಮ ಸಮಯವನ್ನ ಮೀಸಲಿಟ್ಟು ನಮ್ಮ ಜೊತೆ ಕಾಲ ಕಳೆದು ನಿಮ್ಮ ಒಂದು ಆ ಕಾಂಟೆಸ್ಟ್ ಜರ್ನಿ ಏನಿತ್ತು, ನಿಮ್ಮ ಒಂದು ಖುಷಿ ಕ್ಷಣಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ.
0: ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.
2: ಇದುವರೆಗೂ ಮಿಸ್ ಪ್ಲಸ್ ಸೈಜ್ ಇಂಡಿಯಾ 2026 ಕಿರೀಟವನ್ನು ಮುಡಿಗೇರಿಸಿಕೊಂಡ ಮೈಸೂರಿನ ಅಂಜಲಿ ಬಿ ಗುಪ್ತಾ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ಇವರೊಂದಿಗೆ ಭಾಗವಹಿಸಿದವರು ಕೀರ್ತನಾ ವಿ. ಇದು ಇಂದಿನ ವನಿತಾ ವಿಹಾರ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಸಮಯ ಸರಿಯಾಗಿ 12:30 ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋ ಹರ್ಟ್ಸ್.
1: ವರ್ಕ್ ಫ್ರಮ್ ಹೋಮ್ ಹೈ ಸ್ಯಾಲರಿ ಬರೀ ಒಂದು ಕ್ಲಿಕ್ನಲ್ಲಿ
2: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ
3: ಜಾಣರಾಗಿರಿ ಜಾಗರೂಕರಾಗಿರಿ. ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
4: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
3: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30.
4: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
3: ಲಿಡ್ಕರ್, ನಂಬಿಕೆ ನಿರಂತರ.
5: ಹೆಣ್ಣು ಮಗು ಎಂದರೆ ಕೇವಲ ಒಂದು ಜೀವವಲ್ಲ, ಅವಳು ನಾಳೆಯ ತಾಯಿ, ಈ ಜಗತ್ತಿನ ಕಣ್ಣು. ಆದರೆ ಹುಟ್ಟುವ ಮೊದಲೇ ಅವಳ ರೆಕ್ಕೆ ಕತ್ತರಿಸುವುದು ಅಕ್ಷಮ್ಯ ಅಪರಾಧ. ಗರ್ಭದಲ್ಲಿ ಲಿಂಗ ಪತ್ತೆ ಮಾಡುವುದು ಮತ್ತು ಭ್ರೂಣ ಹತ್ಯೆ ಮಾಡುವುದು ಮನುಕುಲಕ್ಕೆ ಅವಮಾನ. ಇದನ್ನು ತಡೆಯುವುದು ನಮ್ಮೆಲ್ಲರ ಜವಾಬ್ದಾರಿ. ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದ ಶ್ರೀ ದಿನೇಶ್ ಗುಂಡೂರಾವ್ ಅವರು ಹೇಳುತ್ತಾರೆ,
6: ಹೆಣ್ಣು ಭ್ರೂಣ ಹತ್ಯೆಯ ವಿರುದ್ಧ ಧ್ವನಿ ಎತ್ತಿ ಮಾಹಿತಿ ನೀಡಿ 1,00,000 ಬಹುಮಾನ ಗೆಲ್ಲಿ.
5: ಇಂತಹ ಕಾನೂನು ಬಾಹಿರ ಕೃತ್ಯ ನಡೆಯುತ್ತಿದ್ದರೆ ತಕ್ಷಣ ಆರೋಗ್ಯ ಇಲಾಖೆಯ ಅಧಿಕಾರಿಗಳು, ಪೊಲೀಸ್ ಇಲಾಖೆ ಅಥವಾ ನಿಮ್ಮ ಹತ್ತಿರದ ಆಶಾ ಕಾರ್ಯಕರ್ತೆಯರಿಗೆ ಮಾಹಿತಿ ನೀಡಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತೆ ಪಲ್ಲವ.

0: 9:30 ನಿಮಿಷಕ್ಕೆ ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
1: ಗಂಗೆಯ ಬಾರೆ ತುಂಗೆ ಬಾರೆ ಬಾರೆ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
2: ಮೇರಿ ಭೀಗಿ ಭೀಗಿ ಸೀ ಪಲ್ ಘೂಮತೆ ರಹ ಗಯೆ ಜೈಸೆ ಮೇರೆ ಸಪ್ನೆ ಬಿಖರ ಕೇ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
1: ಮೌನವೇ ಆಭರಣ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿ 490.1 ಮೀಟರ್ ಅಂದರೆ 611 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.

0: ಸಮಯ ಸರಿಯಾಗಿ 12:35. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರಿಗೆಲ್ಲ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಕೇಳುಗರೆ, ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಪ್ರೀ ಎಕ್ಲೆಮ್ಸಿಯಾ ಅಂದರೇನು, ಲಕ್ಷಣ ಹಾಗೂ ಚಿಕಿತ್ಸೆ, ಈ ಕುರಿತು ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿರುವ ಡಾ ಸಹಜಾ ಕಿತ್ತೂರ್ ಹಾಗೂ ಬೆಳಗಾವಿಯ ಕೆಎಲ್ಇ ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಡಾ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳುತ್ತೀರಿ. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಮೇ 22 ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತೀವಿ. ಏನಿದು ಪ್ರೀ ಎಕ್ಲಾಂಪ್ಸಿಯಾ ಅಂತ ನಿಮಗೆ ಪ್ರಶ್ನೆ ಆಗಬಹುದು. ಪ್ರೀ ಎಕ್ಲಾಂಪ್ಸಿಯಾ ಅಂತಂದ್ರೆ ಸಾಮಾನ್ಯವಾಗಿ ಮಹಿಳೆ ಗರ್ಭಿಣಿಯಾಗಿದ್ದಾಗ ಅವಳಿಗೆ ಹಲವಾರು ತೊಂದರೆಗಳು ಕಾಡ್ತವೆ, ಅದರಲ್ಲಿ ಅಧಿಕ ರಕ್ತದ ಒತ್ತಡ ಕೂಡ ಒಂದು. ಈ ಗರ್ಭಾವಸ್ಥೆಯ 9 ತಿಂಗಳಲ್ಲಿ ಅವಳು ಅಧಿಕ ರಕ್ತದ ಒತ್ತಡದಿಂದ ಬಳಲ್ತಾ ಇದ್ರೆ ಅದರ ದುಷ್ಪರಿಣಾಮ ಅವಳ ಆರೋಗ್ಯದ ಮೇಲೂ ಆಗ್ತದೆ, ಜೊತೆಗೆ ಅವಳ ಮಗುವಿನ ಮೇಲೂ ಕೂಡ ದುಷ್ಪರಿಣಾಮ ಆಗ್ತದೆ. ಈ ತರ ಆಗಬಾರದು. ಗರ್ಭಾವಸ್ಥೆಯಲ್ಲಿ ಮಹಿಳೆ ಸುರಕ್ಷಿತವಾಗಿರಬೇಕು, ಉತ್ತಮ ಆರೋಗ್ಯವಂತ ಮಗುವಿಗೆ ಜನ್ಮ ಕೊಡಬೇಕು, ಈ ಪ್ರೀ ಎಕ್ಲಾಂಪ್ಸಿಯಾದ ಬಗ್ಗೆ ಅವಳಿಗೆ ಅರಿವು ಮಾಹಿತಿ ಇರಬೇಕು ಅನ್ನೋ ನಿಟ್ಟಿನಲ್ಲಿ ಮೇ 22 ಪ್ರೀ ಎಕ್ಲಾಂಪ್ಸಿಯಾ ದಿನ ಅಂತ ಆಚರಿಸ್ತಾರೆ. ಈ ದಿನದ ವಿಶೇಷತೆ ಮತ್ತೆ ಗರ್ಭಾವಸ್ಥೆಯಲ್ಲಿ ಮಹಿಳೆಯರಿಗೆ ಕಾಡುವ ಈ ಅಧಿಕ ರಕ್ತದೊತ್ತಡದಿಂದಾಗುವ ತೊಂದರೆಗಳು, ಅದರಿಂದ ಹೇಗೆ ದೂರ ಇರಬೇಕು ಅನ್ನೋದರ ಜೊತೆಗೆ ಇತ್ತೀಚಿನ ದಿನದಲ್ಲಿ ಈ ವಿಷಯದ ಬಗ್ಗೆ ಆಗ್ತಾ ಇರುವಂತ ಸಂಶೋಧನೆಗಳು, ಇದರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಮಾಡಿಕೊಳ್ಳೋದು ಇವತ್ತು ಅತ್ಯಗತ್ಯ. ಈ ವಿಷಯದ ಬಗ್ಗೆ ನಮಗೆ ವಿವರವಾದ ಮಾಹಿತಿಯನ್ನ ನೀಡೋದಕ್ಕೆ ಹುಬ್ಬಳ್ಳಿಯ ಕೆಎಂಸಿಆರ್ಐನಲ್ಲಿ ಸ್ತ್ರೀ ರೋಗ ವಿಭಾಗದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿ ಕಾರ್ಯನಿರ್ವಹಿಸ್ತಾ ಇರುವಂತಹ ಡಾಕ್ಟರ್ ಸಹಜಾ ಕಿತ್ತೂರ್ ಅವರು ಹಾಗೂ ಬೆಳಗಾವಿಯ ಕೆಎಲ್ಇ ರಿಸರ್ಚ್ ಯೂನಿಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಪ್ರಸ್ತುತ ಹುಬ್ಬಳ್ಳಿಯಲ್ಲಿ ಸಂಶೋಧನಾ ಅಧಿಕಾರಿಯಾಗಿ ಕಾರ್ಯ ಮಾಡ್ತಾ ಇರುವಂತಹ ಡಾಕ್ಟರ್ ಶ್ರೀದೇವಿ ವಾಲಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಡಾಕ್ಟರ್ ಸಹಜಾ. ಡಾಕ್ಟರ್ ಶ್ರೀದೇವಿ ಅವರು
3: ನಮಸ್ಕಾರ. ಮೇಡಮ್,
2: ಡಾಕ್ಟರ್ ಸಹಜಾ ಅವರೇ, ಸಾಮಾನ್ಯವಾಗಿ ಈ ಗರ್ಭಾವಸ್ಥೆ ಅನ್ನೋದು ಮಹಿಳೆಯ ಜೀವನದಲ್ಲಿ ಬಹಳ ಮುಖ್ಯವಾದದ್ದು. ಪ್ರತಿಯೊಂದು ಹೆಣ್ಮಗಳು ಈ ಅವಧಿಯನ್ನ

0: ಎಂಜಾಯ್ ಮಾಡಬೇಕು, ಆನಂದಿಸಬೇಕು, ಹೆಣ್ತನವನ್ನ ಅನುಭವಿಸಬೇಕು ಅಂತ ಬಯಸೋದು ಸಹಜ. ಈ ಗರ್ಭಾವಸ್ಥೆಯಲ್ಲಿ ಅವಳಿಗೆ ಬೇರೆ ಬೇರೆ ತೊಂದರೆಗಳು ಕಾಡ್ತಾ ಇರ್ತವೆ. ಅದರ ಹಾಗೆ ಈ ಅಧಿಕ ರಕ್ತದೊತ್ತಡ ಕೂಡ ಒಂದು. ಈ ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ಏನು, ಅದು ಗರ್ಭಿಣಿಯನ್ನ ಹೇಗೆ ತೊಂದರೆ ಮಾಡ್ತದೆ ಅಂತ ಹೇಳ್ತೀರಿ?
1: ಇದು ಪ್ರೀ ಎಕ್ಲಾಂಪ್ಸಿಯಾ ಅಂದ್ರೆ ನಾವು ಗರ್ಭಿಣಿಯಲ್ಲಿ ಬಿಪಿ ಜಾಸ್ತಿ ಆದ್ಮೇಲೆ ಮತ್ತು ಅದರ ಜೊತೆ ಬೇರೆ ಬೇರೆ ಸೈನ್ಸ್ ಸಿಂಪ್ಟಮ್ಸ್ ಬರೋದಕ್ಕೆ ಪ್ರೀ ಎಕ್ಲಾಂಪ್ಸಿಯಾ ಅಂತೀವಿ. ಈಗ ಯೂಶುವಲಿ ಮೆಜಾರಿಟಿ ಆಫ್ ದ ಕೇಸ್ ನಲ್ಲಿ ಅದು ಸ್ಟಾರ್ಟ್ ಆಗೋದು 5th month ಆದ್ಮೇಲೆ. 5th month ವರೆಗೂ ಅದು ಕಾಣುವುದು ತುಂಬಾ ಕಡಿಮೆ ಇತ್ತು. ಒಂದ್ಸತಿ ತಾಯಿಗೆ ಈಗ ಕಾಲ ಊತ ಬರಲಿ, ಬಿಪಿ ಜಾಸ್ತಿ ಆಗ್ಲಿ, ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗ್ತಾ ಇದೆ ಅಂದ್ರೆ ಇವನ್ನೆಲ್ಲ ಇನ್ಡೈರೆಕ್ಟ್ ಸೈನ್ಸ್ ಇರ್ತೀವಿ. ಸೊ ಅದು ಬಂತು ಅಂತಂತಂದ್ರೆ ಅದರಿಂದ ಮಗು ಬೆಳವಣಿಗೆನು ಎಫೆಕ್ಟ್ ಆಗುತ್ತೆ, ಯಾಕಂದ್ರೆ ಪ್ಲಸೆಂಟಾ ಇಂದ ಬ್ಲಡ್ ಸರ್ಕ್ಯುಲೇಷನ್ ಹ್ಯಾಂಪರ್ ಆಗ್ತಾ ಇರುತ್ತೆ. ಸೊ ಇದು ಮಗು ಕಂಡೀಷನ್ ಕಿಂತ ಜಾಸ್ತಿ ನಾವು ಎದಕ್ಕೆ ಇದಕ್ಕೆ ಜಾಸ್ತಿ ಈಗ ಇಂಪಾರ್ಟೆನ್ಸ್ ಕೊಡ್ತಾ ಇದೀವಿ, ಯಾಕಂದ್ರೆ ಮುಂಚೆ ಮೆಟರ್ನಲ್ ಮಾರ್ಟಾಲಿಟಿ ಅಂತಂದ್ರೆ ತಾಯಿ ಮರಣದ ಕಾರಣ ಅನೀಮಿಯಾ ಅಂದ್ರೆ ರಕ್ತಹೀನತೆ ಅಥವಾ ಡೆಲಿವರಿ ಆದ್ಮೇಲೆ ರಕ್ತ ಸ್ರಾವದಿಂದ ಸಾಯೋ ಪೇಷಂಟ್ಸ್ ತುಂಬಾ ಇರ್ತಿದ್ರು. ಬಟ್ ಅದನ್ನು ನಾವು ಕಂಟ್ರೋಲ್ ಮಾಡುವಲ್ಲಿ ಯಶಸ್ವಿಯಾಗಿದ್ದೀವಿ. ಬಟ್ ಈಗ ಜಮ್ಗೂ ಜಾಸ್ತಿ ಕಂಡು ಬರೋದು ಇದು ಪ್ರೀ ಎಕ್ಲಾಂಪ್ಸಿಯಾ. ತುಂಬಾ ತಾಯಿಂದರು ಸಾಯೋದು ಈಗ ಪ್ರೀ ಎಕ್ಲಾಂಪ್ಸಿಯಾ ಮತ್ತು ಅದರಿಂದ ಆಗೋ ಕಾಂಪ್ಲಿಕೇಶನ್ಸ್ ಇಂದ. ಇದು ಮುಂಚೆ ಇರಲಿಲ್ಲ, ಈಗ ಯಾಕೂ ಇದೆ ಅಂತ ಅದೆಲ್ಲ ವಿವರವಾಗಿ ಹೇಳ್ತೀವಿ. ಬಟ್ ನಾವು ಈಗ ಅದಕ್ಕೆ ನಾವು ಇಷ್ಟೊಂದು ಅದಕ್ಕೆ ನಾವು ಮಹತ್ವ ಕೊಡ್ತಾ ಇದೀವಿ ಅಂದ್ರೆ ಅದು ತುಂಬಾನೇ ಲೈಫ್ ಥ್ರೆಟ್ನಿಂಗ್ ರೀಸನ್ ಆಗ್ಬಿಟ್ಟಿದೆ. ಯಾವ ತಾಯಿಗೆ ಯಾವ ತರ ಎಫೆಕ್ಟ್ ಆಗ್ಬಹುದು, ಯಾವ ಮಗುಗೆ ಯಾವ ತರ ಎಫೆಕ್ಟ್ ಆಗ್ಬಹುದು, ಅದು ಹೀಗೆ ಆಗತ್ತಾ ಅಂತ ಹೇಳುದು ತುಂಬಾ ಕಷ್ಟ. ಕೆಲವರಿಗೆ ಬಿಪಿ ಜಾಸ್ತಿ ಇದ್ರು ಅವ್ರಿಗೆ ಏನು ಕಷ್ಟ ಆಗಲ್ಲ, ಕೆಲವರಿಗೆ ಬಿಪಿ ನಾರ್ಮಲ್ ಇದ್ರು ಕೂಡ ಆತರದ ಎಫೆಕ್ಟ್ ಆಗುತ್ತೆ. ಸೊ ಇದು ನಮ್ಗೆ ಯಾಕೂ ಇತರ ರೀಸನ್ ಏನೂ ಶೋಧನೆಯಲ್ಲಿದೆ. ಅದಕ್ಕೋಸ್ಕರ ನಾವು ಅದಕ್ಕೆ ತುಂಬಾ ಇಂಪಾರ್ಟೆನ್ಸ್ ಕೊಟ್ಬಿಟ್ಟು ಈಗ ಅದಕ್ಕೆ ನಾವು ಜನರಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೊಡಬೇಕು ಅಂತ ವರ್ಲ್ಡ್ ಪ್ರೀ ಎಕ್ಲಾಂಪ್ಸಿಯಾ ಡೇ ದಿನದಿಂದ ಕಮ್ಯುನಿಟಿಗೆ ಎಜುಕೇಟ್ ಮಾಡಕ್ಕೆ ನಾವು ಈ ಪ್ರೋಗ್ರಾಮ್ ನಡೆಸ್ತಾ ಇದೀವಿ.
0: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಡಾಕ್ಟರ್ ಸಹಜಾ ಹೇಳಿದಂಗೆ ಇದಕ್ಕೆ ಎಕ್ಸಾಕ್ಟ್ ಕಾರಣ ಏನು ಅನ್ನೋದು ಈವರೆಗೂ ಪತ್ತೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಏನೆಲ್ಲ ಸಂಶೋಧನೆಗಳು ನಡೀತಾ ಇವೆ?
2: ಈ ಪ್ರೀ ಎಕ್ಲಾಂಪ್ಸಿಯಾ 8-10% ಪ್ರೆಗ್ನೆಂಟ್ ವುಮನ್ಗೆ ಇಫೆಕ್ಟ್ ಆಗುತ್ತೆ. ವರ್ಲ್ಡ್ ನಲ್ಲಿ ಅಷ್ಟೇ ಮತ್ತೆ ಇಂಡಿಯಾದಲ್ಲೂ ಜಾಸ್ತಿ ಇದೆ ಇದರದ್ದು. ಅದಕ್ಕೆ ಈಗ ಬ್ಲಡ್ ಟೆಸ್ಟ್ ಮಾಡ್ತಾರೆ. ಅದರಲ್ಲಿ ಹೇಗೆ ನಾವು ಶುಗರ್ ಹೇಗೆ ಟೆಸ್ಟ್ ಮಾಡ್ತೇವಲ್ಲ ಆ ತರ ಬ್ಲಡ್ ಟೆಸ್ಟ್, ಅದು ಮಷೀನ್ ಇರುತ್ತೆ, ಅದರಲ್ಲಿ ಬ್ಲಡ್ ತೆಗೆದ್ಬಿಟ್ಟು ಹಾಕ್ತಾರೆ. ಅದೆಲ್ಲ ಕಾಸ್ಟ್ಲಿ ಇದೆ, ಇನ್ನು ಸಂಶೋಧನೆ ಹಂತದಲ್ಲೇ ನಡೀತಿದೆ. ಇದನ್ನ ಕಿಂಗ್ಸ್ ಕಾಲೇಜ್ ಲಂಡನ್ ಮಾರ್ಗದರ್ಶನದಿಂದ ನಾವು ಈ ಸಂಶೋಧನೆಯನ್ನು ಕೇಲಿ ರಿಸರ್ಚ್ ಯೂನಿಟ್ ಅವರ ಸಹಾಯದಿಂದ ನಾವು ಈ ಸಂಶೋಧನೆಯನ್ನು ಹುಬ್ಬಳ್ಳಿ ಕೆಎಂಸಿ ನಲ್ಲಿ ಮಾಡ್ತಿದ್ದೀವಿ.
0: ಇದಕ್ಕೆ ಜನರ ಒಂದು ಸಹಕಾರ ಹೇಗಿದೆ? ಯಾಕೆಂದ್ರೆ ಇದು ಬೇರೆ ತರದ ಒಂದು ಟೆಸ್ಟ್ ಅಂದಾಗ ನಾರ್ಮಲ್ ಪ್ರೆಗ್ನೆನ್ಸಿ ಟೆಸ್ಟ್ ರೂಟೀನ್ ಆಗಿರೋದಕ್ಕೆ ಒಪ್ಪಿಕೊಳ್ತಾರೆ. ಇದೊಂದು ಬೇರೆ ಅಂದ ತಕ್ಷಣ ನನಗೆ ಏನೋ ಆಗಿದೆ ಅನ್ನೋ ಒಂದು ಭಯ ಕಾಡೋದು ಸಹಜ.
2: ಭಯ ಇದ್ದೇ ಇರುತ್ತೆ. ನಾವು ಅವರಿಗೆ ಸರಿಯಾಗಿ ಮಾಹಿತಿಯನ್ನು ನಮ್ಮ ಮಾಹಿತಿ ಪತ್ರದಲ್ಲಿರುತ್ತೆ ಅಂದ್ರೆ ಕನ್ಸರ್ನ್ ಪೇಪರ್ ನಲ್ಲಿ ಇದ್ದೇ ಇರುತ್ತೆ. ನಾವು ಅವ್ರನ್ನ ಕನ್ಸರ್ನ್ ತಗೊಂಡು ಅವ್ರಿಗೆಲ್ಲ ತಿಳಿ ಹೇಳ್ತೀವಿ ಯಾವ ತರ ನಿಮ್ಗೆ ಇಫೆಕ್ಟ್ ಆಗುತ್ತೆ ಮಗುಗೆ ತಾಯಿಗೆ. ಮಾರ್ಬಿಡಿಟಿ ಅಂಡ್ ಮಾರ್ಟಾಲಿಟಿ ಅಂತಂದ್ರೆ ರೋಗ ಮತ್ತು ಸಾವು ಹೇಗೆ ಅದರಿಂದ ಇಫೆಕ್ಟ್ ಆಗುತ್ತೆ, ಅದರಿಂದ ಅದೇ ತರ ನಾವು ಹೇಗೆ ಅದನ್ನ ಸರಿಪಡಿಸಬಹುದು, ತಾಯಿ ಅಥವಾ ಮಗುವಿನ ರೋಗವನ್ನು ಹೇಗೆ ಸರಿಪಡಿಸಬಹುದು ಅಂತ ನಾವು ಹೇಳ್ತೀವಿ. ಒಂದಷ್ಟು ಜನ ಒಪ್ತಾರೆ, ಒಪ್ಪಿ ತಮ್ದು ಏನಿದೆ ನೀವ್ ಮಾಡಿ ನಾವು ಸೈನ್ ಮಾಡ್ತೀವಿ ಅಂತ ಕನ್ಸರ್ನ್ ತಗೊಂಡೇನೆ ಇದನ್ನ ನಾವು ಸಂಶೋಧನೆ ಮಾಡ್ತಿರೋದು.
0: ಈಗ ಡಾಕ್ಟರ್ ಸರ್ಜಾ ಅವರೇ, ಒಬ್ಬ ಮಹಿಳೆಗೆ ಗರ್ಭಾವಸ್ಥೆಯಲ್ಲಿ ಸ್ವಲ್ಪ ಅಧಿಕ ರಕ್ತದೊತ್ತಡ ಆಗುವುದು ಸಾಮಾನ್ಯ ಅಂತ ನಾವು ತಿಳ್ಕೊಂಡಿದ್ದೀವಿ. ತಾವು ಮಾತಾಡ್ತಾ ಹೇಳಿದಾಗೆ ಪಾದಗಳ ಮೇಲೆ ಊತ ಆಗಿರ್ಬೋದು, ಮುಖದಲ್ಲಿ ಸ್ವಲ್ಪ ಬಾವು ಕಾಣಿಸ್ಕೊಳ್ಬಹುದು, ಅಂತ ಸಮಯದಲ್ಲಿ ಗೈನಕಾಲಜಿಸ್ಟ್ ಹೇಳ್ತಾರೆ ಉಪ್ಪನ್ನ ಕಡಿಮೆ ಸೇವಿಸ್ರಿ ಅಂತ. ಈ ಒಂದು ಅಧಿಕ ರಕ್ತದ ಒತ್ತಡಕ್ಕೂ ಈಗ ತಾವು ಹೇಳಿದ ಈ ಎಕ್ಲಾಂಪ್ಸಿಯಾಗೂ ಏನು ವ್ಯತ್ಯಾಸ ಇದೆ?
1: ಈಗ ನಾವು ಮುಂಚೆ ಹೇಳ್ತಿರೋ ಉಪ್ಪು ಕಡಿಮೆ ತಿನ್ಬೇಕು, ಬಟ್ ಈಗ ಪ್ರೂವ್ ಆಗಿದೆ ಉಪ್ಪು ತಿನ್ನೋದಕ್ಕೆ ಅದಕ್ಕೂ ಏನು ರಿಲೇಷನ್ ಇಲ್ಲ. ಅದು ಎದಕ್ಕೆ ಆಗ್ತಾ ಇದೆ ಅಂದ್ರೆ ಅದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು. ಮತ್ತೆ ಈಗ ತುಂಬಾ ಜನನು ಕೇಳ್ತಾರೆ ಮುಂಚೆ ಇಷ್ಟು ಇರ್ತಿರ್ಲಿಲ್ಲ ಈಗ ಯಾಕೆ ಇರ್ತಾ ಇದೆ, ಯಾಕಂದ್ರೆ ಇದು ನಮ್ಮ ಜೀವನ ಶೈಲಿ ತುಂಬಾ ಬದಲಾಗಿದೆ. ಈ ಲೈಫ್ ಸ್ಟೈಲ್ ಎಲ್ಲರದು ಚೇಂಜ್ ಆಗ್ಬಿಟ್ಟಿದೆ. ಆಮೇಲೆ ನಾವು ಊಟ ಮಾಡೋದು ಸಹ ಎಷ್ಟು ಮಟ್ಟಿಗೆ ಅದು ಆಹಾರ ಜನಕ್ಕಿದೆ, ಎಷ್ಟು ಮಟ್ಟಿಗೆ ಅದರಲ್ಲಿ ಪೆಸ್ಟಿಸೈಡ್ಸ್ ಮಿಕ್ಸ್ಡ್ ಆಗಿದೆ ಅದು ಗೊತ್ತಿಲ್ಲ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ ಎಂಡೋಕ್ರೈನ್ ಡಿಸ್ಟ್ರಪ್ಟರ್ಸ್ ಅಂತೀವಿ. ಅಂದ್ರೆ ಈ ಪ್ರತಿಯೊಂದು ಸೇವನೆ ನಾವು ಪ್ಲಾಸ್ಟಿಕ್ ನಲ್ಲಿ ಮಾಡ್ತಾ ಇದೀವಿ. ಈ ಪ್ಲಾಸ್ಟಿಕ್ ಕೂಡ ಕೆಲವೊಂದು ಟಾಕ್ಸಿಕ್ ಕೆಮಿಕಲ್ಸ್ ರಿಲೀಸ್ ಮಾಡುತ್ತೆ. ಇವೆಲ್ಲ ಸೇರ್ಬಿಟ್ಟು ನಮ್ಮ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುತ್ತೆ. ಇದು ಒಂದು ರೀಸನ್ ಇರಬಹುದು ಅಂತಾನೂ ಇದೆ. ಇನ್ನೊಂದಿದೆ ಪಾಲಿಸಿಸ್ಟಿಕ್ ಓವೇರಿಯನ್ ಡಿಸೀಸ್ ಅಂತ. ಇದು ಚಿಕ್ಕ ಮಕ್ಕಳಿಂದಾನೇ ಬರ್ತಾ ಇದೆ. ಈಗ ಮುಂಚೆ ಮಕ್ಕಳು ತುಂಬಾ ಆಕ್ಟಿವ್ ಇರ್ತಾ ಇದ್ರು, ಇದು ಈಗ ನೋಡ್ತಾ ಇದೀವಿ. ಅವ್ರ 6ನೇ 7ನೇ ಬಂದ್ರು ಅಂತಂದ್ರೆ ಅವರು ಹೊರಗಡೆ ಆಟಕ್ಕೆ ಹೋಗೋದಿಲ್ಲ. ಇದರಿಂದ ಏನಾಗ್ತಾ ಇದೆ, ಒಬೆಸಿಟಿ ಬೆಳೀತಾ ಇದೆ. ಆಮೇಲೆ ಇದೇ ಒಬೆಸಿಟಿ ದಿಂದ ಏನಾಗ್ತಾ ಇದೆ,

0: ಅವ್ರದ್ದು ಋತುಚಕ್ರ ಎಫೆಕ್ಟ್ ಆಗ್ತಾ ಇದೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇಂದ. ಸೊ ಎಲ್ಲಾನು ಫ್ಯಾಕ್ಟರ್ಸ್ ಆಕ್ಟ್ ಆಗ್ತಾ ಇದೆ. ಒಂದು ಒಬೆಸಿಟಿ ಆಗ್ತಾ ಇದೆ, ಒಂದು ಲೈಫ್ ಸ್ಟೈಲ್ ಅಂದ್ರೆ ಸ್ವಲ್ಪನೂ ಫಿಸಿಕಲ್ ಆಕ್ಟಿವಿಟಿ ತುಂಬಾ ಕಡಿಮೆ ಆಗಿದೆ ಈಗಿನ ಮಕ್ಕಳಲ್ಲಿ, ಪ್ಲಸ್ ನಾವು ಉಣ್ಣೋ ತಿನ್ನೋದಲ್ಲಿ ಪೆಸ್ಟಿಸೈಡ್ಸ್ ಇದೆ, ಪ್ಲಸ್ ಈ ಎಂಡೋಕ್ರೈನ್ ಡಿಸ್ಟರ್ಬ್ಸ್, ಎಲ್ಲಾ ಸೇರಿಬಿಟ್ಟು ಏನ್ ಮಾಡ್ತಾ ಇದೆ, ಎಲ್ಲಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಾಸ್ ಮಾಡಿ ಈ ತರಕ್ಕೆ ಜಾಸ್ತಿ ಚಾನ್ಸಸ್ ಕೊಡ್ತಾ ಇದೆ. ಅದಕ್ಕೆ ನಾವು ಈಗ ಪ್ರೆಗ್ನೆನ್ಸಿನಲ್ಲಿ ನಾವು ಈಗ ಮುಂಚೆ ನಾವು 100 ಜನರಲ್ಲಿ ಒಬ್ರು ಅಥವಾ ಇಬ್ರು ಡಯಾಬಿಟಿಕ್ಸ್ ನೋಡ್ತಿದ್ವಿ, 5-6 ಪ್ರೀ ಎಕ್ಲಾಂಪ್ಸ್ ಪೇಷಂಟ್ ನೋಡ್ತಾ ಇದೀವಿ. ಬಟ್ ಈಗ ನಾವು 5-10 ವರ್ಷದಿಂದಾನೆ ನಮ್ KMCRI ನಲ್ಲಿನೇ ಟ್ರೀಟ್ಮೆಂಟ್ ಕೊಡೋದು ಮ್ಯಾಕ್ಸಿಮಮ್ ಸುತ್ತಮುತ್ತ ನಮ್ಮ ಡಿಸ್ಟ್ರಿಕ್ಟ್ಸ್ ವಿಲೇಜ್ ಇಂದ. ನಾವು ಈ KMCRI ನಲ್ಲಿ ಕೂಡ ಪ್ರತಿ 5th or 6th person ಇಸ್ ಅ ಡಯಾಬಿಟಿಕ್ ಪೇಷಂಟ್ ಅಂಡ್ ಎವ್ರಿ 12th or 14th person ಕಮಿಂಗ್ ವಿತ್ ಹೈ ರಿಸ್ಕ್ ಫಾರ್ ಪ್ರೀ ಎಕ್ಲಾಂಪ್ಸಿಯಾ. ಸೊ ಇದರಿಂದ ನಾವು ಇದಕ್ಕೂ ಎಷ್ಟೆಲ್ಲ ಚೇಂಜ್ ಆಗೋದ್ರಿಂದ, ಇನ್ನು ಇದರಿಂದ ಲೈಫ್ ಥ್ರೆಟ್ನಿಂಗ್ ಕಾಂಪ್ಲಿಕೇಶನ್ಸ್ ಆಗೋದ್ರಿಂದ ನಾವು ಇದಕ್ಕೆ ಈಗಿಂತ ನಮ್ಮ ಮಕ್ಕಳಿಗೆಲ್ಲ ಲೈಫ್ ಸ್ಟೈಲ್ ಹೇಳಿದ್ರೆ ಹೆಣ್ಮಕ್ಳಿಗೆ ಸ್ವಲ್ಪ ಫಿಸಿಕಲ್ ಆಕ್ಟಿವಿಟಿ ಎಕ್ಸಸೈಸ್ ಇನ್ನೆಲ್ಲ ನಾವು ಇಂಪಾರ್ಟೆನ್ಸ್ ಕೊಟ್ರೆ ಮುಂದೆ ಅವರು ಗರ್ಭಿಣಿ ಆದಾಗ ಇತರ ಇನ್ಸಿಡೆಂಟ್ಸ್ ಕಡಿಮೆ ಆಗಬಹುದು ಅಂತ ಅದಕ್ಕೆ ನಾವು ಅವೇರ್ನೆಸ್ ತರ್ತಾ ಇದೀವಿ.
1: ಈಗ ಡಾಕ್ಟರ್ ಸಹಜ ಅವರೇ, ಒಬ್ಬ ಗರ್ಭಿಣಿಯಲ್ಲಿ ಪ್ರೀ ಎಕ್ಲಾಂಪ್ಸಿಯ ಆಗಿದೆ ಅಂದಾಗ ಅವಳ ಒಂದು ದೇಹದಲ್ಲಿ ಏನು ಲಕ್ಷಣಗಳು ಕಂಡು ಬರ್ತವೆ?
0: ಈಗ ಜನನಿ ಸುರಕ್ಷಾ ಯೋಜನಾ ಅಂತ ಏನು ಬಂದಿದೆ, ಅವ್ರಿಗೆ ಫಸ್ಟ್ ವಿಸಿಟ್ಗೆನೆ ಅವರು ರಿಜಿಸ್ಟ್ರೇಷನ್ ಮಾಡಿದ್ರೆ ಗವರ್ಮೆಂಟ್ ಅವರಿಗೆ ಪ್ರತಿ 3 ಮಂತ್ಸ್ಗೆ 500 ರೂಪೀಸ್ ತಮ್ಮ ಬರೀ ಆರೋಗ್ಯ ಮಾಡಕ್ಕೆ ತಗೋತಾ ಇದೆ. ಅದಕ್ಕೋಸ್ಕರ ನೋಂದಿನಿ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಆಮೇಲೆ ಪ್ರತಿಯೊಬ್ಬರಿಗೆ ಹಳ್ಳಿಯಲ್ಲಿ ಆಶಾ ವರ್ಕರ್ ಇದ್ದಾರೆ. ಸೊ ನಾವೇನ್ ಹೇಳ್ತೀವಿ ಅಂತಂದ್ರೆ ಪ್ರತಿ 4 ವಾರಗೆ ಅವ್ರು BP ಟೆಸ್ಟ್ ಮಾಡಿಸ್ಬೇಕು ಮತ್ತು ಯೂರಿನ್ ಟೆಸ್ಟ್ ಮಾಡಿಸ್ಬೇಕು. ಸೊ ಪ್ರೀ ಎಕ್ಲಾಂಪ್ಸ್ ನಲ್ಲಿ ಏನಾಗುತ್ತೆ ಅಂದ್ರೆ ಇವ್ರದ್ದು BP ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಾವು ಕಟ್ ಆಫ್ ತಗೋತೀವಿ 140/90. ಸೊ 5th month ಆದ್ಮೇಲೆ ಯಾವ ಪ್ರೆಗ್ನೆಂಟ್ ವುಮನ್ಗೂ ಕೂಡ ಒಂದ್ BP ರೀಡಿಂಗ್ ಮೋರ್ ದನ್ 140/90 ಬಂತು ಅಂದ್ರೆ ಅಥವಾ ಯೂರಿನ್ ನಲ್ಲಿ ಆಲ್ಬುಮಿನ್ ಅಂತ ಇರುತ್ತೆ. ಸೊ ಈ ಪ್ರೀ ಎಕ್ಲಾಂಪ್ಸ್ದಿಂದ ಫಸ್ಟ್ ಎಫೆಕ್ಟ್ ಆಗೋದು ಕಿಡ್ನಿ. ಸೊ ಕಿಡ್ನಿ ಎಫೆಕ್ಟ್ ಆಗೋದ್ರಿಂದ ಆಲ್ಬುಮಿನ್ ಯೂರಿನ್ ಅಲ್ಲಿ ಕಂಡು ಬರುತ್ತೆ. ಸೊ ನಾವು ಎಲ್ಲಾ ಆಶಾ ವರ್ಕರ್ಸ್ ಮತ್ತು ಪ್ರೈಮರಿ ಹೆಲ್ತ್ ಸೆಂಟರ್ ಏನ್ ಹೇಳುವುದಂದ್ರೆ ಪೇಷಂಟ್ ನ ಕ್ಲೋಸ್ ಆಗಿ ಮಾನಿಟರ್ ಮಾಡಬೇಕು. ಆಮೇಲೆ ತುಂಬಾ ಕಾಲು ಊತ ಬಂತು, ಹೊಟ್ಟೆ ಊತ ಬಂದಿದೆ ಅಥವಾ ಯೂರಿನ್ ಫ್ರೀಕ್ವೆನ್ಸಿ ಕಡಿಮೆ ಆಗಿದೆ ಅಂದ್ರೆ ಇವರೆಲ್ಲ ಪೇಷಂಟ್ಸ್ ನ ಹೈಯರ್ ಸೆಂಟರ್ಗೆ ಅಂದ್ರೆ KMCRI ಅಥವಾ ಎನಿ ಟರ್ಷರಿ ಮೆಡಿಕಲ್ ಕೇರ್ ಸೆಂಟರ್ಗೆ ರೆಫರ್ ಮಾಡಬೇಕು. ನಾವು ಎದಕ್ಕೆ ಇನ್ಸಿಸ್ಟ್ ಮಾಡ್ತೀವಿ ಕಿ ಅವರು ಹೈಯರ್ ಸೆಂಟರ್ಗೆ ರೆಫರ್ ಮಾಡಬೇಕು ಅಂತಂದ್ರೆ, ಯಾಕಂದ್ರೆ ಯಾವ ತರ ಪೇಷಂಟ್ಗೆ ಯಾವ ತರ ಕಾಂಪ್ಲಿಕೇಶನ್ ಆಗುತ್ತೆ ಅಂತ ಆಂಟಿಸಿಪೇಟ್ ಮಾಡೋದು ತುಂಬಾ ಕಷ್ಟ. ಒಮ್ಮೆ ಕಾಂಪ್ಲಿಕೇಶನ್ ಆದ್ಮೇಲೆ ಅವರು ಟ್ರೀಟ್ಮೆಂಟ್ ಆ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಕಮ್ಯುನಿಟಿ ಸೆಂಟರ್ ನಲ್ಲಿ ಇರಬಹುದು ಇರದೇ ಇರಬಹುದು. ಫಾರ್ ಎಕ್ಸಾಂಪಲ್ ಈಗ ಪಲ್ಮರಿ ಇಡಿಮಾ ಅಂತೀವಿ, ಒಮ್ಮೆ ಲಂಗ್ಸ್ ನಲ್ಲಿ BP ಜಾಸ್ತಿ ಆಗಿ ನೀರು ತುಂಬಿಕೊಂಡ್ರೆ ಅವ್ರಿಗೆ ವೆಂಟಿಲೇಟರ್ ಸಪೋರ್ಟ್ ಬೇಕಾಗುತ್ತೆ, ಅರವಳಿಕೆ ಡಾಕ್ಟರ್ ಬೇಕಾಗುತ್ತೆ, ಅದೆಲ್ಲೂ ಇರಬಹುದು ಇರಲೇ ಇರಬಹುದು. ಸೊ ಆ ರಿಸ್ಕ್ ಬೇಡ ಅಂತಂದ್ರೆ ನಾವು ಅದಕ್ಕೆ ಪ್ರತಿ ಆಶಾ ವರ್ಕರ್ ಆಗ್ಲಿ ಅಥವಾ ಪ್ರೈಮರಿ ಹೆಲ್ತ್ ಸೆಂಟರ್ ನಲ್ಲಾಗ್ಲಿ ಅವ್ರಿಗೆ ನಾವು ಹೇಳುದು ಅಷ್ಟೇ, ನಿಮ್ಗೆ ಒಮ್ಮೆ ಪೇಷಂಟ್ ಪ್ರೀ ಎಕ್ಲಾಂಪ್ಸಿಯಾ ಬಂದಿದೆ ಅಂದ್ರೆ ಅವರಿಗೆ ಹೈಯರ್ ಸೆಂಟರ್ಗೆ ವಿಚ್ ಹ್ಯಾಸ್ ICU ಫೆಸಿಲಿಟೀಸ್, ICU ಫೆಸಿಲಿಟೀಸ್ ರೌಂಡ್ ದ ಕ್ಲಾಕ್ ಎನೆಸ್ಥೆಟಿಸ್ಟ್ ಇರೋ ಸೆಂಟರ್ಗೆ ರೆಫರ್ ಮಾಡಬೇಕು. ಸೊ ಯೂಶಲಿ ನಮ್ KMCRI ಎಲ್ಲ ಬರುದು ಎಲ್ಲ ಸುತ್ತಮುತ್ತ PHC CHC ಇಂದ 108 ಆಂಬ್ಯುಲೆನ್ಸ್ ಸರ್ವಿಸ್ ತುಂಬಾ ಚೆನ್ನಾಗಿ ನಡೀತಾ ಇದೆ. ಅವರೆಲ್ಲ ಪೇಷಂಟ್ಸ್ ಬಂದು ನಮ್ಗೆ ರೆಫರ್ ಆಗ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ನಾವು ಅವ್ರಿಗೆ ಇವ್ಯಾಲ್ಯೂಯೇಟ್ ಮಾಡಿ.
1: ಈಗ ಈ ತರ ಪ್ರೀ ಎಕ್ಲಾಂಪ್ಸಿಯ ಇರುವಂತಹ ಗರ್ಭಿಣಿಯರಿಗೆ ಏನು ರಿಸ್ಕ್ ಫ್ಯಾಕ್ಟರ್ ಇದೆ?
0: ಇದು ರಿಸ್ಕ್ ಫ್ಯಾಕ್ಟರ್ಸ್ ಅಂತಂದ್ರೆ ಮುಂಚೆ ಫಸ್ಟ್ ಇಸ್ ಲೇಟ್ ಮ್ಯಾರೇಜ್, ಅಂದ್ರೆ ಯಾರು ಫಸ್ಟ್ ಪ್ರೆಗ್ನೆನ್ಸಿ 30 ಅಥವಾ 35 ವರ್ಷ ಆದ್ಮೇಲೆ ಆಗ್ತಾ ಇದ್ದಾರೆ ಅಥವಾ ಯಾರು 10-15 ವರ್ಷ ಆದ್ಮೇಲೆ ಪ್ರೆಗ್ನೆಂಟ್ ಆಗ್ತಾ ಇದ್ದಾರೆ. ಕೆಲವರಿಗೆ ಲೇಟ್ ಆಗುತ್ತೆ ಪ್ರೆಗ್ನೆನ್ಸಿ ನಲ್ಲಿ, ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇರ್ಬೋದು, ಇನ್ ಕೆಲವರಿಗೆ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್ ಇರ್ಬೋದು ಅವ್ರು ಪ್ರೆಗ್ನೆಂಟ್ ಆಗಿದ್ದಾರೆ ಅವ್ರಿಗೂ ಹೈ ರಿಸ್ಕ್ ಇರುತ್ತೆ, ಇನ್ ಕೆಲವರಿಗೆ ತುಂಬಾನೇ ದಪ್ಪ ಇರುತ್ತಾರೆ ಒಬೆಸಿಟಿ ಇರುತ್ತೆ ಡಯಾಬಿಟಿಕ್ಸ್ ಇರ್ತಾರೆ ಅವ್ರಿಗೂ ಕೂಡ ಈ ತರ ಪ್ರಾಬ್ಲಮ್ ಇರುತ್ತೆ ಅಥವಾ ಏನಾದ್ರೂ ಅವ್ರಿಗೆ ಕಿಡ್ನಿ ಪ್ರಾಬ್ಲಮ್ಸ್ ಇತ್ತು ಅಂತಂದ್ರೆ ಅಥವಾ ಕನೆಕ್ಟಿವ್ ಟಿಶ್ಯೂ ಡಿಸಾರ್ಡರ್ಸ್ ಇದೆ, ಇವರೆಲ್ಲ ಹೈ ರಿಸ್ಕ್ ಫ್ಯಾಕ್ಟರ್ಸ್. ಸಿಂಗಲ್ ಪ್ರೆಗ್ನೆನ್ಸಿ ಇರೋ ಬದಲು ಟ್ವಿನ್ ಜೆಸ್ಟೇಷನ್, ಮಲ್ಟಿಪಲ್ ಪ್ರೆಗ್ನೆನ್ಸಿ ಇದೆ ಅಂತ ಪ್ರೆಗ್ನೆನ್ಸಿ ಚೇಂಜಸ್ ತುಂಬಾ ಜಾಸ್ತಿ ಇರುತ್ತೆ, ಅವರು ಕೂಡ ರಿಸ್ಕ್ ಫ್ಯಾಕ್ಟರ್ ಆಗ್ತಾರೆ ಪ್ರೀ ಎಕ್ಲಾಂಪ್ಸಿಯಾಗೆ.
1: ಈಗ ಬೆಳಗಾವಿಯ KLE ಇದರದ ಒಂದು ಯೂನಿಟ್ ಇದೆ, ಇದರ ಒಂದು ವಿಭಾಗವಾಗಿ ತಾವು ಹುಬ್ಬಳ್ಳಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಅಂತ ಹೇಳಿದ್ರಿ. ಈ ಸಂಶೋಧನೆಯಿಂದ ಏನನ್ನ ನೀವು ಜನರಿಗೆ ಮುಟ್ಟಿಸ್ಲಿಕ್ಕೆ ಹೊಂಟೀರಿ
2: ಅಂದ್ರೆ, ಈಗ ಪ್ರೀ ಎಕ್ಲಾಂಪ್ಸಿಯಾದಿಂದ ಮಾರ್ಬಿಡಿಟಿ ಏನ್ ಮೋರ್ಟಾಲಿಟಿ ಏನ್ ಇದೆಯಲ್ಲ ಅದನ್ನ ನಾವು ತಡೆಹಿಡಿಬಹುದು. ಆಮೇಲೆ ಮಗು ಅದಿ ಪ್ರಸವ ಪೂರ್ವ ಜನನ ಏನಾಗ್ತದಲ್ಲ ಅದನ್ನ ಕಂಡುಹಿಡಿಬಹುದು. ಈಗ ಅವರಿಗೆ ಪ್ರೀ ಎಕ್ಲಾಂಪ್ಸಿಯಾ ಇದೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಅದ್ರಲ್ಲಿ ನಾವು ಒಂದಿಷ್ಟು ವ್ಯಾಲ್ಯೂಸ್ ನೋಡ್ತೇವೆ. ಅದೇನಾದ್ರೂ ನಾರ್ಮಲ್ ಇದ್ರೆ ಪ್ರೆಗ್ನೆನ್ಸಿ ಕಂಟಿನ್ಯೂ ಮಾಡಬಹುದು 37 ವಾರ ಅಲ್ಲಿವರೆಗೆ, ಇಲ್ಲ ಅಂದ್ರೆ ಅದು ವ್ಯಾಲ್ಯೂಸ್ ನಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾವು ಡೆಲಿವರಿ ಮಾಡಿಸ್ಲೇಬೇಕು. ಯಾಕಂದ್ರೆ ತಾಯಿಗೂ ಕಷ್ಟ ಮಗುಗೂ ಕಷ್ಟ. ಆಮೇಲೆ ಅದ್ರ ಜೊತೆ ಅವಳು ಏನಾದ್ರೂ ಲಿವರು ಡ್ಯಾಮೇಜ್ ಆಗುತ್ತೆ, ಆಮೇಲೆ ಇನ್ನ ಅದರ್ ಆರ್ಗನ್ಸ್ ಡ್ಯಾಮೇಜ್ ಆಗ್ತವೆ, ಆಮೇಲೆ ಮಾರ್ಬಿಡಿಟಿ ಅಂಡ್ ಮೋರ್ಟಾಲಿಟಿ ನಾವು ಕಂಡುಹಿಡಿಬಹುದು. ತಾಯಿ

0: ಹಾಗೆ ಮಗುವಿಂದು.
1: ಅಂದ್ರೆ ಈ ಎಲ್ಲ ಅಡ್ವಾಂಟೇಜ್ ಗಳು ಇದೆ
0: ಇದೆ
1: ಇದನ್ನ ಮಾಡಿಸ್ಕೊಳ್ಳೋದ್ರಿಂದ ಅಂತ. ಈಗ ಡಾಕ್ಟರ್ ಸಹಜ ಅವ್ರೆ, ವೈದ್ಯಕೀಯವಾಗಿ ಈ ಪ್ರೀ ಎಕ್ಲಾಂಪ್ಸಿಯಾ ಇರುವಂತ ಗರ್ಭಿಣಿಗೆ ಏನು ಚಿಕಿತ್ಸಾ ವಿಧಾನ ಇದೆ?
2: ಈಗ ನಮ್ಗೆ ಅದು ಎಕ್ಸಾಕ್ಟ್ ಕಾಸ್ ಯಾಕೆ ಬರ್ತಾ ಇದೆ ಅಂತ ಇನ್ನುವರೆಗೂ ನಾವು ಕಣ್ಣು ಹಿಡ್ದಿಲ್ಲ. ನಮ್ಗೆ ಓನ್ಲಿ ಏನ್ ಗೊತ್ತು, ಈ ತರ ಕಾಂಪ್ಲಿಕೇಶನ್ಸ್ ಆಗತ್ತೆ ಅಂತ. ಸೊ ಟ್ರೀಟ್ಮೆಂಟ್ ಅನ್ನ ಬರೀ ಬಿ ಪಿ ಜಾಸ್ತಿ ಇತ್ತು ಅಂದ್ರೆ ಅವ್ರಿಗೆ ಬಿ ಪಿ ಟ್ಯಾಬ್ಲೆಟ್ಸ್ ಹಾಕ್ಬಿಟ್ಟು ನಾವು ಹಾಸ್ಪಿಟಲ್ ನಲ್ಲೇ ಅಡ್ಮಿಟ್ ಮಾಡಿಕೊಂಡು ಅವ್ರಿಗೆ ಮಾನಿಟರ್ ಮಾಡ್ತೀವಿ. ಯಾವಾಗ ಅವ್ರಿಗೆ ತಲೆನೋವು ಬರೋದು ಅಥವಾ ಕಣ್ಣು ಮಂಜು ಕಾಣೋದು, ಎದೆ ಉರಿಯೋದು, ಇವೆಲ್ಲ ನಾವು ಅದಕ್ಕೆ ಇಮಿನೆಂಟ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂತೀವಿ. ಅಂದ್ರೆ ಇದು ಬಿ ಪಿ ನಾವು ಪ್ರೆಗ್ನೆನ್ಸಿ ನಲ್ಲಿ ಕಂಟ್ರೋಲ್ ಪ್ರೀ ಎಕ್ಲಾಂಪ್ಸ್ ಕಂಟ್ರೋಲ್ ಮಾಡ್ಲಿಲ್ಲ ಟ್ಯಾಬ್ಲೆಟ್ಸ್ ಇಂದ ಅವ್ರಿಗೆ ಫಿಟ್ಸ್ ಬರೋ ಚಾನ್ಸಸ್ ಇರುತ್ತೆ. ಅದಕ್ಕೆ ನಾವು ಎಕ್ಲಾಂಪ್ಸಿಯಾ ಅಂತೀವಿ. ಸೊ ಯಾವಾಗ ತಾಯಿ ಬಿ ಪಿ ಜಾಸ್ತಿ ಇದೆ, ಕಾಲು ಊತ ಇದೆ, ಅದ್ರ ಜೊತೆ ಅವಳಿಗೆ ಕಣ್ಣು ಮನ್ಸ್ ಕಾಣಿಸ್ತಾ ಇದೆ, ತಲೆ ನೋವು ಅಂತಿದ್ದಾಳೆ ಅಥವಾ ಎದೆ ಉರಿ ಅಂತದ, ಅಂತವ್ರಿಗೆ ನಾವು ಹೀಗೆ ಬಿಟ್ರೆ ಮುಂದೆ ಫಿಟ್ಸ್ ಬರೋ ಚಾನ್ಸಸ್ ಇದೆ ಅಂದ್ಕೊಂಡು ನಾವು ಏನ್ ಮಾಡ್ತೀವಿ, ಅವ್ರಿಗೆ ಪ್ರೆಗ್ನೆನ್ಸಿನ ಟರ್ಮಿನೇಟ್ ಮಾಡ್ತೀವಿ. ಸೊ ನಾವು ಎದಕ್ಕೆ ಅಡ್ಮಿಟ್ ಮಾಡ್ಕೋತೀವಿ ಅಂತಂದ್ರೆ, ಎದಕ್ಕೆ ಅವ್ರನ್ನ ನಾವು ಒ ಪಿ ಡಿ ಬೇಸಿಸ್ ನಲ್ಲಿ ಟ್ರೀಟ್ಮೆಂಟ್ ಕೊಡೋದಿಲ್ಲ ಅಂತಂದ್ರೆ, ಈ ತರ ಕಾಂಪ್ಲಿಕೇಶನ್ನೇ ಆಗತ್ತೆ ಅಂದ್ರೆ ಪ್ರಿಡಿಕ್ಟ್ ಮಾಡೋದು ತುಂಬಾ ಕಷ್ಟ. ಕೆಲವರಿಗೆ ಫಿಟ್ಸ್ ಬರುತ್ತೆ, ಅದಕ್ಕೆ ವಾಸ್ಕ್ಯುಲರ್ ಥ್ರೋಂಬೋಸಿಸ್ ಆಗ್ಬಿಟ್ಟು ಕೆಲವರಿಗೆ ಫಿಟ್ಸ್ ಬರುತ್ತೆ, ಸೆರೆಬಲ್ ಇಡೀಮ್ ಆಗುತ್ತೆ. ಇನ್ ಕೆಲವರಿಗೆ ಲಿವರ್ ಎಫೆಕ್ಟ್ ಆಗ್ಬಿಟ್ಟು ಡೆಲಿವರಿ ಟೈಮ್ ರಕ್ತ ಸ್ರಾವ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ ಕೆಲವರಿಗೆ ಪ್ಲೇಟ್ಲೆಟ್ಸ್ ಕೌಂಟ್ ತುಂಬಾ ಕಡಿಮೆ ಆಗುತ್ತೆ. ಸೊ ಯಾವ ಪೇಷಂಟ್ ಗೆ ಏನಾಗುತ್ತೆ ಅಂತ ಹೇಳೋದು ತುಂಬಾ ಡಿಫಿಕಲ್ಟ್ ಆಗುತ್ತೆ. ಅದಕ್ಕೆ ಅವ್ರಿಗೆ ನಾವು ಅಡ್ಮಿಟ್ ಮಾಡಿಬಿಟ್ಟು ದಿವಸಕ್ಕೆ 4 ಸತಿ ಅವ್ರದ್ದು ಬಿ ಪಿ ನೋಡ್ಬಿಟ್ಟು ಯೂರಿನ್ ಟೆಸ್ಟ್ ಡೈಲಿ ಮಾಡಿ ಅವ್ರು 1 in 2 days, 3 days ಬ್ಲಡ್ ಟೆಸ್ಟ್ ಮಾಡಿ ಪ್ಲಸ್ ಈ ಪ್ರೀ ಎಕ್ಲಾಂಪ್ಸ್ ಅಂದ್ರೆ ಮಗು ಎಷ್ಟು ಮಟ್ಟಿಗೆ ಎಫೆಕ್ಟ್, ಯಾಕಂದ್ರೆ ಬಿ ಪಿ ಇರೋದ್ರಿಂದ ಮಗುಗೂ ಕೂಡ ರಕ್ತ ಸರಿಯಾಗಿ ಹೋಗ್ತಾ ಇರೋಲ್ಲ, ಅದಕ್ಕೋಸ್ಕರ ಅದಕ್ಕೆ ಬೆಳವಣಿಗೆ ಕಡಿಮೆ ಇರುತ್ತೆ, ನೀರು ಕಡಿಮೆ ಆಗುತ್ತೆ. ಸೊ ಒಂದ್ ಲೆವೆಲ್ ರೀಚ್ ಆಗ್ಬೋದು ಕಿ ಮಗು ಇನ್ನೇ ನಾವು ಡೆಲಿವರಿ ಮಾಡ್ಲಿಲ್ಲ ಅಂತಂದ್ರೆ ಸಾಯೋ ಚಾನ್ಸಸ್ ಇರುತ್ತೆ. ಇದನ್ನೆಲ್ಲ ನಾವು ಮಾನಿಟರ್ ಮಾಡಬಹುದು, ಅದಕ್ಕೋಸ್ಕರ ಅವ್ರನ್ನೇ ಅಡ್ಮಿಟ್ ಮಾಡಿಬಿಟ್ಟೇನೆ ನಾವು ಡಿಸೈಡ್ ಮಾಡ್ತೀವಿ. ಇಲ್ಲ ಪೇಷಂಟ್ ಕಂಡೀಷನ್ ತುಂಬಾ ಸೀರಿಯಸ್ ಇದೆ, ಇನ್ನು ವೇಟ್ ಮಾಡಿದ್ರೆ ಅವಳ ಜೀವನಕ್ಕೆ ಅಪಾಯ ಆಗ್ತಾ ಇದೆ ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಕೊಡೋದು ತಾಯಿಗೆ, ಆಮೇಲೆ ಮಗುಗೆ. ಇಲ್ಲ ಮಗುಗೆ ಆಲ್ರೆಡಿ ಎಫೆಕ್ಟ್ ಆಗಿದೆ ಅಂತಂದ್ರೆ ಇನ್ನು ನೋಡ್ತೀವಿ, ಮೋರ್ ದೆನ್ 2 kg ಇತ್ತು, ಮೋರ್ ದೆನ್ 1.5 kg ಇತ್ತು, ಈಗ ನಾವು ಡೆಲಿವರಿ ಮಾಡಿದ್ರೆ ನಾವು ಫಸ್ಟ್ ಸ್ಟೀರಾಯ್ಡ್ಸ್ ಅಂತ ಕೊಡ್ತೀವಿ. ಸ್ಟೀರಾಯ್ಡ್ಸ್ ಕೊಟ್ರೆ ಮಗು ಲಂಗ್ಸ್ ಮೆಚೂರ್ ಆಗುತ್ತೆ. ಸೊ ಸ್ಟೀರಾಯ್ಡ್ಸ್ ಕೊಟ್ಟಾದ್ಮೇಲೆ ನಾವು ಡೆಲಿವರಿ ಮಾಡ್ಕೋತೀವಿ. ಇಲ್ಲ ಎನ್ಐಸಿಯು ನಲ್ಲಿ ಡಿಪೆಂಡ್ಸ್, ಎನ್ಐಸಿಯು ಅವರ ಬೇಬಿ ಕಂಡೀಷನ್ ಮೇಲೆ ಅವರ ಇತರ ಮೇಲೆ ಡಿಪೆಂಡ್ ಆಗುತ್ತೆ. ಬಟ್ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ನಮ್ ಮದರ್ ಕಾಂಪ್ಲಿಕೇಶನ್ಸ್ ನ ನಾವು ಆದಷ್ಟು ಬೇಗ ಕಂಡುಹಿಡಿದು ಅದನ್ನ ನಾವು ಟ್ರೀಟ್ ಮಾಡಬೇಕು. ಸೊ ಆ ಕಾಂಪ್ಲಿಕೇಶನ್ ಯಾರಿಗೆ ಏನಾಗುತ್ತೆ ಅಂತ ನಮ್ಗೆ ಗೊತ್ತಿರೋದಿಲ್ಲ.
1: ಇದನ್ನೆಲ್ಲ ನೀವು ಮಾನಿಟರ್ ಮಾಡಬೇಕು, ಅವಳಿಗೆ ಬೇಕಾದಂತ ಚಿಕಿತ್ಸೆ ನೀಡಬೇಕು ಅಂದಾಗ ಆ ಗರ್ಭಿಣಿ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆಗೋದು ಅನಿವಾರ್ಯ ಅಂತ ಹೇಳಿ.
2: ನಮ್ ಕೆಎಂಸಿ ನಲ್ಲಿ ತುಂಬಾ ಪೇಷಂಟ್ಸ್ ಬರೋರು, ಅವ್ರು ಏನ್ ಅನ್ಕೋತಾರೆ, ಅವ್ರಿಗೂ ಅಲ್ಲಿ ಹೆಲ್ತ್ ಸೆಂಟರ್ ಅಲ್ಲಿ ಬಿ ಪಿ ಜಾಸ್ತಿ ಇದೆ ಅಂತ ಕಳ್ಸಿಕೊಡ್ತಾರೆ, ಅವ್ರೇನ್ ಅನ್ಕೋತಾರೆ ಈಗ ನಾವು ಬಂದಿದೀವಿ ಬಿ ಪಿ ಟ್ಯಾಬ್ಲೆಟ್ಸ್ ಕೊಡ್ತಾರೆ ನಾವು ಮನೆ ಹೋಗ್ಬೋದು ಅಂತ. ಬಟ್ ಅದು ಆತರ ಇರೋದಿಲ್ಲ. ಒಂದ್ಸತಿ ಪ್ರೆಗ್ನೆನ್ಸಿ ನಲ್ಲಿ ಬಿ ಪಿ ಬಂದ್ರೆ ಹಾಸ್ಪಿಟಲ್ ನಲ್ಲಿ ಅಡ್ಮಿಟ್ ಆಗಿ ಕರೆಕ್ಟ್ ಆಗಿ ಎಷ್ಟು ಮಟ್ಟಿಗೆ ಅವ್ರ ಪ್ರೆಗ್ನೆನ್ಸಿ ಎಫೆಕ್ಟ್ ಆಗಿದೆ ಅಂತ ಇವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಡೆಲಿವರಿ ಮಾಡ್ಕೊಂಡು ಹೋಗೋದನ್ನೇ ಇಸ್ ದ ಸೇಫೆಸ್ಟ್ ಆಪ್ಷನ್.
1: ಈಗ ಡಾಕ್ಟರ್ ಸಹಜ ಅವರು ತಾವು ಮಾತಾಡ್ತಾ ಹೇಳಿದ್ರಿ, ಈ ಎಲ್ಲ ಬರ್ಲಿಕ್ಕೆ ನಮಗೆ ಕಾರಣ ಅಂದ್ರೆ ನಮ್ಮ ಲೈಫ್ ಸ್ಟೈಲ್ ತುಂಬಾ ಬದಲಾಗಿದೆ, ಮತ್ತೆ PCOS PCOD ಅಂತ ಸಮಸ್ಯೆಗಳು ಕಾಡ್ತಾ ಇದೆ, ಒಬೆಸಿಟಿ, ಲ್ಯಾಕ್ ಆಫ್ ಆಕ್ಟಿವ್ನೆಸ್ ಇದೆಲ್ಲಾನು ಅಂತ. ಈಗ ಗರ್ಭಿಣಿಯರು ಸಾಮಾನ್ಯ ಗರ್ಭಿಣಿಯರ ತರಾನೇ ಒಂದು ಗರ್ಭಾವಸ್ಥೆಯ ಕಾಲ ಕಳಿಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತೀರಿ?
2: ಮುಂಚೆ ಫಸ್ಟ್ ನಾವ್ ಏನ್ ಮಾಡ್ತೀವಿ, ಇದು ಜಸ್ಟ್ ನಾ ಪ್ರೆಗ್ನೆಂಟ್ ಆದ್ಮೇಲೆ ಮಾಡ್ತೀನಿ ಅಂತ ಆಗೋದಿಲ್ಲ. ಇದಕ್ಕೆ ಏನಿದು ನಾವು ಮುಂಚೆ 10 ವರ್ಷ ಮುಂಚೆಯಿಂದಾನೆ ಸ್ಟಾರ್ಟ್ ಮಾಡ್ಬೇಕು. ಸೊ ನಾವು ಯಾರಿಗೂ ಏನಲ್ಲಿ ಏನಾದ್ರು ಫಿಸಿಕಲ್ ಆಕ್ಟಿವಿಟಿ ಇರಬೇಕು, ಸರಿಯಾಗಿ ಹೆಲ್ದಿ ಊಟ ಮಾಡ್ಬೇಕು, ಇದು ಆಯಿಲಿ ಮೈದಾ ಐಟಮ್ಸ್ ಅವನ್ನೆಲ್ಲ ಅವಾಯ್ಡ್ ಮಾಡ್ಬೇಕು. ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ಇಸ್ ನಮ್ ಇನ್ನೂವರೆಗೂ ಎದಕ್ಕೆ ಈ ತರ ಆಗತ್ತೆ ಅಂತ ಗೊತ್ತಿಲ್ಲ, ಎಕ್ಸಾಕ್ಟ್ ಕಾಸ್ ಇನ್ನು ಕಂಡು ಹಿಡಿತಾ ಇದ್ದಾರೆ. ಸೊ ನಾವು ಏನ್ ಮಾಡಬಹುದು ಅಂದ್ರೆ ಅಟ್ ದ ಅರ್ಲಿಯೆಸ್ಟ್ ಕೆಲವೊಂದು ಪ್ರೆಗ್ನೆಂಟ್ ಆದ ತಕ್ಷಣ ಕೆಲವೊಂದು ಟೆಸ್ಟ್ ಇರ್ತಾವೆ, ಅವು ಇನ್ಡೈರೆಕ್ಟ್ಲಿ ಹೇಳ್ಬೋದು ಕಿ ಈ ಪೇಷಂಟ್ ಗೆ ಬರೋ ಸಾಧ್ಯತೆ ಇದೆ, ಈ ಪೇಷಂಟ್ ಗೆ ಬರೋ ಚಾನ್ಸಸ್ ಇದೆ. ಸೊ ಅವನ್ನ ನಾವು ಡಾಪ್ಲರ್ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಸೊ ಅವೆಲ್ಲ ಇನ್ಡೈರೆಕ್ಟ್ ಟೆಸ್ಟ್ ಇರ್ತಾವೆ. ಸೊ ಅದು ಕಣ್ ಹಿಡಿದ್ರೆ ನಮ್ಗೆ 3rd month ನಲ್ಲೇನೆ ಗೊತ್ತಿರುತ್ತೆ, ಇಲ್ಲ ಇವಳನ್ನ ನಾವು ತುಂಬಾ ಕ್ಲೋಸ್ ಆಗಿ ಮಾನಿಟರ್ ಮಾಡ್ಬೇಕು, ಯಾಕಂದ್ರೆ ಮುಂದೆ ಇವಳಿಗೆ 7th month ನಲ್ಲಾಗ್ಲಿ, 8th month ನಲ್ಲಾಗ್ಲಿ, 9th month ಆಗ್ಲಿ ಬಿ ಪಿ ಬರೋ ಚಾನ್ಸಸ್ ಇರುತ್ತೆ. ಮತ್ ಇನ್ ಕೆಲವು ಡೋಸ್ ಆಸ್ಪ್ರಿನ್ ಅಂತ ಟ್ಯಾಬ್ಲೆಟ್ ಇರುತ್ತೆ, ಆ ಟ್ಯಾಬ್ಲೆಟ್ ಕೂಡ ನಾವು ಹಾಕ್ತೀವಿ ಯಾರು. ಬಟ್ ಇವ್ಯಾಲ್ಯೂಯೇಷನ್ ತುಂಬಾ ಇಂಪಾರ್ಟೆಂಟ್. 90% ಆಫ್ ದ ವುಮನ್ ಅವರು ಪೀರಿಯಡ್ ಮಿಸ್ ಆದ ತಕ್ಷಣನೇ ರಿಜಿಸ್ಟ್ರೇಷನ್ ಮಾಡ್ತಿದ್ದಾರೆ. ಆಮೇಲೆ ಡಾಕ್ಟರ್ ರಾಜ್ಕುಮಾರ್ ಸರ್ ಅಂತ ನಮ್ ಡೆಪ್ಯೂಟಿ ಡೈರೆಕ್ಟರ್ ಫಾರ್ ಮದರ್ ಅಂಡ್ ಚೈಲ್ಡ್ ಹೆಲ್ತ್, ಅವ್ರು ತುಂಬಾ ಕಷ್ಟಪಟ್ಟು ಟ್ರೈ ಮಾಡ್ತಿದ್ದಾರೆ ಆನ್ಲೈನ್, ಎಲ್ಲ ಬಸರಿ ಹೆಂಗಸರ್ನೆಲ್ಲ ಆನ್ಲೈನ್ ಪೋರ್ಟಲ್ ನಲ್ಲಿ ಮಾನಿಟರ್ ಮಾಡಬೇಕು. ಸೊ ಅವ್ರಿಗೇನು ರಕ್ತಹೀನತೆ ಅಂದ್ರೆ ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ಕೊಡಬೇಕು. ಸೊ ಇದೆಲ್ಲ ಇನ್ನೊಂದು ಕಂಡೀಷನ್, ಅನೀಮಿಯಾ ಇದ್ರೂ ಕೂಡ ಪ್ರೀ ಎಕ್ಲಾಂಪ್ಸ್ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂಚೆ ಟ್ಯಾಬ್ಲೆಟ್ಸ್ ಇರ್ತಿತ್ತು ಬ್ಲಡ್

0: ಇತ್ತು. ಬಟ್ ಈಗ ನಮ್ಮ ಹತ್ರ ಇಂಜೆಕ್ಷನ್ಸ್ ಇದಾವೆ, ಸೊ ಅದು ಫ್ರೀಲಿ ಅವೈಲೇಬಲ್ ಇನ್ ಆಲ್ ಗೌರ್ಮೆಂಟ್ ಹಾಸ್ಪಿಟಲ್ಸ್, ಎಫ್ ಸಿ ಎಂ ಇಂಜೆಕ್ಷನ್ ಅಂತ ಇರುತ್ತೆ. ಸೊ ಅದು ನಮ್ಮ ಕೈಯಲ್ಲಿ ಇದೆ ಟ್ರೀಟ್ಮೆಂಟ್ ತಗೊಂಡು ಅದು ಕರೆಕ್ಟ್ ಮಾಡ್ಕೊಳ್ಳೋಕೆ. ಡಯಾಬಿಟೀಸು, ವೇಟ್ ಕಂಟ್ರೋಲು, ಇದು ನಮ್ಮ ಕೈಯಲ್ಲಿ ಇದೆ. ಸೊ ಏನೇ ನಮ್ಮ ಕೈಯಲ್ಲಿದೆ ಅದನ್ನ ನಾವು ನೋಡಿಕೊಂಡು ಮಿಕ್ಕಿದ ಪ್ರೆಗ್ನೆಂಟ್ ಆದ್ಮೇಲೆ ಥರ್ಡ್ ಮಂತ್ ನಲ್ಲಿ ಸ್ಕ್ರೀನಿಂಗ್ ಅಂತ ಇರುತ್ತೆ. ಸ್ಕ್ರೀನಿಂಗ್ ನೋಡಿಕೊಂಡು ಆಮೇಲೆ ಹೈ ರಿಸ್ಕ್ ಇದ್ರೆ ಫ್ರೀಕ್ವೆಂಟ್ ಆಗಿ ಡಾಕ್ಟರ್ ತೋರಿಸೋದು, ಕೆಲವೊಂದು ಬೇರೆ ಟೆಸ್ಟ್ ಇರತ್ತೆ, ಕರೆಕ್ಟ್ ಆಗಿ ಮಾನಿಟರ್ ಮಾಡ್ಕೊಂಡು ಹೋದ್ರೆ ಬೋತ್ ತಾಯಿ ಮತ್ತೆ ಮಗುಗೆ ಇಬ್ಬರಿಗೂ ಸುರಕ್ಷಿತವಾಗಿ ಪ್ರೆಗ್ನೆನ್ಸಿ ಮತ್ತು ಡೆಲಿವರಿ ಮಾಡೋ ಚಾನ್ಸಸ್ ಇರುತ್ತೆ.
1: ಈಗ ಡಾಕ್ಟರ್ ಶ್ರೀದೇವಿ ಅವರೇ, ಅಂದ್ರೆ ಇದು ಗರ್ಭಿಣಿ ಆದ್ಮೇಲೆ ಕಂಡು ಬರುವಂತ ಒಂದು 50% ಆದ್ರೆ ಮೊದಲಿಂದನೂ ಕೂಡ ಆ ಮಹಿಳೆ ಅವಳ ಜೀವನ ಶೈಲಿ ಹೆಂಗಿದೆ, ಅವಳ ಲೈಫ್ ಸ್ಟೈಲ್ ಯಾವ ತರ ನಡೀತಾ ಇದೆ ಅನ್ನೋದ್ರ ಮೇಲೂ ಅವಲಂಬಿಸ್ತದೆ ಅಂತ ಹೇಳಿದ್ರು. ಈಗ ಪ್ರಸ್ತುತವಾಗಿ ಇನ್ನೂ ಹದಿಹರೆಯದಲ್ಲಿ ಇರ್ತಾರೆ ಮಕ್ಕಳು, ಇನ್ನೂ ಅವರು ತಾಯಿಯಂದ್ರು ಆಗೋ ಹಂತದಲ್ಲಿ ಇರ್ತಾರೆ, ಅಂತವ್ರಿಗೆ ತಾವೇನ್ ಹೇಳಕ್ ಬಯಸ್ತೀರಿ?
2: ಸಾತ್ವಿಕ ಆಹಾರ ತಗೋಬೇಕು, ಆಮೇಲೆ ನಡೆ ನುಡಿ, ಈಗೆಲ್ಲ ಮೊಬೈಲ್ ಯುಗ ಇದೆ, ಮೊಬೈಲ್ ಆದಷ್ಟು ಕಡಿಮೆ ಬಳಸಬೇಕು. ಅದರಿಂದ ಯಾವುದು ಒಳ್ಳೇದಿದೆ ಅದನ್ನಷ್ಟೇ ತಗೋಬೇಕು, ಅದರಲ್ಲಿ ಎಷ್ಟು ಕೊಂಡೇ ಮೈತಿರ್ತಾವ ಅವನ್ನೆಲ್ಲ ಬಿಟ್ಟು ಬಿಡ್ಬೇಕು. ಸಾತ್ವಿಕ ಆಹಾರ ವಿಚಾರ ಎಲ್ಲವೂ ನಾವು ಒಂದು ಹಂತದಲ್ಲಿ ಮುಂಚೆ ಕಾಲದಲ್ಲಿ ಹೇಗಿದ್ರು ತಾಯಿಯಂದಿರು ಆ ತರ ನಾವು ಅದನ್ನ ನಮ್ ರೂಢಿ ಮಾಡ್ಕೊಂಡ್ರೆ ಈ ತರ ತಡೆಗಟ್ಟಬಹುದು, ಆದಷ್ಟು ಕಡಿಮೆ ಆಗತ್ತೆ, ರೋಗ ಮತ್ತು ಮರಣ ಕಡಿಮೆ ಆಗಬಹುದು.
1: ಈಗ ಡಾಕ್ಟರ್ ಸಹಜಾ ಅವರೇ, ತಾವು ವೈದ್ಯಕೀಯವಾಗಿ ಸ್ತ್ರೀ ರೋಗ ತಜ್ಞೆಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀರಿ, ನಮ್ಮ ಗರ್ಭಿಣಿ ಮಹಿಳೆಯರು ಮೊದಲನೇ ತಿಂಗಳ ಶುರು ಆದಾಗಿನಿಂದ ಅವರು ಬರ್ತಾರೆ ತಮ್ಮ ಹತ್ರ ತಪಾಸಣೆ, ಅವಾಗ ಅವರಿಗೆ ಯಾವ ಸಮಸ್ಯೆ ಇರುವುದಿಲ್ಲ. ಮುಂದೆ ಅವರು 9 ತಿಂಗಳ ಗರ್ಭಾವಸ್ಥೆಯಲ್ಲಿ ಒಂದು ಆರೋಗ್ಯವಂತ ಗರ್ಭಿಣಿ ಆಗಿರ್ಬೇಕು ಅಂದ್ರೆ ಅವ್ರು ಏನ್ ಪಾಲಿಸಬೇಕು?
0: ಅವ್ರ ಮೋಸ್ಟ್ ಇಂಪಾರ್ಟೆಂಟ್ಲಿ ಅಂತಂದ್ರೆ ನಾವು ಅವ್ರಿಗೆ ರಿಜಿಸ್ಟ್ರೇಷನ್ ಅಂತೀವಿ. ಈಗ ANC ರಿಜಿಸ್ಟ್ರೇಷನ್ ಮಾಡಿದ್ಮೇಲೆ ಎವ್ರಿ 4 ವೀಕ್ಸ್ ಆಂಟಿನಿಟಲ್, 7 ಮಂತ್ಸ್ ಆಗುವವರೆಗೂ ಆಂಟಿನಿಟಲ್ ಚೆಕ್ಅಪ್ ಇರುತ್ತೆ. ಸೊ ಆ 7 ಮಂತ್ಸ್ ಅಲ್ಲಿ ನಾವೆಲ್ಲ ಡೀಟೇಲ್ ಹಿಸ್ಟ್ರಿ ತಗೋತೀವಿ, ಎಷ್ಟು ರಿಸ್ಕ್ ಇದೆ ಅವ್ರಿಗೆ, ಪ್ರೀವಿಯಸ್ ಪ್ರೆಗ್ನೆನ್ಸಿನಲ್ಲಿ ಅವ್ರಿಗೆ ಫಿಟ್ಸ್ ಬಂದಿದ್ರೆ, BP ಜಾಸ್ತಿ ಇದ್ರೆ, ಅವ್ರ ಮುಂಚೆನೆ ಮೆಡಿಕೇಶನ್ಸ್ ಹಾಕ್ತೀವಿ, ಅವ್ರ ಎಕ್ಸ್ಟ್ರಾ ಕಾಶಸ್ ಮಾಡ್ತೀವಿ ಕಿ ಈ ತರ ಲಾಸ್ಟ್ ಟೈಮ್ ಪ್ರೆಗ್ನೆನ್ಸಿಗಿಂತ ಜಾಸ್ತಿ ಚಾನ್ಸ್ ಇರುತ್ತೆ ಅವ್ರಿಗೆ ತಿರ್ಗ ಈ ಸತಿನೂ BP ಬರೋಕೆ. ಆಮೇಲೆ ಕರೆಕ್ಟ್ ಆಗಿ ಅವ್ರಿಗೆಲ್ಲ ಸ್ಕ್ಯಾನ್ಸ್ ಏನೇನು ಅವ್ರಿಗೆ ಬೇಕಾಗುತ್ತೆ ಟು ಐಡೆಂಟಿಫೈ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇರ್ತೀವಿ. ಸೊ ಅದಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಪೇಷಂಟ್ ಆಗಿ ಅವ್ರು ಏನ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಆಫ್ ಆಲ್ ಆಕ್ಟಿವ್ ಇರಬೇಕು, ಫಿಸಿಕಲ್ ಆಕ್ಟಿವಿಟಿ ಮಾಡಿರಬೇಕು. ಈಗ ತುಂಬಾ ಯೂಟ್ಯೂಬ್ ನಲ್ಲಿ ನಿಮ್ಗೆ ಯೋಗಾಸನ ಬರುತ್ತೆ ಪ್ರೆಗ್ನೆಂಟ್ ಪೇಷಂಟ್ಸ್ ಗೆ, ಯೋಗಾಸನ, ಪ್ರಾಣಾಯಾಮ ಎಲ್ಲರೂ ಮುಂಚೆ ನಾವು ಅನ್ಕೋತಿದ್ವಿ ಅದರಿಂದ ಏನೂ ಆಗಲ್ಲ, ಬಟ್ ಈಗ ಸೈನ್ಸ್ ಪ್ರೂವ್ ಮಾಡಿದೆ ಕಿ ನಮ್ಮ ಹಿರಿಯರು ಅದೇನು ಯೋಗ ಶಾಸ್ತ್ರ ಮಾಡ್ತಾ ಇದ್ರು, ಅದರಿಂದ ತುಂಬಾನೇ ಅಡ್ವಾಂಟೇಜಸ್ ಇದೆ ಹೊರತು ಡಿಸ್ಅಡ್ವಾಂಟೇಜಸ್ ಏನೂ ಇಲ್ಲ. ಸೊ ಸಿಂಪಲ್ ಆಗಿ ಸಿಂಪಲ್ ಪ್ರೆಗ್ನೆನ್ಸಿ ಯೋಗ, ಪ್ರಾಣಾಯಾಮ, ಒಂದು ಡೈಲಿ ರುಟೀನು, ಕರೆಕ್ಟ್ ಡಯಟ್, ಮತ್ತು ಮೋಸ್ಟ್ ಇಂಪಾರ್ಟೆಂಟ್ಲಿ ನೀವು ಅರಿವು ಮಾಡ್ಕೋಬೇಕು ಕಿ ಈ ತರ ನಂಗೆ ಸಿಂಪ್ಟಮ್ಸ್ ಬಂತು ಅಂದ್ರೆ ಆದಷ್ಟು ಬೇಗ ನಾನು ಡಾಕ್ಟರ್ ಹತ್ರ ಹೋಗ್ಬೇಕು. ಕಾಲೂತ ಪ್ರೆಗ್ನೆನ್ಸಿನಲ್ಲಿ ಬರೋದು ಕಾಮನ್, ಬಟ್ ಅದು ಯಾವಾಗ ಬರುತ್ತೆ ಅಂತಂದ್ರೆ ಸಾಯಂಕಾಲ ಕೆಲಸ ಕರ್ತವೆ, ಬಟ್ ನೀವು ಬೆಳಿಗ್ಗೆ ಎದ್ದ ತಕ್ಷಣ ಅವಾಗ ಕಾಲೂತ ಇರಂಗಿಲ್ಲ, ಅದು ನಾರ್ಮಲ್ ಫಿಸಿಯಾಲಜಿಕಲ್ ಇಡಿಮಾ ಆಫ್ ಪ್ರೆಗ್ನೆನ್ಸಿ ಅಂತೀವಿ, ಅಂದ್ರೆ ಎಲ್ಲಾ ಮೆಜಾರಿಟಿ ಪ್ರೆಗ್ನೆಂಟ್ ಪೇಷಂಟ್ ಬರೋದೆ. ಬಟ್ ಯಾವಾಗ ನಿಮ್ ಈ ಕಾಲೂತ ಬೆಳಿಗ್ಗೆ ಆದ್ರೂ ಕೂಡ ಇನ್ನು ಕಂಟಿನ್ಯೂ ಇರುತ್ತೆ, ಮತ್ ದಿನಕ್ ದಿನ ಜಾಸ್ತಿ ಆಗ್ತಾ ಹೋಗುತ್ತೆ, ಫಸ್ಟ್ ಬರೀ ಪಾದ ಮೇಲೆ ಇರುತ್ತೆ, ಆಮೇಲೆ ಆಂಕಲ್ ಬರುತ್ತೆ, ಆಮೇಲೆ ನೀ, ಸೊ ಇದು ನಾರ್ಮಲ್ ಅಲ್ಲ, ಇದು ಎಬ್ನಾರ್ಮಲ್. ಅಥವಾ ನಿಮ್ಗೆ ಮುಂಚೆ ಚೆನ್ನಾಗಿ ಯೂರಿನ್ ಪಾರ್ಸೆಂಟ್ ಯೂರಿನ್ ಕಡಿಮೆ ಆಗ್ತಾ ಇದೆ, ಅದು ಎಬ್ನಾರ್ಮಲ್. ಪ್ಲಸ್ ನಿಮ್ಗೆ ತಲೆನೂ ಬರ್ತಾ ಇದೆ, ಕಣ್ ಮಂಜ್ ಒಂಥರ ಅನಿಸ್ತಾ ಇದೆ, ಅಥವಾ ಎದಿ ಉರಿತಾ ಇದೆ, ಇವೆಲ್ಲ ಎಬ್ನಾರ್ಮಲ್ ಸೈನ್ಸ್. ನಾವು ಇದಕ್ಕೆ ವಾರ್ನಿಂಗ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಆಫ್ ಪ್ರೆಗ್ನೆನ್ಸಿ ಅಂತೀವಿ. ಸೊ ಎಲ್ಲಾ ತಾಯಿಂದರಿಗೆ ಈ ತರದ ಮಾಹಿತಿ ಇರಲಿ ಅಂತ ನಾವು ತಾಯಿ ಕಾರ್ಡಿನಲ್ಲಿ ಕೂಡ ಈ ತರ ಪಿಕ್ಚರ್ಸ್ ಕೂಡ ಹಾಕಿದೀವಿ. ಸೊ ಈ ತರ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಫಸ್ಟ್ ಅಂಡ್ ಫೋರ್ಮೋಸ್ಟ್ ನಿಮ್ ಇಮೇಜ್ ನಿಯರೆಸ್ಟ್ PHC ಅಥವಾ CHC ಅಥವಾ ಹಾಸ್ಪಿಟಲ್ ಹೋಗ್ಬಿಟ್ಟು ಇವ್ಯಾಲ್ಯೇಟ್ ಮಾಡಿಕೊಂಡು ಚೆಕ್ಅಪ್ ಮಾಡಿಸ್ಕೋಬೇಕು.
1: ಇದಲ್ಲದೆ ಗರ್ಭಿಣಿಯರು ನಿಯಮಿತ ತಪಾಸಣೆಯನ್ನಂತೂ ಮಾಡಲೇಬೇಕು ಅಂತ ತಾವು ಹೇಳಿದ್ರಿ. ಒಟ್ಟಾಗಿ ಈ 22ನೇ ತಾರೀಕಿನ ದಿನ ಅಂದ್ರೆ ಪ್ರೀ ಎಕ್ಲಮ್ಸಿಯಾ ದಿನದ ಸಂದರ್ಭದಲ್ಲಿ ನಮ್ಮ ಎಲ್ಲ ಮಹಿಳೆಯರಿಗೆ ತಾವು ಒಂದು ಅರಿಕೆಯನ್ನ ಮಾಡಿಕೊಳ್ತಾ ಇದ್ದೀರಿ. ಅಂದ್ರೆ ಸುರಕ್ಷಿತ ತಾಯ್ತನವನ್ನ ಅವರು ಅನುಭವಿಸಬೇಕು, ಆರೋಗ್ಯವಂತ ಶಿಶುವನ್ನ ಪಡಿಬೇಕು. ಆ ನಿಟ್ಟಿನಲ್ಲಿ ಏನಾದ್ರೂ ನಮ್ಮಲ್ಲಿ ಅಸಹಜವಾದ ಸೂಚನೆಗಳು ಲಕ್ಷಣಗಳು ಕಂಡು ಬಂದ್ರೆ ತಕ್ಷಣದಲ್ಲೇ ವೈದ್ಯರನ್ನ ಸಂಪರ್ಕಿಸಬೇಕು, ವೈದ್ಯರ ಚಿಕಿತ್ಸೆಯ ಪ್ರಕಾರ ನಡಿಬೇಕು ಅಂತ. ತಾವು ಒಂದು ರಿಸರ್ಚ್ ವಿಂಗ್ ಅಲ್ಲಿ ಕಾರ್ಯ ಮಾಡ್ತಾ ಇರೋದ್ರಿಂದ ಡಾಕ್ಟರ್ ಶ್ರೀದೇವಿ ಅವರೇ, ಇಲ್ಲಿ ಏನ್ ಹೇಳ್ತಾರೆ, ಯಾವ ತಪಾಸಣೆಯನ್ನು ಹೇಳ್ತಾರೆ, ಅದಕ್ಕೆ ಒಂದು ಸಂಶಯವನ್ನ ವ್ಯಕ್ತಪಡಿಸದೆ ಅದು ನಮ್ಮ ಒಳ್ಳೆಯದಕ್ಕೆ ಅನ್ನೋ ಭಾವನೆಯನ್ನು ಇಟ್ಕೊಂಡು ಅಲ್ಲಿ ಕೂಡ ಅವರು ತಪಾಸಣೆ ಮಾಡಿಕೊಂಡ್ರೆ ಉತ್ತಮ ಮಗುವನ್ನು ಪಡಿಬಹುದು, ತಾಯ್ತನವನ್ನು ಆನಂದಿಸಬಹುದು ಅಂತ. ಧನ್ಯವಾದಗಳು ಡಾಕ್ಟರ್ ಸಹಜಾ ಹಾಗೂ ಡಾಕ್ಟರ್ ಶ್ರೀದೇವಿ ಅವರೇ. ಈ ಪ್ರೀ ಎಕ್ಲೆಮ್ಸಿಯಾ ದಿನದ ಮಹತ್ವ ಏನು, ಇದಕ್ಕೆ ಒಂದು ಜನರಲ್ಲಿ ಅರಿವು ಮಾಹಿತಿ ಮಾರ್ಗದರ್ಶನ ನೀಡುವ ಅಗತ್ಯತೆ ಇವತ್ತು ಎಷ್ಟಿದೆ, ಜೊತೆ

0: ಇದರ ಲಕ್ಷಣಗಳು, ಚಿಕಿತ್ಸಾ ವಿಧಾನ, ಈ ಎಲ್ಲ ವಿಷಯಗಳ ಬಗ್ಗೆ ವಿವರವಾದ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ನೀಡಿದ್ದೀರಿ. ಧನ್ಯವಾದಗಳು. ನಮಸ್ಕಾರ.
1: ನಮಸ್ಕಾರ. ಧನ್ಯವಾದ ಮೇಡಮ್.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಪ್ರೀ ಎಕ್ಲಂಪ್ಸಿಯಾ ಅಂದರೇನು, ಲಕ್ಷಣಗಳು ಹಾಗೂ ಚಿಕಿತ್ಸೆ ಈ ಕುರಿತು ಡಾಕ್ಟರ್ ಸಹಜಾ ಕಿತ್ತೂರ್ ಹಾಗೂ ಡಾಕ್ಟರ್ ಶ್ರೀದೇವಿ ವಾಲಿ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಮಂಜುಳಾ ಪುರಾಣಿಕ್. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.

0: ವಿಷಯಾಧಾರಿತ ಪ್ರಸ್ತುತಿಯೊಂದಿಗೆ ಚಿತ್ರಗೀತೆಗಳು,
1: ಮಾತು ಮಾಹಿತಿ, ಹಾಡುಗಳ ಪಯಣ ಸಿರಿಗಂಧದಲ್ಲಿ.
2: ಚಂದದ ಗುಡಿ, ಶ್ರೀಗಂಧದ ಗುಡಿ.
0: ಪ್ರತಿದಿನ ರಾತ್ರಿ 7:45 ನಿಮ್ಮ ನೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಸಮಯ ಸರಿಯಾಗಿ 1 ಗಂಟೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕೇಳಿ ಕಾರ್ಯಕ್ರಮ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ.
2: ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ. ಶ್ರೋತೃ ಬಾಂಧವರೇ, ಇವತ್ತಿನ ಕೇಂದ್ರ ಸರ್ಕಾರಗಳ ಅಭಿವೃದ್ಧಿ ಕುರಿತಾದಂತಹ ಒಂದು ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಮಾಹಿತಿಯನ್ನ ಮಾಡಿಕೊಳ್ಳೋಣ. ಈ ಕುರಿತು ರಾಯಚೂರು ಜಿಲ್ಲೆಯ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದಂತಹ ಸುಧೀಂದ್ರ ಪಿಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಂದ ಮಾಹಿತಿಯನ್ನ ಮಾಡಿಕೊಳ್ಳೋಣ. ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೇನೆ ನಮಸ್ಕಾರ ಸುಧೀಂದ್ರ ಅವರೇ.
3: ನಮಸ್ತೆ.
2: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಇದು ಯಾವಾಗಿಂದ ಬಂತು? ಇದರ ಮೂಲ ಉದ್ದೇಶ, ರೂಪುರೇಷೆಗಳು, ವ್ಯಾಪ್ತಿ?
3: ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಅನ್ನೋದು 2015 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದ್ರು. ಇದ್ರ ಮೂಲ ಉದ್ದೇಶ ಬಂದು ಬಂಗಾರದ ಆಮದನ್ನ ಕಡಿಮೆ ಮಾಡಬೇಕು ಅಂತಂದು. ಸೊ ಹೆಚ್ಚಾಗಿ ಭಾರತ ದೇಶದ ಬಂಗಾರಕ್ಕೆ ಹೊರದೇಶಗಳನ್ನ ಅವಲಂಬಿಸಿದೆ. ಸೊ ಹಾಗಾಗಿ ಅದು ಆಮದನ್ನ ಕಡಿಮೆ ಮಾಡಬೇಕು, ಮತ್ತೆ ಇದರಿಂದ ನಮ್ಮ ದುಡ್ಡು ಹೊರದೇಶಗಳಿಗೆ ಹೋಗ್ತಿದೆ ಅದನ್ನ ಕಡಿಮೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಥವಾ ಚಿನ್ನ ನಗದೀಕರಣ ಯೋಜನೆಯನ್ನ ಕೇಂದ್ರ ಸರ್ಕಾರವು ಉದ್ಘಾಟಿಸಿದೆ.
2: ಅಂತಂದ್ರೆ ಮನೆಯಲ್ಲಿರುವಂತಹ ಒಂದು ಚಿನ್ನ ಅದು ಮರಳಿ ಬ್ಯಾಂಕಿಗೆ ಹೋಗ್ಬೇಕು, ವಿದೇಶಿ ವಿನಿಮಯ ನಮ್ಮ ಒಂದು ಫಾರಿನ್ ಎಕ್ಸ್ಚೇಂಜ್ ಉಳಿಬೇಕು ಎಂಬಂತಹ ಒಂದು ಮೂಲ ಉದ್ದೇಶ.
3: ಮೂಲ ಉದ್ದೇಶ ಹೌದು. 2015 ಮೂರು ಸ್ಕೀಮ್ಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದ್ರು. ಸಾವರಿನ್ ಗೋಲ್ಡ್ ಬಾಂಡ್, ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್, ಮತ್ತೆ ಇಂಡಿಯನ್ ಗೋಲ್ಡ್ ಕೈನ್. ಅದರಲ್ಲಿ ಇಂಡಿಯನ್ ಗೋಲ್ಡ್ ಕೈನ್ ಹೆಚ್ಚು ಪ್ರಚಾರಕ್ಕೆ ಬರಲಿಲ್ಲ. ಸಾವರಿನ್ ಗೋಲ್ಡ್ ಬಾಂಡ್ ಮತ್ತು ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ತುಂಬಾ ಪ್ರಚಲಿತವಾಗಿ ನಡೀತಿದೆ. ಬಟ್ ಸಾವರಿನ್ ಗೋಲ್ಡ್ ಬಾಂಡ್ ಬಂಗಾರದಲ್ಲಿ ದಿಢೀರಾಗಿ ಬೆಲೆ ಇರೋ ಕಾರಣ ಅದು ಆರ್ಥಿಕವಾಗಿ ಹೊರಗಿರೋದ್ರಿಂದ ಸದ್ಯ ಅದನ್ನ ನಿಲ್ಲಿಸಲಾಗಿದೆ. ಬಟ್ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮು ಇನ್ನೂ ಪ್ರಚಲಿತದಲ್ಲಿರುವಂತಹ ಒಂದು ಯೋಜನೆಯಾಗಿದೆ.
2: ಹೇಳಿ ಸುಧೀಂದ್ರ ಅವರು, ಈಗ ಚಿನ್ನ ನಗದೀಕರಣ ಯಾರು ಮಾಡ್ಕೋಬಹುದು, ಅದರ ವ್ಯಾಪ್ತಿ, ಅದರ ಒಂದು ಕನಿಷ್ಠ ನಮ್ಮ ಸಾರ್ವಜನಿಕರು ಬ್ಯಾಂಕಿನಿಂದ ಹಣವನ್ನ ಪಡಿಬಹುದು?
3: ಸೊ ಇದರಲ್ಲಿ ಮೂಲತಃ ಬಂದು ಚಿನ್ನವನ್ನ ಗ್ರಾಹಕರು ಬ್ಯಾಂಕಲ್ಲಿ ಇಡಬೇಕಾಗುತ್ತೆ. ಯಾವುದೇ ಭಾರತೀಯ ಪ್ರಜೆಗಳು ಇದರಲ್ಲಿ ಹೂಡಿಕೆ ಮಾಡೋ ಅವಕಾಶ ಇದೆ. ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಅಥವಾ ಅವಿಭಕ್ತ ಕುಟುಂಬ ಅಂತ ಏನ್ ಕರಿತೀವಿ ಅವರು ಈ ಒಂದು ಯೋಜನೆಯಲ್ಲಿ ಹೂಡಿಕೆ ಮಾಡಬಹುದು. ಅದೇ ರೀತಿ ಟ್ರಸ್ಟ್, ಚಾರಿಟಬಲ್ ಇನ್ಸ್ಟಿಟ್ಯೂಷನ್ಸ್, ಯೂನಿವರ್ಸಿಟೀಸ್, ಸೊ ಇವೆಲ್ಲ ಸಂಘ ಸಂಸ್ಥೆಗಳು ಕೂಡ ಈ ಒಂದು ಯೋಜನೆಯಲ್ಲಿ

0: ಹೂಡಿಕೆ ಮಾಡೋ ಒಂದು ಅವಕಾಶ ಇದೆ.
1: ಒಂದು ಟ್ರಸ್ಟ್ ಅಥವಾ ಒಂದು ಅವಿಭಕ್ತ ಕುಟುಂಬ ಅಥವಾ ಯಾವುದೇ ಒಂದು ಇನ್ಸ್ಟಿಟ್ಯೂಷನ್ ಅಂತ ಹೇಳಿದ್ರೆ ಎಷ್ಟು ಚಿನ್ನವನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ?
0: ಕನಿಷ್ಠ ಪಕ್ಷ 10 ಗ್ರಾಮ್ ಬಂಗಾರನ ಹೂಡಿಕೆ ಮಾಡಬೇಕಾಗುತ್ತೆ. ಗರಿಷ್ಠವಾಗಿ ಅದೇ ಒಂದು ಮಿತಿ ಇಲ್ಲ.
1: ಹೌದು,
0: ಅಲ್ಲಿ ಎಷ್ಟು ಬಂಗಾರ ಇದೆನ ಅದನ್ನ ಮಾಡಬಹುದು. ಆದ್ರೆ ಕನಿಷ್ಠವಾಗಿ ಒಂದೊಬ್ಬ ವ್ಯಕ್ತಿ ಅಥವಾ ಒಂದು ಟ್ರಸ್ಟ್ ಅಥವಾ ಚಾರಿಟೇಬಲ್ ಇನ್ಸ್ಟಿಟ್ಯೂಷನ್ 10 ಗ್ರಾಮ್ ಅಷ್ಟು ಬಂಗಾರ, ಬಿಸ್ಕತ್ ಆಗಿರ್ಬೋದು, ಗಟ್ಟಿ ಬಂಗಾರ ಆಗಿರ್ಬೋದು ಅಥವಾ ಆಭರಣ ಬಂಗಾರ ಆಗಿರ್ಬೋದು, ಅದನ್ನ ಕನಿಷ್ಠ ಪಕ್ಷ 10 ಗ್ರಾಮ್ ಅಷ್ಟು ಹೂಡಿಕೆ ಮಾಡಬೇಕಾಗುತ್ತೆ.
1: ಅಂದ್ರೆ ಪ್ರತಿಶತ 10 ಗ್ರಾಮ್ಗೆ ಅದರ ಒಂದು ಮೌಲ್ಯ ಎಷ್ಟು ನಾವು ಅದನ್ನ ನಗದೀಕರಣ ಮಾಡಬಹುದು ಅಥವಾ ಪೂರ್ತಿಯಾಗಿ ಅದರ ಮೌಲ್ಯವನ್ನ ಮಾರುಕಟ್ಟೆ ದರ ಏನಿದೆ ಅದನ್ನ ಅವರು ನಗದೀಕರಣ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಹೇಗೆ?
0: ಇದರಲ್ಲಿ ಬಂಗಾರನ ನೀವೊಂದು ಡಿಪಾಸಿಟ್ ಟೈಪ್ ಬ್ಯಾಂಕ್ ಅಲ್ಲಿ ಇಡಬಹುದು. ಸೊ ಇದು ನಿಮಗೆ ಅವಧಿ ಮೇಲೆ ಬಡ್ಡಿ ಕೊಡುತ್ತೆ. ಸೊ ದೀರ್ಘಾವಧಿ ಮತ್ತೆ ಅಲ್ಪಾವಧಿ ಅಂತ ಎರಡು ಇರ್ತದೆ. 1-3 ವರ್ಷ ನಾವು ಅಲ್ಪಾವಧಿ ಅಂತ ಕರಿತೀವಿ, 3 ವರ್ಷ ಮೇಲ್ಪಟ್ಟು ಇನ್ವೆಸ್ಟ್ ಮಾಡೋದು ದೀರ್ಘಾವಧಿ ಅಂತ ಒಂದು ಬರುತ್ತೆ. ಸೊ ಅಲ್ಪಾವಧಿಗೆ 2.25% ರೇಟ್ ಆಫ್ ಇಂಟ್ರೆಸ್ಟ್ ಬರುತ್ತೆ, ದೀರ್ಘಾವಧಿಗೆ 2.50% ರೇಟ್ ಆಫ್ ಇಂಟ್ರೆಸ್ಟ್ ಇದೆ.
1: ಬಡ್ಡಿದರ.
0: ಸೊ ಈಗ ಸದ್ಯ ಸರ್ಕಾರ 1-3 ವರ್ಷ ಅಂದ್ರೆ ಅಲ್ಪಾವಧಿಗೆ ಮಾತ್ರ ಓಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅನ್ನ ಸ್ವೀಕರಿಸ್ತಿದೆ.
1: ಹೇಗೆ ಸಾರ್ವಜನಿಕರು ಇದರ ಒಂದು ಪ್ರಯೋಜನ ಪಡ್ಕೊಳ್ತಿದ್ದಾರೆ ಹೇಗೆ, ಅಥವಾ ಅವೇರ್ನೆಸ್ ಹೇಗಿದೆ ತಿಳುವಳಿಕೆ ನಮ್ಮ ಭಾಗದಲ್ಲಿ?
0: ಈಗ ಇದರಲ್ಲಿ ಮೂಲತಃ ಬಂದು ಏನಾಗುತ್ತೆ, ನೀವು ಗಟ್ಟಿ ಬಂಗಾರ ಇದ್ದವರು ಇದ್ರಲ್ಲಿ ಹೆಚ್ಚಾಗಿ ಇನ್ವೆಸ್ಟ್ ಮಾಡ್ತಿದ್ದಾರೆ. ಜನರಿಂದ ತಗೊಂಡಿರೋ ಆಭರಣನ ನಾವು ಕರಗಿಸ್ಬಿಟ್ಟು ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟ್ಗೆ ಬಿಡ್ತೀವಿ, ಮತ್ತೆ ಅದನ್ನ ಏನು ಒಂದು ಡೆಟ್ ಕ್ಯಾಪಿಟಲ್ ಅನ್ನ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ಹಂಗಾಗಿ ಈಗ ಬಂಗಾರ ಮನೆಯಲ್ಲೇ ಇರ್ತದೆ. ಸೊ ಅದು ಕಸ್ಟಮರಿಗೂ ಅದನ್ನ ಸುರಕ್ಷಿತವಾಗಿಡೋ ಅಂತ ಒಂದು ಪ್ರಮೇಯ ಇರ್ತದೆ. ಅಥವಾ ಕೆಲವೊಬ್ಬರು ಬಂಗಾರನ ಲಾಕರ್ ಅಲ್ಲಿ ಇಡ್ತಾರೆ. ಸೊ ಅದರಿಂದ ತಿಂಗಳ ತಿಂಗಳ ಅಥವಾ ವರ್ಷ ವರ್ಷ ಲಾಕರ್ ರೆಂಟ್ ಬಾಡಿಗೆ ಕಟ್ಟಬೇಕಾಗುತ್ತೆ. ಸೊ ಅವ್ರ ಈ ಒಂದು ಇದರಲ್ಲಿ ಇನ್ವೆಸ್ಟ್ ಮಾಡೋದ್ರಿಂದ ಅವರಿಗೆ ಲಾಕರ್ ತೆಗಲು ಅವಶ್ಯಕತೆನೆ ಇರೋದಿಲ್ಲ, ಮತ್ತೆ ಬಂಗಾರನ ಸುರಕ್ಷಿತವಾಗಿ ಇಡ್ಕೊಳ್ಳೋ ಅಂತ ಒಂದು ಅಪಾಯ ಅಥವಾ ರಿಸ್ಕ್ ಇರೋದಿಲ್ಲ. ಮತ್ತೆ ಮನೇಲಿ ಇದ್ದಾಗ ಬಂಗಾರ ಒಂದು ಡೆಡ್ ಕ್ಯಾಪಿಟಲ್ ಆಗಿರ್ತದೆ, ಅದನ್ನೇ ಅವ್ರು ಇಲ್ಲಿ ಬ್ಯಾಂಕ್ ಅಲ್ಲಿ ಇಟ್ಟಾಗ ಅದೊಂದು ಠೇವಣಿ ರೂಪದಲ್ಲಿ ಅವರಿಗೆ ಬಡ್ಡಿ ಸಮೇತ ಸಿಗುತ್ತೆ. ಸೊ ಇದು ಡೆಡ್ ಕ್ಯಾಪಿಟಲ್ ಇಂದ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ. ಆ ಕಸ್ಟಮರಿಗೆ ಆರ್ಥಿಕವಾಗಿನೂ ಇದು ಅನುಕೂಲಕರವಾಗಿದೆ. ದೇಶಕ್ಕೂ ಏನಾಗುತ್ತೆ, ಈ ರೀತಿ ಬಂಗಾರನ ನಾವು ಕರಗಿಸಿ ಮತ್ತೆ ಮಾರ್ಕೆಟ್ಗೆ ಬಿಡೋದ್ರಿಂದ ಆಮದು ಮತ್ತೆ ಫಾರಿನ್ ಎಕ್ಸ್ಚೇಂಜ್ ರಿಸ್ಕ್ ಏನಿದೆ ಅದನ್ನು ಕಡಿಮೆ ಆಗುತ್ತೆ. ಓಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲೂ ಏನಿದೆ, ನಿಮಗೆ ಸಾಲ ಪಡೆಯೋ ಒಂದು ಅವಕಾಶ ಇದೆ ಬಂಗಾರದ ಮೇಲೆ. ಸೊ ಇದು ಗೋಲ್ಡ್ ಇಡ್ತೀರಾ, ಅದ್ರ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಮೇಲೆ ಅದೊಂದು ಸರ್ಟಿಫಿಕೇಟ್ ಅಥವಾ ಡಿಮ್ಯಾಟ್ ಫಾರ್ಮ್ ಅಲ್ಲಿ ನಾವು ಕೊಡ್ತೀವಿ. ಸೊ ಅದನ್ನ ನೀವು ಮತ್ತೆ ಪ್ರೈಮರಿ ಸೆಕ್ಯೂರಿಟಿ ಅಥವಾ ಕೊಲಾಟ್ರಲ್ ಸೆಕ್ಯೂರಿಟಿ ಆಗಿ ಬ್ಯಾಂಕ್ಗಳಲ್ಲಿ ಅಡ ಇಟ್ಟು 70-75% ಸಾಲನೂ ನೀಡಲಾಗುತ್ತೆ. ಬಂಗಾರ ಏನು ಬೆಲೆ ಬಲುತ್ತೋ ಅಷ್ಟೇ ವ್ಯಾಲ್ಯೂ ಈ ಸೆಕ್ಯೂರಿಟಿಗೂ ಇರುತ್ತೆ.
1: ಈಗ ಬಂಗಾರ ನಾವು ಮಾನಿಟೈಸೇಷನ್ ಅಥವಾ ನಗದೀಕರಣ ಮಾಡುವಾಗ ಏನೆಲ್ಲ ದಾಖಲೆಗಳನ್ನು ಕೊಡಬೇಕಾಗ್ತದೆ?
0: ನಿಮ್ಮಲ್ಲಿ ಬ್ಯಾಂಕ್ ಅಲ್ಲಿ ಒಂದು ಅಕೌಂಟ್ ಇರಬೇಕಾಗುತ್ತೆ, ಒಂದು ಬ್ಯಾಂಕ್ ಖಾತೆ, ಆಧಾರ್ ಕಾರ್ಡ್ ಮತ್ತೆ ಪಾನ್ ಕಾರ್ಡ್,
1: ಹೌದು,
0: ಇವು ಮೂರು ಕಡ್ಡಾಯವಾಗಿ ಕೊಡಬೇಕಾಗುತ್ತೆ.
1: ಅಂದ್ರೆ ಅದನ್ನ ಬಂಗಾರವನ್ನ ಪರಿಶೀಲನೆ ಮಾಡ್ತಾರೆ, ಅದಕ್ಕೊಂದು ಸಪರೇಟ್ ಆದಂತಹ ಒಂದು ಶಾಖೆ ಇರ್ತದೆ ಹೇಗೆ?
0: ಸಪರೇಟ್ ಆಗಿ ಶಾಖೆ ಇಲ್ಲ, ಬಟ್ ಕೆಲವೊಂದು ಬ್ಯಾಂಕ್ಗಳನ್ನ ಕೇಂದ್ರ ಸರ್ಕಾರ ಈ ಒಂದು ಸ್ಕೀಮ್ ಅನ್ನ ಅಳವಡಿಸಿದೆ. ಎಲ್ಲಾ ಬ್ಯಾಂಕ್ಗಳಲ್ಲಿ ಈ ಒಂದು ಶಾಖೆ ಯೋಜನೆ ಇರೋದಿಲ್ಲ. ಈಗ ಮುಖ್ಯವಾಗಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಬ್ಯಾಂಕ್ ಆಫ್ ಬರೋಡಾ, ಇಂಡಿಯನ್ ಓವರ್ಸೀಸ್ ಬ್ಯಾಂಕ್, ಪಂಜಾಬ್ ನ್ಯಾಷನಲ್ ಬ್ಯಾಂಕ್, HDFC ಬ್ಯಾಂಕ್ ಮತ್ತು ICICI ಬ್ಯಾಂಕ್, ಈ 6 ಬ್ಯಾಂಕ್ಗಳನ್ನ ಗುರುತಿಸಿದೆ.
1: ರಾಷ್ಟ್ರೀಕೃತ
0: ಬ್ಯಾಂಕ್ಗಳನ್ನ ಗುರುತಿಸಿದೆ. ಸೊ ಈ 6 ಬ್ಯಾಂಕ್ಗಳಲ್ಲಿ ಮಾತ್ರ ಈ ಒಂದು ಯೋಜನೆ ಲಭ್ಯವಿದೆ.
1: ಸುಧೀಂದ್ರ ಅವರೇ, ಈಗ ಒಂದು ಅಲ್ಪಾವಧಿ ಅಥವಾ ದೀರ್ಘಾವಧಿ ಅವಧಿ ಮುಗಿದ ನಂತರ ಅದನ್ನ ಏನಾದರೂ ಗ್ರಾಹಕರು ಬಿಡಿಸಿಕೊಳ್ಳಿಲ್ಲ ಅಂತಂದ್ರೆ ಏನಾದರೂ ಸಮಸ್ಯೆ?
0: ಆಟೋಮೆಟಿಕ್ ಆಗಿ ರಿನಿವಲ್ ಇದು ಇರುತ್ತೆ. ಸೊ ಅವರೆಂದು ಬಿಡಿಸ್ಕೊಳ್ತಾರ ಅವತ್ತಿನ ದಿನದ್ದು ಆ ದಿನದ್ದು ಗೋಲ್ಡ್ ಮಾರ್ಕೆಟ್ ಪ್ರೈಸ್ ಏನಿದೆ ಅದ್ರ ವ್ಯಾಲ್ಯೂಗೆ ಲೆಕ್ಕ ಹಾಕಿ ಅಮೌಂಟ್ ಇದು ಕೊಡ್ತೀವಿ. ಗೋಲ್ಡ್ ಬೇಕು ಅಂದ್ರೆ ಗೋಲ್ಡ್ ಕೊಡ್ತೀವಿ, ಇಲ್ಲ ಗೋಲ್ಡ್ ಬೇಡ ಕ್ಯಾಶ್ ಕೊಡ್ರಿ ಅಂದ್ರೆ ಅವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಏನು ಗೋಲ್ಡ್ ಇದೆನಾ ಅದನ್ನ ನಂಬರ್ ಆಫ್ ಗ್ರಾಮು ಇಂಟು ಮಾರ್ಕೆಟ್ ವ್ಯಾಲ್ಯೂ ಹಾಕಿ ಅದನ್ನು ನಾನು ಕೊಡ್ತೀವಿ.
1: ಸುಧೀಂದ್ರ ಅವರು, ಈಗ ಬ್ಯಾಂಕುಗಳಲ್ಲಿ ಚಿನ್ನದ ಅಡಮಾನ ಸಾಲವು ಕೂಡ ಸಿಗುತ್ತೆ. ಈಗ ನಾವು ಚರ್ಚೆ ಮಾಡುವ ಹಾಗೆ ಚಿನ್ನದ ನಗದೀಕರಣ ಯೋಜನೆಯು ಕೂಡ ಚಾಲ್ತಿಯಲ್ಲಿದೆ. ಏನು ಚಿನ್ನದ ಅಡಮಾನ ಯೋಜನೆ ಹಾಗೂ ಚಿನ್ನದ ನಗದೀಕರಣ ಮಧ್ಯದ ಒಂದು ವ್ಯತ್ಯಾಸ ಏನಿದೆ ಅಂತ ತಾವು ಹೇಳ್ತೀರಿ?
0: ಗೋಲ್ಡ್ ನಗದೀಕರಣದಲ್ಲಿ ಏನೈತೆ, ನೀವು ಕೊಟ್ಟಿರೋಂತ ಗೋಲ್ಡ್ ಅನ್ನ ನಾವು ಕರಗಿಸಿ ಅದನ್ನ ಗಟ್ಟಿ ಬಂಗಾರ ಮಾಡಿ ಮಾರ್ಕೆಟ್ಗೆ ಬಿಡ್ತೀವಿ. ಇದು ಒಂದ್ ರೀತಿ ಡಿಪಾಸಿಟ್ ಠೇವಣಿ ಇಟ್ಟಂಗೆ. ಬ್ಯಾಂಕ್ಗಳಲ್ಲಿ ಗೋಲ್ಡ್ ಅನ್ನ ಡಿಪಾಸಿಟ್ ಮಾಡಿದ್ದೀರಾ, ಸೊ ಅದನ್ನ ನಾವು ನಿಮಗೆ ನೀವು ಮಾಡಿರೋ ಗೋಲ್ಡ್ಗೆ ಬ್ಯಾಂಕ್ ಅವರು ಅವಧಿ ಪ್ರಕಾರ ಬಡ್ಡಿಯನ್ನು ಕೊಡ್ತಾರೆ. ಒಂದರಿಂದ 3 ವರ್ಷ ಅಥವಾ 5 ವರ್ಷದವರೆಗೂ ಇಡುವಂತ ಒಂದು ದೀರ್ಘಾವಧಿ ಠೇವಣಿ ಇದ್ದಂಗೆ. ಗೋಲ್ಡ್ ಲೋನ್ ಏನಿದೆ ಇದು ನೀವು ಬಂಗಾರನ

0: ನಾವು ಯಥಾ ಪ್ರಕಾರ ಹಂಗೆ ಬ್ಯಾಂಕಲ್ಲಿ ಇಡಲಾಗುತ್ತೆ. ಇದನ್ನ ಒಂದ್ ವರ್ಷದ ಅವಧಿಗೆ ಮಾತ್ರ ಲೋನ್ ಅಂತ ಕೊಟ್ಟಿರ್ತೀವಿ.
1: ಹೌದು.
0: ಸೊ ಇದನ್ನ ನೀವು ಒಂದ್ ವರ್ಷ ಆದ್ಮೇಲೆ ಈಗ ಲೋನ್ ಬಡ್ಡಿ ಮತ್ತೆ ಅಸಲು ಕಟ್ಟಿ ಆ ಬಂಗಾರನ ಬಿಡಿಸ್ಕೋಬೇಕಾದ್ರೆ,
1: ಅಂದ್ರೆ ಗೋಲ್ಡ್ ಲೋನ್ ಮತ್ತೆ ಗೋಲ್ಡ್ ಈ ಒಂದು ಮಾನಿಟೈಸೇಷನ್ ಎರಡಕ್ಕೂ ಬಡ್ಡಿ ದರ ಬೇರೆ ಬೇರೆ ಇರ್ತದ? ಹೇಗೆ?
0: ಎರಡಕ್ಕೂ ಬೇರೆ ಬೇರೆ ಇರುತ್ತೆ. ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ ಅಲ್ಲಿ ನಿಮಗೆ 2.5% ಬಡ್ಡಿ ಬರುತ್ತೆ. ಬಂಗಾರದ ರೇಟ್ ಅಲ್ಲಿ ಆವಾ ಬ್ಯಾಂಕಿಂದ ಬೇಸ್ ರೇಟ್ ಮೇಲೆ ಚೇಂಜ್ ಆಗ್ತಾ ಹೋಗುತ್ತೆ.
1: ಹೇಳಕ್ ಇಷ್ಟಪಡ್ತೀರಿ ಕೊನೆಗೆ, ಮುಖ್ಯವಾಗಿ ಚಿನ್ನ ನಗದೀಕರಣ ಯೋಜನೆ ರಾಷ್ಟ್ರವ್ಯಾಪಿ ಇರುವಂತಹ ಯೋಜನೆ, ನಮ್ಮ ಗ್ರಾಹಕರಿಗೆ ಬಂಗಾರವನ್ನ ಮನೇಲಿ ಇಟ್ಕೊಂಡವರಿಗೆ ಏನು ತಮ್ಮ ಸಲಹೆ?
0: ಬಂಗಾರನ ಮನೇಲಿ ಇಟ್ಕೊಳ್ಳೋ ಬದಲು ಇದನ್ನ ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಿದ್ರೆ, ಒಂದು ನೀವು ದೇಶದ ಪ್ರಗತಿಗೂ ಬೆಂಬಲ ಮಾಡಿದಂಗಾಗುತ್ತೆ, ಎರಡನೇದು ನಿಮಗೂ ಸುರಕ್ಷಿತವಾಗಿರುತ್ತೆ ಬಂಗಾರ. ಆಮೇಲೆ ಇದಕ್ಕೋಸ್ಕರ ಲಾಕರ್ ತೆಗೆದು ಲಾಕರ್ ಅಲ್ಲಿ ಇಡೋಂಥದ್ದು ಮತ್ತೆ ವರ್ಷ ಲಾಕರ್ ರೆಂಟ್ ಕಟ್ಟುವಂತ ಪ್ರಮೇಯ ಇರೋದಿಲ್ಲ. ಆಮೇಲೆ ಇದ್ರಲ್ಲಿ ಇಡೋದ್ರಿಂದ ನಿಷ್ಕ್ರಿಯ ಚಿನ್ನ ಏನಾಗುತ್ತೆ, ಉತ್ಪಾದಕ ಆಸ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಡೆಡ್ ಕ್ಯಾಪಿಟಲ್ ಆಗಿ ಏನ್ ಮನೆಯಲ್ಲಿದೆ ಅದನ್ನ ನೀವು ಇಲ್ಲಿಗೆ ಮಾಡಿದ್ರೆ ಅದೇ ನಿಮಗೆ ಅರ್ನಿಂಗ್ ಕ್ಯಾಪಿಟಲ್ ಆಗಿ ಕನ್ವರ್ಟ್ ಆಗುತ್ತೆ.
1: ಒಳ್ಳೆಯದು ಸುಧೀಂದ್ರ ಅವರೇ, ಇದುವರೆಗೆ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ಸವಿಸ್ತಾರವಾದಂತಹ ಒಂದು ಮಾಹಿತಿಯನ್ನು ಕೊಟ್ರಿ. ಬಂಗಾರ ಮನೆಯಲ್ಲಿರೋದಕ್ಕಿಂತ ಬ್ಯಾಂಕ್ನಲ್ಲಿರುವುದು ಸೂಕ್ತ. ನಮಗೆ ವಿದೇಶಿ ವಿನಿಮಯವನ್ನು ಕೂಡ ಇಲ್ಲಿ ಉಳಿತಾಯ ಆಗುತ್ತೆ, ದೇಶದ ಆರ್ಥಿಕ ಹಿತದೃಷ್ಟಿಯಿಂದನೂ ಕೂಡ ಇದು ನಮಗೆ ಸಹಕಾರಿ ಅಂತ ವಿಚಾರವನ್ನು ಹೇಳಿಕೊಟ್ಟಿದ್ದಕ್ಕಾಗಿ, ಈ ಯೋಜನೆಯ ಒಂದು ಲಾಭವನ್ನು ಗರಿಷ್ಠ ಮಟ್ಟದಲ್ಲಿ ನಮ್ಮ ದೇಶದ ಎಲ್ಲ ನಾಗರಿಕರು ಪ್ರಯೋಜನವನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ತಮ್ಮ ಮಾಹಿತಿಗಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ.
2: ಇದುವರೆಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತಾದ ಕಾರ್ಯಕ್ರಮ ಪ್ರಗತಿ ಪಥದಲ್ಲಿ ಪ್ರಧಾನಮಂತ್ರಿ ಚಿನ್ನ ನಗದೀಕರಣ ಯೋಜನೆ ಕುರಿತು ರಾಯಚೂರಿನ ಲೀಡ್ ಬ್ಯಾಂಕ್ ವ್ಯವಸ್ಥಾಪಕರಾದ ಸುಧೀಂದ್ರ ಪಿಆರ್ ಅವರೊಂದಿಗೆ ಸಂದರ್ಶನವನ್ನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅಮರೇಶ್ ಆಶಿಹಾಳ್, ನಿರ್ವಹಣೆ ವೆಂಕಟೇಶ್ ಬೇವಿನ ಬೆಂಚಿ. ರಾಜ್ಯವ್ಯಾಪಿಯಲ್ಲಿ ಮೂಡಿಬಂದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಸಮಯ 1:10 ಇನ್ನು ಮುಂದೆ ಕನ್ನಡದಲ್ಲಿ ವಾರ್ತೆಗಳು. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಓಸ್ಲೋದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್. ಜೈಪುರದಲ್ಲಿ ಇಂದು ರಾಜಸ್ಥಾನ್ ರಾಯಲ್ಸ್ ಲಖನೌ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ವಾರ್ತೆಗಳ ವಿವರ. ನಾರ್ವೆಗೆ ಭೇಟಿ ನೀಡಿದ 2ನೇ ದಿನದಂದು ಪ್ರಧಾನಿ ಮೋದಿ ಅವರು 5 ನಾರ್ಡಿಕ್ ರಾಷ್ಟಗಳ ತಮ್ಮ ಸಹವರ್ತಿಗಳೊಂದಿಗೆ ಇಂದು ಓಸ್ಲೋದಲ್ಲಿ ನಡೆಯಲಿರುವ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿ ಭಾಗವಹಿಸಲಿದ್ದಾರೆ. 2022ರಲ್ಲಿ ಡೆನ್ಮಾರ್ಕ್ನ ಕೋಪನ್ ಹ್ಯಾಗನ್ನಲ್ಲಿ ನಡೆದ ಹಿಂದಿನ ಶೃಂಗಸಭೆಯ ನಂತರ ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವೆ ಹೆಚ್ಚಿದ ವಲಯ ಸಹಕಾರವನ್ನು ಶೃಂಗಸಭೆಯು ನಿರ್ಮಿಸುತ್ತದೆ. ಟಿಇಪಿಎ ಜಾರಿಯಲ್ಲಿರುವುದರಿಂದ ಶೃಂಗಸಭೆಯು ಆಳವಾದ ವ್ಯಾಪಾರ ಮತ್ತು ಹೂಡಿಕೆ ಸಂಪರ್ಕಗಳನ್ನು ರೂಪಿಸಲು ಪ್ರಯತ್ನಿಸುತ್ತದೆ. ಈ ಬ್ಲಾಕ್ನೊಂದಿಗಿನ ಭಾರತದ ದ್ವಿಪಕ್ಷೀಯ ವ್ಯಾಪಾರವು ಪ್ರಸ್ತುತ $19 ಬಿಲಿಯನ್ ಆಗಿದೆ. 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯ ನೇಪಥ್ಯದಲ್ಲಿ ಡೆನ್ಮಾರ್ಕ್, ಐಸ್ಲ್ಯಾಂಡ್ ಮತ್ತು ಫಿನ್ಲ್ಯಾಂಡ್ ಪ್ರಧಾನಿ ಮಂತ್ರಿಗಳೊಂದಿಗೆ ಪ್ರಧಾನಿ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಲಿದ್ದಾರೆ. ಈ ನಡುವೆ ತಮ್ಮ 5 ರಾಷ್ಟಗಳ ಭೇಟಿಯ ಕೊನೆಯ ಹಂತದಲ್ಲಿ ನರೇಂದ್ರ ಮೋದಿ ಅವರು ಇಟಲಿಯ ಸಹವರ್ತಿ ಜಾರ್ಜಿಯಾ ಮೆಲೋನಿ ಅವರ ಆಹ್ವಾನದ ಮೇರೆಗೆ 2 ದಿನಗಳ ರಾಜ್ಯ ಭೇಟಿಗಾಗಿ ಇಂದು ಇಟಲಿಯ ರೋಮ್ಗೆ ಆಗಮಿಸಲಿದ್ದಾರೆ. ಪ್ರಧಾನಿ ಮೆಲೋನಿ ಅವರೊಂದಿಗೆ ಪ್ರಧಾನಿ ಮೋದಿ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ. ಅವರು ಇಟಲಿಯ ಅಧ್ಯಕ್ಷ ಸೆರ್ಗಿಯೋ ಮಟರೆಲ್ಲಾ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ವಿಯೆಟ್ನಾಂ ಅಧ್ಯಕ್ಷ ಟೋಲಾಮ್ ಅವರನ್ನು ಭೇಟಿ ಮಾಡಿ ಉಭಯ ದೇಶಗಳ ನಡುವಿನ ರಕ್ಷಣಾ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಭಾರತದ ಬದ್ದತೆಯನ್ನು ಪುನರುಚ್ಚರಿಸಿದ್ದಾರೆ. ಈ ಸಂಬಂಧ ಸಾಮಾಜಿಕ ಮಾಧ್ಯಮದಲ್ಲಿ ಹಂಚಿಕೊಂಡಿರುವ ರಕ್ಷಣಾ ಸಚಿವರು ಈ ಸಹಕಾರವು ಉಭಯ ದೇಶಗಳ ನಡುವಿನ ವರ್ಧಿತ ಸಮಗ್ರ ಕಾರ್ಯತಂತ್ರದ ಸಹಭಾಗಿತ್ವದ ಪ್ರಮುಖ ಆಧಾರಸ್ತಂಭವಾಗಿದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ವಿಯೆಟ್ನಾಂ ಪರಸ್ಪರ ನಂಬಿಕೆ, ಹಂಚಿಕೆಯ ಮೌಲ್ಯ

ಗಳು ಮತ್ತು ರಕ್ಷಣೆ ಭದ್ರತೆ ಹಾಗೂ ಪ್ರಾದೇಶಿಕ ಸ್ಥಿರತೆಯಲ್ಲಿ ನಿಕಟ ಸಹಕಾರದಲ್ಲಿ ಬೇರೂರಿರುವ ಬಲವಾದ ಬಂಧವನ್ನು ಹಂಚಿಕೊಂಡಿವೆ ಎಂದು ಅವರು ಹೇಳಿದ್ದಾರೆ. ಸಚಿವರು ಹನೋಯ್ನಲ್ಲಿ ವಿಯೆಟ್ನಾಂ ರಕ್ಷಣಾ ಸಚಿವ ಜನರಲ್ ಫಾನ್ ವ್ಯಾನ್ ಜಿಯಾಂಗ್ ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಿದರು. ಬೆಳೆಯುತ್ತಿರುವ ಭಾರತ ವಿಯೆಟ್ನಾಂ ರಕ್ಷಣಾ ಪಾಲುದಾರಿಕೆಯನ್ನು ಎರಡೂ ಕಡೆಯವರು ಪರಿಶೀಲಿಸಿದರು ಮತ್ತು ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ.

0: ಕಡಲ ಭದ್ರತೆ, ರಕ್ಷಣಾ ಉದ್ಯಮ, ತರಬೇತಿ ಮತ್ತು ಪ್ರಾದೇಶಿಕ ಸ್ಥಿರತೆಯಲ್ಲಿ ಸಹಕಾರವನ್ನು ಮತ್ತಷ್ಟು ಗಾಢವಾಗಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಿದ್ದಾರೆ. ದೆಹಲಿಯಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ ಸುಮಾರು 90 ಪೈಸೆ ಹೆಚ್ಚಾಗಿದೆ. ಇಂಡಿಯನ್ ಆಯಿಲ್ ಪ್ರಕಾರ ರಾಷ್ಟ ರಾಜಧಾನಿ ದೆಹಲಿಯಲ್ಲಿ ಪೆಟ್ರೋಲ್ ಬೆಲೆ ಹಿಂದಿನ 97.77ರಿಂದ 98.64 ರೂಪಾಯಿಗೆ ಏರಿಕೆಯಾಗಿದ್ದರೆ ಡೀಸೆಲ್ ಬೆಲೆ ಪ್ರತಿ ಲೀಟರ್ಗೆ 90.67ರಿಂದ 91.58 ರೂಪಾಯಿಗೆ ಏರಿದೆ. ಬೆಂಗಳೂರಿನಲ್ಲಿ ಪರಿಷ್ಕೃತ ಪೆಟ್ರೋಲ್ ದರ 106.17ರಿಂದ 107.12 ರೂಪಾಯಿಗೆ ಏರಿಸಲಾಗಿದೆ. ಹಾಗೆಯೇ ಡೀಸೆಲ್ ದರ 94.10ರಿಂದ 95.04 ರೂಪಾಯಿಗೆ ಏರಿಸಲಾಗಿದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇಂದು ಛತ್ತೀಸ್ಗಢದ ಬಸ್ತಾರ್ ವಿಭಾಗೀಯ ಕೇಂದ್ರ ಕಚೇರಿ ಜಗದಾಲ್ಪುರದಲ್ಲಿ ಕೇಂದ್ರ ವಲಯ ಮಂಡಳಿಯ ಸಭೆಯ ಅಧ್ಯಕ್ಷತೆ ವಹಿಸಲಿದ್ದಾರೆ. ಸಭೆಯಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡದ ಮುಖ್ಯಮಂತ್ರಿಗಳು ಮತ್ತು ಹಿರಿಯ ಅಧಿಕಾರಿಗಳು ಭಾಗವಹಿಸಲಿದ್ದಾರೆ. ನಿನ್ನೆ ಛತ್ತೀಸ್ಗಢಕ್ಕೆ ಭೇಟಿ ನೀಡಿದ ಅಮಿತ್ ಶಾ ಅವರು ಬಸ್ತಾರ್ ಜಿಲ್ಲೆಯ ನೆಥನಾರ್ ಗ್ರಾಮದಲ್ಲಿ ಸಾರ್ವಜನಿಕ ಸೇವಾ ಕೇಂದ್ರವನ್ನು ಉದ್ಘಾಟಿಸಿದರು. ಕೇಂದ್ರ ಬಂದರು, ಹಡಗು ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ್ ಸೋನೋವಾಲ್ ನವದೆಹಲಿಯಲ್ಲಿ ದೇಶದ ಬಹುನಿರೀಕ್ಷಿತ ವಾಟರ್ ಮೆಟ್ರೋ ಸೇವೆಗಳ ಆರಂಭದ ಕುರಿತು ಪರಿಶೀಲನಾ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು. 18 ನಗರಗಳಲ್ಲಿ ವಾಟರ್ ಮೆಟ್ರೋ ಸೇವೆಗಳನ್ನು ಪ್ರಾರಂಭಿಸುವ ಯೋಜನೆಯನ್ನು ಕೇಂದ್ರವು ಮುಂದಿಟ್ಟಿದೆ. ಮೊದಲ ಹಂತಕ್ಕೆ ಗುವಾಹಟಿಯನ್ನು ಗುರುತಿಸಲಾಗಿದೆ ಎಂದು ಕೇಂದ್ರ ಸಚಿವರು ಹೇಳಿದರು. ಶ್ರೀನಗರ, ಪಾಟ್ನಾ, ವಾರಣಾಸಿ, ಅಯೋಧ್ಯೆ ಮತ್ತು ಪ್ರಯಾಗ್ರಾಜ್ ಸೇರಿದಂತೆ ನಗರಗಳು ಸಹ ಮೊದಲ ಹಂತದ ಭಾಗವಾಗಿದ್ದರೆ ಅಸ್ಸಾಂನ ತೇಜ್ಪುರ ಮತ್ತು ದಿಬ್ರುಗಢವನ್ನು ಯೋಜನೆಯ ಎರಡನೇ ಹಂತಕ್ಕೆ ಪ್ರಸ್ತಾಪಿಸಲಾಗಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15ಕ್ಕೆ.
0: ಜಾಗತಿಕ ಅನಿಶ್ಚಿತತೆಯ ಈ ಸಂದರ್ಭದಲ್ಲಿ ಸಹಕಾರವು ಹಂಚಿಕೆಯ ಸಮೃದ್ಧಿ ಮತ್ತು ಸುಸ್ಥಿರ ಭವಿಷ್ಯದ ಮಾರ್ಗವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಭಾರತ ಮತ್ತು ಸ್ವೀಡನ್ ಒತ್ತಿ ಹೇಳಿವೆ. ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅವರ ಸ್ವೀಡನ್ ಸಹವರ್ತಿ ಉಲ್ಫ್ ಕ್ರಿಸ್ಟರ್ಸನ್ ಅವರು ಬರೆದ ಲೇಖನದಲ್ಲಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಅನಿಶ್ಚಿತತೆ, ಇಂಧನ ಅಭದ್ರತೆ ಮತ್ತು ಆರ್ಥಿಕ ವಿಘಟನೆಯ ಸಮಯದಲ್ಲಿ ಜಗತ್ತು ಸಂಕುಚಿತ ರಾಷ್ಟೀಯ ವಿಧಾನಗಳಿಗೆ ಹಿಮ್ಮೆಟ್ಟುವ ಅಥವಾ ಸಹಭಾಗಿತ್ವವನ್ನು ಬಲಪಡಿಸುವ ನಿರ್ಣಾಯಕ ಆಯ್ಕೆಯನ್ನು ಎದುರಿಸುತ್ತಿದೆ ಎಂದು ಬಿಂಬಿಸಲಾಗಿದೆ. ಹೂಡಿಕೆಗಳ ಮೌಲ್ಯದಲ್ಲಿ ಉಂಟಾಗುವ ಕುಸಿತದ ವಿರುದ್ದ ರಕ್ಷಣೆ ನೀಡಲು ಹೆಚ್ಚುವರಿ ಬಫರ್ ಆಗಿ ಸೃಷ್ಟಿಸಲಾಗಿದ್ದ ಹೂಡಿಕೆ ಏರಿಳಿತ ಮೀಸಲನ್ನು ನಿರ್ವಹಿಸುವ ಅಗತ್ಯತೆಯಿಂದ ವಾಣಿಜ್ಯ ಬ್ಯಾಂಕುಗಳಿಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಆರ್ಬಿಐ ವಿನಾಯಿತಿ ನೀಡಿದೆ. ಐಎಫ್ಆರ್ ನಿರ್ವಹಿಸುವ ಅಗತ್ಯತೆಯನ್ನು ನಿನ್ನೆಯಿಂದ ಜಾರಿಗೆ ಬರುವಂತೆ ಹಿಂಪಡೆಯಲಾಗಿದೆ ಎಂದು ಆರ್ಬಿಐ ತಿಳಿಸಿದೆ. ಭಾರತದಲ್ಲಿ ಶಾಖೆಯ ರೂಪದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿದೇಶಿ ಬ್ಯಾಂಕುಗಳಿಗಾಗಿ ಐಎಫ್ಆರ್ನಲ್ಲಿರುವ ಬಾಕಿ ಮೊತ್ತವನ್ನು ಭಾರತೀಯ ಪುಸ್ತಕಗಳಲ್ಲಿ ನಿರ್ವಹಿಸಲಾಗುವ ಶಾಸನಬದ್ದ ಮೀಸಲು ನಿಧಿಗೆ ಅಥವಾ ಭಾರತೀಯ ಪುಸ್ತಕಗಳಲ್ಲಿ ಉಳಿಸಿಕೊಂಡಿರುವ ರವಾನೆ ಮಾಡಬಹುದಾದ ಮಿಗತೆಗೆ ನೇರವಾಗಿ ವರ್ಗಾಯಿಸಲಾಗುವುದು ಎಂದು ಆರ್ಬಿಐ ತಿಳಿಸಿದೆ. ಚೆನ್ನೈ ಉಪನಗರ ರೈಲು ಜಾಲವನ್ನು ಉತ್ತೇಜಿಸಲು ಅರಕೋಣಂ ಚೆಂಗಲ್ಪಟ್ಟು ಡಬ್ಲಿಂಗ್ ಯೋಜನೆಗೆ ಭಾರತೀಯ ರೈಲ್ವೆ 993 ಕೋಟಿ ರೂಪಾಯಿಗಳನ್ನು ಅನುಮೋದಿಸಿದೆ. ಚೆನ್ನೈ ಬೀಚ್, ತಾಂಬರಂ, ಚೆಂಗಲ್ಪಟ್ಟು ಮತ್ತು ಅರಕೋಣಂ ಅನ್ನು ಸಂಪರ್ಕಿಸುವ ಪ್ರಮುಖ ಚೆನ್ನೈ ಉಪನಗರ ವೃತ್ತಾಕಾರದ ರೈಲು ಜಾಲದ ಒಂದು ಭಾಗವಾಗಿದೆ ಎಂದು ರೈಲ್ವೆ ಸಚಿವಾಲಯ ತಿಳಿಸಿದೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಮಾತನಾಡಿ, ಈ ಯೋಜನೆಯು ಕಾರ್ಯನಿರತ ಚೆನ್ನೈ ಉಪನಗರ ರೈಲು ಜಾಲದ ದಟ್ಟಣೆಯನ್ನು ಕಡಿಮೆ ಮಾಡುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಹಾಗೂ ಸಮಯ ಪಾಲನೆ ಮತ್ತು ಕಾರ್ಯಾಚರಣೆಯ ದಕ್ಷತೆಯನ್ನು ಸುಧಾರಿಸುತ್ತದೆ ಎಂದು ಹೇಳಿದ್ದಾರೆ. ಇರಾನ್ ಮೇಲಿನ ಮಿಲಿಟರಿ ದಾಳಿಯನ್ನು ಅಮೆರಿಕ ತಾತ್ಕಾಲಿಕವಾಗಿ ತಡೆಹಿಡಿದಿರುವ ಹಿನ್ನೆಲೆಯಲ್ಲಿ ಷೇರು ಮಾರುಕಟ್ಟೆಯ ಆರಂಭಿಕ ವಹಿವಾಟಿನಲ್ಲಿ ಉತ್ತಮ ಬೆಳವಣಿಗೆ ಕಂಡುಬಂದಿದೆ. ಮುಂಬೈ ಷೇರು ಮಾರುಕಟ್ಟೆಯಲ್ಲಿಂದು ಆರಂಭಿಕ ವಹಿವಾಟಿನಲ್ಲಿ 366 ಅಂಕಗಳ ಏರಿಕೆಯೊಂದಿಗೆ 75,706ರಲ್ಲಿ ವಹಿವಾಟು ಆರಂಭಿಸಿದೆ. ಹಾಗೆ

0: ರಾಷ್ಟೀಯ ಸಂವೇದಿ ಸೂಚ್ಯಂಕ ನಿಫ್ಟಿ ಸಹ 107 ಅಂಕಗಳ ಜಿಗಿತದೊಂದಿಗೆ 23,760 ಅಂಕಗಳೊಂದಿಗೆ ವಹಿವಾಟು ನಡೆಸಿದೆ. ನ್ಯಾಯಮೂರ್ತಿ ಯಶವಂತ್ ವರ್ಮಾ ಅವರ ವಿರುದ್ದದ ಆರೋಪಗಳ ತನಿಖೆ ನಡೆಸುತ್ತಿರುವ ನ್ಯಾಯಾಧೀಶರ ತನಿಖಾ ಸಮಿತಿ ತನ್ನ ವರದಿಯನ್ನು ಲೋಕಸಭಾ ಸ್ವೀಕರ್ ಓಂ ಬಿರ್ಲಾ ಅವರಿಗೆ ಸಂಸತ್ ಭವನದಲ್ಲಿ ಸಲ್ಲಿಸಿದೆ. ನ್ಯಾಯಾಧೀಶರ ವಿಚಾರಣಾ ಕಾಯ್ದೆ 1968 ಅಡಿಯಲ್ಲಿ ಶಾಸನಬದ್ದ ಅವಶ್ಯಕತೆಗಳಿಗಾಗಿ ಅನುಗುಣವಾಗಿ ಇದನ್ನು ಪ್ರಸ್ತುತಪಡಿಸಲಾಯಿತು. ಈ ವರದಿಯನ್ನು ಸಂಸತ್ತಿನ ಉಭಯ ಸದನಗಳಲ್ಲಿ ಸೂಕ್ತ ಸಮಯದಲ್ಲಿ ಮಂಡಿಸಲಾಗುತ್ತದೆ. ಕಳೆದ ವರ್ಷ ಆಗಸ್ಟ್ 12 ಲೋಕಸಭಾ ಸ್ವೀಕರ್ ಅವರು ಈ ಸಮಿತಿಯನ್ನು ರಚಿಸಿದ್ದರು. ನ್ಯಾಯಾಧೀಶರ ತನಿಖಾ ಸಮಿತಿಯ ಅಧ್ಯಕ್ಷ ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿ ಅರವಿಂದ್ ಕುಮಾರ್, ಬಾಂಬೆ ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ಕರ್ನಾಟಕ ಹೈಕೋರ್ಟ್ನ ಹಿರಿಯ ವಕೀಲ ಬಿವಿ ಆಚಾರ್ಯ ಅವರು ನ್ಯಾಯಾಧೀಶರ ತನಿಖಾ ಸಮಿತಿಯ ವರದಿಯನ್ನು ಓಂ ಬಿರ್ಲಾ ಅವರಿಗೆ ಸಲ್ಲಿಸಿದರು. ಜೈಪುರದಲ್ಲಿ ಇಂದು ನಡೆಯಲಿರುವ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ರಾಜಸ್ಥಾನ್ ರಾಯಲ್ಸ್ ಹಾಗೂ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯವು ಸಂಜೆ 7:30 ಆರಂಭವಾಗಲಿದೆ. ಚೆನ್ನೈನ ಎಂಎ ಚಿದಂಬರಂ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ ಐಪಿಎಲ್ ಟಿ20 ಕ್ರಿಕೆಟ್ ಪಂದ್ಯದಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ತಂಡವು ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ದ 5 ವಿಕೆಟ್ಗಳ ಜಯ ಸಾಧಿಸಿತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹೋಸ್ಲಾದ 3ನೇ ಭಾರತ ನಾರ್ಡಿಕ್ ಶೃಂಗಸಭೆಯಲ್ಲಿಂದು ಪ್ರಧಾನಿ ನರೇಂದ್ರ ಮೋದಿ ಭಾಗಿ. ವ್ಯಾಪಾರ ಹೂಡಿಕೆ ಸೇರಿ ಹಲವು ಕ್ಷೇತ್ರಗಳ ಕುರಿತು ಚರ್ಚೆ. ಸಚಿವ ರಾಜನಾಥ್ ಸಿಂಗ್ ವಿಯೆಟ್ನಾಂ ಅಧ್ಯಕ್ಷರ ಭೇಟಿ. ಉಭಯ ದೇಶಗಳ ರಕ್ಷಣಾ ಸಹಕಾರ ಬಲವರ್ಧನೆಗೆ ಭಾರತ ಪುನರುಚ್ಚಾರ. ಪ್ರತಿ ಲೀಟರ್ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಮತ್ತೆ 90 ಪೈಸೆ ಏರಿಕೆ. ಒಂದೇ ವಾರದಲ್ಲಿ ಇಂಧನ ಇನ್ನಷ್ಟು ತುಟ್ಟಿ. ಹಾಗೂ ಐಪಿಎಲ್ ಟಿ20 ಕ್ರಿಕೆಟ್ ಜೈಪುರದಲ್ಲಿಂದು ರಾಜಸ್ಥಾನ್ ರಾಯಲ್ಸ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡಗಳ ಸೆಣಸು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಸಮಯ ಸರಿಯಾಗಿ 1:20:30. ಇದು ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್. ಇದೀಗ ಚಿತ್ರಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೆಲವು ಜಾಹೀರಾತುಗಳು.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ!
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. ಆರ್ಬಿಐ ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಚಿತ್ರಗೀತೆಗಳ ಕಾರ್ಯಕ್ರಮದ ಮೊದಲಿಗೆ ಕೇಳಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಅವರು ಹಾಡಿರುವಂತಹ ಮತ್ತೆ ಹಾಡಿತು ಕೋಗಿಲೆ ಚಿತ್ರದ ಗೀತೆ. ಚಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಅವರ ಸಂಗೀತವಿದೆ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ, ಅನ್ನದಾತನ ಮನದಾಳದ ಮಾತು, ತುತ್ತು ನೀಡುವ ತಾಯಂದಿರ ದಿನದ ಬದುಕು, ಎಲ್ಲವನ್ನು ಪ್ರೇಕ್ಷಕ ಪ್ರಭುಗಳಾಗಿ ನೀವು ತಿಳಿಯಬೇಕೆ? ಹಾಗಿದ್ದರೆ ತಡಬೇಕೆ? ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರೈತರತ್ನ ಸರಣಿ ವೀಕ್ಷಿಸಿ ಅನ್ನದಾತರಿಗೆ ಕೃತಜ್ಞತೆ ಸಲ್ಲಿಸಿ. ರೈತರತ್ನ ಹೀರೋಸ್ ಆಫ್

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇ

ಚಿತ್ರಗೀತೆಗಳ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಎಸ್ ಎ ರಾಜ್ಕುಮಾರ್ ಅವರು ಹಾಡಿರುವಂತಹ ಶ್ರುತಿ ಚಿತ್ರದ ಗೀತೆ. ಜಿ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ಎಸ್ ಎ ರಾಜ್ಕುಮಾರ್ ಅವರದ್ದೇ ಸಂಗೀತವಿದೆ.

0: ಇದುವರೆಗೂ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನ ಕೇಳಿದಿರಿ. ಸಮಯ ಸರಿಯಾಗಿ 1:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ. ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ. ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ.
2: ಪ್ರಿಯ ಕೇಳುಗರೆ, ಇಂದಿನ ಚೈತ್ರವನ ಕಾರ್ಯಕ್ರಮದಲ್ಲಿ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 8ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಹೊಸಹಳ್ಳಿ ರಾಜಾರಾಮಮೂರ್ತಿ.
3: ಮದನ ಮಂಜರಿಯು ಆ ಯಜ್ಞದ ಅಶ್ವದ ಹಣೆಯ ಪಟ್ಟಿಯ ಮೇಲಿರುವ ಲೇಖನವನ್ನು ಓದಿದ್ದಾಳೆ. ಕೂಡಲೇ ಇದು ಧರ್ಮರಾಜನ ಯಜ್ಞಾಶ್ವ ಎಂದು ತಿಳಿದು ಸಮೀಪದಲ್ಲಿದ್ದ ಪತಿಯನ್ನು ಕುರಿತು ಹೇಳುತ್ತಿದ್ದಾಳೆ. ಈ ಯಜ್ಞಾಶ್ವವನ್ನು ವೀರರಾಗಿದ್ದರೆ ಕಟ್ಟಬಹುದಂತೆ ಎಂದು. ಅವಳ ಮಾತನ್ನು ಕೇಳಿ ಪ್ರವೀರನು, ಓಹೋ, ಧರ್ಮರಾಜನೊಬ್ಬನೇ ಜಗತ್ತಿನಲ್ಲಿ ವೀರನೇ, ನಮಗೆ ಯೋಗ್ಯತೆ ಇಲ್ಲವೇ ಎಂದು ಹೇಳುತ್ತಾ ಕೂಡಲೇ ಆ ಯಜ್ಞಾಶ್ವವನ್ನು ಕಟ್ಟಿದ್ದಾನೆ, ಸ್ತ್ರೀ ಪರಿವಾರದವರನ್ನು ಮನೆಗೆ ಕಳುಹಿಸಿದ್ದಾನೆ, ಸೇನೆಯನ್ನು ಕರೆಸಿಕೊಂಡಿದ್ದಾನೆ, ಅರ್ಜುನನೊಂದಿಗೆ ಯುದ್ಧ ಮಾಡುವುದಕ್ಕೆ ಸಿದ್ಧನಾಗಿದ್ದಾನೆ.

ಮಹಾರಾಜ, ನೀಲಧ್ವಜನ ಮನೆಯ ಅಳಿಯ ಸಾಕ್ಷಾತ್ ಅಗ್ನಿದೇವ, ಹಾಗಾಗಿ ಅವನ ಬಲದಿಂದ ಪ್ರವೀರ ಕುದುರೆಯನ್ನು ಕಟ್ಟುವ ಧೈರ್ಯವನ್ನು ಮಾಡಿದ್ದಾನೆ. ಅದು ಹೇಗೆಂದರೆ, ಹಿಂದೆ ಅವನ ಮಗಳು ಜಗತ್ತಿನಲ್ಲಿ ಎಲ್ಲರಿಗಿಂತ ಶಕ್ತಿಶಾಲಿ ಯಾರು ಎಂದು ಆಲೋಚಿಸಿ ಕೊನೆಗೆ ಅಗ್ನಿದೇವನೇ ಎಲ್ಲರಿಗಿಂತಲೂ ಶಕ್ತಿಶಾಲಿ ಎಂದು ತೀರ್ಮಾನಿಸಿ ಪಾವಕನನ್ನು ಕುರಿತು ತಪಸ್ಸನ್ನಾಚರಿಸಿ

0: ಸಿದ್ಧಿಸಿದ್ದಾಳೆ. ಅವಳ ತಪಸ್ಸಿಗೆ ಮೆಚ್ಚಿದ ಅಗ್ನಿದೇವ ಅವಳನ್ನು ಕೈ ಹಿಡಿದು ಮನ ಎಳೆಯನಾಗಿ ಅಲ್ಲಿಯೇ ನೆಲೆಸಿದ್ದಾನೆ. ಅವನ ರಕ್ಷಣೆ ನೀಲಧ್ವಜನ ಪಟ್ಟಣಕ್ಕೆ ಯಾವಾಗಲೂ ಇದೆ. ಹಾಗಾಗಿ ಆ ಬಲದಿಂದಾಗಿ ಪ್ರವೀರ ಇಂದು ಪಾರ್ಥನ ಕುದುರೆಯನ್ನು ಕಟ್ಟಿಹಾಕಿದ್ದಾನೆ.
1: ಕಟ್ಟಿರ್ತ ಕುದುರೆಯಂ ಕಂಡು ಕಾಪಿನ ಭಟ

ಕಟ್ಟಿದ್ದ ಕುದುರೆಯನ್ನು ಕಂಡು ಪಾರ್ಥನ ಸೈನಿಕರು ಧಟ್ಟಿಸಿ ಅವರನ್ನು ಬೈಯಲು ಪ್ರಾರಂಭಿಸಿದಾಗ ಪ್ರವೀರನು, ನಾನು ತಿಳಿದೇ ಯಜ್ಞಾಶ್ವವನ್ನು ಕಟ್ಟಿದ್ದೇನೆ, ಅರ್ಜುನನೊಂದಿಗೆ ನಾನು ಯುದ್ಧಕ್ಕೆ ಸಿದ್ಧನಾಗಿದ್ದೇನೆ ಎಂದು ಹೇಳಿ ಬಿಲ್ಲು ಬಾಣಗಳನ್ನು ಹಿಡಿದು ನಿಂತಿದ್ದಾನೆ. ಈ ಮಾತು ಅರ್ಜುನನಿಗೆ ತಲುಪಿದೆ. ಕೂಡಲೇ ಕೋಪದಿಂದ ಆತ ಯುದ್ಧಕ್ಕೆ ಚತುರ್ಬಲವನ್ನು ಮುನ್ನಡೆಸಿಕೊಂಡು ಬರುತ್ತಿದ್ದಾನೆ.

0: ಗಾಳಿ ಧೃತಿ ಗತಿ ಮತಿ ಗಳಲಿದವು.
1: ಇದು ಒಂದು ಯಥಾನ್ವಯ ಅಲಂಕಾರದ ಪದ್ಯ. ಕವಿ ಬಹಳ ಸುಂದರವಾಗಿ ವರ್ಣಿಸುತ್ತಾನೆ. ಚತುರ್ಬಲ ಧಾಳಿ ಮಾಡಿದಾಗ ನಗರಿಗೆ ಚತುರ್ಬಲದ ಧಾಳಿಯಾಯಿತು, ಆಕಾಶಕ್ಕೆ ಚತುರ್ಬಲದಿಂದ ಎದ್ದ ಧೂಳಿನಿಂದ ಧಾಳಿಯಾಯಿತು, ಜೋರಾಗಿ ಗರ್ಜಿಸುವ ವಾದ್ಯಧ್ವನಿಯಿಂದ ದೆಸೆ ದೆಸೆಗಳಿಗೆ ಧಾಳಿಯಾಯಿತು. ಹೀಗೆ ಏಕಕಾಲದಲ್ಲಿ ಮೂರು ಕಡೆಗೂ ಕೂಡ ಧಾಳಿ ಕಾಣಿಸಿಕೊಂಡಿದೆ. ಒಂದು ಕ್ಷಣದಲ್ಲಿ ಪುರಜನರಿಗೂ ರವಿಗೂ ದಿಕ್ಪಾಲರಿಗೂ ಈ ಆಕ್ರಮಣ ಸಂದಿದೆ. ಪುರಜನರಿಗೆ ಸೇನೆಯ ಧಾಳಿ, ರವಿಗೆ ಧೂಳಿನ ಧಾಳಿ, ದಿಕ್ಪಾಲಕರಿಗೆ ಸತ್ತಿನ ಧಾಳಿ. ಹೀಗೆ ಮಹಾತಿಶಯದಿಂದ ಎಲ್ಲರೂ ಯುದ್ಧವನ್ನು ಮುಂದುವರಿಸುತ್ತಿದ್ದಾರೆ.

0: ಆತನು ಅಧಿಕ ಸತ್ವದಿಂದ ಆ ಸೇನೆಯನ್ನು ಎದುರಿಸಲು ಸಿದ್ಧನಾಗಿದ್ದಾನೆ. ಯೋಗೀಶ್ವರನು ಸಂಸಾರದ ಸಕಲ ಸಂಕಟಗಳನ್ನು ನಿರ್ಲೇಪಭಾವದಿಂದ ಎದುರಿಸುವಂತೆ ಆತನು ಎದುರಿಸಲು ಸಿದ್ಧನಾಗಿದ್ದಾನೆ.
1: ಮೇಗೆ ಮುಸುಕಿದ ಚೋಣಿ

0: ಬಾಧಿ ಪಡುವಡಲ್ ತಾಗಿದಲ್ ಕಲ್ಪಮೇಘಂಗಳಿಂ ತಡೆವಿಟ್ಟ ಮಳೆಯನಲ್ ಕನಗರೆಯುತೇ.
1: ಈ ರೀತಿಯಾಗಿ ಏರಿ ಬಂದ ಸೈನ್ಯವನ್ನು ಪ್ರವೀರನೊಬ್ಬನೇ ತೀಕ್ಷ್ಣವಾದ ಬಾಣಗಳಿಂದ ಪ್ರಯೋಗವನ್ನು ಮಾಡುತ್ತಾ ಸೈನಿಕರೆಲ್ಲರನ್ನೂ ಕೊಲ್ಲುತ್ತಿರುವುದನ್ನು ಕಂಡು ಪ್ರದ್ಯುಮ್ನ, ಸಾತ್ಯಕಿ, ವೃಷಧ್ವಜ, ಕೃತವರ್ಮ ಮೊದಲಾದ ಮಹಾವೀರರು ಕಲ್ಪಮೇಘಗಳಿಂದ ಮಳೆ ಸುರಿಯುವಂತೆ ಬಾಣದ ಮಳೆಯನ್ನೇ ಸುರಿಸುತ್ತಿದ್ದಾರೆ.
0: ಆ ಪ್ರವೀರಂ ಬಳಿಕ

0: ತಡಗಿ ಭುವನತ್ರಯಂ ಬರಿದೂಡಿ ಭಯವಾಗ
1: ಪ್ರವೀರನೊಬ್ಬನೇ ಎಲ್ಲ ಸೈನಿಕರೊಂದಿಗೆ ಯುದ್ಧವನ್ನು ಮುಂದುವರಿಸುತ್ತಿರಲು ಅವನಿಗೆ ಸಹಾಯಕನಾಗಿ ತಂದೆಯಾದ ನೀಲಧ್ವಜನು ಮಹಾಸೇನೆಯನ್ನು ಕರೆದುಕೊಂಡು ಪಟ್ಟಣದಿಂದ ಹೊರಟಿದ್ದಾನೆ. ಆ ಸೇನೆಯ ಧೂಳಿನಿಂದಾಗಿ ಆಕಾಶದಲ್ಲಿ, ಗಾಳಿಯಲ್ಲಿ, ನದಿಗಳಲ್ಲಿ, ಭೂಮಿಯಲ್ಲಿ ಎಂಬುದು ಕೂಡ ಯಾರಿಗೂ ತಿಳಿಯುತ್ತಿಲ್ಲ.
2: ಮೊಗಸಿ ದರ್ಪರ

0: ಕುದುರೆ ರಥ ಪದಾತಿ ಚತುರ್ಬಲವು ನೀಲಧ್ವಜನೊಡನೆ ಯುದ್ಧಭೂಮಿಗೆ ಬಂದಿದೆ. ಅಲ್ಲಿಯವರೆಗೆ ಯುದ್ಧ ಮಾಡಿ ಬಳಲುತ್ತಿದ್ದ ಪ್ರವೀರನನ್ನು ಹಿಂದಕ್ಕೆ ಸರಿಸಿ ಸೈನಿಕರು ಯುದ್ಧಕ್ಕೆ ಮುಂದಾಗಿದ್ದಾರೆ. ಒಂದು ಕ್ಷಣದಲ್ಲಿ ಪರಮಸಾಹಸದಿಂದ ಹೋರಾಡುತ್ತಿದ್ದಾರೆ ಉಭಯ ವೀರರು.
1: ಮಗ್ಗಿದಂಬ ಸಗಿದಂ ಬುಧಿಯ ತೆರೆಯಂತೆ ಸಲ ಮುಗ್ಗಿದರ್ ಮುಗ್ಗಿಲ ಮೊಗ್ಗರದಂತೆ ಭೋಂಕರಿಸು ತೊಗ್ಗಿದರ್

0: ಪಟು ಭಟರ ಆಗಳಾಘವದಳು.
1: ವೀರಾವೇಶದಿಂದ ಹೋರಾಡುತ್ತಿರುವ ಉಭಯ ಬಲಗಳ ಶೌರ್ಯವನ್ನು ನೋಡಿ. ಸಮುದ್ರದ ತೆರೆಗಳಂತೆ ಮೇಲೆದ್ದು ಶತ್ರುಗಳ ಮೇಲೆ ಬಿದ್ದಿದ್ದಾರೆ. ಕಾರ್ಮೋಳಗಳಂತೆ ಮಹಾರಭಸದಿಂದ ಆಕ್ರಮಿಸುತ್ತಿದ್ದಾರೆ. ಜೇನೊಣಗಳ ಗುಂಪಿನಂತೆ ಭೋಂಕರಿಸಿ ಕಾದಾಡಿ ಶತ್ರು ಸೈನ್ಯದ ಕಾಡನ್ನು ನೆಗ್ಗಿಸಿದ್ದಾರೆ. ಬಿರುಗಾಳಿಯಂತೆ ನುಗ್ಗಿ ಶತ್ರುಗಳನ್ನು ನುಚ್ಚು ನುರಿಯಾಗಿಸಿದ್ದಾರೆ. ಬರ ಸಿಡಿಲಿನಂತೆ ಬಡಿದು ವೀರಾವೇಶವನ್ನು ಮೆರೆಯುತ್ತಿದ್ದಾರೆ.
0: ಪೈದಾಡಿ ಮಡಿದ ಕಲಿಗಳ

ಯುದ್ಧದಲ್ಲಿ ಸಾವು ಸಾಮಾನ್ಯ. ಸತ್ತ ಸೈನಿಕರ ಶರೀರಗಳನ್ನು ಅಲ್ಲಿದ್ದ ರಣದ ಮರುಳುಗಳು, ಪಿಶಾಚಿಗಳು ಎಳೆದುಕೊಂಡು ಹೋಗಿ ತಿನ್ನುತ್ತಿವೆ. ಅದನ್ನು ನೋಡುತ್ತಾ ಹೆದರುತ್ತಾರೇನು ಸೈನಿಕರು? ಇಲ್ಲ, ಅವರಿಗೆ ಕಾಣುವ ದೃಶ್ಯವೇ ಬೇರೆ. ಇಲ್ಲಿ ಸತ್ತವನು ಸ್ವರ್ಗಲೋಕದಲ್ಲಿ ಸುರನಾರಿಯರ ಜೊತೆಯಲ್ಲಿ, ಒತ್ತರೆಯರ ಜೊತೆಯಲ್ಲಿ ಸಂತೋಷದಿಂದ ಕಾಲ ಕಳೆಯುತ್ತಾನೆ. ಅದನ್ನು ನೆನೆಸಿಕೊಂಡು ಇವರೆಲ್ಲರೂ ಶರೀರದ ಮೇಲಿನ ಆಸೆಯನ್ನು ಬಿಟ್ಟು ಹೋರಾಡುತ್ತಿದ್ದಾರೆ. ಪರಸ್ಪರ ಕೇಶಾಕೇಶಿ ಯುದ್ಧ ನಡೆಯುತ್ತಿದೆ. ಘನಘೋರವಾದ ಸಂಗ್ರಾಮ ಮುಂದುವರಿಯುತ್ತಿದೆ.

ಮಹಾಪರಾಕ್ರಮಶಾಲಿಗಳಾದ ನೀಲಧ್ವಜನ ಸೈನಿಕರು ಪಾಂಡವರ ಸೈನಿಕರನ್ನು ನುಚ್ಚು ನುರಿ ಮಾಡುತ್ತಿದ್ದಾರೆ. ಮಹಾಕವಿ ಲಕ್ಷ್ಮೀಶ ವರ್ಣಿಸುವ ಬಗೆಯನ್ನು ನೋಡಿ, ಕೃತವರ್ಮನ ಉರವಣೆಯನ್ನು ತಗ್ಗಿಸಿದ್ದಾರಂತೆ, ಸಾಲ್ವನ ಉಬ್ಬಟೆಯನ್ನು ಕರಗಿಸಿದ್ದಾರಂತೆ, ಅತಿ ಬಲವಂತನಾದ ಸುವೇಗನ ಪರಾಕ್ರಮವನ್ನು ಕುಗ್ಗಿಸಿದ್ದಾರಂತೆ, ಕರ್ಣನ ಮಗನಾದ ವೃಷಕೇತುವಿನ ಶೌರ್ಯವನ್ನು ಕರಗಿಸಿದ್ದಾರಂತೆ, ಸಾತ್ಯಕಿಯ ವೀರ್ಯವನ್ನು, ಯೌವನಾಶ್ವನ ಅತುಲ ಪರಾಕ್ರಮವನ್ನು, ಅನಿರುದ್ಧನ ಆಟೋಪವನ್ನು, ಪ್ರದ್ಯುಮ್ನನ ಅದಟನ್ನು ಉನ್ನತೀಕರಿಸಿದ್ದಾರಂತೆ ನೀಲಧ್ವಜನ ಸೈನಿಕರು. ಪಾಂಡವರ ಸೇನೆ ನಿಧಾನವಾಗಿ ಹಿಂದಕ್ಕೆ ಸರಿಯುತ್ತಿದೆ.

0: ನೀಲಧ್ವಜನ ಸೈನಿಕರು ಗುಂಪಾಗಿ ತಮ್ಮ ಮೇಲೆ ಆಕ್ರಮಣ ಮಾಡೋಣ. ಅರ್ಜುನನ ಸೈನಿಕರೆಲ್ಲರೂ ಹಿಂದಕ್ಕೆ ಸರಿಯುತ್ತಿದ್ದಾರೆ. ಅರ್ಜುನ ನೋಡಿದ, ಪ್ರಬಲವಾದ ಆ ಸೈನಿಕರನ್ನು ಗೆಲ್ಲಲು ರಾಕ್ಷಸರಿಗಾಗಲಿ ದೇವತೆಗಳಿಗಾಗಲಿ ಸಾಧ್ಯವಿಲ್ಲ, ಇನ್ನು ತಾನೇ ಯುದ್ಧಕ್ಕೆ ಹೋಗಬೇಕು ಎಂದು ಹೇಳಿ ತನ್ನ ಗಾಂಡೀವದಲ್ಲಿ ಚಾಪವನ್ನು ಹೂಡಿಕೊಂಡು ಅರ್ಜುನ ಗರ್ಜನೆ ಮಾಡುತ್ತಾ ಪುಂಖಾನುಪುಂಖವಾಗಿ ಬಾಣಗಳ ಮಳೆಯನ್ನು ಕರೆಯುತ್ತಿದ್ದಾನಂತೆ. ಪ್ರಳಯ ಕಾಲದ ಪರ್ಜನ್ಯದ ಮಳೆ ಸುರಿಯುವಂತೆ ಅರ್ಜುನನ ಗಾಂಡೀವದಿಂದ ಬಾಣದ ಮಳೆ ಸುರಿಯುತ್ತಿದೆ. ಅರ್ಜುನನಿಗೆ ಎದುರಾಗಿ ಯಾರಾದರೂ ನಿಲ್ಲಲು ಸಾಧ್ಯವೇ? ಸೇನೆ ಮುರಿಯಿತು. ನೀಲಧ್ವಜನ ಸೈನಿಕರು ಪಟ್ಟಣದತ್ತ ಓಡಲು ತೊಡಗಿದರು.
1: ಮೊದೆತು ಬಗಸೇಡಯಂ ಕಂಡು ಆ ಪ್ರವೀರನು ರಜರೆದು

0: ಇದಂ ಫಲುಗುಣನ ಪಡೆಯ ಮೇಲೆ
1: ದಿಕ್ಕಾಪಾಲಾಗಿ ಓಡಿ ಬರುತ್ತಿರುವ ತನ್ನ ಸೇನೆಯನ್ನು ಕಂಡು ರಾಜಕುಮಾರನಾದ ಪ್ರವೀರ ಕೋಪದಿಂದ ಬಿಲ್ಲು ಬಾಣಗಳನ್ನು ಹಿಡಿದು ಅರ್ಜುನನನ್ನು ಎದುರಿಸಲು ಬರುತ್ತಿದ್ದಾನೆ. ಅವನನ್ನು ಅಡ್ಡಗಟ್ಟಿ ವಶಕೇತು ಆತನೊಂದಿಗೆ ಯುದ್ಧ ಮಾಡಲು ಹೊರಟರೆ ಅನುಸಾಲ್ವ ತಾನು ಯುದ್ಧ ಮಾಡಬೇಕೆಂದು ಅವನನ್ನು ಪಕ್ಕಕ್ಕೆ ಸರಿಸಿ ಯುದ್ಧ ಮಾಡುತ್ತಿದ್ದಾನೆ. ಈ ರೀತಿಯಾಗಿ ಅವರೆಲ್ಲರೂ ಸೇರಿ ಯುದ್ಧ ಮಾಡಲು ಪ್ರಾರಂಭಿಸೋಣ. ನೀಲಧ್ವಜನು ತಾನೇ ಯುದ್ಧ ಭೂಮಿಗೆ ಬಂದು ಅರ್ಜುನನೊಂದಿಗೆ ಮುಖಾಮುಖಿಯಾಗಿದ್ದಾನೆ.

ಶರಣ ದೆಸೆಯ ಭಯಮಂ ಬಿಡಿಸಬೇಕೆನೆ ಕೃಷಾನು ಕೇಳ್ದು ಆಗ ಸುಡದೊಡಗಿದ.

ನೀಲಧ್ವಜನನ್ನು ಅರ್ಜುನ ಮತ್ತೆ ಎದುರಿಸುತ್ತಿದ್ದಾನೆ. ಇಬ್ಬರಿಗೂ ಖಾಡಾಖಾಡಿಯಾಗಿ ಘೋರ ಸಂಗ್ರಾಮ ನಡೆದಿದೆ. ಈಗ ನೀಲಧ್ವಜನ ಕೈ ಸೋಲತೊಡಗಿತು. ಆತ ಯೋಚಿಸಿದ, ಅಗ್ನಿ ನನ್ನ ಮನೆಯ ಅಳಿಯನಾಗಿದ್ದಾನೆ, ಹಾಗಿರುವಾಗ ನನಗೇನು ಭಯ ಎಂದು ಯೋಚಿಸಿ ಕೂಡಲೇ ಅಗ್ನಿಯನ್ನು ಕುರಿತು, ಅಳಿಯ ದೇವರೇ, ಇದೇನು ನೀವು ನಮ್ಮ ಪಕ್ಷದಲ್ಲಿದ್ದು ನಮಗೆ ಇಂತಹ ಸೋಲಾಗಬಹುದೇ ಎಂದು ಕೇಳಲು ಅಗ್ನಿ ಆಗ ಮಾವನಿಗೆ ಉತ್ತರವಾಗಿ, ನಾನು ಯುದ್ಧವನ್ನು ವಹಿಸಿಕೊಳ್ಳುತ್ತೇನೆ ಎಂದು ಹೇಳುತ್ತಾ ತಾನೇ ಅರ್ಜುನನ ಸೈನಿಕರನ್ನು ಸುಡತೊಡಗಿದ್ದಾನೆ.

0: கெட்டுகெதறிதற் கிடியனொதறி
1: ಕ್ಷಣಾರ್ಧದಲ್ಲಿ ಅಗ್ನಿಯ ಪ್ರತಾಪ ಕಾಣತೊಡಗಿತು. ಎಲ್ಲೆಡೆಯೂ ಬೆಂಕಿ, ಕೈಯಲ್ಲಿ ಹಿಡಿದ ಬಿಲ್ಲಿಗೆ ಬೆಂಕಿ ಬಿದ್ದಿದೆ, ಬಾಣಕ್ಕೆ ಬೆಂಕಿ ಬಿದ್ದಿದೆ, ಸೈನಿಕರ ವಸ್ತ್ರಗಳಿಗೆ ಬೆಂಕಿ ಬಿದ್ದಿದೆ, ಅವರ ಕವಚಗಳಿಗೆ ಬೆಂಕಿ ಬಿದ್ದಿದೆ, ಶಿರಸ್ತ್ರಾಣ ಉರಿಯುತ್ತಿದೆ, ರಥ ಉರಿಯುತ್ತಿದೆ, ಕುದುರೆಗಳು ಸೀದು ಹೋಗುತ್ತಿವೆ. ಹೀಗೆ ಎಲ್ಲೆಡೆಯೂ ಬೆಂಕಿಯ ಪ್ರಕೋಪ ಪ್ರಜ್ವಲಿಸುತ್ತಿರಲು ಅದನ್ನು ಕಂಡು ಸೈನಿಕರು ದಿಕ್ಕಾಪಾಲಾಗಿ ಓಡತೊಡಗಿದ್ದಾರೆ. ಇದೇನು ಎಂದು ಆಶ್ಚರ್ಯಚಕಿತರಾಗುತ್ತಿದ್ದಾರೆ.
0: ಹೊಗೆ ಹೊಗೆದು ಹೊಗೆ ಸೊತ್ತಿ ಹೋಗುವ ದೆಸೆ ದೆಸೆಗಳಂ ಹೊಗೆ ಹೊಗೆದು ಮೊಗಸಿ ಪಲ ಮಗದೊಳವು ಬಳಿಸಿ ಪುಟ ನೆಗೆ ನೆಗೆದು ನೆಗಳ್ದು ಸೋನೆಗಳಾಗಿ ಸುರಿವ ಕಿರುಗಿಡಿಗಳ

0: ಬಗಿದವು ದಳ್ಳುರಿ ನರನ ಬಲದಳು.
1: ಶಬ್ದಾನುಪ್ರಾಸವನ್ನು ಬಳಸುವುದರಲ್ಲಿ ಲಕ್ಷ್ಮೀಶ ಕವಿ ಅದ್ವಿತೀಯ. ಆತನ ಆ ಪ್ರತಿಭೆಯನ್ನು ಈ ಪದ್ಯದಲ್ಲಿ ಕಾಣಬಹುದು. ಗಕಾರವನ್ನು ಮತ್ತೆ ಮತ್ತೆ ಬಳಸುತ್ತಾ ಆ ಅಗ್ನಿಯ ವೈಭವವನ್ನು ಮತ್ತೆ ಮತ್ತೆ ಹೊಗಳುತ್ತಿದ್ದಾನೆ. ಏನು ತೀವ್ರವಾದಂತಹ ಬೆಂಕಿ, ಎಲ್ಲೆಡೆಯೂ ಬಿದ್ದು ಬಿಟ್ಟಿದೆ. ಜನರೆಲ್ಲರೂ ಹಾಹಾಕಾರ ಮಾಡುತ್ತಾ ಓಡುತ್ತಿದ್ದಾರೆ.
2: ಕಟ್

0: ತ್ರೇತಾಯುಗದಲ್ಲಿ ಸೀತಾಪಹರಣ ಆಗಿದ್ದಾಗ ರಾಮಚಂದ್ರ ಸಮುದ್ರಕ್ಕೆ ಸೇತುವೆಯನ್ನು ಕಟ್ಟಲು ಸಮುದ್ರದ ತಡಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಪ್ರಾಯೋಪವೇಶ ಮಾಡಿದ್ದ. ಸಮುದ್ರ ರಾಜ ಮೂರು ದಿನವಾದರೂ ಕಾಣಿಸಿಕೊಳ್ಳದೇ ಇರೋಣ, ರಾಮಚಂದ್ರನ ಕ್ರೋಧವು ಮಿತಿ ಮೀರಿದೆ, ಕೂಡಲೇ ರಾಮಚಂದ್ರ ತನ್ನ ಕೋದಂಡಕ್ಕೆ ಬ್ರಹ್ಮಾಸ್ತ್ರವನ್ನು ಹೂಡಿ ಸಮುದ್ರದ ಮೇಲೆ ಪ್ರಯೋಗವನ್ನು ಮಾಡುತ್ತಿದ್ದಾನೆ. ಆ ಸಮಯದಲ್ಲಿ ಇಡೀ ಸಮುದ್ರ ಕೊತ ಕೊತನೆ ಕುದಿಯತೊಡಗಿದೆ. ಸಮುದ್ರದಲ್ಲಿದ್ದ ಜೀವರಾಶಿಗಳೆಲ್ಲವೂ ಬೆಂದು ಭಸ್ಮವಾಗಿವೆ. ಹಾಗೆಯೇ ಇಂದು ಈ ಅಗ್ನಿ ಪ್ರಕೋಪದಿಂದ ಪಾರ್ಥನ ಸೈನಿಕರೆಲ್ಲರೂ ಸುಟ್ಟು ಕರಕಲಾಗುತ್ತಿದ್ದಾರೆ. ಧೂಮಜ್ವಾಲೆ ಎಲ್ಲೆಡೆಯಲ್ಲೂ ವ್ಯಾಪಿಸಿಕೊಂಡಿದೆ. ಇದನ್ನು ಕಂಡು ಅರ್ಜುನ ಬೆರಗಾಗಿದ್ದಾನೆ. ಇದೇನಿದು, ಇದ್ದಕ್ಕಿದ್ದಂತೆ ಬೆಂಕಿ ಹತ್ತಲು ಕಾರಣವೇನು ಎಂದು ಅರ್ಜುನ ಯೋಚಿಸುತ್ತಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಎಂಟನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನ ಕೇಳಿದಿರಿ. ವಾಚನ ಮಾಡಿದವರು

0: ಶ್ರೀ ಎಂಎಸ್ ಅನಂತನಾರಾಯಣ, ವ್ಯಾಖ್ಯಾನ ಮಾಡಿದವರು ಶ್ರೀ ಹೊಸಹಳ್ಳಿ ರಾಜಾರಾಮ ಮೂರ್ತಿ.
1: ಚೈತ್ರವನ
2: ಚೈತ್ರವನ
1: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ ಆರ್ ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.

0: ಗಿರ್ಮಿಟ್ ಹೊಸ ರಾಗ ಹೊಸ ತಾಳ
1: ರಾಜಲೇ ಸಂಜಾನು ಈ ರಾಜನ್ನೇ ಕುಯ್ಮು
0: ಹೊಸ ಶೈಲಿ ಹೊಸ ಮಟ್ಟು
1: ಬಂಗಾರಿ ಹೊಡೆದ್ರೆ ನಗಾರಿ ಫೀಲಿಂಗ್ ಅದ್ದೂರಿ ಫೀಲಿಂಗ್ ಅದ್ದೂರಿ
0: ನವಪೀಳಿಗೆಯ ಮನ ಗೆದ್ದ ಹೊಸ ಚಿತ್ರಗೀತೆಗಳನ್ನು ಕೇಳಲು ಟ್ಯೂನ್ ಮಾಡಿ .1 meters ಅಂದರೆ 612 kHz ಗಳ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯನ್ನು

0: दोपहर के कारोबार में लगभग 0.2% की वृद्धि दर्ज की गई। अंतिम समाचार मिलने तक सेंसेक्स 136 अंक की वृद्धि के साथ 75,451, जबकि निफ्टी 42 अंक बढ़कर 23,692 पर था। अंत में मुख्य समाचार एक बार फिर। प्रधानमंत्री नरेंद्र मोदी प्रौद्योगिकी, नवीकरणीय ऊर्जा, रक्षा और व्यापार में सहयोग को मजबूत करने के उद्देश्य से आयोजित 30वें भारत नॉर्डिक शिखर सम्मेलन में भाग लेंगे। प्रधानमंत्री मोदी और स्वीडन के प्रधानमंत्री उल्फ क्रिस्टर्सन ने समाचार पत्र में एक संयुक्त लेख में वैश्विक अनिश्चितता के इस दौर में साझेदारी पर जोर दिया। सर्वोच्च न्यायालय का टीकाकरण या नसबंदी किए गए लावारिस कुत्तों को आश्रय स्थलों में रखने के अपने पूर्व आदेश को वापस लेने से इनकार। मौसम विभाग ने राष्ट्रीय राजधानी में अगले 3 दिन के लिए लू का येलो अलर्ट जारी किया। और आईपीएल क्रिकेट में आज शाम राजस्थान रॉयल्स का मुकाबला लखनऊ सुपर जायंट्स से। इसके साथ ही दोपहर समाचार का ये अंक समाप्त हुआ। नमस्कार।
1: ಸಮಯ ಸರಿಯಾಗಿ 2:30. ಇನ್ನು ಮುಂದೆ ಪ್ರದೇಶ ಸಮಾಚಾರ. ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ. ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ. 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು. 2 ದಿನ ಪ್ರವಾಸಿಗರಿಗೆ ನಿಷೇಧ. ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಸಾರಿಗೆ ಸಂಘಟನೆಗಳು ನಾಳೆ ಕರೆ ನೀಡಿರುವ ಮುಷ್ಕರವನ್ನು ಹೈಕೋರ್ಟ್ ತಡೆಹಿಡಿದಿದೆ. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿ ಸೂರಜ್ ಗೋವಿಂದ್ ರಾಜ್ ಮತ್ತು ನ್ಯಾಯಮೂರ್ತಿ ಕೆ ಮನ್ಮಧರಾವ್ ಅವರನ್ನೊಳಗೊಂಡ ವಿಭಾಗೀಯ ಪೀಠವು ಸಾರಿಗೆ ನೌಕರರಿಗೆ ಮುಷ್ಕರ ನಡೆಸದಂತೆ ಸೂಚಿಸಿದೆ. ಇದು ಪ್ರತಿಭಟನೆಗೆ ಕರೆ ನೀಡಿದ್ದ ಸಂಘಟನೆಗಳಿಗೆ ಹಿನ್ನಡೆಯನ್ನುಂಟು ಮಾಡಿದೆ. ರಾಜ್ಯ ಸರ್ಕಾರ ಮತ್ತು ಸಾರಿಗೆ ಸಂಘಟನೆಗಳಿಗೆ ಹೈಕೋರ್ಟ್ ನೋಟಿಸ್ ಜಾರಿ ಮಾಡಿದ್ದು ಸಾರಿಗೆ ಸಚಿವರೊಂದಿಗೆ ಸಭೆ ಕರೆಯುವಂತೆ ಸೂಚಿಸಿದೆ. ಸಾರಿಗೆ ಸಂಘಟನೆಗಳು ಮುಷ್ಕರವನ್ನು ಮುಂದುವರೆಸದಂತೆ ನಿರ್ದೇಶನ ನೀಡಿದ ನ್ಯಾಯಾಲಯ ಸಮಸ್ಯೆಗಳನ್ನು ಸೌಹಾರ್ದಯುತವಾಗಿ ಪರಿಹರಿಸಲು ಒಕ್ಕೂಟಗಳೊಂದಿಗೆ ಚರ್ಚೆ ನಡೆಸುವಂತೆ ಸರ್ಕಾರಕ್ಕೆ ಸಲಹೆ ನೀಡಿದೆ. ತುಮಕೂರಿನಲ್ಲಿ ಇಂದು ರಾಜ್ಯ ಸರ್ಕಾರ 3 ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸಾಧನಾ ಸಮರ್ಪಣಾ ಸಮಾವೇಶ ನಡೆಯಿತು. ಸಮಾವೇಶದಲ್ಲಿ 1,52,000 ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ ಮಾಡಲಾಯಿತು. ಈ ನಡುವೆ ತುಮಕೂರು ಜಿಲ್ಲೆಯು 21,529 ಹಕ್ಕುಪತ್ರಗಳನ್ನು ಯಶಸ್ವಿಯಾಗಿ ಅಪ್ಲೋಡ್ ಮಾಡುವ ಮೂಲಕ ಗಿನ್ನಿಸ್ ವಿಶ್ವ ದಾಖಲೆಯಲ್ಲಿ ನೋಂದಾಯಿತವಾಗಿದೆ. ಈ ಸಾಧನೆಗಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಾಧನಾ ಸಮಾವೇಶದಲ್ಲಿ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ಸ್ನ ಪ್ರತಿನಿಧಿಗಳು ಪ್ರಮಾಣ ಪತ್ರ ಹಸ್ತಾಂತರಿಸಿದರು. ಬಳಿಕ ಮುಖ್ಯಮಂತ್ರಿಗಳು ಪ್ರಮಾಣ ಪತ್ರವನ್ನು ಜಿಲ್ಲಾಧಿಕಾರಿ ಶುಭಾ ಕಲ್ಯಾಣ್ ಅವರಿಗೆ ಹಸ್ತಾಂತರಿಸಿದರು. ಸಮಾವೇಶ ಉದ್ದೇಶಿಸಿ ಮಾತನಾಡಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ತುಮಕೂರನ್ನು 2ನೇ ಬೆಂಗಳೂರಾಗಿ ರೂಪಿಸುವ ನಿಟ್ಟಿನಲ್ಲಿ ಸಹಕಾರ ನೀಡುವುದಾಗಿ ತಿಳಿಸಿದರು. ಬೆಂಗಳೂರು ನಗರ ದಟ್ಟಣೆ ಕಡಿಮೆ ಮಾಡಲು ಇರುವ ಏಕೈಕ ಮಾರ್ಗ ತುಮಕೂರು ಅಭಿವೃದ್ಧಿಪಡಿಸುವುದು ಎಂದು ಹೇಳಿದರು. ರಾಜ್ಯದ ಗ್ಯಾರಂಟಿ ಯೋಜನೆಗಳು ಜನರಲ್ಲಿ ಆರ್ಥಿಕ ಶಕ್ತಿ ಉತ್ತಮಪಡಿಸಿರುವ ಬಗ್ಗೆ ಆಕ್ಸ್ಫರ್ಡ್ ವಿಶ್ವವಿದ್ಯಾಲಯದ ಅಧ್ಯಯನದಲ್ಲಿ ಬಯಲಾಗಿದೆ ಎಂದು ತಿಳಿಸಿದರು. ತುಮಕೂರಿಗೆ ಜೂನ್ ಜುಲೈ ವೇಳೆಗೆ ಎತ್ತಿನ ಹೊಳೆ ನೀರು ಹರಿಯಲಿದೆ ಎಂದು ಉಪಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಸರ್ಕಾರದ ಸಾಧನಾ ಸಮಾವೇಶವನ್ನು ಬಿಜೆಪಿ ಟೀಕಿಸಿದೆ. ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿರುವ ಬಿಜೆಪಿ, ಅಭಿವೃದ್ಧಿ ಎಂಬುದು ಪೇಪರ್ನಲ್ಲಿ, ಜನರ ಬದುಕು ಕತ್ತಲಲ್ಲಿ ಎಂದು ವ್ಯಂಗ್ಯವಾಡಿದೆ. ಬಿಜೆಪಿ ಹಿರಿಯ ನಾಯಕ ಆರ್ ಅಶೋಕ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದು, ಭ್ರಷ್ಟಾಚಾರ, ಹಣಕಾಸು ದುರುಪಯೋಗ ಮತ್ತು ಆಡಳಿತ ವೈಫಲ್ಯ ಸರ್ಕಾರದ ಸಾಧನೆ ಎಂದು ಆರೋಪಿಸಿದ್ದಾರೆ. ಸರ್ಕಾರ ರಾಜ್ಯವನ್ನು ತೀವ್ರ ಆರ್ಥಿಕ ಸಂಕಷ್ಟಕ್ಕೆ ತಳ್ಳಿದೆ ಎಂದು ಅವರು ದೂರಿದ್ದಾರೆ. ರಾಜ್ಯದ ವಿದ್ಯುತ್ ಸರಬರಾಜು ಕಂಪನಿಗಳು 42,750 ಕೋಟಿ ರೂಪಾಯಿ ಸಾಲದಿಂದ ಬಳಲುತ್ತಿದೆ. ರೈತರ ಸಮಸ್ಯೆಗಳ ಕುರಿತು ಕಬ್ಬು ಮತ್ತು ಮೆಕ್ಕೆಜೋಳ ಬೆಳೆಗಾರರ ಪ್ರತಿಭಟನೆಗಳಿಗೆ ಸ್ಪಂದಿಸಲು ಸರ್ಕಾರ ವಿಫಲವಾಗಿದೆ ಎಂದು ತಿಳಿಸಿದ್ದಾರೆ.

0: ಬೀದಿ ನಾಯಿಗಳ ನಿಯಂತ್ರಣಕ್ಕೆ ಹಾಗೂ ಅವುಗಳನ್ನು ಆಶ್ರಯ ತಾಣಗಳಿಗೆ ಸ್ಥಳಾಂತರಿಸಲು ಆದೇಶಿಸಿದ್ದ ತನ್ನ ಆದೇಶವನ್ನು ಹಿಂಪಡೆಯುವುದಿಲ್ಲ ಎಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಮೂಲಕ ತನ್ನ ಹಿಂದಿನ ಆದೇಶವನ್ನು ತಿದ್ದುಪಡಿ ಮಾಡಬೇಕು ಎಂದು ಸಲ್ಲಿಸಿದ್ದ ಅರ್ಜಿಗಳನ್ನು ನ್ಯಾಯಮೂರ್ತಿ ವಿಕ್ರಮನಾಥ್ ನೇತೃತ್ವದ ಪೀಠ ವಜಾಗೊಳಿಸಿದೆ. ಅಂತಹ ನಾಯಿಗಳನ್ನು ಆಶ್ರಯ ತಾಣಗಳಿಗೆ ಸೀಮಿತಗೊಳಿಸುವಂತೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ ಬೀದಿ ನಾಯಿಗಳು ಇರುವುದು ಆತಂಕಕಾರಿ ಎಂದು ನ್ಯಾಯಾಲಯ ಅಭಿಪ್ರಾಯಪಟ್ಟಿದೆ. ಜನರು ಹಾಗೂ ವಿಶೇಷವಾಗಿ ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದ ಪ್ರಕರಣಗಳನ್ನು ನಿರ್ಲಕ್ಷಿಸಲು ಸಾಧ್ಯವಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶಗಳು ಭಾರತೀಯ ಪ್ರಾಣಿ ಕಲ್ಯಾಣ ಮಂಡಳಿ ನಿಯಮಗಳನ್ನು ಜಾರಿಗೊಳಿಸಬೇಕು. ಪ್ರತಿ ಜಿಲ್ಲೆಯಲ್ಲಿ ಕನಿಷ್ಠ ಒಂದು ಪ್ರಾಣಿ ಜನನ ನಿಯಂತ್ರಣ ವ್ಯವಸ್ಥೆ ಸ್ಥಾಪಿಸಬೇಕು ಎಂದು ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೆನಡಾ ದೇಶದ ಹೈಕಮಿಷನರ್ ಕ್ರಿಸ್ ಕೂಟರ್ ನೇತೃತ್ವದ ನಿಯೋಗ ಇಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನು ಭೇಟಿ ಮಾಡಿ ಶಿಕ್ಷಣ, ತಂತ್ರಜ್ಞಾನ, ಏರೋಸ್ಪೇಸ್ ಕ್ಷೇತ್ರಗಳಲ್ಲಿ ಉಭಯ ದೇಶಗಳ ಬಾಂಧವ್ಯ ವೃದ್ಧಿ ಕುರಿತು ಮಾತುಕತೆ ನಡೆಸಿತು. ಬಳಿಕ ಮಾತನಾಡಿದ ಕ್ರಿಸ್ ಕೂಟರ್, ರಾಜ್ಯದಲ್ಲಿ ಹೆಚ್ಚಿನ ಹೂಡಿಕೆ ಮಾಡಲು ಕೆನಡಾ ಉತ್ಸುಕವಾಗಿರುವುದಾಗಿ ತಿಳಿಸಿದ್ದಾರೆ. ಸಚಿವರಾದ ಎಂಬಿ ಪಾಟೀಲ್, ಶರಣ ಪ್ರಕಾಶ್ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಡಾ ಶಾಲಿನಿ ರಜನೀಶ್, ಅಪರ ಮುಖ್ಯ ಕಾರ್ಯದರ್ಶಿ ಅಂಜುಮ್ ಫರ್ವೇಶ್ ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಕೊಡಗು ಜಿಲ್ಲೆಯ ದುಬಾರೆ ಆನೆ ಶಿಬಿರದಲ್ಲಿ ನಿನ್ನೆ ಕಂಜನ್ ಆನೆಯ ತಿವಿತಕ್ಕೆ ಒಳಗಾಗಿದ್ದ ಸಾಕಾನೆ ಮಾರ್ತಾಂಡ ಇಂದು ಸಾವನ್ನಪ್ಪಿದೆ. ದುಬಾರೆಯ ಕಾವೇರಿ ನದಿಯಲ್ಲಿ ಸ್ನಾನಕ್ಕೆ ತೆರಳಿದ್ದ ಸಂದರ್ಭದಲ್ಲಿ ಕಂಜನ್ ಹೆಸರಿನ ಸಾಕಾನೆಯೊಂದು ದಿಢೀರ್ ದಾಳಿ ನಡೆಸಿದ ಹಿನ್ನೆಲೆಯಲ್ಲಿ 34 ವರ್ಷದ ಮಾರ್ತಾಂಡನಿಗೆ ಗಂಭೀರ ಗಾಯಗಳಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಇಂದು ಮಾರ್ತಾಂಡ ಆನೆ ಕೊನೆ ಉಸಿರೆಳೆದಿದೆ. ಮಾರ್ತಾಂಡ ಮತ್ತು ಕಂಜನ್ ಎಂಬ ಎರಡು ಸಾಕಾನೆಗಳ ನಡುವೆ ಸಂಭವಿಸಿದ್ದ ಸಂಘರ್ಷದಲ್ಲಿ ಆನೆಯ ಕೆಳಗಡೆ ಸಿಲುಕಿ ಚೆನ್ನೈ ಮೂಲದ ಪ್ರವಾಸಿ ಮಹಿಳೆ ಸಾವನ್ನಪ್ಪಿದ್ದರು. ಈ ಎಲ್ಲಾ ಘಟನೆಗಳ ಹಿನ್ನೆಲೆಯಲ್ಲಿ ದುಬಾರೆ ಶಿಬಿರವನ್ನು ಇಂದು ಮತ್ತು ನಾಳೆ ಪ್ರವಾಸಿಗರಿಗೆ ನಿಷೇಧಿಸಿ ಅರಣ್ಯ ಇಲಾಖೆ ಆದೇಶಿಸಿದೆ. ಮಳೆಗಾಲದಲ್ಲಿ ಎದುರಾಗುವ ಪ್ರಾಕೃತಿಕ ವಿಕೋಪ ತಡೆಯಲು ಜಿಲ್ಲಾಡಳಿತ ಸಕಲ ಸಿದ್ದತೆ ನಡೆಸಿದೆ ಎಂದು ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ದರ್ಶನ್ ಎಚ್ವಿ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಗಳೂರಿನ ಪಂಪೆಲ್ ಸೇರಿದಂತೆ ಕೃತಕ ನೆರೆ ಸಂಭವಿಸುವ ಪ್ರದೇಶಗಳ ಒಳಚರಂಡಿಗಳ ಎತ್ತರವನ್ನು ಹೆಚ್ಚಿಸುವ ನಿಟ್ಟಿನಲ್ಲಿ 5 ಕಾಮಗಾರಿಗಳಲ್ಲಿ 3 ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಹೆದ್ದಾರಿ 66, 75 ಹಾಗೂ 73ರಲ್ಲಿ ಅತಿಕ್ರಮಣ ತೆರವು ಕಾರ್ಯಾಚರಣೆಗೆ ರಾಷ್ಟೀಯ ಹೆದ್ದಾರಿ ಪ್ರಾಧಿಕಾರದಿಂದ ಮಾಹಿತಿ ಪಡೆಯಲಾಗಿದ್ದು, ಸ್ಥಳೀಯ ತಂಡಗಳ ಸಹಕಾರದೊಂದಿಗೆ ತೆರವು ಕಾರ್ಯಾಚರಣೆ ಆರಂಭಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಪರವಾನಗಿ ಪಡೆಯದೆ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರ ವಿರುದ್ದ ಗರಿಷ್ಠ ಪ್ರಮಾಣದಲ್ಲಿ ದಂಡ ವಿಧಿಸುವಂತೆ ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ನಿಯಮಬಾಹಿರವಾಗಿ ತಂಬಾಕು ಮಾರಾಟ ಮಾಡುವವರ ವಿರುದ್ದ ಕ್ರಮ ಜರುಗಿಸಬೇಕು. ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವವರು ಪ್ರತ್ಯೇಕ ಪರವಾನಗಿ ಹೊಂದಿರಬೇಕು ಎಂದು ತಿಳಿಸಿದ್ದಾರೆ. ನಗರ ಗ್ರಾಮೀಣ ಪ್ರದೇಶಗಳ ಶಾಲಾ ಶೈಕ್ಷಣಿಕ ಸಂಸ್ಥೆಗಳ ಆವರಣದ 100 ಮೀಟರ್ ಅಂತರದಲ್ಲಿ ತಂಬಾಕು ಉತ್ಪನ್ನಗಳ ಮಾರಾಟಕ್ಕೆ ಅವಕಾಶವಿರುವುದಿಲ್ಲ ಎಂದು ಹೇಳಿದ್ದಾರೆ. ಮಾದಕ ವಸ್ತುಗಳ ಸೇವನೆ ಸಮಾಜಕ್ಕೆ ಮಾರಕವಾಗಿದ್ದು, ಮೈಸೂರಿನಲ್ಲಿ ಮಾರಾಟ ಮತ್ತು ಸೇವನೆಯನ್ನು ತಡೆಗಟ್ಟಲು ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳುವಂತೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಸಿ ಮಲ್ಲಿಕ್ ತಿಳಿಸಿದ್ದಾರೆ. ಜೂನ್ 26ರಂದು ಮಾದಕ ವಸ್ತು ವಿರೋಧಿ ದಿನಾಚರಣೆ ಆಚರಿಸಲಾಗುತ್ತಿದ್ದು, ಕಾಲೇಜು ವಿದ್ಯಾರ್ಥಿಗಳನ್ನು ತೊಡಗಿಸಿಕೊಂಡು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುವಂತೆ ತಿಳಿಸಿದ್ದಾರೆ. ಹಾಸ್ಟೆಲ್ಗಳಲ್ಲಿ ಸಿಸಿಟಿವಿ ಅಳವಡಿಸಿ ವಿದ್ಯಾರ್ಥಿಗಳ ಕಾರ್ಯಚಟುವಟಿಕೆಗಳ ನಿಗಾ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಮಳೆಗಾಲ ಪ್ರಾರಂಭವಾಗುವ ಮುನ್ನ ಕುಡಿಯುವ ನೀರಿನ ಮೂಲಗಳು ಮತ್ತು ನೀರಿನ ಮಾದರಿಗಳನ್ನು ಪರೀಕ್ಷಿಸಿ ನೀರು ಕಲುಷಿತಗೊಳ್ಳದಂತೆ ಮುಂಜಾಗ್ರತಾ ಕ್ರಮ

0: ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಉತ್ತರ ಕನ್ನಡ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ದಿಲೀಶ್ ಶಶಿ ಸೂಚನೆ ನೀಡಿದ್ದಾರೆ. ಜಿಲ್ಲೆಯ ಎಲ್ಲಾ ಶಾಲೆ, ಅಂಗನವಾಡಿ ಮತ್ತು ವಸತಿ ನಿಲಯಗಳಿಗೆ ಶುದ್ದ ಕುಡಿಯುವ ನೀರು ಸರಬರಾಜು ಮಾಡುವಲ್ಲಿ ವ್ಯತ್ಯಯವಾಗದಂತೆ ಎಚ್ಚರ ವಹಿಸುವಂತೆ ನಿರ್ದೇಶನ ನೀಡಿದ್ದಾರೆ. ಜಲಜೀವನ್ ಮಿಷನ್ ಕಾಮಗಾರಿಗಳು ಪೂರ್ಣಗೊಂಡಿರುವ ಕಡೆ ಹೆಸ್ಕಾಂ ವತಿಯಿಂದ ಶೀಘ್ರವೇ ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಎಂದು ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾರಿಗೆ ನೌಕರರು ಮುಷ್ಕರ ನಡೆಸದಂತೆ ಹೈಕೋರ್ಟ್ ಸೂಚನೆ, ಸಮಸ್ಯೆ ಬಗೆಹರಿಸುವಂತೆ ಸರ್ಕಾರಕ್ಕೆ ಸಲಹೆ. ತುಮಕೂರಿನಲ್ಲಿ ಸರ್ಕಾರದ ಸಾಧನಾ ಸಮಾವೇಶ, 1.5 ಲಕ್ಷ ಫಲಾನುಭವಿಗಳಿಗೆ ಹಕ್ಕುಪತ್ರ ವಿತರಣೆ. ಭ್ರಷ್ಟಾಚಾರ, ಹಣಕಾಸು ದುರುಪಯೋಗವೇ ಸರ್ಕಾರದ ಸಾಧನೆ, ಬಿಜೆಪಿ ವ್ಯಂಗ್ಯ. ಬೀದಿ ನಾಯಿಗಳ ಸ್ಥಳಾಂತರ ಆದೇಶ ಹಿಂಪಡೆಯುವುದಿಲ್ಲ, ಸುಪ್ರೀಂಕೋರ್ಟ್ ಸ್ಪಷ್ಟನೆ. ದುಬಾರೆಯಲ್ಲಿ ಕಾದಾಟದ ವೇಳೆ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಸಾವು, 2 ದಿನ ಪ್ರವಾಸಿಗರಿಗೆ ನಿಷೇಧ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಸಮಯ ಸರಿಯಾಗಿ 2:48. ಆಕಾಶವಾಣಿ ಹಿಂದಿ ಪಾಠ ಹೇಳಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಕಾಮಾಕ್ಷಿ ಸುರೇಶ್.
1: ನಮಸ್ತೆ ಅಧ್ಯಾಪಿಕಾಜಿ.
2: ನಮಸ್ತೆ ಬಚ್ಚೋ, ಯಹ ಆಪ್ ಕೌನ್ಸಿ ಪುಸ್ತಕ ದೇಖ್ ರಹೆ ಹೈನ್ ವೈಷ್ಣವಿ?
1: ಮ್ಯಾಮ್, ಯೇ ಏಕ್ ಅಟ್ಲಾಸ್ ಹೈ, ಮೈ ವಿಶ್ವ ಕೇ ಮಾನಚಿತ್ರ ಪರ್ ಭಾರತ್ ದೂನ್ ರಹಿ ಹೂ.
2: ಒಳ್ಳೆಯದಾಯಿತು, ಈ ದಿನ ನಾನು ನಿಮಗೆ ಭಾರತದ ಬಗ್ಗೆ ಹೇಳುತ್ತೇನೆ.
3: ಭಾರತ ನಮ್ಮ ಮಾತೃಭೂಮಿ, ಇದರ ಬಗ್ಗೆ ನಮಗೆ ಹೇಳಿದರೆ ಬಹಳ ಸಹಾಯವಾಗುತ್ತದೆ.
2: ಚಲೋ, ಪೆಹ್ಲೆ ಮೈ ಆಪ್ಕೋ ಇಸ್ ದೇಶ್ ಕಿ ಸ್ಥಿತಿ ಕಾ ಪರಿಚಯ ದೇತಿ ಹೂ.
1: ಪರಿಚಯ ಎಂಬುದರ ಅರ್ಥವೇನು?
2: ಪರಿಚಯ ಕಾ ಅರ್ಥ ಹೈ ಪಹಚಾನ್ ದೇನಾ ಯಾ ಜಾನ್ಕಾರಿ ದೇನಾ. ಭಾರತ್ ಉತ್ತರಿ ಗೋಲಾರ್ಧ ಮೇ ಸ್ಥಿತ ಹೈ.
3: ಗೋಲಾರ್ಧ ಎಂಬುದರ ಅರ್ಥವೇನು?
2: ಪೃಥ್ವಿ ಕೆ ದೋ ಆಧೆ ಭಾಗ ಹೈ, ಗೋಲಾಕಾರ ಭಾಗ, ಉಪರಿ ಭಾಗ ಉತ್ತರಿ ಗೋಲಾರ್ಧ ಔರ್ ದಕ್ಷಿಣಿ ಭಾಗ ದಕ್ಷಿಣಿ ಗೋಲಾರ್ಧ, ಔರ್ ಭಾರತ್ ಜೋ ಹೈ ವೋ ಉತ್ತರಿ ಗೋಲಾರ್ಧ ಮೇ ಹೈ. ಭಾರತ್ ಏಕ್ ಅನೋಖಾ ದೇಶ ಹೈ. ಇಸ್ಕೆ ಉತ್ತರ ಮೇ ಹಿಮಾಲಯ ಪರ್ವತ ಹೈ, ಪೂರ್ವ ಮೇ ಬಂಗಾಲ್ ಕಿ ಖಾಡಿ ಹೈ, ಪಶ್ಚಿಮ ಮೇ ಅರಬ್ ಸಾಗರ್ ಹೈ, ಔರ್ ದಕ್ಷಿಣ ಮೇ ಹಿಂದ್ ಮಹಾಸಾಗರ್ ಹೈ.
3: ನೀವು ಹಿಂದಿನ ಪಾಠಗಳಲ್ಲಿ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ ದಿಕ್ಕುಗಳ ಬಗ್ಗೆ ಹೇಳಿದ್ದೀರಾ.
2: ಬಡಿ ಅಚ್ಚಿ ಬಾತ್ ಹೈ ಕಿ ಆಪ್ನೆ ಇನ್ ವಿಷಯಕ್ಕೂ ಯಾದ ರಖಾ. ಭಾರತ್ ಏಕ್ ಬಹುತ್ ಬಡಾ ದೇಶ ಹೈ ಔರ್ ಇಸ್ಕಾ ಕುಲ್ ಕ್ಷೇತ್ರಫಲ್ ಲಗ್ಭಗ್ 3.28 ಅರಬ್ ಕಿಲೋಮೀಟರ್ ಹೈ. ವಿಶ್ವ ಕಾ ಸಾತ್ವಾ ಬಡಾ ದೇಶ ಹೈ.
1: ಪ್ರಪಂಚದಲ್ಲಿಯೇ ದೊಡ್ಡ ದೇಶ ಯಾವುದು?
2: ವಿಶ್ವ ಕಾ ಸಬ್ಸೆ ಬಡಾ ದೇಶ ರೂಸ್ ಹೈ.
3: ಯಾವ ದೇಶ ಎರಡನೇ ಮತ್ತು ಮೂರನೆಯ ದೊಡ್ಡ ದೇಶ?
2: ದೂಸರೆ ಸ್ಥಾನ ಪರ್ ಹೈ ಚೀನ್ ಔರ್ ತೀಸರೆ ಸ್ಥಾನ ಪರ್ ಹೈ ಕೆನಡಾ. ಅಚ್ಛಾ, ಅಬ್ ಹಮ್ ಆಗೆ ಪಡೆಂಗೆ. ಭಾರತ 23 degrees ಉತ್ತರ ತಥಾ 8 degrees ಉತ್ತರ ಅಕ್ಷಾಂಶ ಔರ್ 68 ಪೂರ್ವಿ ತಥಾ 97 ಪೂರ್ವಿ ದೇಶಾಂತರ ರೇಖಾಂಕೆ ಬೀಚ್ ಮೇ ಸ್ಥಿತ ಹೈ. ಕರ್ಕ್ ವೃತ್ 23.5 degrees ಉತ್ತರಿ ಅಕ್ಷಾಂಶ ರೇಖಾ ಜೊ ಹೈ ವೋ ಭಾರತ್ ಕೆ ಲಗ್ಭಗ್ ಮಧ್ಯ ಸೆ ಗುಜರ್ತಿ ಹೈ. ಅಚ್ಛಾ ಪ್ರಿಯಾಂಕಾ, ಆಪ್ ಮುಜೆ ಕನ್ನಡ ಮೇ ಯೇ ಬತಾಯೇ ಕಿ ಅಕ್ಷಾಂಶ ಔರ್ ದೇಶಾಂತರ ರೇಖಾಯೆ ಕ್ಯಾ ಹೈ.
3: ಕಳೆದ ವರ್ಷ ನೀವು ನಮಗೆ ಅಕ್ಷಾಂಶ ಮತ್ತು ರೇಖಾಂಕಗಳ ಬಗ್ಗೆ ಹೇಳಿಕೊಟ್ಟಿದ್ದೀರಿ. ಪೂರ್ವದಿಂದ ಪಶ್ಚಿಮಕ್ಕೆ ಹಾದು ಹೋಗುವ ಸಮಾಂತರ ರೇಖೆಗಳನ್ನು ಅಕ್ಷಾಂಶ ಎಂದು ಹಾಗೂ ಉತ್ತರದಿಂದ ದಕ್ಷಿಣಕ್ಕೆ

0: ಹಾದು ಹೋಗುವ ರೇಖೆಗಳನ್ನು ರೇಖಾಂಶ ಎಂದು ಕರೆಯುತ್ತಾರೆ.
1: ಹಾ, ಬಿಲ್ಕುಲ್ ಸಹಿ. ಇನ್ ರೇಖಾಓಂ ಕಿ ಸಹಾಯತಾ ಸೆ ಹಮ್ ದೇಶೋಂ ಕಿ ಸ್ಥಿತಿ ಕಾ ಪತಾ ಲಗಾ ಸಕ್ತೆ ಹೈ.
0: ಭಾರತ ದೇಶ ಯಾವ ಖಂಡದಲ್ಲಿದೆ?
1: ಹಾ, ಯೇ ತೋ ಮೈ ಆಪ್ಕೋ ಬತಾನಾ ಭೂಲ್ ಹಿ ಗಯಿ. ಭಾರತ ಏಷ್ಯಾ ಮಹಾದ್ವೀಪ್ ಮೇ ಸ್ಥಿತ ಹೈ. ಆಪ್ ಅಪ್ನೆ ಅಟ್ಲಸ್ ಮೇ ದೇಖಿಯೆ ತೋ ಸಹಿ, ಔರ್ ಫಿರ್ ಮಾನಚಿತ್ರ ಮೇ ಯೇ ಭಿ ದೇಖ್ ಕರ್ ಬತಾಯಿಯೆ ಕಿ ಹಮಾರೆ ಪಡೋಸಿ ದೇಶ ಕೌನ್ ಸೆ ಹೈ. ಆಪ್ ಬತಾಯಿಯೆ.
2: ನಮ್ಮ ನೆರೆ ಹೊರೆಯ ದೇಶಗಳೇನೆಂದರೆ ನೇಪಾಳ, ಮಯನ್ಮಾರ್, ಪಾಕಿಸ್ತಾನ್, ಅಫ್ಘಾನಿಸ್ತಾನ್, ಶ್ರೀಲಂಕಾ, ಚೀನಾ ಹಾಗೂ ಬಾಂಗ್ಲಾದೇಶ.
1: ಬಹತ್ ಖೂಬ್. ದೇಖಾ ಮಾನಚಿತ್ರ ಹಮಾರೇ ಲಿಯೆ ಕಿಸ್ ಪ್ರಕಾರ ಲಾಭಕಾರಿ ಹೈ. ಇನ್ನೇ ದೇಖಕರ್ ಹಮ್ ಬಹತ್ ಕುಛ್ ಸೀಖ ಸಕ್ತೆ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಆಪ್ ಬತಾವ್ ಕಿ ಹಮಾರೇ ದೇಶ್ ಮೇ ಕಿತ್ನೆ ರಾಜ್ಯ ಹೈ?
0: ನಮ್ಮ ದೇಶದಲ್ಲಿ 28 ರಾಜ್ಯಗಳಿವೆ.
1: ಹಾ, ಲೇಕಿನ್ ಅಭಿ ತೋ ಔರ್ ಏಕ್ ರಾಜ್ಯ ಜುಡ್ ಗಯಾ ಹೈ. ಕ್ಯಾ ಆಪ್ ಬತಾ ಸಕ್ತೆ ಹೈ ವೋ ಕೌನ್ ಸಾ ರಾಜ್ಯ ಹೈ?
2: ತೆಲಂಗಾಣಾ.
1: ಬಹುತ್ ಅಚ್ಛಿ ಬಾತ್ ಹೈ. ಅಚ್ಛಾ ಪ್ರಿಯಾಂಕಾ, ಅಬ್ ಬತಾವ್ ಹಮಾರಾ ರಾಜ್ಯ ಕೌನ್ ಸಾ ಹೈ?
2: ಹಮ್ ರಾಜ್ಯ ಹೈ ಕರ್ನಾಟಕ.
1: ಹಮ್ ರಾಜ್ಯ ನಹಿ, ಹಮಾರಾ ರಾಜ್ಯ ಹೈ ಕರ್ನಾಟಕ. ಆಪ್ ಇಸೆ ಫಿರ್ ಸೆ ದೊಹರಾಯಿಯೆ.
2: ಹಮಾರಾ ರಾಜ್ಯ ಕರ್ನಾಟಕ ಹೈ.
1: ಪ್ರಿಯಾಂಕಾ, ಅಬ್ ಆಪ್ ಆಗೆ ಪಡಿಯೆ.
0: ಭಾರತ್ ಕಿ ಮುಖ್ಯ ಭೂಮಿ ಕೆ ಅಲಾವಾ ಕುಛ್ ಭಾಗ್ ಭಾರತ್ ಮೇ ದೂರ್ ಸಮುದ್ರ ಮೇ ಭಿ ಹೈ, ಜೈಸೆ ಲಕ್ಷದ್ವೀಪ್ ತಥಾ ಅಂಡಮಾನ್ ಔರ್ ನಿಕೋಬಾರ್.
2: ಮ್ಯಾಮ್, ಮೆನೆ ಇಸೆ ಮಾನಚಿತ್ರ ಪರ್ ಧೂಂಡ್ ಲಿಯಾ ಹೈ. ದೇಖಿ ಯಹಿ ಹೈ ನಾ?
1: ಹೌದು, ನಿಮ್ಮ ಹೇಳಿಕೆ ಸರಿಯಾಗಿದೆ. ವೆರಿ ಗುಡ್. ಭಾರತ್ ಕೆ ಉತ್ತರಿ ಭಾಗ ಮೇ ಅಬ್ ಹಿಮಾಲಯ ಕೆ ಬಾರೆ ಮೇ ಆಪ್ ಪ್ರಿಯಾಂಕಾ ಜರಾ ಪಡಿಯೆ.
0: ಭಾರತ್ ಕೆ ಉತ್ತರಿ ಭಾಗ ಮೇ ಹಿಮಾಲಯ ಕೆ ವಿಶಾಲ ಪರ್ವತ್ ಹೈ. ಯಹ ವಿಶ್ವ ಕೆ ಸಬ್ಸೆ ಊಂಚೆ ಪರ್ವತ್ ಮಾನೆ ಜಾತೆ ಹೈ. ಇನ್ಕಿ ಚೋಟಿಯಾ ಸದೈವ ಬರ್ಫ್ ಸೆ ಢಕ್ಕಿ ಹೋತಿ ಹೈ.
2: ಅವುಗಳನ್ನು ಹಿಮಾಲಯ ಪರ್ವತವೇನೆಂದು ಏಕೆ ಕರೆಯುತ್ತಾರೆ?
1: ಹಿಮ್ ಯಾನಿ ಬರ್ಫ್, ಆಲೆ ಯಾನಿ ಘರ್. ಹಿಮ್ ಕಾ ಘರ್ ಹಿಮಾಲಯ. ಹಿಮ್ ಔರ್ ಆಲೆ ಶಬ್ದ ಸೆ ಬನಾ ಹೈ ಹಿಮಾಲಯ.
0: ನೀವು ಹಿಮದ ಬಗ್ಗೆ ಹೇಳಿದಾಗ ನನಗೆ ಐಸ್ ಕ್ರೀಮ್ ನೆನಪಾಗುತ್ತದೆ.
1: ಲೋಕ ಐಸ್ ಕ್ರೀಮ್ ಖಾನಾ ಬಹುತ್ ಪಸಂದ್ ಕರ್ತೆ ಹೈ.
2: ನಾವು ಬೇಸಿಗೆಯಲ್ಲಿ ತಂಪು ಪಾನಿಗಳನ್ನು ಕುಡಿಯುತ್ತೇವೆಯೇ?
1: ಜಿ ಹಾ, ಯೇ ಸಹಿ ಬಾತ್ ಹೈ. ಆಪ್ಕೋ ಭಿ ಹೋ ಸಕ್ತಾ ಹೈ ಕಿ ಇಸ್ ಪಾಠ ಕೆ ಬಾದ್ ಐಸ್ ಕ್ರೀಮ್ ಮಿಲೇಗಾ.
2: ಧನ್ಯವಾದಗಳು, ನಮಗೆ ಸಂತೋಷವಾಯಿತು.
1: ಇಸ್ ಹಿಮಾಲಯ ಮೇ ಹಿ ವಿಶ್ವ ಕಿ ಸಬ್ಸೆ ಊಂಚಿ ಚೋಟಿ ಹೈ, ಜಿಸೆ ಹಮ್ ಎವರೆಸ್ಟ್ ಕಹತೆ ಹೈ.
0: ಇದರ ಎತ್ತರದ ಮೀಟರ್ ಎಷ್ಟು?
1: ಇಸ್ಕಿ ಊಂಚಾಯಿ 8848 ಮೀಟರ್ ಹೈ, ಸಮುದ್ರ ತಲ್ ಸೆ ಲೇಕರ್.
2: ಅದು ತುಂಬಾ ಎತ್ತರ.
1: ಬಿಲ್ಕುಲ್. ಚಲೋ, ಹಿಮಾಲಯ ಕೆ ಬಾದ್ ಹಮ್ ಉತ್ತರಿ ಮೈದಾನ್ ಕೆ ಬಾರೆ ಮೇ ಕುಛ್ ಜಾನೆಂಗೆ. ಹಿಮಾಲಯ ಕೆ ದಕ್ಷಿಣ ಮೇ ಏಕ್ ವಿಸ್ತೃತ ಮೈದಾನ್ ಹೈ, ಉಸೆ ಉತ್ತರಿ ಮೈದಾನ್ ಕಹತೆ ಹೈ. ಇಸ್ಕಾ ನಿರ್ಮಾಣ ಹಿಮಾಲಯ ಸೆ ಆನೆ ವಾಲಿ ನದಿಯಾ ತಥಾ ಉನ್ಕಿ ಉಪ ನದಿಯಾ ಬನಾತಿ ಹೈ. ವಹ ಜಲೋಡ್ ಮಿಟ್ಟಿ ಸೆ ಬನಾ ಹೈ ಔರ್ ಯಹ ಮಿಟ್ಟಿ ಬಹುತ್ ಹಿ ಉಪ್ಜಾವು ಹೈ.
2: ದಯವಿಟ್ಟು ಮುಂದಿನ ವಾಕ್ಯದಲ್ಲಿ ಪರಿಚ್ಛೇದಗಳಲ್ಲೂ ಕಷ್ಟವಾದ ಪದಗಳ ಅರ್ಥವೇನು ತಿಳಿಸಿ.
1: ಹಾ, ಮೈ ಆಪ್ಕೋ ಇನ್ಕೆ ಅರ್ಥ ಸಮಜಾತಿ ಹೂಂ. ಉದಾಹರಣ ಕೆ ಲಿಯೆ ವಿಸ್ತೃತ್ ಕಾ ಅರ್ಥ ಹೋತಾ ಹೈ ಬಡಾ ಯಾ ಚೌಡಾ. ನಿರ್ಮಾಣ ಕಾ ಅರ್ಥ ಹೋತಾ ಹೈ ಬನಾನಾ ಯಾ ರಚನಾ ಕರ್ನಾ. ಜಲೋಡ್ ಮಿಟ್ಟಿ ಯಾನಿ ಅಚ್ಛಿ ಔರ್ ಬಾರೀಕ್ ಮಿಟ್ಟಿ. ಉಪ್ಜಾವು ಉಪ್ಜಾವು ಉಸ್ ಮಿಟ್ಟಿ ಕೋ ಕಹತೆ ಹೈ ಜಹಾ ಫಸಲ್ ಅಚ್ಛಿ ತರಹ ಉಗ್ತಿ ಹೈ.
0: ಕರ್ನಾಟಕದಲ್ಲೂ ಫಲಮತ್ತಾದ ಮಣ್ಣು ಇದೆಯೇ?
1: ಹಾ, ಕಾವೇರಿ ನದಿ ಕಾ ಮೈದಾನ್ ಬಹುತ್ ಹಿ ಉಪ್ಜಾವು ಹೈ.
2: ಇಲ್ಲೂ ವ್ಯವಸಾಯ ಮಾಡುತ್ತಾರೆಯೇ?
1: ಹಾ, ಯಹಾಕೆ ಲೋಗುಂ ಕಾ ಮುಖ್ಯ ವ್ಯವಸಾಯ ಕೃಷಿ ಹೈ. ಲೇಕಿನ್ ಇಸಿ ಉತ್ತರಿ ಮೈದಾನ್ ಕೆ ಪಶ್ಚಿಮಿ ಭಾಗ ಮೇ ಏಕ್ ಮರುಸ್ಥಲ್ ಭಿ ಹೈ.
2: ಮರುಸ್ಥಲ್, ಇದರ ಅರ್ಥವೇನು?
1: ಇಸ್ಕಾ ಅರ್ಥ ಹೈ ಏಕ್ ರೇಗಿಸ್ತಾನ್, ರೇತ್ ಸೆ ಭರಾ. ಯಹಾ ಬಹುತ್ ಕಮ್ ವರ್ಷಾ ಹೋತಿ ಹೈ ಔರ್ ವನಸ್ಪತಿ ಬಹುತ್ ಕಮ್ ಹೈ.
0: ನಾವು 4ನೇ ತರಗತಿಯಲ್ಲಿ ಕಲಿತ ಸಹಾರಾ ಮರುಭೂಮಿಯ ಹಾಗೆ.
1: ಹಾ, ವಹ ವಿಶ್ವ ಕಾ ಸಬ್ಸೆ ಬಡಾ ಗ್ರೀಷ್ಮ ಮರುಸ್ಥಲ್ ಹೈ. ಆಪ್ ಜಾನ್ತೆ ಹೋಂಗೆ ಕಿ ಚಾರ್ ಪ್ರಮುಖ ಋತುವೆ ಹೋತಿ ಹೈ, ಗ್ರೀಷ್ಮ ಋತು, ಶೀತ ಋತು, ಬಸಂತ ಋತು ಔರ್ ಪತ್ಜಡ್. ಭಾರತ್ ಮೇ ಗ್ರೀಷ್ಮ ಋತು, ಶೀತ ಋತು ತಥಾ ವರ್ಷಾ ಋತು ಹೈ. ಯಹಾಂ ಪರ್ ಪತ್ಜಡ್ ಯಾ ಬಸಂತ ಋತು ಸ್ಪಷ್ಟ ನಹಿ ಹೈ. ಚಲೋ, ಅಬ್ ಹಮ್ ಆಗೆ ಪಡೆಂಗೆ. ವೈಷ್ಣವಿ, ಆಪ್ ಪಡಿಯೆ.
2: ಉತ್ತರಿ ಮೈದಾನ್ ಕೆ ದಕ್ಷಿಣ ಮೇ ಪ್ರದೀಪೈ ಪಟಾರ್ ಹೈ.
1: ಪ್ರಾಯದ್ವೀಪ್ಯ.
2: ಪ್ರಾಯದ್ವೀಪ್ಯ ಪಟಾರ್ ಹೈ. ಪಟಾರ್ ಅಂದರೇನು?
1: ಹಾ, ಯಹ ಏಕ್ ಉಚ್ಚ ಭೂಮಿ ಹೈ, ಲೇಕಿನ್

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

ಆಕಾಶವಾಣಿ ಬೆಂಗಳೂರು ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ಗಳು. ಈಗ ನಿಲಯದಿಂದ ಇಂದು ಸಂಜೆ ಪ್ರಸಾರವಾಗುವಂತಹ ಕಾರ್ಯಕ್ರಮಗಳ ಪರಿಚಯ. ಸಂಜೆ 5:30 ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳನ್ನು ಆಲಿಸುವಿರಿ. 6:15 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:00

0: ಈಗ ಉತ್ತರ ಕನ್ನಡ ಜಿಲ್ಲೆ ಹಳಿಯಾಳದ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ.
1: ನನ್ನ ಹೆಸರು ಆದಿತ್ಯ ಸಿಂಗ್ ವಿ ಪ್ರಸಾದ್. ನಾನು ರಕ್ಷಿಸು ಕರ್ನಾಟಕ ದೇವಿ ಎಂಬ ಹಾಡನ್ನು ಹಾಡಲಿದ್ದೇನೆ. ಇದನ್ನು ರಚಿಸಿದವರು ಶಾಂತಕವಿ.

ನಾನು ಸೃಷ್ಟಿ ಎಸ್ ಸುಗತೆ. ಈಗ ನಾನು ಹಾಡುತ್ತಿರುವ ಹಾಡು ಸ್ತ್ರೀ ಎಂದರೆ ಅಷ್ಟೇ ಸಾಕೆ. ಬರೆದವರು ಜಿ ಎಸ್ ಶಿವರುದ್ರಪ್ಪ.

ಹೇಗೆ ಬರುತ್ತದೆ ಎಂದು ಯೋಚನೆ ಮಾಡಿದ್ದೀರಾ? ಹಲವಾರು ತರದಲ್ಲಿ ವಿದ್ಯುತ್ ಅನ್ನು ಉತ್ಪಾದಿಸುತ್ತಾರೆ. ಆನೆಕಟ್ಟು ಅಂದರೆ ಡ್ಯಾಮ್ನಿಂದ ಹೊರಬರುವ ನೀರಿನ ರಭಸವನ್ನು ಜಲವಿದ್ಯುತ್ ಎನ್ನುತ್ತಾರೆ. ಕಲ್ಲಿದ್ದಲ ಸಹಾಯದಿಂದ ನೀರನ್ನು ಆವಿ ಮಾಡಿ ಉಷ್ಣ ವಿದ್ಯುತ್ ಅನ್ನು ಉತ್ಪಾದಿಸುತ್ತಾರೆ. ಹೀಗೆ ಹಲವಾರು ಮಾರ್ಗಗಳ ಮೂಲಕ ನಾವು ವಿದ್ಯುತ್ ಅನ್ನು ಉತ್ಪಾದಿಸುತ್ತೇವೆ. ಆದರೆ ಅದು ತಂತಿಗಳ ಮೇಲೆ ಬಂದ ಮೇಲೆ ಅದು ವಿದ್ಯುತ್ ಮಾತ್ರ. ಉತ್ಪಾದನೆ ಮಾಡಿದ ವಿದ್ಯುತ್ತನ್ನು ವಿದ್ಯುತ್ ಪರಿವರ್ತಕ ಅಂದರೆ ಟ್ರಾನ್ಸ್ಫಾರ್ಮರ್ ಮೂಲಕ ಹೆಚ್ಚಿನ ವೋಲ್ಟ್ಗೆ ಏರಿಸಲಾಗುತ್ತದೆ. ಉದಾಹರಣೆಗೆ, ಉತ್ಪಾದನಾ ಕೇಂದ್ರಗಳಲ್ಲಿ 11,000 ವೋಲ್ಟ್ ವಿದ್ಯುತ್ ಇರುತ್ತದೆ. ಆದರೆ ಅದು ಎಷ್ಟು ದೂರ ಸಂಚರಿಸಬೇಕು ಎನ್ನುವುದರ

ನಾನು ಶ್ರವಣ್ ಪಾಟೀಲ್. ನಾನು ಇಂದು ನಿಮ್ಮೊಡನೆ ವಿದ್ಯುತ್ ಪ್ರಸರಣ ಮತ್ತು ವಿತರಣೆ ಬಗ್ಗೆ ಮಾತನಾಡಲು ಬಂದಿರುವೆ. ನಿಮಗೆ ವಿದ್ಯುತ್ ಬಳಕೆ ಮಾಡಿ ಗೊತ್ತು, ಆದರೆ ಎಂದಾದರೂ ನೀವು ಅದು ಹೇಗೆ ಉತ್ಪಾದನೆಯಾಗುತ್ತದೆ, ಅದು ನಮ್ಮಲ್ಲಿ

0: ಅಂದ್ರೆ ಟ್ರಾನ್ಸ್ಫಾರ್ಮರ್ ಮೂಲಕ ಹೆಚ್ಚಿನ ವೋಲ್ಟ್ಗೆ ಏರಿಸಲಾಗುತ್ತದೆ. ಉದಾಹರಣೆಗೆ ಉತ್ಪಾದನಾ ಕೇಂದ್ರಗಳಲ್ಲಿ 11,000 ವೋಲ್ಟ್ ವಿದ್ಯುತ್ ಇರುತ್ತದೆ, ಆದರೆ ಅದು ಎಷ್ಟು ದೂರ ಸಂಚರಿಸಬೇಕು ಎನ್ನುವುದರ ಮೇಲೆ ವೋಲ್ಟೇಜ್ ಅನ್ನು ಹೆಚ್ಚು ಮಾಡಲಾಗುತ್ತದೆ. ಅಂದರೆ ಅದು 200 ಕಿಲೋಮೀಟರ್ ದೂರ ಹೋಗಬೇಕಾಗಿದ್ದರೆ ಅದನ್ನು 220 ಕಿಲೋವೋಲ್ಟ್ ಅಥವಾ 100 ಕಿಲೋಮೀಟರ್ ದೂರ ಹೋಗಬೇಕಾದಲ್ಲಿ ಅದನ್ನು 110 ಕಿಲೋವೋಲ್ಟ್ ವರೆಗೆ ಏರಿಸಿರುತ್ತಾರೆ. ಪ್ರಸರಣ ಕಾರ್ಯವನ್ನು ಅಂದರೆ ಟ್ರಾನ್ಸ್ಮಿಷನ್ ಕಾರ್ಯವನ್ನು KPTCL ಕರ್ನಾಟಕ ವಿದ್ಯುತ್ ಪ್ರಸರಣ ಕೇಂದ್ರ ಅವರು ಮಾಡುತ್ತಾರೆ, ಹಾಗೂ ಡಿಸ್ಟ್ರಿಬ್ಯೂಷನ್ ಅಂದರೆ ವಿತರಣಾ ಕಾರ್ಯವನ್ನು KEB ವಿದ್ಯುತ್ ಸರಬರಾಜು ಕಂಪನಿಯವರು ಮಾಡುತ್ತಾರೆ. ನೀವು ನಿಮ್ಮ ಊರಿನ ಹೊರವಲಯದಲ್ಲಿ ನೋಡಿರಬಹುದು ದೊಡ್ಡ ದೊಡ್ಡ ಕಂಬಗಳನ್ನು ಒಂದೇ ಕಡೆ ಗುಂಪುಗೂಡಿಸಿ ಅವುಗಳ ಮೇಲೆ ತಂತಿಗಳನ್ನು ಎಳೆದಿರುವುದನ್ನು, ಅದಕ್ಕೆ ಪವರ್ ಸ್ಟೇಷನ್ ಎಂದು ಕರೆಯುತ್ತಾರೆ. ಅಂದರೆ ಇಲ್ಲಿ ಉತ್ಪಾದನೆ ಕೇಂದ್ರದಿಂದ ಬಂದ 220 ಕಿಲೋವೋಲ್ಟ್ ಅಥವಾ 110 ಕಿಲೋವೋಲ್ಟ್ ವಿದ್ಯುತ್ತನ್ನು ಮತ್ತೆ ಪರಿವರ್ತಕ ಮೂಲಕ ವೋಲ್ಟೇಜ್ ಅನ್ನು 33,000 ಕಿಲೋವೋಲ್ಟ್ಗೆ ಇಳಿಸುತ್ತಾರೆ. ಈ ವಿದ್ಯುತ್ತನ್ನು ಮತ್ತೆ ಸಬ್ಸ್ಟೇಷನ್ಗೆ ಕಳುಹಿಸುತ್ತಾರೆ. 4-5 ಬಡಾವಣೆಗಳಿಗೆ ಒಗ್ಗೂಡಿಸಿ ಒಂದು ಸಬ್ಸ್ಟೇಷನ್ ಅನ್ನು ಮಾಡಿರುತ್ತಾರೆ. ಇಲ್ಲಿ 33,000 ವಿದ್ಯುತ್ತನ್ನು 11,000 ವೋಲ್ಟ್ಗೆ ಮತ್ತೆ ಇಳಿಸಲಾಗುತ್ತದೆ. ಈ 11,000 ವೋಲ್ಟ್ ವಿದ್ಯುತ್ತನ್ನು ನಮ್ಮ ನಮ್ಮ ಮನೆ ಹತ್ತಿರದ ಪರಿವರ್ತಕಗಳಿಗೆ ಕಳುಹಿಸುತ್ತಾರೆ. ಇಲ್ಲಿಂದ ವಿದ್ಯುತ್ 440 ವೋಲ್ಟ್ ಅಥವಾ 220 ವೋಲ್ಟ್ ಆಗಿ ಹೊರಬರುತ್ತದೆ. ಇದನ್ನು ನಾವು ನಮ್ಮ ಮನೆಯ ಉಪಯೋಗಕ್ಕಾಗಲಿ ಅಥವಾ ಕಾರ್ಖಾನೆ ಉಪಯೋಗಕ್ಕೆ ಬಳಸುತ್ತೇವೆ. ಇದರೊಂದಿಗೆ ಇನ್ನೊಂದು ತಿಳಿದುಕೊಳ್ಳುವ ಮಾಹಿತಿ ಏನೆಂದರೆ, ವಿದ್ಯುತ್ ಕಂಬಗಳ ಮೇಲೆ ನೀವು 5 ತಂತಿಗಳನ್ನು ನೋಡಿರಬಹುದು. ಅವುಗಳಲ್ಲಿ 3ರಲ್ಲಿ ವಿದ್ಯುತ್ ಪ್ರವಾಹ ಇರುತ್ತದೆ, 1 ನ್ಯೂಟ್ರಲ್ ಅಂದರೆ ತಟಸ್ಥವಾಗಿರುತ್ತದೆ, ಹಾಗೂ 1 ಬೀದಿ ದೀಪಗಳಿಗೆ ಕಾಯ್ದಿರಿಸಲಾಗಿರುತ್ತದೆ. ಗೃಹ ಬಳಕೆಗಾಗಿ ಸಿಂಗಲ್ ಫೇಸ್ ಅನ್ನು ಉಪಯೋಗಿಸುತ್ತೇವೆ. ಅಂದರೆ 1 ವಿದ್ಯುತ್ ಪ್ರವಾಹ ಇರುವ ತಂತಿ ಮತ್ತು ಇನ್ನೊಂದು ತಟಸ್ಥವಾಗಿರುವ ತಂತಿಯನ್ನು ಕೊಟ್ಟಿರುತ್ತಾರೆ. ಹಾಗೂ 3-ಫೇಸ್ ಅನ್ನು ಕೈಗಾರಿಕಾ ಕ್ಷೇತ್ರಗಳಲ್ಲಿ ದೊಡ್ಡ ದೊಡ್ಡ ಯಂತ್ರಗಳ ಚಾಲನೆಗಾಗಿ ಬಳಸುತ್ತಾರೆ. ವಿದ್ಯುತ್ತನ್ನು ನಾವು ಯೂನಿಟ್ ಲೆಕ್ಕದಲ್ಲಿ ಬಳಸುತ್ತೇವೆ. ಅಂದರೆ 1 ಯೂನಿಟ್ ಅಂದರೆ 1,000 ವೋಲ್ಟ್. ಹಾಗಾದರೆ ವಿದ್ಯುತ್ತನ್ನು ಹೇಗೆ 1 ಯೂನಿಟ್ ಆಗಿದೆ ಎಂದು ಗೊತ್ತು ಮಾಡಿಕೊಳ್ಳಬಹುದು? ನೀವು ನಿಮ್ಮ ಮನೆಗಳಲ್ಲಿ ಎಲೆಕ್ಟ್ರಿಕ್ ಮೀಟರ್ಗಳನ್ನು ನೋಡಿರಬಹುದು. ಅದರಲ್ಲಿ ಒಂದು ಹಸಿರು ಕಲರ್ ಲೈಟ್ ಪಕ್ ಪಕ್ ಎಂದು ಹೊಡೆದುಕೊಳ್ಳುತ್ತಿರುತ್ತದೆ. ಆ ಒಂದು ಲೈಟ್ 3,200 ಬಾರಿ ಹೊಡೆದುಕೊಂಡಾಗ 1 ಯೂನಿಟ್ ಆಗಿದೆ ಎಂದು ಅರ್ಥ. ಹೀಗೆ ನಾವು ವಿದ್ಯುತ್ತನ್ನು ಬಳಸುತ್ತೇವೆ, ಹಾಗೂ ಬಳಕೆ ಮಾಡಿದ ವಿದ್ಯುತ್ತನ್ನು ಮೀಟರ್ಗಳಲ್ಲಿ ನೋಡಬಹುದು. ಹೀಗೆ ಎಲ್ಲೋ ಉತ್ಪಾದಿಸಿದ ವಿದ್ಯುತ್ತನ್ನು ಎಲ್ಲೋ ಬಂದು ಖರ್ಚಾಗುತ್ತದೆ. ಕೊನೆ ಮಾಹಿತಿ ಏನೆಂದರೆ, ವಿದ್ಯುತ್ಗಳಲ್ಲಿ 2 ತರಹಗಳಿರುವವು, ಎಸಿ ವಿದ್ಯುತ್ ಹಾಗೂ ಡಿಸಿ ವಿದ್ಯುತ್. ಡಿಸಿ ವಿದ್ಯುತ್ತನ್ನು ನಾವು ನಮ್ಮ ಮನೆಯಲ್ಲಿರುವ UPSನಲ್ಲಿ ಆಗಲಿ ಅಥವಾ ರಿಮೋಟ್ನಲ್ಲಾಗಲಿ ನಾವು ಇದನ್ನು ಉಪಯೋಗಿಸಬಹುದು. ನಮಗೆ ಮನೆಗೆ ಬರುವ ವಿದ್ಯುತ್ ಎಸಿ ವಿದ್ಯುತ್ ಆಗಿರುತ್ತದೆ. ಎಸಿ ವಿದ್ಯುತ್ ಸಮಸ್ಯೆ ಏನೆಂದರೆ, ನಾವು ಇದನ್ನು ಕೂಡಿಡಿಸಲಾಗುವುದಿಲ್ಲ. ಅದಕ್ಕೋಸ್ಕರ ನಾವು ವಿದ್ಯುತ್ತನ್ನು ಉಳಿಸಬೇಕಾಗಿದೆ. ನಾವು ಮಿತಿಯಿಂದ ವಿದ್ಯುತ್ತನ್ನು ಬಳಸಬೇಕು. ನಮ್ಮ ನಮ್ಮ ಮನೆಗಳಲ್ಲಿ ಅನಾವಶ್ಯಕವಾಗಿ ವಿದ್ಯುತ್ತನ್ನು ಉಪಯೋಗಿಸುವುದನ್ನು ಕಡಿಮೆ ಮಾಡಬೇಕಾಗಿದೆ.
1: ಇದುವರೆಗೆ ಉತ್ತರ ಕನ್ನಡ ಜಿಲ್ಲೆಯ ಹಳಿಯಾಳದ ವಿಶ್ವನಾಥರಾವ್ ದೇಶಪಾಂಡೆ ತಾಂತ್ರಿಕ ಮಹಾವಿದ್ಯಾಲಯದ ವಿದ್ಯಾರ್ಥಿಗಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ.

0: ಸಚಿವರ ಕಾನೂನು ಸೇವೆಗಳ ಪ್ರಾಧಿಕಾರಗಳ ಕಾಯ್ದೆ ಸೆಕ್ಷನ್ 12 ಅಡಿಯಲ್ಲಿ ಅರ್ಹ ನಾಗರಿಕರಿಗೆ ಶುಲ್ಕರಹಿತ ಕಾನೂನು ಸಲಹೆಯನ್ನು ನ್ಯಾಯಬಂಧು ಆಪ್ ಹಾಗೂ www.probono-doj.in ಇಲ್ಲಿ ಪಡೆಯಬಹುದು.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6 ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.

0: ಹದಿನೆಂಟರಿಂದ 55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
0: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
2: ವಿಡಿಯೋ ಲೈಕ್ ಮಾಡಲು ಹಣ ಸಿಗುತ್ತಾ? ಎಷ್ಟು ಸುಲಭ! ಸಿಕ್ಬಿದ್ರು.
3: ಅಪರಿಚಿತ ಲಿಂಕ್ಗಳನ್ನು ಕ್ಲಿಕ್ ಮಾಡಬೇಡಿ. RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಹೊಟ್ಟೆ ತುಂಬದಾಗ. ಇದು ನನ್ನ ಮಗ ಆಟ ಆಡ್ಬೇಕಾದಾಗಿನ ಧ್ವನಿ. ಇದು ನನ್ನ ಮಗನ ಧ್ವನಿ, ಯಾವಾಗ ಅಂದ್ರೆ ಅವನ ಉಸಿರಾಟದಲ್ಲಿ ತೊಂದರೆ ಆದಾಗ. ಕೆಮ್ಮು, ನೆಗಡಿ, ತೀವ್ರ ಜ್ವರ, ಪಕ್ಕೆ ಸೆಳೆತ ಅಥವಾ ವೇಗವಾಗಿ ಉಸಿರಾಡ್ತಾ ಇದ್ರೆ ಇವು ನ್ಯುಮೋನಿಯಾ ಲಕ್ಷಣ ಇರಬಹುದು. ಇದಕ್ಕೆ ಮನೆ ಔಷಧ ಅಲ್ವೇ ಅಲ್ಲ, ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನ ಸಂಪರ್ಕಿಸಬೇಕು.
6: ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ.
7: ಈಗ ಕೇಳಿ ಚನ್ನವೀರ ಕಣವಿ ರಚಿತ ಒಂದು ಭಾವಗೀತೆ.

0: ಆಕಾಶವಾಣಿ ಕಾರವಾರ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ ಸಂದೇಶ ಸಂಗಮ, ವಾಟ್ಸ್ಆಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ.
0: ನಮಸ್ಕಾರ ಶ್ರೋತೃಗಳೇ, ಇಂದಿನ ನಮ್ಮ ಸಂದೇಶ ಸಂಗಮ ಕಾರ್ಯಕ್ರಮಕ್ಕೆ ನಿಮಗೂ ನಿಮ್ಮ ನೆನಪುಗಳಿಗೂ ಆದರದ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ನಿಮ್ಮ ಬಾನುಲಿ ಗೆಳತಿ ಶೀತಲ್ ನಾಯ್ಕ್. ಕೆಲವರೇ, ನಾವು ಹುಟ್ಟಿದಾಗ ನಮ್ಮ ಕಿರುಬೆರಳು ಹಿಡಿದು ಬದುಕಿನ ಹಾದಿ ತೋರಿಸಿದ ಆ ಮೊದಲ ಗುರು, ಆ ಮೊದಲ ಹೀರೋ ನಮ್ಮ ಅಪ್ಪ. ಇಂದು ನಾವು ಮಾತನಾಡಲಿದ್ದೇವೆ ಅಪ್ಪನೊಡನೆ ಒಂದು ಹೆಜ್ಜೆ. ಅಮ್ಮ ಜನ್ಮ ನೀಡಿದರೆ ಆ ಜನ್ಮಕ್ಕೆ ಒಂದು ಧೈರ್ಯ, ಒಂದು ಆಸರೆ ಕೊಡುವವರು ಅಪ್ಪ. ಅಪ್ಪನ ಜೊತೆ ನಡೆದ ಆ ಒಂದು ಹೆಜ್ಜೆ ಇಡೀ ಬದುಕನ್ನೇ ಎದುರಿಸುವ ಶಕ್ತಿ ನೀಡುತ್ತದೆ. ಬನ್ನಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಅಪ್ಪನ ಜೊತೆಗಿನ ಆ ಸುಂದರ ನೆನಪುಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮ್ಮ ವಾಟ್ಸ್ಆಪ್ ನಂಬರ್ 9480249749 ಈ ನಂಬರ್ಗೆ ಟೈಪ್ ಮಾಡಿ ಕಳುಹಿಸಬಹುದು, ಅಥವಾ ಒಂದು ಬಿಳಿ ಹಾಳೆಯ ಮೇಲೆ ಬರೆದು ಅದರ ಫೋಟೋ ತೆಗೆದು ವಾಟ್ಸ್ಆಪ್ ನಂಬರ್ಗೆ ಕಳುಹಿಸಬಹುದು. ಬನ್ನಿ, ಇವತ್ತಿನ ನಮ್ಮ ಮೊದಲ ಸಂದೇಶ ಯಾರ್ದಂತ ನೋಡೋಣ.

ನಮ್ಮ ಮೊದಲ ಸಂದೇಶ ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕು ಜಾರ್ಖಂಡದಿಂದ ಡಿಸಿ ಗಣೇಶ್ ಆಚಾರ್ಯ ಅವರು ಸಂದೇಶ ಕಳಿಸಿದ್ದಾರೆ. ಇವರು ಹೀಗೆ ಬರೆದಿದ್ದಾರೆ. ಅಪ್ಪ ಎಂದರೆ ಆಕಾಶ ಅಂತಾರೆ ಅಲ್ವಾ. ಜೂನ್ 2ನೇ ವಾರ ಅಪ್ಪಂದಿರ ದಿನವಾಗಿ ಆಚರಣೆ ಮಾಡುತ್ತಾರೆ. ನಿಮ್ಮ ಈ ವಾರದ ವಿಷಯ ಅಪ್ಪನೊಡನೆ ಒಂದು ಹೆಜ್ಜೆ ಖುಷಿಯಾಯಿತು ಬರೆಯಲು ಕೊಟ್ಟಿರುವುದನ್ನು ನೋಡಿ. ಅಪ್ಪ ಬರೆದಿಟ್ಟಿರುವ ಪತ್ರದಲ್ಲಿ ಭಾರದ ವಸ್ತುವಾಗಲಿ ಖಾರದ ಪುಡಿಯಾಗಲಿ ಇರಲಿಲ್ಲ. ಪತ್ರ ನಾನು ಓದುವಾಗ ಮನಸ್ಸು ಭಾರವಾಗಿತ್ತು, ಕಣ್ಣಂಚು ಒದ್ದೆಯಾಗಿತ್ತು. ತುಂಬ ಹೆದರಿಕೆ ಇತ್ತು ಹಿಂದೆ ಸಣ್ಣ ತಪ್ಪಿಗೂ ಅಪ್ಪ ಎಲ್ಲಿ ಬೈತಾರೋ ಅಂತ. ಇವಾಗ ಅಪ್ಪ ಇಲ್ಲ, ಆದರೂ ತುಂಬ ಹೆದರಿಕೆ. ಅಪ್ಪನಿಲ್ಲದ ನಾನು ಎಲ್ಲಿ ಸಣ್ಣ ತಪ್ಪನಾದರೂ ಮಾಡುವೇನೋ ಅಂತ. ಅಪ್ಪನ ಜೊತೆ ಹೆಜ್ಜೆ ಹಾಕಿದ ನೆನಪಿಲ್ಲ, ಅಷ್ಟಾಗಿಯಾದರೂ ಒಂದು ನೆನಪು ಇದೆ. ಅಂದು ಶಾಲೆ ದಾಖಲಾತಿಗೆ ಹೋದಾಗ ಅರ್ಜಿ ಭರ್ತಿ ಮಾಡಬೇಕಾದರೆ ಶಿಕ್ಷಕರ ಹತ್ರನೇ ಪೆನ್ನು ಕೇಳಿದೆ. ಶಿಕ್ಷಕರು ಬೈದ್ರು, ಶಾಲೆಗೆ ಬಂದದ್ದು ಅಲ್ವಾ, ಪೆನ್ನು ತರಬೇಕು ಅಂತ ಗೊತ್ತಾಗಿಲ್ಲ. ಮನೆಗೆ ಬಂದ ಮೇಲೆ ತಂದೆಯ ಬೈಗುಳ ಪೆನ್ನು ತಗೊಂಡು ಹೋಗುದಿರುವುದಕ್ಕೆ. ಅಂದಿನಿಂದ ಪೆನ್ನನ್ನು ಜೇಬಿನಲ್ಲಿ ಇರಿಸುವುದು ತಪ್ಪಿಸಲ್ಲ, ಹಾಗೆಯೇ ಹವ್ಯಾಸ ಅಂತ ಪೆನ್ನು ಸಂಗ್ರಹ ಮಾಡುತ್ತಿರುವೆ. ಇವಾಗ ಪೆನ್ನು ಬಹಳಷ್ಟು ಇದೆ, ಆದರೆ ಅಪ್ಪ ಇಲ್ಲ. ಬರೆಯಲು ತುಂಬ ಇದೆ, ಆದರೆ ಎಲ್ಲ ಕೇಳುಗರ ಅಭಿಪ್ರಾಯ ಓದಲು ಕಷ್ಟವಾಗಬಹುದು ಅಂತ ಇಷ್ಟು ಸಾಕು ಅಂತ ಇಷ್ಟೇ ಬರೆದೆ. ಡಿಸಿ ಗಣೇಶ್ ಆಚಾರ್ಯ ಅವರು ತುಂಬ ಚೆನ್ನಾಗಿ ಬರೆದಿದ್ದಾರೆ. ಅವರು ಹೇಳಿದ ಒಂದು ಸಾಲು, ಅಂದು ಪೆನ್ನು ತರಲಿಲ್ಲ ಅಂತ ಬೈದ ಅಪ್ಪ ಇಂದು ನಮ್ಮ ಬದುಕಿನ ಪರೀಕ್ಷೆಯಲ್ಲಿ ನಾವೆಲ್ಲೇ ತಪ್ಪು ಮಾಡದಂತೆ ಎಚ್ಚರಿಸುವ ಒಂದು ಶಿಸ್ತಿನ ದಾರಿದೀಪ. ಇದು ಎಂತಹ ಅದ್ಭುತವಾದ ಆಲೋಚನೆ ಅಲ್ವಾ. ಅಪ್ಪನ ಬೈಗುಳದ ಹಿಂದೆ ಇರೋ ಆ ಪ್ರೀತಿಯನ್ನು ಇವತ್ತು ನೀವು ಅರ್ಥ ಮಾಡಿಕೊಂಡಿರೋ ರೀತಿ ನಿಜಕ್ಕೂ ಭಾವುಕವಾಗಿದೆ. ಈಗ ನಿಮ್ಮ ಬಳಿ ಇಂದು ನೂರಾರು ಪೆನ್ನುಗಳಿರಬಹುದು, ಆದರೆ ನಿಮ್ಮ ಜೀವನದ ಪ್ರತಿಯೊಂದು ಪುಟವನ್ನು ಅಪ್ಪ ಬರೆದ ಶಿಸ್ತಿನ ಕವಿತೆಯಾಗಿ ಬರೆದಿದ್ದೀರಾ ಅಂತ ನಮಗೆಲ್ಲ ಅನಿಸುತ್ತಿದೆ. ಪತ್ರ ಭಾರವಾಗಲಿಲ್ಲ, ಅದು ನಿಮ್ಮ ಅಪ್ಪನ ಪ್ರೀತಿಯ ತೂಕವಾಗಿತ್ತು. ಗಣೇಶ್ ಅವರೇ, ನಿಮ್ಮ ಈ ಸುಂದರ ನೆನಪನ್ನು, ಅಪ್ಪನ ಕುರಿತಾದ ನಿಮ್ಮ ಗೌರವವನ್ನು ನಮ್ಮ ಈ ಕಾರ್ಯಕ್ರಮದಲ್ಲಿ ಹಂಚಿಕೊಂಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು. ನಿಮಗೋಸ್ಕರ ಈ

ನಮ್ಮ ಮುಂದಿನ ಸಂದೇಶ ಯಾರ್ದಂತ ನೋಡೋಣ. ಗಂಗಾವತಿ ಈರಣ್ಣ ಹಾಗೂ ವಿಜಯಶ್ರೀ ಇವರು ಕಿಷ್ಕಿಂದ ನಗರ ಭತ್ತದ ನಾಡಿನಿಂದ ಇವರು ಒಂದು ಸಂದೇಶ ಕಳಿಸಿದ್ದಾರೆ. ಪ್ರೀತಿಯ ಆಕಾಶವಾಣಿ ಕಾರವಾರಕ್ಕೆ ಮತ್ತು ಸಿಬ್ಬಂದಿಗೆ ಹಾಗೂ ಕಾರ್ಯಕ್ರಮಗಳಿಗೆ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ

ವಿಷಯ ಬಹಳ ಚಲೋ ಇದೆ. ತಂದೆಯೊಂದಿಗೆ ಎಲ್ಲರಿಗೂ ಹಲವಾರು ನೆನಪುಗಳ ಬತ್ತಿ ಇರುತ್ತವೆ. ಅಂತರಲ್ಲಿ ನನಗೂ ಹಲವಾರು ನೆನಪಿಗೆ ಬರ್ತಿದೆ. ನಮ್ಮ ಅಪ್ಪನೊಂದಿಗೆ ನಾವು ಸಣ್ಣವರಿದ್ದಾಗ ನನಗೆ ಮತ್ತು ನಮ್ಮ ತಂಗಿಗೆ ನಮ್ಮ ತಂದೆ ಒಂದು ಆಂಗ್ಲ ಭಾಷೆಯ ಮಕ್ಕಳ ಚಲನಚಿತ್ರ ತೋರಿಸಿದ್ದು ನೆನಪು, ಮತ್ತು ಒಂದು ಕೌಟುಂಬಿಕ ತೆಲುಗು ಚಲನಚಿತ್ರ ತೋರಿಸಿದ್ದು ನೆನಪು, ಹಾಗೆ ಹಲವಾರು ದೇವಾಲಯಗಳಕ್ಕೆ ಕರೆದುಕೊಂಡು ಹೋಗಿ ಬಂದ ನೆನಪು, ಹಾಗೆ ನಮ್ಮ ಗಂಗಾವತಿಯಲ್ಲಿ ಹಲವಾರು ತಿನಿಸುಗಳ ಅಂಗಡಿಗಳಲ್ಲಿ ಸಿಹಿ ತಿನಿಸಿದ ನೆನಪುಗಳು, ಶಾಲೆಗೆ ಹೋಗುವಾಗ 8 ಆನೆ ಮತ್ತು 1 ರೂಪಾಯಿ ಹಾಗೂ ಸಂಪಾದನೆ ಜಾಸ್ತಿ ಇದ್ದಾಗ 2 ರೂಪಾಯಿ ಕೊಟ್ಟು ಶಾಲೆಗೆ ಕಳಿಸಿದ್ದ ನೆನಪು. ಎಂತಹ ಅದ್ಭುತ ಸಂತೋಷ ಆ ದಿನಗಳು. ಹಾಗೆ ಅಂದಿನ ದಿನಗಳಲ್ಲಿ ನಮ್ಮ ತಂದೆ ಕೆಲಸದಿಂದ ಮನೆಗೆ ಬಂದಾಗ ರೇಡಿಯೋ ಪಕ್ಕದಲ್ಲಿ ಕೂಡಿಸಿ ಒಳ್ಳೆಯ ಕಾರ್ಯಕ್ರಮಗಳ ಕೇಳಿ ಅರ್ಥ ಮಾಡಿ ಹೇಳಿದ ನೆನಪು. ಸದಾಕಾಲವು ತಂದೆಯ ನೆನಪುಗಳು ಅದ್ಭುತ, ಅವರೊಂದಿಗೆ ನಮ್ಮ ಹೆಜ್ಜೆಗಳ ನೆನಪುಗಳು ಅದ್ಭುತ. ಇಂದಿಗೂ ನಮ್ಮ ತಂದೆ ರೇಡಿಯೋ ಕಾರ್ಯಕ್ರಮ ಕೇಳ್ತಾ ಕಾಲ ಕಳೀತಾ ಇದ್ದಾರೆ. ಏನೇ ಆಗಲಿ, ತಂದೆಯ ಜೊತೆಗೆ ನೆನಪುಗಳ ನೆನಪು ಖುಷಿ. ಧನ್ಯವಾದಗಳೊಂದಿಗೆ ಆಕಾಶವಾಣಿ ರೇಡಿಯೋ ಕೇಳುಗ ಅಭಿಮಾನಿಗಳಾದ ಗಂಗಾವತಿ ಈರಣ್ಣ ಅವರು. ನೋಡಿ, ಗಂಗಾವತಿಯಿಂದ ಈರಣ್ಣ ಮತ್ತು ಜಯಶ್ರೀ ಇವರು ಸಂದೇಶ ಕಳಿಸಿದ್ದಾರೆ. ಇವರು ಅಪ್ಪನ ಜೊತೆ ಸಿನಿಮಾ ನೋಡಿದ ನೆನಪು, ಜೇಬಿನಲ್ಲಿ ದುಡ್ಡಿಲ್ಲದಿದ್ದರೂ 2 ರೂಪಾಯಿ ಕೊಟ್ಟು ಶಾಲೆಗೆ ಕಳುಹಿಸಿದ್ದೆ ಅಂತ ಹೇಳ್ತಿದ್ದಾರೆ. ನಿಜಕ್ಕೂ ಈ ಆಕಾಶವಾಣಿಯೊಂದಿಗೆ ನಿಮ್ಮ ಇಡೀ ಕುಟುಂಬ ಇಟ್ಟಿರೋ ಈ ಹೆಜ್ಜೆ ಕೇಳಿ ತುಂಬ ಖುಷಿಯಾಯಿತು. ಇವತ್ತು ನಿಮ್ಮ ಈ ಪ್ರೀತಿಯ ಸಂದೇಶವನ್ನು ನಿಮ್ಮ ತಂದೆ ರೇಡಿಯೋದಲ್ಲಿ ಕೇಳಿ ಖಂಡಿತ ಹೆಮ್ಮೆ ಪಡ್ತಾರೆ ಅಲ್ವಾ? ತುಂಬ ಧನ್ಯವಾದಗಳು ಗಂಗಾವತಿ ಈರಣ್ಣವರೇ. ಈಗ ನಿಮಗೋಸ್ಕರ ಒಂದು ಈ ಹಾಡನ್ನು ಪ್ರಸಾರ ಮಾಡ್ತೀವಿ, ಕೇಳಿ.

ನಮ್ಮ ಮುಂದಿನ ಸಂದೇಶ ಯಾರ್ದಂತ ನೋಡೋಣ. ಟಿಸಿ ಬಸವರಾಜ್, ಮರಬನಹಳ್ಳಿ, ಚನ್ನಗಿರಿ ತಾಲೂಕು, ದಾವಣಗೆರೆ ಜಿಲ್ಲೆ. ಇವರು ಕಾರವಾರ ಆಕಾಶವಾಣಿಗೆ ಶುಭ ಸಾಯಂಕಾಲ ಅಂತ ಹೇಳಿದ್ದಾರೆ. ಈ ದಿನದ ವಿಷಯ ತುಂಬ ಚೆನ್ನಾಗಿದೆ, ಅಪ್ಪನೊಡನೆ ಒಂದು ಹೆಜ್ಜೆ. ಅಪ್ಪ ಎಂದರೆ ಏನು ಸಂತೋಷ ಅಲ್ವಾ? ಈ ಆನಂದ ಡ್ಯಾಡ್ ಡ್ಯಾಡ್ ಅನ್ನೋದರಲ್ಲಿ ಸಂತೋಷವಿಲ್ಲ. ನಾನು ಅಪ್ಪನೊಡನೆ ಒಂದು ಹೆಜ್ಜೆಯೇನು ಎರಡು ಹೆಜ್ಜೆಯ ಇಡುವೆ. ಚಿಕ್ಕವರಿದ್ದಾಗ ಬಸ್ಸುಗಳು ಇರುತ್ತಿರಲಿಲ್ಲ, ನಡೆದುಕೊಂಡೇ ಹೋಗಬೇಕಿತ್ತು. ಅಪ್ಪ ಮುಂದೆ ಹೋದಾಗ ಅವರ ಹೆಜ್ಜೆಯ ಗುರುತಿನಲ್ಲಿ ಕಾಲಿಡುತ್ತಾ ಹೋಗುತ್ತಿದ್ದೆವು. ನಮಗಾಗಲಿ ಅಪ್ಪನಿಗಾಗಲಿ ಚಪ್ಪಲಿಗಳೇ ಇರಲಿಲ್ಲ. ಬೇರೆ ಊರಿಗೆ ಹೋಗಬೇಕಾದರೆ ನಡೆದೇ ಹೋಗಬೇಕಿತ್ತು. ನಾನು ನಡೆಯುವಾಗ ಕಾಲು ಸುಡುತ್ತಿದ್ದವು. ಆಗ ಅಪ್ಪ ಹೆಗಲ ಮೇಲೆ ಕೂರಿಸಿಕೊಂಡು ಹೋಗುತ್ತಿದ್ದರು. ಆಗ ಅಪ್ಪ ಮಗನ ಬಾಂಧವ್ಯ ಹೆಚ್ಚಾಗಿ ಬೆಳೆಯುತ್ತಿತ್ತು. ನಾನು ಚಿಕ್ಕಂದಿನಿಂದ ಸೋದರ ಮಾವನ ಮನೆಯಲ್ಲಿ ಬೆಳೆದೆ. ಅವರು ನನಗೆ ಒಳ್ಳೆಯ ಸಂಸ್ಕಾರ ಕೊಟ್ಟು ನಾನು ಓದುವವರೆಗೆ ಓದಿಸಿದರು. ಓದುತ್ತಲೇ ಮನೆ ಕೆಲಸ, ಹೊಲದ ಕೆಲಸ ಕಲಿಸಿದರು. ಒಳ್ಳೆಯ ಸುಸ್ಕೃತನಾಗಿ ಬೆಳೆದೆ. ಅಪ್ಪನ ಸ್ಥಾನದಲ್ಲಿರುವ ಚಿಕ್ಕನಿಂದಲೇ ಒಳ್ಳೆಯ ನೀತಿ ಮಾರ್ಗದಲ್ಲಿ ಬೆಳೆಸಬೇಕು, ಅವರ ಮನಸ್ಥಿತಿ ನೋಡಿಕೊಂಡು ಬೆಳೆಸಬೇಕು. ಹಾಗೆ ಮಕ್ಕಳು ಬೆಳೆಯುತ್ತಾರೆ. ಚಿಕ್ಕವನು ದೊಡ್ಡವನಾದ ಮೇಲೆ ಕಲಿಯುತ್ತಾನೆ ಎಂದು ಉದಾಸೀನ ಮಾಡಬಾರದು. ತಾಯಿ ಬುದ್ಧಿ ಹೇಳುವಾಗ ಅಪ್ಪನು ಮಗನ ಪರ ಹೋಗಬಾರದು, ಅಪ್ಪ ಬುದ್ಧಿ ಹೇಳುವಾಗ ತಾಯಿ ಮಗನ ಪರ ಹೋಗಬಾರದು ಎಂದು ಟಿಸಿ ಬಸವರಾಜ್ ಅವರು ಈ ಸಂದೇಶ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದೀರಾ ಟಿಸಿ ಬಸವರಾಜ್ ಅವರೇ. ನೀವು ಸೋದರ ಮಾವನ ಆಸರೆಯಲ್ಲಿ ಬೆಳೆದು ಅವರನ್ನೇ ತಂದೆಯ ಸ್ಥಾನದಲ್ಲಿ ಕಂಡು ಬದುಕಿನ ಪಾಠ ಕಲಿತದನ್ನು ನೆನಪಿಸಿಕೊಂಡಿದ್ದೀರಾ. ಅದರಲ್ಲೂ ಅವರು ಹೇಳಿದ ಆ ಪೇರೆಂಟಿಂಗ್ ಟಿಪ್ ಇದೆಯಲ್ಲ, ಅಂದರೆ ಮಕ್ಕಳಿಗೆ ಬುದ್ಧಿ ಹೇಳುವಾಗ ಅಪ್ಪ ಅಮ್ಮನ ಇಬ್ಬರೂ ಒಟ್ಟಾಗಿ ನಿಲ್ಲಬೇಕು, ಒಬ್ಬರ ತಪ್ಪನ್ನು ಒಬ್ಬರ ಮಕ್ಕಳ ಮುಂದೆ ಸಮರ್ಥಿಸಬಾರದು ಅಂತ. ಅದು ನಿಜಕ್ಕೂ ಇವತ್ತಿನ ತಲೆಮಾರಿಗೆ ಬೇಕಾದ ಒಂದು ದೊಡ್ಡ ಸಂದೇಶ. ಅಪ್ಪನ ಸ್ಥಾನದಲ್ಲಿ ನಿಂತು ನಿಮಗೆ ಸನ್ಮಾರ್ಗ ತೋರಿಸಿದ ನಿಮ್ಮ ಸೋದರ ಮಾವನಿಗೆ ಒಂದು ದೊಡ್ಡ ಸಲಾಂ ಅಂತ ಹೇಳಬಹುದು. ತುಂಬ ಧನ್ಯವಾದಗಳು ಬಸವರಾಜ್ ಅವರೇ ಈ ಸಂದೇಶಕ್ಕೆ. ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ.

ನಮ್ಮದು ಮುಂದಿನ ಸಂದೇಶ ಯಾರ್ದಂತ ನೋಡೋಣ. ಗಜಾನನ್ ಭಟ್ ಬೋಳನ್ಮಕ್ಕಿ ಹೊನ್ನವರದಿಂದ. ಶುಭ ಸಂಜೆ, ನಮಸ್ಕಾರ. ಅಪ್ಪನೊಡನೆ ಒಂದು ಹೆಜ್ಜೆ. ಆವಾಗಷ್ಟೇ SSLC ಪಾಸ್ ಆಗಿದ್ದೆ. ಮುಂದೆ ಕಲಿಯಲು ಮನಸ್ಸಿರಲಿಲ್ಲ. ಮನೆಯಲ್ಲಿ ಏನಾದರೂ ಮೆಕ್ಯಾನಿಕ್ ಕೆಲಸ ಮಾಡು ಅಂತಿದ್ದರು. ನನಗೆ ತೋಟದ ಕೆಲಸ ಮಾಡುವ ಅವಕಾಶ ಸಿಕ್ತು. ತಂದೆಯವರು ತೋಟದ ಕೆಲಸ ಮಾಡ್ತಾ ಪೌರೋಹಿತ್ಯ ಮಾಡ್ತಿದ್ರು. ನನಗೆ ಪೌರೋಹಿತ್ಯ ಇಷ್ಟ ಇರಲಿಲ್ಲ. ತೋಟದ ಒಂದೊಂದು ಕೆಲಸವೂ ಕೂಡ ತಂದೆಯವರಿಂದಲೇ ಕಲಿತಿದ್ದು. ವೀಳ್ಯದೆಳೆ ಕೊಯ್ಲು, ಅಡಿಕೆ ತೆಂಗಿನಕಾಯಿ ಕೊಯ್ಲು, ಅಡಿಕೆ ಬೆಳೆಗೆ ಔಷಧಿ ಸಿಂಪರಣೆ ಎಲ್ಲ ಅವರಿಂದ ಕಲಿತು ಅವರು ತೋರಿಸಿದ ಹಾದಿಯಲ್ಲಿ ನಡೀತಾ ಇದ್ದುದು ನಮಗೆ ಎಲ್ಲರಿಗೂ ಖುಷಿ. ಚಿಕ್ಕವರಿದ್ದಾಗ ಹೊನ್ನಾವರಕ್ಕೆ ಸಿನಿಮಾ ನೋಡಲು ಕರೆದುಕೊಂಡು ಹೋಗುತ್ತಿದ್ದರು. ಶಾಲೆಗೆ ಹೋಗುವಾಗ ಏನೇನೋ ಸುಳ್ಳು ಹೇಳಿ ಹಣ ತೆಗೆದುಕೊಂಡು ಐಸ್ ಕ್ಯಾಂಡಿ ತಿನ್ನುತ್ತಿದ್ದೆ. ಹಳೆಯ ನೆನಪುಗಳು ಸದಾ ಹಸಿರಾಗಿದೆ. ಏನೇ ಆದರೂ ನಿಮಗೊಂದು ದಾರಿ ತೋರಿಸಿದ್ದವರು ಅವರಿಗೆ ಹಾಗೂ ನಿಮಗೂ ವಂದನೆಗಳು ಅಂತ ಗಜಾನನ್ ಭಟ್ ಅವರು ಬೋಳನ್ಮಕ್ಕಿ ಹೊನ್ನಾವರದಿಂದ ಸಂದೇಶ ಕಳಿಸಿದ್ದಾರೆ. ಎಷ್ಟು ಸುಂದರವಾಗಿ ಈ ಬಾಲ್ಯದ ದಿನಗಳನ್ನು ಕಣ್ಮುಂದೆ ತಂದಿಟ್ಟಿದ್ದಾರೆ ಅಲ್ವಾ? ಗಜಾನನ್ ಭಟ್ ಅವರೇ, ನೀವು ಹೇಳಿದ ಆ ಪ್ರತಿಯೊಂದು ಮಾತು ನಮ್ಮ ಉತ್ತರ ಕನ್ನಡದ ಮಣ್ಣಿನ ವಾಸನೆಯನ್ನು ನೆನಪಿಸುತ್ತಿದೆ. ತಂದೆ ಪೌರೋಹಿತ್ಯ ಮಾಡ್ತಾ ತೋಟದ ಕೆಲಸ ಮಾಡ್ತಿದ್ರು, ಆದರೆ ನೀವು ಅವರ ಜೊತೆ ನಿಂತು ವೀಳ್ಯದೆಳೆ ಕೊಯ್ಲು, ಅಡಿಕೆ ತೆಂಗಿನಕಾಯಿ ಕೀಳೋದು, ತೋಟಕ್ಕೆ ಮದ್ದು ಸಿಂಪಡಿಸೋದನ್ನು ಕಲಿತುಕೊಂಡ್ರಿ. ನಿಜ ಹೇಳಬೇಕಂದ್ರೆ ಅಪ್ಪ ತೋಟದಲ್ಲಿ ಇಟ್ಟ ಪ್ರತಿ ಹೆಜ್ಜೆಯು ಬದುಕನ್ನು ಹೇಗೆ ಹಸನು ಮಾಡಬೇಕು ಅಂತ ತೋರಿಸಿಕೊಟ್ಟ ಪಾಠಶಾಲೆ ಅಲ್ವಾ? ಏನೇ ಆದರೂ ನಮಗೊಂದು ದಾರಿ ತೋರಿಸಿದವರು ಅಪ್ಪ, ಅದು ನೂರಕ್ಕೆ ನೂರು ಸತ್ಯ. ನಮಗೂ ಮತ್ತು ನಿಮ್ಮ ತಂದೆಯವರಿಗೂ ವಂದನೆಗಳನ್ನು ತಿಳಿಸಿರೋ ನಿಮ್ಮ ಈ ಸಂದೇಶ ಸಂಗಮದ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಗಜಾನನ್ ಭಟ್ ಅವರೇ. ಈಗ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೇವೆ.

ಇನ್ನೊಂದು ಸಂದೇಶ ಬಂದಿದೆ. ನಮಸ್ಕಾರ, ನನ್ನ ಹೆಸರು ವಿಶಾಲ್. ನೀವು ಕೊಟ್ಟಿರೋ ವಿಷಯ ಅಪ್ಪನೊಡನೆ ಒಂದು ಹೆಜ್ಜೆ ಬಹಳ ಸೂಕ್ತವಾದ ವಿಷಯವನ್ನು ಆಯ್ಕೆ ಮಾಡಿಕೊಂಡಿದ್ದೀರಾ, ನಿಮಗೆ ಧನ್ಯವಾದಗಳು. ಮಕ್ಕಳನ್ನು ಹೆಗಲ ಮೇಲೆ ಹೊತ್ತು ತನಗೆ ಕಾಣದ ಪ್ರಪಂಚವನ್ನು ತನ್ನ ಮಕ್ಕಳಿಗೆ ತೋರಿಸುತ್ತಾನೆ. ಇದನ್ನು ನನ್ನಪ್ಪ ಕೂಡ ಮಾಡಿದ್ದಾರೆ, ಆದರೆ ನನಗೆ ನೆನಪಿಲ್ಲ ಅಷ್ಟೇ. ನಾವು 5 ಜನ ಹೆಣ್ಣು ಮಕ್ಕಳು. ನಾವು ಚಿಕ್ಕವರಿದ್ದಾಗ ತುಂಬ ಬಡತನದ ಜೀವನ. ಆಗ ನಮ್ಮ ತಂದೆ ಯಾರೇ ಏನೇ ಕೊಟ್ಟರೂ ಅದನ್ನು ತಾನು ತಿನ್ನದೆ ನಮಗಾಗಿ ತಂದು ಕೊಡುತ್ತಿದ್ದರು. ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ದುಡುತ್ತಿದ್ದರು. ತುಂಬ ಪ್ರಾಮಾಣಿಕ ಜೀವಿ. ಅವರು ಹಾಕಿಕೊಟ್ಟ ದಾರಿ ಎಂದರೆ ನೈತಿಕತೆ. ಅವರಂತೆ ನಾವು ಕೂಡ ಅವರ ಜೊತೆಗೆ ಹೆಜ್ಜೆ ಹಾಕುತ್ತಿದ್ದೇವೆ. ಅವರಿಗೆ ಈಗ 73 ವರ್ಷ. ದೇವರು ಅವರಿಗೆ ಆಯಸ್ಸು, ಆರೋಗ್ಯ ಎಲ್ಲವನ್ನು ಕೊಟ್ಟು ಅವರನ್ನು ಕಾಪಾಡಲಿ. ಅವರ ಋಣವನ್ನು ತೀರಿಸಲು ಸಾಧ್ಯವಿಲ್ಲ, ಆದರೂ ಅವರಿಗೆ ಅಭಿನಂದನೆ ತಿಳಿಸಲು ಬಯಸುತ್ತೇನೆ ಎಂದು ಚನ್ನಗಿರಿ ತಾಲೂಕು ದಾವಣಗೆರೆ ಜಿಲ್ಲೆ ವಿಶಾಲ್ ಅವರು ಒಂದು ಅದ್ಭುತವಾಗಿ ಸಂದೇಶ ಕಳಿಸಿದ್ದಾರೆ. ತುಂಬ ಚೆನ್ನಾಗಿ ಬರೆದಿದ್ದರ ವಿಶಾಲ್ ಅವರೇ. ನಿಮಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡ್ತೀವಿ.

ನಿಮ್ಮ ಮುಂದಿನ ಸಂದೇಶ ಶ್ವೇತಾ ಅವರು ಸದಾಶಿವರದಿಂದ ಕಳಿಸಿದ್ದಾರೆ. ಅಪ್ಪನ ಪ್ರೀತಿ, ತ್ಯಾಗ ಮತ್ತು ಬೆಂಬಲವನ್ನು ವರ್ಣಿಸುವ ಸುಂದರವಾದ ಕವನ ಇಲ್ಲಿದೆ. ಸೂರ್ಯನ ಬಿಸಿಲಿಗೆ ನೆರಳಾಗಿ ಮಕ್ಕಳ ಬಾಳಿಕೆ ಆಸರೆಯಾಗಿ ಬೆವರಿಳಿಸಿ ದುಡಿಯುವ ದೇವರೇ ಅಪ್ಪ, ಕಷ್ಟಗಳೆಲ್ಲವೂ ನುಂಗಿ ನೀರಾಗುವ ಮಕ್ಕಳ ನಗುವಿಗೆ ಪ್ರಪಂಚವನ್ನೇ ಗೆಲ್ಲುವ ಮನೆತನದ ಆಧಾರ ಸ್ತಂಭ ನಮ್ಮ ಅಪ್ಪ. ತಾಯಿಯ ಪ್ರೀತಿ ಸಾಗರವಾದರೆ ಅಪ್ಪನದು ಆಕಾಶದಷ್ಟು ವಿಶಾಲ. ಅವರ ತ್ಯಾಗದ ಮುಂದೆ ಜಗತ್ತೇ ಸಾಲದು ಎಂದು ಶ್ವೇತಾ ಅವರು ಹೇಳಿದ್ದಾರೆ.

0: ಕೆಳಗಡೆ ಸಮಯ ಮೀರ್ತಾ ಇದೆ. ನಿಮ್ಮ ನೆನಪುಗಳನ್ನು, ಸುಂದರ ಸಂದೇಶಗಳನ್ನು ನಮ್ಮೊಂದಿಗೆ ಹಂಚಿಕೊಂಡ ಎಲ್ಲ ಶ್ರೋತೃಗಳಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಸಂದೇಶ ಸಂಗಮ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸುತ್ತೇನೆ. ಈ ಕಾರ್ಯಕ್ರಮದ ಪ್ರಸ್ತುತಿ ಶೀತಲ್ ನಾಯ್ಕ್, ತಾಂತ್ರಿಕ ನೆರವು ಅಭಿಜೀನ್ ಹಾಗೂ ಸಿರಿಲ್.
1: ಇದುವರೆಗೆ ವಾಟ್ಸಪ್ ಸಂದೇಶಗಳನ್ನಾಧರಿಸಿದ ಕಾರ್ಯಕ್ರಮ ಸಂದೇಶ ಸಂಗಮ ಪ್ರಸಾರವಾಯಿತು.

0: ಕೇಳುಗರೆ, ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಸೂರ್ಯನ ಶಾಖ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು ಬಿಸಿಗಾಳಿ ಶಾಖದ ಹೊಡೆತದಿಂದಾಗಿ ಸಾರ್ವಜನಿಕರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವ ಸಾಧ್ಯತೆ ಇದೆ. ಸಾರ್ವಜನಿಕರಿಗಾಗಿ ಮುನ್ನೆಚ್ಚರಿಕಾ ಕ್ರಮಗಳು: ಬಾಯಾರಿಕೆ ಇಲ್ಲದಿದ್ದರೂ ಸಾಕಷ್ಟು ನೀರು ಕುಡಿಯಿರಿ. ಹಗುರ, ತಿಳಿ ಬಣ್ಣದ ಸಡಿಲವಾದ ಮತ್ತು ಹತ್ತಿ ಬಟ್ಟೆಗಳನ್ನು ಧರಿಸಿ. ಬಿಸಿಲಿನಲ್ಲಿ ಹೋಗುವಾಗ ರಕ್ಷಣೆಗಾಗಿ ಕನ್ನಡಕ, ಛತ್ರಿ, ಟೋಪಿ, ಬೂಟುಗಳು ಅಥವಾ ಚಪ್ಪಲಿಗಳನ್ನ ಬಳಸಿ. ಹೊರಗಿನ ಉಷ್ಣತೆಯು ಹೆಚ್ಚಿರುವಾಗ ಶ್ರಮದಾಯಕ ಚಟುವಟಿಕೆಗಳನ್ನ ಆದಷ್ಟು ತಪ್ಪಿಸಬೇಕು. ಪ್ರಯಾಣಿಸುವಾಗ ನೀರನ್ನ ಜೊತೆಯಲ್ಲಿಯೇ ಕೊಂಡೊಯ್ಯಿರಿ. ನಮ್ಮ ದೇಹವನ್ನ ನಿರ್ಜಲೀಕರಣಗೊಳಿಸುವಂತಹ ಆಲ್ಕೋಹಾಲ್, ಚಹಾ, ಕಾಫಿ ಮತ್ತು ಕಾರ್ಬೋನೇಟೆಡ್ ತಂಪು ಪಾನೀಯಗಳನ್ನ ಸೇವಿಸದಿರಿ. ಅದರ ಬದಲಾಗಿ ನಿಂಬೆ ನೀರು, ಮಜ್ಜಿಗೆ ಅಥವಾ ಮನೆಯಲ್ಲಿಯೇ ತಯಾರಿಸಿದಂತಹ ಪಾನೀಯಗಳನ್ನ ಹೆಚ್ಚು ಬಳಸಿ. ಹೆಚ್ಚು ನೀರಿನಂಶವಿರುವಂತಹ ಹಣ್ಣುಗಳನ್ನ ಮತ್ತು ಎಳೆನೀರನ್ನ ಸೇವಿಸಿ. ತಲೆ ಸುತ್ತು, ಮೂರ್ಛೆ ಅಥವಾ ಅನಾರೋಗ್ಯ ಅನಿಸಿದಲ್ಲಿ ತಕ್ಷಣ ವೈದ್ಯರಿಗೆ ಭೇಟಿ ಮಾಡಿ. ಹೆಚ್ಚು ತಾಪಮಾನಕ್ಕೆ ಒಳಗಾದ ವ್ಯಕ್ತಿಯನ್ನ ನೆರಳಿನಲ್ಲಿ ತಂಪಾದ ಸ್ಥಳಕ್ಕೆ ಸ್ಥಳಾಂತರಿಸಿ ಅವರ ದೇಹದ ಉಷ್ಣತೆ ತಗ್ಗಿಸಲು ತಲೆ ಮೇಲೆ ನೀರನ್ನ ಹಾಕಿ ಅವರಿಗೆ ಪ್ರಥಮ ಚಿಕಿತ್ಸೆ ನೀಡಿ. ವ್ಯಕ್ತಿಯು ದೀರ್ಘಕಾಲದವರೆಗೆ ಅಸ್ವಸ್ಥವಿದ್ದಲ್ಲಿ ಅಥವಾ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದರೆ ವೈದ್ಯರನ್ನ ಸಂಪರ್ಕಿಸಿ.
1: ಆಕಾಶವಾಣಿ ಕಾರವಾರ, ಸಮಯ 6:05. ಇನ್ನು ಮುಂದೆ ಇಂಗ್ಲಿಷ್ನಲ್ಲಿ ವಾರ್ತೆ ದೆಹಲಿ ಕೇಂದ್ರದಿಂದ.

ಕಿರುಗರೆಯ ಮುಂದೆ 6:30 ಅವಲೋಕನ. 6:50 ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಮಿಶ್ರ ಕೃಷಿ ಅನುಭವ ಕುರಿತು ಸಿದ್ದಾಪುರದ ವಿಠಲ್ ಎಂ ನಾಯ್ಕ್ ಅವರೊಂದಿಗೆ ಸಂದರ್ಶನ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶಂಕರಪ್ಪ ರಾಮಪ್ಪ ಸಂಕಣನವರ್ ಅವರಿಂದ ಲಾವಣಿ ಪದಗಳು. 7:45 ಗಜಲ್ಸ್. 8:00 ಸಿರಿಗಂಧ. 8:30 ಕನ್ನಡ ಚಿತ್ರಗೀತೆಗಳು. 9:15 ಹಿಂದಿ ಚಿತ್ರಗೀತೆಗಳು. 9:30 ಮನಿ ಟಾಕ್, ನಂತರ ಮಂಥನ್. 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಎನ್ಆರ್ ಹರಿಣಿ ಮತ್ತು ಎನ್ಆರ್ ಶಾರದಾ ಅವರ ಯುಗಳಗಾನ. 10:30 ಗೀತ ಚಂದ್ರಕ್ಕೆ ಮೆಲೋಡಿ ಟೈಮ್ಸ್. ಕೆಲವರು ಇವಿಷ್ಟು ಕಾರ್ಯಕ್ರಮಗಳು ಈ ಸಂಜೆ ಪ್ರಸಾರವಾಗುವುದು.

ನಾಳೆ ಕಾರ್ಯಕ್ರಮಗಳು ಹೀಗಿವೆ. ನಾಳೆ ಬೆಳಗ್ಗೆ 6:10 ಕರುನಾಳು ಬಾಬಳಕ್ಕೆ ಭಾಗವಹಿಸುತ್ತಾರೆ ಡಾಕ್ಟರ್ ಗುರುರಾಜ್ ಕರ್ಜಗಿ. 6:15 ಭಕ್ತಿಗೀತೆಗಳು. 6:30 ಬೆಂಗಳೂರು ಕೇಂದ್ರದಿಂದ ಚಿಂತನ ಡಾಕ್ಟರ್ ಕೆ ಶಶಿಕಾಂತ್ ಅವರಿಂದ. ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. 6:30 ರೈತರಿಗೆ ಸಲಹೆ. 6:40 ಗಾನಸುಧೆ.

ನಾಳೆ ಬೆಳಗ್ಗೆ 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡಿಎಸಿ ಜೊತೆ. ಪ್ರಾಯೋಜಕರು ಸೆಂಟರ್ ಫಾರ್ ಡೆವಲಪ್ಮೆಂಟ್ ಆಫ್ ಅಡ್ವಾನ್ಸ್ಡ್ ಕಂಪ್ಯೂಟಿಂಗ್ ಬೆಂಗಳೂರು. 7:45 ಕನ್ನಡ ಚಿತ್ರಗೀತೆಗಳು, 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ಕದಂ ನಿರ್ಮಾಣ ನಂದನ್ ಕುಮಾರ್ ಎಲ್ಲೋ. 8:35 ಆಕಾಶ ಬುಟ್ಟಿ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಲಾವಿದರಾದ ಪಿ ರಮಾ ಅವರೊಂದಿಗೆ ಸಂದರ್ಶಿಸುತ್ತಾರೆ ಆಶಾ. 8:50 ಕಗ್ಗದ ಸಿರಿ ಪರಿಕಲ್ಪನೆ ವಾಚನ ಡಾಕ್ಟರ್ ಬಸವರಾಜ್ ಸಾದರ್ ನಿರ್ಮಾಣ ಎಂ ಶಿವರಾಮ್. 9:05 ಭಾವಗೀತೆಗಳು.

ನಾಳೆ ಬೆಳಗ್ಗೆ 9:15 ಹೊಸ ಕನ್ನಡ ಚಿತ್ರಗೀತೆಗಳು, 9:30 ಮಂಜುಳ ಗಾನ, 10:02 ವಿವಿಧ ಭಾರತಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಪ್ರಸಾರವಾಗುವುದು. ಇನ್ನು ಮಧ್ಯಾಹ್ನ ನಾಳೆ 12:05 ವನಿತಾ ವಿಹಾರದಲ್ಲಿ ಕಷ್ಟದ ಬಾಗಿಲಿಗೆ ನಗುವಿನ ತೋರಣ, ಈ ಕುರಿತು ಮಾತನಾಡಲಿದ್ದಾರೆ ಅರುಣ್ ಶ್ರೀನಿವಾಸ್. 12:35 ಆರೋಗ್ಯ ಸಂಚಿಕೆಯಲ್ಲಿ ಆಯುರ್ವೇದ ಅಂದು ಇಂದು ಡಾಕ್ಟರ್ ಸಿಎ ಕಿಶೋರ್ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಅರ್ಶಿಹಾಳ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ನಾಳೆ ಮಧ್ಯಾಹ್ನ 1 ಗಂಟೆಗೆ ಪ್ರಗತಿ ಪಥ ಪಿಎಂ ರಾಷ್ಟೀಯ ನೈಸರ್ಗಿಕ ಕೃಷಿ ಮಿಷನ್ ಕುರಿತು ಮಾಹಿತಿ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 1 ಗಂಟೆ 20 ನಿಮಿಷ

ಕೆ ಚಿತ್ರ ಗೀತೆಗಳು 1:30 ಚೈತ್ರವನ ಲಕ್ಷ್ಮೀಶನ ಜಯಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎಎಸ್ ಶಂಕರನಾರಾಯಣ 2:40 ಹಿಂದಿ ಪಾಠ 3:00 ಸಖಿ ಸಹೇಲಿ 4:00 ಆಜ್ ಕೆ ಮೆಹಮಾನ್.

ನಾಳೆ ಸಂಜೆ 5 ಗಂಟೆಗೆ ಮಹಿಳಾ ರಂಗ ಕಾರ್ಯಕ್ರಮದಲ್ಲಿ ಗಾನ ವೈವಿಧ್ಯ ಹಬ್ಬವಾಡದ ವೀಣಾ ಆರ್ ಪಾಲನ್ಕರ್ ಅವರಿಂದ. 5:30 ಚಿತ್ರಗೀತೆಗಳು, 6:30 ರಸವಾರ್ತೆ, 6:50 ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಅರವಿನಂಗಳ, ಜನಸಾಮಾನ್ಯರಿಗೆ ಕಾನೂನಿನ ಅರಿವು ಕಾರ್ಯಕ್ರಮ, ವಿಷಯ ಪೋಕ್ಸೋ ಕಾಯ್ದೆ ಭಾಗ 2. ಭಾಗವಹಿಸುವವರು ದಿವ್ಯಶ್ರೀ ಸಿಎಂ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಉತ್ತರ ಕನ್ನಡ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ. ನಂತರ ಕೃಷಿ ಮಾಹಿತಿ. ತದನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಮೇರಪ್ಪ ದಾಸರ ಮತ್ತು ಸಂಗಡಿಗರಿಂದ ತತ್ವಪದಗಳು.

ನಾಳೆ ರಾತ್ರಿ 8 ಗಂಟೆಗೆ ಸಿರಿಗಂಧ, 8:30ಕ್ಕೆ ಚಿತ್ರಗೀತೆಗಳು, 9:15ಕ್ಕೆ ಪ್ರಚಲಿತ ವಿದ್ಯಮಾನ, 9:30ಕ್ಕೆ ಕ್ರೀಡಾಲೋಕ. ರಾಜ್ಯ ಮಟ್ಟದ ಹಿರಿಯ ಚಾಂಪಿಯನ್ಶಿಪ್ 2026ರ ಈಜು ಸ್ಪರ್ಧೆಯ ಬಾನುಲಿ ವರದಿ. ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಕೊಡುಗೆ. 10 ಗಂಟೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ಪಂಡಿತ್ ವಿನಾಯಕ್ ತೋರ್ವೆಯವರ ಗಾಯನ. ಕೆಲವರು ಇದುವರೆಗೂ ನಮ್ಮ ನಿಲಯದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಂಡಿರಿ.

ಆಕಾಶವಾಣಿ ಕಾರವಾರ, ಸಮಯ 6:20 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದಿಂದ ಸಂಸ್ಕೃತದಲ್ಲಿ ವಾರ್ತೆ, ನಂತರ 6:30 ಬೆಂಗಳೂರು ಕೇಂದ್ರದಿಂದ ಅವಲೋಕನ ಪ್ರಸಾರವಾಗುವುದು.

0: 6:30ಕ್ಕೆ ಅವಲೋಕನ ಕೇಳುತ್ತೀರಿ.
1: ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಓಸ್ಲೋ ನಗರೆ ತೃತೀಯ ಭಾರತ್ ನಾರ್ಡಿಕ್ ಶಿಖರ ಸಮ್ಮೇಳನೆ ಭಾಗಂ ಭಜಿತವಾನ್. ಯಸ್ಯೋದ್ದೇಶ್ಯಂ ಪ್ರೌದ್ಯೋಗಿಕಿ ಪುನರ್ನವೀಕರಣೀಯೋರ್ಜಾ ರಕ್ಷಾ ವ್ಯಾಪಾರ ಕ್ಷೇತ್ರೇಷು ಸಹಕಾರಂ ಸುದೃಢೀಕರಣಮಸ್ತಿ. ಪ್ರಧಾನಮಂತ್ರಿಣಾ ಶ್ರೀಮೋದಿನಾ ಸ್ವೀಡನ್ ದೇಶಸ್ಯ ಸಮಕಕ್ಷೀಯೇಣ ಉಲ್ಫ್ ಕ್ರಿಸ್ಟರ್ಸನ್ ಇತ್ಯನೇನ ಸಹ ಸಂಯುಕ್ತ ಲೇಖೆ ವೈಶ್ವಿಕ ಅನಿಶ್ಚಿತತಾವಧೌ ಸಹಭಾಗಿತಾಯಾಃ ವಿಷಯೇ ಅವಧಾನಂ ಪ್ರದತ್ತಂ. ಸರ್ವೋಚ್ಚ ನ್ಯಾಯಾಲಯೇನ ಮಾನವ ಜೀವನಸ್ಯ ಸಾರ್ವಜನಿಕ ಸುರಕ್ಷಾಯಾಃ ಚ ಅವಶ್ಯಕತಾಂ ಉಲ್ಲಿಖನ್ ಉನ್ಮತ್ತಾನಾಂ ಅಸಾಧ್ಯ ರೋಗಿಣಾಂ ಅಥವಾ ಪ್ರತ್ಯಕ್ಷತಯ ಅಪಾಯಕಾರಿಣಾಂ ಮಾರ್ಗಭ್ರಷ್ಟ ಸುನಕಾನಾಂ ಕೃತೆ ಪ್ರಥಮವಾರಂ ಯೂಥೇನೇಷಿಯಾ ಮಾಧ್ಯಮೇನ ಮೃತ್ಯುಃ ಅನುಮತಿ ಪ್ರದತ್ತ. ಅಪಿ ಚ ಐಪಿಎಲ್ ಕ್ರಿಕೆಟ್ ಕ್ರೀಡಾಯಾಂ ಅದ್ಯ ಸಾಯಂಕಾಲೇ ಜಯಪುರೇ ರಾಜಸ್ಥಾನ್ ರಾಯಲ್ಸ್ ದಳಂ ಲಖನೌ ಸೂಪರ್ ಜಾಯಂಟ್ಸ್ ದಳಂ ಸಮ್ಮುಖೀಕರಿಷ್ಯತಿ.

ಆಕಾಶವಾಣಿ 2025ರ 6ನೇ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳೊಂದಿಗೆ ಮುಂಚೂಣಿ ರಾಜ್ಯವಾಗಿ ಹೊರಹೊಮ್ಮಿದ ಕರ್ನಾಟಕ ವಿಷಯದ ಕುರಿತು ಅವಲೋಕನ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಪಂಚಾಯತ್ ರಾಜ್ ಸಚಿವಾಲಯವು 2025ನೇ ಸಾಲಿನ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿಗಳನ್ನು ಘೋಷಿಸಿದ್ದು, ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯತ್ ಸುದೀರ್ಘ ವಿಕಾಸ ಪುರಸ್ಕಾರದ ಅಡಿಯಲ್ಲಿ 6 ರಾಷ್ಟೀಯ ಪ್ರಶಸ್ತಿಗಳನ್ನು ಪಡೆಯುವ ಮೂಲಕ ಕರ್ನಾಟಕ ದೇಶದ ಅಗ್ರಗಣ್ಯ ರಾಜ್ಯಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಪ್ರಶಸ್ತಿ ಪ್ರದಾನ ಸಮಾರಂಭ 2026ರ ಜೂನ್ 3ರಂದು ನವದೆಹಲಿಯಲ್ಲಿ ನಡೆಯಲಿದೆ. ದೀನ್ ದಯಾಳ್ ಉಪಾಧ್ಯಾಯ ಪಂಚಾಯಿತಿ ಸುದೀರ್ಘ ವಿಕಾಸ ಪುರಸ್ಕಾರ 2025ರ ಅಡಿಯಲ್ಲಿ ಕರ್ನಾಟಕ ರಾಜ್ಯವು ಬಡತನ ಮುಕ್ತ ಮತ್ತು ಸುಧಾರಿತ ಜೀವನೋಪಾಯದ ಪಂಚಾಯಿತಿ, ಆರೋಗ್ಯವಂತ ಪಂಚಾಯಿತಿ, ಮಕ್ಕಳ ಸ್ನೇಹಿ ಪಂಚಾಯತ್

ಜಲಸಮೃದ್ಧ ಪಂಚಾಯಿತಿ, ಪಂಚಾಯಿತಿಯಲ್ಲಿ ಸ್ವಯಂ ಸಂಪೂರ್ಣ ಮೂಲಸೌಕರ್ಯ ಮತ್ತು ಸಾಮಾಜಿಕ ನ್ಯಾಯಯುತ ಮತ್ತು ಸುರಕ್ಷಿತ ಪಂಚಾಯಿತಿ ಎಂಬ ವಿಷಯಾಧರಿತ ವಿಭಾಗಗಳಲ್ಲಿ ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿದೆ. ಮೌಲ್ಯಮಾಪನ ವರ್ಷದಲ್ಲಿ ಮುದ್ರಾಡಿ, ವಣ್ಸೆ ಮತ್ತು ಮಾದಮಕ್ಕಿ ಗ್ರಾಮ ಪಂಚಾಯಿತಿಗಳು ಮಹಿಳಾ ಅಧ್ಯಕ್ಷರ ನೇತೃತ್ವದಲ್ಲಿದ್ದವು ಎಂಬುದು ಗಮನಾರ್ಹ. ಮುದ್ರಾಡಿ ಗ್ರಾಮ ಪಂಚಾಯಿತಿ 650 ಮಹಿಳೆಯರನ್ನು ಸ್ವಸಹಾಯ ಸಂಘಗಳಲ್ಲಿ ಸಂಘಟಿಸಿದ್ದು, ಶೇಕಡಾ 100ರಷ್ಟು ಬ್ಯಾಂಕ್ ಸಂಪರ್ಕ ಮತ್ತು 100 ಲಕ್ಷಕ್ಕೂ ಅಧಿಕ ಸಾಲದ ಸದ್ಬಳಕೆ ಮಾಡಿಕೊಂಡಿದೆ. ಮಹಾತ್ಮ ಗಾಂಧಿ ನರೇಗಾ ಯೋಜನೆಯಡಿ 28,500 ಮಾನವ ದಿನಗಳನ್ನು ಸೃಜಿಸಿದೆ ಮತ್ತು ಶೇಕಡಾ 100ರಷ್ಟು ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಪಂಚಾಯಿತಿ ಸಾಧಿಸಿದೆ. ಅಲ್ಲದೆ ಎಲ್ಲಾ ರೈತರನ್ನು ಫ್ರೂಟ್ಸ್ ಪೋರ್ಟಲ್ನಲ್ಲಿ ನೋಂದಾಯಿಸುವುದನ್ನು ಖಚಿತಪಡಿಸಿದೆ ಮತ್ತು ಜೇನು ಸಾಕಣೆ, ಆಹಾರ ಸಂಸ್ಕರಣೆ, ಹೊಲಿಗೆ ಮತ್ತು ಹೈನುಗಾರಿಕೆಯಂತಹ ಮಹಿಳಾ ನೇತೃತ್ವದ ಉದ್ಯಮಗಳನ್ನು ಉತ್ತೇಜಿಸಿದೆ. ವಣ್ಸೆ ಗ್ರಾಮ ಪಂಚಾಯಿತಿ ನಿರಾಮಯ ಟ್ರಸ್ಟ್ ಮೂಲಕ ಸಮುದಾಯ ಮುಂದಾಳತ್ವದ ಆರೋಗ್ಯ ರಕ್ಷಣಾ ವ್ಯವಸ್ಥೆಯನ್ನು ಸ್ಥಾಪಿಸಿದ್ದು, ವೃದ್ಧರು, ರೋಗಿಗಳು ಮತ್ತು ದುರ್ಬಲರಿಗೆ ಮನೆ ಬಾಗಿಲಿಗೆ ಆರೋಗ್ಯ ಸೇವೆಯನ್ನು ಒದಗಿಸುತ್ತಿದೆ. ಹಾಲನಾಯಕನಹಳ್ಳಿ ಗ್ರಾಮ ಪಂಚಾಯಿತಿಯು ಸಾರ್ವತ್ರಿಕ ಶಾಲಾ ದಾಖಲಾತಿಗಳು ಗಣನೀಯವಾಗಿ ಏರಿಕೆಯಾಗಿದೆ. ಸ್ಮಾರ್ಟ್ ಅಂಗನವಾಡಿಗಳು ಮತ್ತು ಡಿಜಿಟಲ್ ತರಗತಿಗಳನ್ನು ಸ್ಥಾಪಿಸಿದ್ದು, ಶಾಲಾ ಮಕ್ಕಳಿಗೆ ಕೋಡಿಂಗ್ ಮತ್ತು ಡಿಜಿಟಲ್ ಕಲಿಕಾ ಉಪಕ್ರಮಗಳನ್ನು ಪರಿಚಯಿಸಿದೆ. ಮಡಾಮಕ್ಕಿ ಗ್ರಾಮ ಪಂಚಾಯಿತಿ ಜಲಜೀವನ್ ಮಿಷನ್ ಮೂಲಕ ಶೇಕಡಾ 100ರಷ್ಟು ಮನೆ ಮನೆಗೆ ನಲ್ಲಿ ಸಂಪರ್ಕವನ್ನು ಕಲ್ಪಿಸಿದೆ. ಸಾರ್ವತ್ರಿಕ ನೀರು ಮಾಪನ ಪದ್ದತಿಯನ್ನು ಪರಿಚಯಿಸಿದ್ದು, 6.5 ಲಕ್ಷಕ್ಕೂ ಅಧಿಕ ಮೊತ್ತದ ಮೀಸಲು ಕಾರ್ಯಾಚರಣೆ ಮತ್ತು ನಿರ್ವಹಣಾ ನಿಧಿಯನ್ನು ಸ್ಥಾಪಿಸಿದೆ. ಅಲ್ಲದೆ ಮಹಡಿ ಮನೆಗಳ ಮಳೆ ನೀರು ಕೊಯ್ಲು, ಸಮುದಾಯ ಇಂಗುಗುಂಡಿಗಳು ಮತ್ತು ಅಂತರ್ಜಲ ಮರುಪೂರಣ ವ್ಯವಸ್ಥೆಗಳನ್ನು ಅನುಷ್ಠಾನಗೊಳಿಸಿದೆ. ಸಾಣೂರು ಗ್ರಾಮ ಪಂಚಾಯಿತಿ ಶೇಕಡಾ 100ರಷ್ಟು ಸರ್ವಋತು ರಸ್ತೆ ಸಂಪರ್ಕವನ್ನು ಕಲ್ಪಿಸಿದ್ದು, ವೈಜ್ಞಾನಿಕ ತ್ಯಾಜ್ಯ ಸಂಸ್ಕರಣೆಗಾಗಿ ಸಂಪೂರ್ಣವಾಗಿ ಕಾರ್ಯನಿರ್ವಹಿಸುವ ಎಸ್ಎಲ್ಆರ್ಎಂ ಘಟಕವನ್ನು ಸ್ಥಾಪಿಸಿದೆ. ಪಂಚಾಯಿತಿ ವೈಫೈ ಸೌಲಭ್ಯದೊಂದಿಗೆ ಡಿಜಿಟಲ್ ಗ್ರಂಥಾಲಯವನ್ನು ಅಭಿವೃದ್ಧಿಪಡಿಸಿದೆ. ಹರ್ಗರ್ ಜಲ್ ಅಡಿಯಲ್ಲಿ ನಳದ ನೀರಿನ ಸಾರ್ವತ್ರಿಕ ಸಂಪರ್ಕವನ್ನು ಖಚಿತಪಡಿಸಿದೆ ಮತ್ತು ಒಡಿಎಫ್ ಪ್ಲಸ್ ಸ್ಥಾನಮಾನವನ್ನು ಸಾಧಿಸಿದೆ. ಹಕ್ಲಾಡಿ ಗ್ರಾಮ ಪಂಚಾಯಿತಿ ವಿವಿಧ ಕಲ್ಯಾಣ ಕಾರ್ಯಕ್ರಮಗಳ ಅಡಿಯಲ್ಲಿ ಪಿಂಚಣಿ ಯೋಜನೆಗಳ ಶೇಕಡಾ 100ರಷ್ಟು ವ್ಯಾಪ್ತಿಯನ್ನು ಸಾಧಿಸುವ ಮೂಲಕ ಸಮಗ್ರ ಸಾಮಾಜಿಕ ಭದ್ರತೆ ಮತ್ತು ಒಳಗೊಳ್ಳುವಿಕೆಯನ್ನು ಖಚಿತಪಡಿಸಿದೆ. ಇದರಿಂದಾಗಿ ಹೆಚ್ಚಿನ ಸಂಖ್ಯೆಯ ಅರ್ಹ ಫಲಾನುಭವಿಗಳಿಗೆ ಪ್ರಯೋಜನವಾಗಿದೆ. ನೋಂದಾಯಿತ ಎಲ್ಲ ವಿಶೇಷಚೇತನರಿಗೆ ಯುಡಿಐಡಿ ಕಾರ್ಡ್ಗಳನ್ನು ನೀಡಲಾಗಿದೆ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಉತ್ತೇಜಿಸಲು ನರೇಗಾ ಮೂಲಕ ಜೀವನೋಪಾಯದ ಅವಕಾಶಗಳನ್ನು ಒದಗಿಸಲಾಗಿದೆ. ಆಯುಷ್ಮಾನ್ ಭಾರತ್ ಕಾರ್ಡ್ಗಳ ವ್ಯಾಪಕ ವಿತರಣೆಯ ಮೂಲಕ ಸಾರ್ವತ್ರಿಕ ಆರೋಗ್ಯ ರಕ್ಷಣೆಯನ್ನು ಬಲಪಡಿಸಲಾಗಿದೆ ಮತ್ತು ಎಸ್ಸಿ ಎಸ್ಟಿ ದುರ್ಬಲ ಕುಟುಂಬಗಳಿಗೆ ವಿಶೇಷ ವಸತಿ ನೀಡಲಾಗಿದೆ. ಹಾಸಿಗೆ ಹಿಡಿದ ವ್ಯಕ್ತಿಗಳಿಗೆ ಪಡಿತರ ಮತ್ತು ಪಿಂಚಣಿಯನ್ನು ಮನೆ ಬಾಗಿಲಿಗೆ ತಲುಪಿಸುವ ವ್ಯವಸ್ಥೆಯನ್ನು ಪಂಚಾಯಿತಿ ಸಂಸ್ಥೀಕರಿಸಿದ್ದು, ಕಟ್ಟಕಡೆಯ ವ್ಯಕ್ತಿಗೂ ಸೇವೆ ತಲುಪುವುದನ್ನು ಖಚಿತಪಡಿಸಿದೆ. ಕರ್ನಾಟಕದ ಈ 6 ಪಂಚಾಯಿತಿಗಳು ಲಭ್ಯ ಸಂಪನ್ಮೂಲಗಳನ್ನು ಬಳಸಿಕೊಂಡು ಗಮನಾರ್ಹ ಸಾಧನೆ ಮಾಡಿವೆ. ಪ್ರಶಸ್ತಿಗೆ ಆಯ್ಕೆಯಾಗುವ ಮೂಲಕ ಇತರೆ ಗ್ರಾಮ ಪಂಚಾಯಿತಿಗಳಿಗೂ ಪ್ರೇರಣೆಯಾಗಿವೆ. ಇದುವರೆಗೂ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದಿದವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿಇಆರ್ಟಿ.

0: ತಿಳುವಳಿಕೆಗೆ ಮನೆಯೇ ಮೊದಲ ಪಾಠಶಾಲೆ.
1: ನಮ್ಮ ನಮ್ಮ ಮನೆಯಲ್ಲಿ ನಾವಷ್ಟೇ ಕನ್ನಡ ಮಾತನಾಡದೆ ಮಕ್ಕಳ ಜೊತೆಯಲ್ಲೂ ಕೂಡ ಕನ್ನಡ ಮಾತಾಡೋಣ.
0: ಆಗ ತಾನಾಗಿ ಮಕ್ಕಳಲ್ಲೂ ಕೂಡ ಕನ್ನಡದ ಬಗ್ಗೆ ಪ್ರೀತಿ ಹುಟ್ಟುತ್ತೆ, ನಾವು ನಮ್ಮ ಭಾಷೆಯೇ ನಮ್ಮ ನಾಡು ಅನ್ನುವಂತಹ ಅಭಿಮಾನ ಕೂಡ ಹುಟ್ಟುತ್ತೆ.
1: ಕನ್ನಡದಲ್ಲೇ ಕಲ್ಪನೆಯನ್ನ ಮಾಡೋಣ, ಕನ್ನಡದಲ್ಲೇ ಕನಸನ್ನ ಕಾಣೋಣ,
0: ಕನ್ನಡದಲ್ಲೇ ವ್ಯವಹಾರವನ್ನು ಕೂಡ ಮಾಡೋಣ.

0: ಆಕಾಶವಾಣಿ ಇದೀಗ ಕೆಲವು ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಿಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ. ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
2: ಯಾರು ನಮಗಿಂತ ಮುಂದಿದ್ದಾರೆ ಅಥವಾ ಯಾರು ನಮಗಿಂತ ಹಿಂದಿದ್ದಾರೆ ಎಂದು ಯೋಚಿಸುವುದರ ಬದಲು
3: ಯಾರು ನಮ್ಮ ಜೊತೆಗಿದ್ದಾರೆ ಎನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ.
2: ನಾವು ಒಬ್ಬರಿಗೆ ಸಹಾಯ ಮಾಡಿದರೆ
3: ನಮಗೆ ಇಬ್ಬರು ಸಹಾಯ ಮಾಡುತ್ತಾರೆ.
2: ನಾವು ಸಮಾಜವನ್ನು ಬೆಳೆಸಿದರೆ
3: ಸಮಾಜ ನಮ್ಮನ್ನು ಬೆಳೆಸುತ್ತದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್, ಡೀಸೆಲ್, ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ವಾರ್ತೆಗಳ ವಿವರ. ಚುನಾವಣೆ ಪ್ರಣಾಳಿಕೆಯಲ್ಲಿನ 580 ಭರವಸೆಗಳಲ್ಲಿ 290 ಹೆಚ್ಚು ಭರವಸೆ ಈಡೇರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದ್ದಾರೆ. ತುಮಕೂರಿನಲ್ಲಿ 3 ವರ್ಷಗಳ ಸಾಧನಾ ಸಮರ್ಪಣಾ ಸಮಾವೇಶ ಉದ್ಘಾಟಿಸಿ ನವ ಕರ್ನಾಟಕ ಅಭಿವೃದ್ಧಿ ಮಾದರಿಯ ವಸ್ತು ಪ್ರದರ್ಶನ ಮತ್ತು ಜಿಲ್ಲೆಯಲ್ಲಿ ನಡೆದಿರುವ 682 ಕೋಟಿ ರೂಪಾಯಿ ಮೊತ್ತದ ಬೃಹತ್ ಅಭಿವೃದ್ಧಿ ಕಾರ್ಯಕ್ರಮಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ನೆರವೇರಿಸಿ ಅವರು ಮಾತನಾಡಿದರು. ಮುಂಬರುವ 2 ವರ್ಷಗಳಲ್ಲಿ ಬಾಕಿ ಭರವಸೆಗಳನ್ನು

0: ಈಡೇರಿಸಲಾಗುವುದು ಎಂದು ಅವರು ಭರವಸೆ ನೀಡಿದ್ದಾರೆ.
1: ನಾವು 3 ವರ್ಷಗಳ ಹಿಂದೆ ಜನರ ಮುಂದೆ ಬಂದಾಗ ಅನೇಕ ವಾಗ್ದಾನಗಳನ್ನು ಕೊಟ್ಟಿದ್ದವು. ನಮ್ಮ ಪ್ರಣಾಳಿಕೆ ಮೂಲಕವಾಗಿ ಸುಮಾರು 592 ಭರವಸೆಗಳಲ್ಲಿ 250 ಹೆಚ್ಚು ಭರವಸೆಗಳನ್ನು ಈಡೇರಿಸಿದ್ದೀವಿ. ಉಳಿದ ಭರವಸೆಗಳನ್ನು ಕೂಡ ನಾವು ಈಡೇರಿಸ್ತೇವೆ. ನಮ್ಮ ಸರ್ಕಾರ ಯಾವಾಗಲೂ ಕೂಡ ನುಡಿದಂತೆ ನಡೀತಕ್ಕಂಥ ಸರ್ಕಾರ, ಕೊಟ್ಟ ಮಾತನ್ನು ಉಳಿಸಿಕೊಳ್ತಕ್ಕಂಥ ಪ್ರಯತ್ನವನ್ನ ಮಾಡ್ತೇವೆ. ಯಾವ್ಯಾವಾಗ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆ ಎಲ್ಲ ಕಾಲದಲ್ಲೂ ಕೂಡ ಭರವಸೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನ ಮಾಡಿದ್ದೇವೆ.
0: ನರೇಂದ್ರ ಮೋದಿ ಅವರು ಪ್ರಧಾನಿ ಆದ ಬಳಿಕ ದೇಶದಲ್ಲಿ ಡೀಸೆಲ್, ಪೆಟ್ರೋಲ್, ಚಿನ್ನದ ಬೆಲೆ ಆಕಾಶಕ್ಕೆ ಏರಿದೆ. ಬಡವರು ಮತ್ತು ಮಧ್ಯಮ ವರ್ಗದವರ ಆದಾಯ ಮತ್ತು ಬದುಕು ನೆಲ ಕಚ್ಚಿದೆ ಎಂದು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಕಂದಾಯ ಸಚಿವ ಕೃಷ್ಣ ಭೈರೇಗೌಡ ಉಸ್ತುವಾರಿಯಲ್ಲಿ ನಡೆದಂತಹ ಸಮಾವೇಶದಲ್ಲಿ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹಾಗೂ ಸಂಪುಟದ ಎಲ್ಲಾ ಸಚಿವರು ಹಾಗೂ ಶಾಸಕರು ಉಪಸ್ಥಿತರಿದ್ದರು. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ನಡೆದ ಕಾಳಗದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಮಾರ್ತಾಂಡ ಆನೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದು ಅರಣ್ಯ ಸಚಿವ ಈಶ್ವರ್ ಬಿ ಖಂಡ್ರೆ ಶೋಕ ವ್ಯಕ್ತಪಡಿಸಿದ್ದಾರೆ. ಅನಿರೀಕ್ಷಿತವಾದ ಮತ್ತು ಊಹಿಸಲೂ ಆಗದ ಈ ದುರ್ಘಟನೆಯಲ್ಲಿ ಒಬ್ಬ ಪ್ರವಾಸಿ ಮಹಿಳೆ ಮತ್ತು ಒಂದು ಆನೆ ಮೃತಪಟ್ಟಿರುವುದು ಅತ್ಯಂತ ದುಃಖದ ಸಂಗತಿ ಎಂದು ತಿಳಿಸಿದ್ದಾರೆ. ಹಾಸನ ಜಿಲ್ಲೆ ಎಳಸೂರಿನ ಬಳಿ 2014ರಲ್ಲಿ ಸೆರೆ ಹಿಡಿಯಲಾಗಿದ್ದಂತಹ 26 ವರ್ಷದ ಕಂಜನ್ 3 ಬಾರಿ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿದ್ದ. ಇನ್ನು ಮುಂದೆ ದಸರಾ ಮಹೋತ್ಸವಕ್ಕೆ ಈ ಆನೆಯನ್ನು ಬಳಸದಂತೆ ಸೂಚಿಸುವುದಾಗಿಯೂ ಸಚಿವರು ಸ್ಪಷ್ಟಪಡಿಸಿದ್ದಾರೆ. ಕೊಡಗಿನ ದುಬಾರೆ ಆನೆ ಶಿಬಿರದಲ್ಲಿ ಆನೆಗಳ ನಡುವೆ ಘರ್ಷಣೆ ವೇಳೆ ಮಹಿಳಾ ಪ್ರವಾಸಿಗರೊಬ್ಬರು ಸಾವನ್ನಪ್ಪಿರುವುದಕ್ಕೆ ಮಡಿಕೇರಿ ಉಸ್ತುವಾರಿ ಸಚಿವ ಎನ್ಎಸ್ ಭೋಸರಾಜು ಸಂತಾಪ ವ್ಯಕ್ತಪಡಿಸಿದ್ದಾರೆ. ಈ ಕುರಿತಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಪ್ರವಾಸಿಗರು ಮಾರ್ಗಸೂಚಿಗಳನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಮಡಿಕೇರಿ ಜಿಲ್ಲಾಡಳಿತಕ್ಕೆ ನಿರ್ದೇಶನ ನೀಡಿದ್ದಾರೆ. ಘಟನೆಗೆ ನಿಖರವಾದ ಕಾರಣ ಮತ್ತು ಪ್ರವಾಸಿ ಮಾರ್ಗಸೂಚಿಗಳ ನಿರ್ವಹಣೆಯಲ್ಲಿ ಯಾವುದಾದರೂ ಲೋಪವಾಗಿದೆಯೇ ಎಂಬುದರ ಕುರಿತು ಸಮಗ್ರ ವರದಿ ಸಲ್ಲಿಸಲು ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರವಾಸಿಗರು ಪ್ರಾಣಿಗಳಿಂದ ಸುರಕ್ಷಿತ ಅಂತರವನ್ನು ಕಾಯ್ದುಕೊಳ್ಳುವಂತೆ ಅವರು ಮನವಿ ಮಾಡಿದ್ದಾರೆ. ರಾಜ್ಯದಲ್ಲಿ ನಡೆಯುತ್ತಿರುವಂತಹ ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಸರ್ಕಾರ ಮುಚ್ಚಿಟ್ಟಿದೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ ಮಾಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟೀಯ ಅಪರಾಧ ದಾಖಲೆ ಬ್ಯೂರೋ ವರದಿಯ ಪ್ರಕಾರ ರಾಜ್ಯಗಳಲ್ಲಿ ಕಳೆದ 2 ವರ್ಷಗಳಲ್ಲಿ 5,394 ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಚರ್ಚೆಗೆ ಆಹ್ವಾನಿಸಿರುವ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಸವಾಲನ್ನು ಸ್ವೀಕರಿಸಿದ ಅವರು, ಚರ್ಚೆಗೆ ತಯಾರಾಗಿರುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಶೀಘ್ರವೇ 2 ಬಾರಿ ಶಾಸಕರಾಗಿದ್ದ ಅಖಂಡ ಶ್ರೀನಿವಾಸ್ ಮೂರ್ತಿ ಜೆಡಿಎಸ್ ಸೇರ್ಪಡೆಗೊಳ್ಳಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ರಾಜ್ಯ ಸರ್ಕಾರ 3 ವರ್ಷ ಪೂರೈಸುತ್ತಿರುವಂತಹ ಹಿನ್ನೆಲೆಯಲ್ಲಿ ತುಮಕೂರಿನಲ್ಲಿ ನಡೆದಂತಹ ಸಾಧನಾ ಸಮಾವೇಶದ ಬಗ್ಗೆ ಬಿಜೆಪಿ ಟೀಕಿಸಿದೆ. ಯಾವ ಕಾರಣಕ್ಕಾಗಿ ಕಾಂಗ್ರೆಸ್ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಶ್ನಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದ ಜನರ ಸಂಕಷ್ಟಗಳಿಗೆ ಸ್ಪಂದಿಸದ ಕಾಂಗ್ರೆಸ್ ಸರ್ಕಾರ ಈಗ ಸಾಧನಾ ಸಮಾವೇಶ ಮಾಡುತ್ತಿದೆ ಎಂದು ದೂರಿದ್ದಾರೆ. ರಾಜ್ಯದ ಜನರ ಬದುಕು ಅಭದ್ರತೆಯಿಂದ ಕೂಡಿದೆ. ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ. ರಸ್ತೆಗಳು ಸಂಪೂರ್ಣ ಹಾಳಾಗಿವೆ. ಗುಂಡಿಗಳನ್ನು ಮುಚ್ಚುವುದಕ್ಕೂ ಸರ್ಕಾರ ಆಗುತ್ತಿಲ್ಲ. ಆಸ್ಪತ್ರೆ, ಶಾಲಾ ಕಾಲೇಜುಗಳಿಗೆ ಸರ್ಕಾರ ಏನಾದರೂ ಆದ್ಯತೆ ನೀಡಿದೆಯೇ ಎಂದು ಅವರು ಪ್ರಶ್ನಿಸಿದ್ದಾರೆ. ಜಾಗತಿಕ ಅನಿಶ್ಚಿತತೆಗಳ ಹೊರತಾಗಿಯೂ ಸಾರ್ವಜನಿಕ ವಲಯದ ತೈಲ ಕಂಪನಿಗಳಾದ ಇಂಡಿಯನ್ ಆಯಿಲ್, ಬಿಪಿಸಿಎಲ್ ಮತ್ತು ಎಚ್ಪಿಸಿಎಲ್ ರಾಜ್ಯಾದ್ಯಂತ ಪೆಟ್ರೋಲ್, ಡೀಸೆಲ್ ಮತ್ತು ದ್ರವೀಕೃತ ಪೆಟ್ರೋಲಿಯಂ ಗ್ಯಾಸ್ ನಿರಂತರ ಪೂರೈಕೆಯನ್ನು ಕಾಯ್ದುಕೊಂಡಿದೆ ಎಂದು ಕರ್ನಾಟಕದ ತೈಲ ಉದ್ಯಮದ ರಾಜ್ಯ ಮಟ್ಟದ ಸಂಯೋಜಕರಾದ ಸಿದ್ದಾರ್ಥ್ ಅಗರ್ವಾಲ್ ತಿಳಿಸಿದ್ದಾರೆ. ಈ ಸಂಬಂಧ ಪತ್ರಿಕಾ ಪ್ರಕಟಣೆ ಹೊರಡಿಸಿರುವ ಅವರು, ಎಲ್ಲಾ ಚಿಲ್ಲರೆ ಮಾರಾಟ ಮಳಿಗೆಗಳಲ್ಲಿ ಇಂಧನ ವಿತರಣಾ ಕಾರ್ಯಾಚರಣೆಗಳು ಸುಗಮವಾಗಿ ಮುಂದುವರೆದಿದೆ. ನಿಗದಿತ ಸುರಕ್ಷತೆ ಮತ್ತು ಕಾರ್ಯಾಚರಣೆಯ ಮಾನದಂಡಗಳಿಗೆ ಅನುಗುಣವಾಗಿ ಯಾವುದೇ ನಿರ್ಬಂಧಗಳಿಲ್ಲದೆ ಪೂರೈಕೆಯನ್ನು ನಿರ್ವಹಿಸಲಾಗುತ್ತಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಎಲ್ಪಿಜಿ ಪೂರೈಕೆಯನ್ನು ಸಹಜ ಸ್ಥಿತಿಯಲ್ಲಿ ಕಾಯ್ದುಕೊಳ್ಳಲಾಗಿದ್ದು ರಾಜ್ಯಾದ್ಯಂತ ಸುಗಮವಾಗಿ ಪ್ರಗತಿಯಲ್ಲಿದೆ ಎಂದು ತಿಳಿಸಿದ್ದಾರೆ. ಗ್ರಾಹಕರು ಅನಗತ್ಯ ಆತಂಕದಿಂದ ಮುಂಚಿತವಾಗಿ ಅತಿಯಾಗಿ ಖರೀದಿಸದಂತೆ ಅವರು ಮನವಿ ಮಾಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಮಲೆ ಮಹದೇಶ್ವರ ಬೆಟ್ಟದ ಇಂಡಿಗನತ್ತ ಬಳಿ ಚಿರತೆ

ದಾಳಿಯಿಂದ ಬಾಲಕ ಸಾವನ್ನಪ್ಪಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಉಪ ಲೋಕಾಯುಕ್ತ ಕೆಎನ್ ಫಣೀಂದ್ರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿದ್ದಾರೆ. ಈ ಸಂಬಂಧ ಕಾವೇರಿ ವನ್ಯಜೀವಿಧಾಮ ಮತ್ತು ಮಹದೇಶ್ವರ ವನ್ಯಧಾಮ ವ್ಯಾಪ್ತಿಯ ನಾಲ್ವರು ಅರಣ್ಯ ಅಧಿಕಾರಿಗಳಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ. ಮಾಧ್ಯಮ ವರದಿಗಳನ್ನು ಉಲ್ಲೇಖಿಸಿ ಅರಣ್ಯಾಧಿಕಾರಿಗಳಿಗೆ ನೋಟಿಸ್ ನೀಡಲಾಗಿದ್ದು ಪ್ರಕರಣದ ಮುಂದಿನ ವಿಚಾರಣೆಯನ್ನು ಜೂನ್ 17ರಂದು ನಿಗದಿಪಡಿಸಿದ್ದಾರೆ. ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಹರಳಹಳ್ಳಿ ಗ್ರಾಮದ ಪುಸ್ತಕ ಮನೆಯ ರುವಾರಿ ಅಂಕೇಗೌಡ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಸಲ್ಲಿಸಿದ ಅಸಾಧಾರಣ ಸೇವೆಗಾಗಿ ಪ್ರತಿಷ್ಠಿತ ಪದ್ಮಶ್ರೀ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ನವದೆಹಲಿಯ ರಾಷ್ಟಪತಿ ಭವನದಲ್ಲಿ ಇದೇ 25ರಂದು ಪದ್ಮಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಅಂಕೇಗೌಡ ಅವರಿಗೆ ಜಿಲ್ಲಾಧಿಕಾರಿ ಡಾ ಕುಮಾರ ಗೌರವ ಪತ್ರ ಹಸ್ತಾಂತರಿಸಿದರು. ಗದ್ದೆಯಿಂದ ನ್ಯಾಯದ ಗಡಿಯವರೆಗೆ ಎಂಬ ಘೋಷವಾಕ್ಯದೊಂದಿಗೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಅಖಿಲ ಕರ್ನಾಟಕ ಸರ್ಕಾರಿ ಪರವಾನಗಿ ಭೂಮಾಪಕರ ಸಂಘದ ಆಶ್ರಯದಲ್ಲಿ ದಾವಣಗೆರೆಯಲ್ಲಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಪ್ರತಿಭಟನೆಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ್ದ ಸುಮಾರು 4,000ಕ್ಕೂ ಹೆಚ್ಚು ಪರವಾನಗಿ ಭೂಮಾಪಕರು ಭಾಗಿಯಾಗಿ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದರು. ಪರವಾನಗಿ ಭೂಮಾಪಕರ ಸೇವೆಯನ್ನು ತಕ್ಷಣವೇ ಖಾಯಂಗೊಳಿಸಬೇಕು, ಸಮಾನ ಕೆಲಸಕ್ಕೆ ಸಮಾನ ವೇತನ ತತ್ವದಡಿ ಗೌರವಧನ ನಿಗದಿಪಡಿಸಬೇಕು ಎಂದು ಆಗ್ರಹಿಸಿದರು. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಆರೋಗ್ಯ ಮತ್ತು ಸುರಕ್ಷಿತ ಸಮಾಜ ನಿರ್ಮಾಣಕ್ಕಾಗಿ ಬಾಲ್ಯ ವಿವಾಹ ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟಲು ಕ್ರಮ ಕೈಗೊಳ್ಳುವಂತೆ ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಹಾವೇರಿ ಜಿಲ್ಲೆಯಲ್ಲಿ ಅಕಾಲಿಕ ಮಳೆಯಿಂದಾಗಿ ಜಿಲ್ಲೆಯ 127 ಮನೆಗಳಿಗೆ ಹಾನಿಯಾಗಿದ್ದು 1,235 ಹೆಕ್ಟೇರ್ ಪ್ರದೇಶದಲ್ಲಿನ ಬೆಳೆಗೆ ಹಾನಿಯಾಗಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ ದಾನಮನವರ ತಿಳಿಸಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ರಾಷ್ಟೀಯ ಹೆದ್ದಾರಿ 66ರಲ್ಲಿ ಬರುವ ಎರಡು ಪ್ರಮುಖ ಜಂಕ್ಷನ್ಗಳಲ್ಲಿ ವಾಹನಗಳ ಸುಗಮ ಸಂಚಾರಕ್ಕಾಗಿ ಅಂಡರ್ಪಾಸ್ ನಿರ್ಮಾಣಕ್ಕೆ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯ ಒಟ್ಟು 11,63,00,000 ರೂಪಾಯಿ ಅನುದಾನ ಬಿಡುಗಡೆ ಮಾಡಿದೆ ಎಂದು ದಕ್ಷಿಣ ಕನ್ನಡ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ತಿಳಿಸಿದ್ದಾರೆ. ಗದಗ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನಲ್ಲಿ 314,000 ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಮಂಡ್ಯ ಜಿಲ್ಲೆಯಾದ್ಯಂತ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮವು ಜೂನ್ 28ರಂದು ನಡೆಯಲಿದ್ದು 5 ವರ್ಷದ ಒಳಗಿನ ಯಾವುದೇ ಮಗು ಲಸಿಕೆಯಿಂದ ಹೊರಗುಳಿಯದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಆಕಾಶವಾಣಿ ಮೈಸೂರು ಕೇಂದ್ರ ಇದೇ 21ರಂದು ಮಂಡ್ಯದಲ್ಲಿ ಮುಂಗಾರು ಮಳೆ ಇಳೆ ಕಾವ್ಯಧಾರೆ ಬಾನುಲಿ ಬರವಣಿಗೆ ಕುರಿತ ಕಾರ್ಯಾಗಾರ ಹಮ್ಮಿಕೊಂಡಿದೆ. ಮುಖ್ಯ ಅತಿಥಿಗಳಾಗಿ ಮಂಡ್ಯ ಕರ್ನಾಟಕ ಸಂಘದ ಅಧ್ಯಕ್ಷರಾದಂತಹ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಭಾಗಿಯಾಗಲಿದ್ದಾರೆ. ಕೇಂದ್ರ ಸರ್ಕಾರದ ಬುಡಕಟ್ಟು ವ್ಯವಹಾರಗಳ ಮಂತ್ರಾಲಯದ ವತಿಯಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಪರಿಶಿಷ್ಟ ಪಂಗಡದವರು ವಾಸಿಸುವ ಜಿಲ್ಲೆಯ ವಿವಿಧ ಗ್ರಾಮಗಳಲ್ಲಿ ಜನ್ ಭಾಗಿದಾರಿ ಸಬ್ಸೆ ದೂರ್ ಸಬ್ಸೆ ಪೆಹ್ಲೆ ಅಭಿಯಾನದಡಿ ಇಂದಿನಿಂದ ಮಾಹಿತಿ ಶಿಕ್ಷಣ ಮತ್ತು ಸಂವಹನ ವಿಶೇಷ ಜಾಗೃತಿ ಶಿಬಿರ ಹಮ್ಮಿಕೊಂಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ದೇಶದಲ್ಲಿ ಬೆಲೆ ಏರಿಕೆಯಿಂದ ಬಡವರು ಮಧ್ಯಮ ವರ್ಗದವರ ಬದುಕು ದುಸ್ತರ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಳವಳ. ದಸರಾ ಮಹೋತ್ಸವದಲ್ಲಿ ಕಂಜನ್ ಆನೆ ಬಳಸದಂತೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ರೈತರ ಆತ್ಮಹತ್ಯೆ ಪ್ರಕರಣಗಳನ್ನು ಮುಚ್ಚಿಟ್ಟ ರಾಜ್ಯ ಸರ್ಕಾರ, ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಆರೋಪ. ರಾಜ್ಯದಲ್ಲಿ ಪೆಟ್ರೋಲ್ ಡೀಸೆಲ್ ಎಲ್ಪಿಜಿ ಅಭಾವವಿಲ್ಲ, ತೈಲ ಉದ್ಯಮದ ರಾಜ್ಯ ಸಂಯೋಜಕ ಸಿದ್ದಾರ್ಥ್ ಅಗರ್ವಾಲ್ ಸ್ಪಷ್ಟನೆ. ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಚಿರತೆ ದಾಳಿಗೆ ಬಾಲಕ ಸಾವಿನ ಪ್ರಕರಣ, ಲೋಕಾಯುಕ್ತರಿಂದ ಸ್ವಯಂ ಪ್ರೇರಿತ ಪ್ರಕರಣ ದಾಖಲು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

0: ಆಕಾಶವಾಣಿ ಕಾರವಾರ ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರವಾರ ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.

0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ.
1: 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ.
0: 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು.
1: ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ.
0: ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ
1: ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ.
0: ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ, ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ.
2: ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೇಳಿ ಮಿಶ್ರ ಕೃಷಿ ಅನುಭವ ಕುರಿತು ಸಿದ್ದಾಪುರದ ವಿಠಲ್ ಎಂ ನಾಯ್ಕ್ ಅವರೊಂದಿಗೆ ಸಂದರ್ಶನ.
3: ವಿಠಲ್ ಎಂ ನಾಯ್ಕ್ ಅವರೇ ನಮಸ್ಕಾರ.
4: ನಮಸ್ಕಾರಗಳು.
3: ಕೃಷಿಯಲ್ಲಿ ಬೇರೆ ಬೇರೆ ವಿಧಾನವನ್ನು ಅನುಸರಿಸುವಂತಹದ್ದಿರ್ತದೆ. ಆ ರಾಸಾಯನಿಕ ಗೊಬ್ಬರವನ್ನು ಬಳಕೆ ಮಾಡುವಂತಹದ್ದು ಮತ್ತು ರಾಸಾಯನಿಕ ಸಿಂಪರಣೆಯನ್ನು ಮಾಡುವಂತಹದ್ದು, ಕಳೆ ಕೀಳುವುದಕ್ಕೂ ಕೂಡ ರಾಸಾಯನಿಕ ಬಳಕೆ ಮಾಡುವಂತಹದ್ದು, ನಿಮ್ಮ ದೃಷ್ಟಿಯಲ್ಲಿ ರಾಸಾಯನಿಕ ಬಳಕೆಯಿಂದ ಏನೇನು ತೊಂದರೆಗಳು ಉಂಟಾಗ್ತವೆ ಮತ್ತು ಸಾವಯವ ಕೃಷಿಯ ಒಂದು ಪ್ರಾಮುಖ್ಯತೆ ಏನು ಅಂತ ಹೇಳ್ತೀರಿ?
4: ಸರ್, ಏನಾಗಿದೆ ಈಗ ಆಧುನಿಕ ಭಾರತ, ಆಧುನಿಕ ಪದ್ಧತಿ, ಆಧುನಿಕ ಜೀವನದಲ್ಲಿ ನಾವು ಅದನ್ನು ಅಳವಡಿಸ್ಕೊಳ್ಬೇಕಾಗಿದೆ. ಆದರೆ ಅದು ಅತಿ ಹೆಚ್ಚು ಬಳಸೋದು ಮಾರಕ ಆಗ್ತದೆ. ಇವತ್ತು ಯಾವುದೇ ಔಷಧಿಗಳಿರ್ಬೋದು, ಗೊಬ್ಬರಗಳಿರ್ಬೋದು, ಅದನ್ನು ನಾವು ಭೂಮಿಯ ಆರೋಗ್ಯ, ಮಣ್ಣನ್ನು ಟೆಸ್ಟ್ ಮಾಡಿ ಅದಕ್ಕೆ ಯಾವ ಯಾವ ಒಂದು ಫರ್ಟಿಲೈಜರ್ ಶೂಟ್ ಆಗುತ್ತೆ, ಯಾವ್ಯಾವ ಅಂಶಗಳು ಬೇಕು, ಅದರಲ್ಲಿ ಬೇರೆ ಬೇರೆ ವೆರೈಟೀಸ್ ಇರುತ್ತೆ, ಅದರಲ್ಲಿ ಯಾವುದು ಕಡಿಮೆ ಇದೆ ಅದನ್ನು ನೋಡಿ ಅದು ಎಷ್ಟು ಪ್ರಮಾಣದಲ್ಲಿ ಬೇಕು ಮಣ್ಣು ಪರೀಕ್ಷೆ ಮಾಡಿಸಿ ತಜ್ಞರಿಂದ ನಾವು ಇಂದಿನ ಆಧುನಿಕ ಇದ್ರ ಗೊಬ್ಬರವನ್ನೆಲ್ಲ ಕೊಡಬೇಕಾಗ್ತದೆ. ಆದರೆ ಅದು ಮಿತಿ ಮೀರಿದರೆ ಅದು ವ್ಯತಿರಿಕ್ತ ಆಗ್ತದೆ, ಅದರಿಂದ ಪರಿಣಾಮ ಅಡ್ಡ ಪರಿಣಾಮಗಳು ಬರ್ತದೆ. ಯಾಕಂದರೆ ನಾವೀಗೇನಾಗಿರುತ್ತೆ, ಕೃಷಿಕರು ಯಾರೂ ಕೃಷಿಯನ್ನು ಅಭ್ಯಾಸ ಮಾಡಿ ಮಾಡೋದು ಕಡಿಮೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು 15% ಮಾಡ್ತಾ ಇದ್ದಾರೆ, 15-20 ವರೆಗೆ. ಆದರೆ ಈ ಸಂಪ್ರದಾಯ ಕೃಷಿಯಿಂದ ಚೇಂಜ್ ಆದ ಕೂಡಲೇ ಇದನ್ನು ನಾವೇನು ಇಲ್ಲ, ಅಲ್ಲಿ ಏನು ವ್ಯಾಪಾರಿಗಳು ಹೇಳ್ತಾರೆ, ಗೊಬ್ಬರದ ವ್ಯಾಪಾರಿಗಳು ಇದಾಕ್ರಿ ಅಂಥೇಳಿ, ಆದರೆ ನಾವು ಯಾವುದೇ ಬಳಸಿದ ಸೈಟ್ ನೋಡಿರಲ್ಲ, ಯಾವುದೇ ತೋಟ ನೋಡಿರಲ್ಲ, ಗದ್ದೆ ನೋಡಿರಲ್ಲ, ಅವರ ವಿಶ್ವಾಸದ ಮೇಲೆ ನಾವು ಬಂದು ಹಾಕ್ತೀವಿ. ಆದರೆ ಅವರು ಏನು ಮಾಡ್ತಾರೆ ಅಂದರೆ, ಅವರು ತಮಗೇನು ಬೆನಿಫಿಟ್ ಜಾಸ್ತಿ ಇರುತ್ತೆ ವ್ಯಾಪಾರದಲ್ಲಿ ಅದನ್ನು ಸೇಲ್ ಮಾಡ್ತಾರೆ. ಇದರಿಂದ ರೈತರಿಗೆ ತುಂಬ ಮುಂದೆ ವ್ಯತಿರಿಕ್ತ ಪರಿಣಾಮ ಆಗುತ್ತೆ ಬೆಳೆ ಮೇಲೆ, ಭೂಮಿ ಮೇಲೆ. ಹಾಗಾಗಿ ಇದನ್ನು ನಮಗೆ ಎಷ್ಟು ಬೇಕು ಅಷ್ಟೇ ಬಳಸಬೇಕು.
3: ಪರಿಸರಕ್ಕೆ ಯಾವ ರೀತಿ ತೊಂದರೆ ಆಗ್ತದೆ ರಾಸಾಯನಿಕದಿಂದ?
4: ರಾಸಾಯನಿಕದಿಂದ ಅಂದರೆ ಈಗ ಗೊಬ್ಬರ ಬಳಸೋದ್ರಿಂದ ಭೂಮಿಯಲ್ಲಿರುವಂಥ ಕೆಲವು ಪರ್ಸೆಂಟೇಜ್ ಏನು ಅಣುಜೀವಿಗಳಿರ್ತವೆ ಅವೆಲ್ಲ ಸತ್ತೋಗುತ್ತೆ. ಯಾಕಂದರೆ ಗೊಬ್ಬರವನ್ನು ಡೈರೆಕ್ಟಾಗಿ ಯಾವುದೇ ಗಿಡಗಂಟಿ ತಗೊಳ್ಳಲ್ಲ, ಅದು ಭೂಮಿಯಲ್ಲಿ ಮತ್ತೆ ಈ ಅಣುಜೀವಿಗಳಿಂದ ಅದು ತಮ್ಮ ಇದಕ್ಕೆ ಕನ್ವರ್ಟ್ ಆಗಿ ಅವು ಬಳಸ್ಕೊಳ್ತವೆ. ಆದರೆ ಇವತ್ತು ಔಷಧಿಗಳನ್ನು ಬಳಸೋದೇನಿದೆ ಇದು ತುಂಬ ವ್ಯತಿರಿಕ್ತ. ಯಾಕಂದರೆ ಇದನ್ನು ಇಂದಲ್ಲ, ಈಗೇನು 2ನೇ ಮಹಾಯುದ್ಧ ಆಯಿತು ಆವಾಗ ಹುಟ್ಕೊಳ್ತಿದ್ವು ಆ್ಯಕ್ಚುಲಿ. ಆವಾಗ ಈ DDT ಇತ್ತ, ಇದನ್ನು ಭಾಳ ಬಳಸ್ತಿದ್ರು. ಅದು ಎಷ್ಟು ಬಳಸ್ತಿದ್ರು ಪ್ರಮಾಣದಲ್ಲಿ ಅಂದರೆ, ಆ ಕುಡಿಯೋ ನೀರು ಮತ್ತು ನಮ್ಮ ಬ್ಲಡ್ನಲ್ಲಿ ಕೂಡ ಅದು ಸೇರಿ ಹೋಗ್ತಿತ್ತು. ತಾಯಂದಿರು ಮಕ್ಕಳಿಗೆ ಹಾಲು ಕುಡಿ ಉಣಿಸಿದ್ರೆ ಆ ಹಾಲಿನಲ್ಲಿ ಕೂಡ ಇರ್ತಿತ್ತಂತೆ. ಇವತ್ತು ಅದೇ ಪ್ರಮಾಣದಲ್ಲಿ ನಾವು ಈ ವಿಷಯುಕ್ತವಾದಂಥ ಔಷಧಿಗಳನ್ನು ಬಳಸೋದ್ರಿಂದ ಕಸಿ ಮೇಲೆ ಅದು ಏನಾಗಿದೆ ಅಂದರೆ, ಇಡೀ ಪರಿಸರ ಮತ್ತು ನಮ್ಮ ಬದುಕು, ನಮ್ಮ ಜೀವ, ಇದು ವೈವಿಧ್ಯ ಎಲ್ಲದನ್ನು ಕಲುಷಿತಗೊಳಿಸ್ತದೆ.

0: ಯಾಕಂದರೆ ರೈತರು ಯಾವುದೇ ಒಂದು ಔಷಧಿಯನ್ನು ಬಳಸಬೇಕಾದ್ರೆ ಅದರಲ್ಲಿ ವಿಷದ ಪ್ರಮಾಣ ಇರ್ತದೆ. ಉದಾಹರಣೆ, ಒಂದು 80% ವಿಷ ಇರುತ್ತೆ, 80-50 ಇರುತ್ತೆ, 30 ಇರುತ್ತೆ, 20 ಇರುತ್ತೆ. ಈ ಉದಾಹರಣೆಗೆ ಮೂಲಂಗಿ, ಇದು ನಾವು 15-20 ದಿನದಲ್ಲಿ ಬಳಸಬೇಕಾಗುತ್ತೆ. ಆದರೆ ಇಲ್ಲಿ ಕೆಲವು ಮಣ್ಣಿ ಬೆರೆಸುವಂಥವು, 1-2 ತಿಂಗಳ ಕಬ್ಬು ಇಂಥದಕ್ಕೆಲ್ಲ ಹಾಕುವಂಥ ಔಷಧಿಗಳಿರ್ತದೆ. ಇಂಥ ಔಷಧಿಯನ್ನು ಮೂಲಂಗಿ ಕೊಟ್ಬಿಟ್ರೆ ನಾವು ಮೂಲಂಗಿ ನಾವೇನು ಬೆಳೆಯನ್ನು ಫಸಲನ್ನು ಎತ್ಕೊಳ್ತೀವೋ ಭೂಮಿಯಿಂದ ಅಲ್ಲಿವರೆಗೂ ಅದರಲ್ಲಿ ವಿಷ ಇರ್ತದೆ. ಅದನ್ನು ನಾವು ತಂದು ಪೇಟೆಗೆ ಮಾರಿಬಿಡ್ತೇವೆ. ಅದ್ರ ಜೊತೆಯಲ್ಲಿ ಇನ್ನೊಂದೇನೆಂದರೆ, ಈ ವಿಷ ದ್ರವಗಳೇನಿದ್ದಾವೆ ಇವುಗಳನ್ನು ತರಕಾರಿಗಳ ಮೇಲೆ ನಾವು ಸಿಂಪರಣೆ ಮಾಡೋದ್ರಿಂದ ಅವು ತಮ್ಮ ಒಂದು ನೋಡಲಿಕ್ಕೆ ಸೌಂದರ್ಯ ಇರ್ತದೆ, ಹಸಿರಾಗಿರ್ತದೆ, ಅದನ್ನು ಕಳ್ಕೊಳ್ಳೋದಿಲ್ಲ, ಬಾಡೋದಿಲ್ಲ. ಹಾಗಾಗಿ ಅವ್ರೇನು ಮಾಡ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಬೆಳೆದವರು ಈ ತರಕಾರಿಯನ್ನು ಇಲ್ಲೇನು ಸಂತೆಗೆ ತಂದು ಮಾರ್ತಾರೆ. ಮಾರಬೇಕಾದ್ರೆ ಅದನ್ನು ವಿಷವನ್ನು ಹಾಕಿ ಬೆರೆಸಿದಂಥ ನೀರಿನಲ್ಲಿ ಅದ್ದುಕೊಂಡು ಬಂದು ಇಡ್ತಾರೆ. ಯಾವುದೇ ರೀತಿಯ ರಿಸ್ಟ್ರಿಕ್ಷನ್ ಇಲ್ಲ ನಮ್ಮ ಮಾರುಕಟ್ಟೆಗೆ. ನಾವು ಎಲ್ಲದನ್ನೂ ತಿಂತೇವೆ ಪಶುವಿನ ಹಾಗೆ, ಆದರೆ ಮುಂದುವರಿದ ರಾಷ್ಟ್ರಗಳಲ್ಲಿ ಇದನ್ನೆಲ್ಲ ಬಳಸೋದಿಲ್ಲ. ಹಾಗೆ ಅಷ್ಟು ಪ್ರಮಾಣದಲ್ಲಿ ನಮ್ಮ ಜನರಿಗೆ ಗೊತ್ತಿಲ್ಲ. ಆದರೂ ಸ್ವಲ್ಪ ನಾವು ರೈತರು ಇದ್ರ ಬಗ್ಗೆ ಕಾಳಜಿ ವಹಿಸಬೇಕು, ರೈತರಿಗೆ ಅದನ್ನು ನಾವು ಮನದಟ್ಟು ಮಾಡಬೇಕು. ಅದನ್ನು ವಿಷಗಳನ್ನು ಯಾವ ರೀತಿ ಪ್ರಮಾಣದಲ್ಲಿದೆ, ಯಾವ ಬೆಳೆಗೆ ಯಾವ ವಿಷಗಳನ್ನು ಸಿಂಪರಣೆ ಮಾಡಬೇಕು, ಹೇಗೆ ಮಾಡಬೇಕು, ಮತ್ತು ಈ ಸಿಂಪರಣೆ ಮಾಡಿದಾಗ ಉದಾಹರಣೆಗೆ ನಾವು ಯಾವುದೋ ತೋಟದಲ್ಲಿ 5-10 ಜೇನು ಪೆಟ್ಟಿಗೆ ಇಟ್ಕೊಳ್ತೀನಿ, ನನಗೆ ಗೊತ್ತಿರಲ್ಲ, ಯಾವುದೋ ಒಂದು ಔಷಧಿ ತಂದು ಹೊಡೆದ್ಬಿಡ್ತೀನಿ, ಮಾರನೇ ದಿನ ನೋಡಿದ್ರೆ ಅಷ್ಟು ಜೇನು ಸತ್ತೋಗಿರುತ್ತೆ. ಈಗ ನಮಗೆ ಕಣ್ಣಿಗೆ ಕಾಣೋದಿಷ್ಟೇ, ಆದರೆ ಅಲ್ಲಿರುವಂಥ ಎಷ್ಟು ಜೀವಿಗಳಿಗೆ ಏನಾಗಿರುತ್ತೋ ಗೊತ್ತಾಗಲ್ಲ. ಹಾಗಾಗಿ ಇದು ನಮಗೆ ರೋಗಿಗಳಿಗೆ ಔಷಧಿ ಹಾಕಬೇಕು, ಹಾಗೆ ಆ ಪ್ರಮಾಣದಲ್ಲಿ ಡಾಕ್ಟ್ರ್ ಹೇಗೆ ಕೊಡ್ತಾರೋ ಹಾಗೇ ಬಳಸಬೇಕು, ವ್ಯತಿರಿಕ್ತವಾಗಿ ಬಳಸಬಾರ್ದು ಅಂತ ನನ್ನ ಅನಿಸಿಕೆ.
1: ಸರಿ, ಈಗ ಸಾಕಷ್ಟು ದುಷ್ಪರಿಣಾಮಗಳು ಇವೆ ಈ ರಾಸಾಯನಿಕ ಗೊಬ್ಬರ ಹಾಗೂ ರಾಸಾಯನಿಕ ಸಿಂಪರಣೆಯನ್ನು ಅಂತ ಹೇಳಿದರೆ, ಇದಕ್ಕೊಂದು ಪರ್ಯಾಯವಾಗಿ ನಾವು ಸಾವಯವ ಕೃಷಿಯನ್ನು ಮಾಡೋದಿದ್ರೆ ಬೇರೆ ಬೇರೆ ವಿಧಾನವನ್ನು ಅನುಸರಿಸುವಂತಹ ನಮ್ಮ ರೈತರು ಇರ್ತಾರೆ. ಸಹಜ ಕೃಷಿಯನ್ನು ಮಾಡುವಂಥವ್ರು ಇರ್ಬೋದು, ಅಥವಾ ಬಯೋಡೈಜೆಸ್ಟರನ್ನು ಬಳಕೆ ಮಾಡಿಕೊಂಡು ಕೃಷಿಯನ್ನು ಮಾಡುವಂಥವ್ರು, ಎರೆಗೊಬ್ಬರವನ್ನು ಹಾಕ್ಕೊಂಡು ಕೃಷಿ ಮಾಡುವಂಥವ್ರು, ನೀವು ಯಾವ ವಿಧಾನವನ್ನು ಒಂದು ಅನುಸರಿಸ್ತೀರಿ ಮತ್ತು ರೈತರಿಗೆ ಏನು ಹೇಳೋದಕ್ಕೆ ಬಯಸ್ತೀರಿ?
0: ಇದು ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಯಾಕಂದರೆ ಇವತ್ತು ಯಾವುದೇ ಒಬ್ಬ ಮನುಷ್ಯನ 100% ನಾನು ಆರೋಗ್ಯವಾಗಿದ್ದೇನೆ ಅಂತ ಹೇಳಲ್ಲ. ಇದಕ್ಕೆ ಕಾರಣ, ಇಂದು ನಾವು ತಿನ್ನುವಂಥ ಆಹಾರ ಸರಿ ಇಲ್ಲ. ಆಹಾರ ಸರಿ ಇಲ್ಲ ಅಂದರೆ ನಾವು ಬಳಸುವಂಥದ್ದು ಈ ಔಷಧಿಗಳು, ಕೆಮಿಕಲ್ಸ್ಗಳೇನಿದ್ದಾವೆ, ಇದು ಪರಿಣಾಮ ಬೀರ್ತಾ ಇದೆ. ಹಾಗಾಗಿ 100% ಆಗದೆ ಹೋದರೂ ಒಂದು 50% ಆದರೂ ಸಾವಯವ ಕೃಷಿಯನ್ನು ಮಾಡಬೇಕು. ಸಾವಯವ ಕೃಷಿಯಲ್ಲಿ ಬಹಳ ವಿಧ ಇದೆ. ನಮಗೆ ಯಾವುದು ಅನುಕೂಲ ಆಗ್ತದೆ, ಉದಾಹರಣೆಗೆ ಎರೆ ತೊಟ್ಟಿ, ಇದು ಜನಸಾಮಾನ್ಯರೆಲ್ಲರೂ ಮಾಡಬಹುದು. ಆ ನಂತರ ಈ ಗೊಬ್ಬರ, ಕಸಿ ತ್ಯಾಜ್ಯ ಅಥವಾ ನಮ್ಮ ಈ ತರಕಾರಿಯಿಂದ ಬರ್ತದೆ, ಇದನ್ನು ಸಣ್ಣ ಪ್ರಮಾಣದಲ್ಲಿ ಬಯೋಡೈಜೆಸ್ಟ್ ಟೈಪ್ನಲ್ಲಿ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂದರೆ, ನಾವು 1 ಲೀಟ್ರ್ ಬಯೋಡೈಜೆಸ್ಟನ್ನು ನಾವು ಕ್ರಿಯೇಟ್ ಮಾಡಿಕೊಂಡ್ರೆ ಅದರಿಂದ ಸುಮಾರಾಗಿ ಒಂದು 15-20 ಕೆಜಿ ಗೊಬ್ಬರವನ್ನು ತಯಾರು ಮಾಡ್ಬೋದು. ಈ ಬಗ್ಗೆ ರೈತರಿಗೆ ತಿಳುವಳಿಕೆ ಬೇಕು. ಮತ್ತು ಇವತ್ತು ಏನು ಘನತ್ಯಾಜ್ಯಗಳನ್ನೆಲ್ಲ ಮಾಡ್ತಿದ್ದಾರೆ ಸಿಟಿ ಮತ್ತು ಪಂಚಾಯತ್ಗಳಲ್ಲಿ, ಇವರು ರೈತರ ಗುಂಪುಗಳಿಗೆ ಸರಿಯಾದ ಮಾರ್ಗದರ್ಶನ ಕೊಡಬೇಕು. ಕೊಟ್ಟರೆ ಅದ್ರ ಜೊತೆಯಲ್ಲಿ ಇಂದು ನಮ್ಮ ಸ್ಕೂಲು ಕಾಲೇಜುಗಳು ಏನಿದ್ದಾವೆ ಆ ಮಕ್ಕಳಿಗೆ ಇದರ ಬಗ್ಗೆ ತಿಳುವಳಿಕೆ ಕೊಡಬೇಕು. ಅಂದಾಗ ಸುಧಾರಿಸ್ತದೆ, ಮತ್ತು ಅಲ್ಲಿ ನಮ್ಮ ಪರಿಸರದಲ್ಲಿ ಯಾವುದು ಸಿಗುತ್ತದೆ ಬಯೋ ಇದರಲ್ಲಿ ಅದನ್ನು ಬಳಸಿಕೊಂಡು ಗೊಬ್ಬರ ತಯಾರು ಮಾಡ್ಬೋದು ಸರ್.
1: ಬಯೋಡೈಜೆಸ್ಟರ್ ಅಂತ ಹೇಳಿದಾರಲ್ಲ, ಇದರ ಒಂದು ಕಾರ್ಯವಿಧಾನ ಹೇಗೆ ಹೇಗೆ ಮಾಡುವಂಥದ್ದು, ಹೇಗೆ ಅನುಷ್ಠಾನ ಮಾಡುವಂಥದ್ದು?
0: ಬಯೋಡೈಜೆಸ್ಟ್ ಅಂದರೆ ಮೊದಲೆಲ್ಲ ಒಂದು ಹೊಂಡ ಫಿಟ್ಟು, ಉದಾಹರಣೆಗೆ 10 ಅಗಲ 10 ಉದ್ದ ಈ ರೀತಿಯಲ್ಲಿ ಒಂದು 4 ಅಡಿ ಆಳದ್ದು ಒಂದು ಹೊಂಡ ಮಾಡ್ತಿದ್ರು. ಅಂದರೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಒಂದು ಹೊಂಡವನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದು ಕೆಳಗಡೆಯಲ್ಲಿ ಪಾಟಿಕಲ್ಲು ಅಥವಾ ಕಾಂಕ್ರೀಟನ್ನು ಹಾಕಿ, ಅಂದರೆ ಇಂಗಿ ಭೂಮಿ ಒಳಗೆ ಹೋಗಬಾರ್ದು, ಆ ರೀತಿಯಲ್ಲಿ ಗೊಬ್ಬರದ ಹೊಂಡವನ್ನು ಕ್ರಿಯೇಟ್ ಮಾಡ್ಕೊಳ್ಬೇಕು. ಮಾಡಿಕೊಂಡು ಅದಕ್ಕೆ ನಾವು ಒಂದು 3 ನಮಗೆ ಸಾಧ್ಯವಾದ 1 ಇಂಚೋ 2 ಇಂಚೋ ನಮ್ದು, ಅಂದರೆ ಆ ಬಯೋಡೈಜೆಸ್ಟ್ ಯಾವ ಪ್ರಮಾಣದಲ್ಲಿದೆ ಆ ಪ್ರಮಾಣಕ್ಕೆ ತಕ್ಕಂತೆ ಒಂದು PVC ಪೈಪ್ ಅಂತ ತಗೊಂಡು 1 ಇಂಚೋ 2 ಇಂಚೋ 3 ಇಂಚೋ ಎಷ್ಟಾಗುತ್ತೆ ಅದು ನಮ್ಮ ಅನುಕೂಲಕ್ಕೆ ತಕ್ಕಂತೆ ಅದಕ್ಕೆ ಡ್ರಿಲ್ ಬಿಡಬೇಕು, ಹೋಲ್ ಮಾಡಬೇಕು. ಹೋಲ್ ಮಾಡಿ ಅದನ್ನು ನಾವು ಏನು ಹೊಂಡ ತೆಗೆದು ಕಲ್ಲು ಹಾಸಿ ಎಲ್ಲ ಫಿಟ್ ಮಾಡಿ ರೆಡಿ ಮಾಡ್ತೀವಿ ಹೊಂಡ, ಆ ಹೊಂಡದ ಕೆಳಗಡೆಯಲ್ಲಿ ಇಡಬೇಕು. ಇಟ್ಟು ಅದಕ್ಕೆ ಅದರ ಮೇಲೆ 1.5 ಅಡಿ ಸಣ್ಣ ಜಲ್ಲಿ, ಬೇಬಿ ಜಲ್ಲಿ ಬರ್ತದೆ, ಆ ಜಲ್ಲಿಯನ್ನು ಹಾಕಬೇಕು. ಆ 3 ತೆಗೆದುಕೊಂಡು ಬಂದು ಒಂದು ಇದಕ್ಕೆ ಜಾಯಿಂಟ್ ಮಾಡಿ ಒಂದು ಪೈಪಿಗೆ, ಆ ಪೈಪ್ನಿಂದ ಹೊಂಡದಿಂದ ಈಚೆಗೆ ತಂದು ಅದಕ್ಕೊಂದು ಕಾಕ್ ಅಳವಡಿಸ್ಕೊಳ್ಬೇಕು. ನಾವು ಏನು ಗೊಬ್ಬರದ ಏನೇನು ಬರುತ್ತೆ ತ್ಯಾಜ್ಯ ಸಗಣಿ ಮತ್ತು ಕಸಕಡ್ಡಿಗಳು ಅದನ್ನೆಲ್ಲ ಹಾಕೋದು. ಆ ನಂತರ ನಾವು ಅದಕ್ಕೆ ಪಂಪ್ ಅಥವಾ

0: ವ್ಯವಸ್ಥೆ ನೀರಿನ ವ್ಯವಸ್ಥೆ ನೀರನ್ನು ಬಿಟ್ಟು ತುಂಬೋದು, ತುಂಬಿ ಅದನ್ನು ಒಂದು ಎರಡು ಮೂರು ತಿಂಗಳ ಚೆನ್ನಾಗಿ ಕಳಿಸ್ಬೇಕು. ಅದು ಕಳಿದ ನಂತರದಲ್ಲಿ ಒಂದೆರಡು ಮೂರು ಸಾರಿ ನಾವು ಅದನ್ನೆಲ್ಲ ಮೇಲೆ ಕೆಳಗೆಲ್ಲ ಮಾಡಬೇಕು. ಎಲ್ಲ ಮಾಡಿ ಅದನ್ನು ಕರೆಕ್ಟಾಗಿ ಅದು ಕಳೆದ ಮೇಲೆ ನಾವು ಈ ಭಾಗದಲ್ಲಿ ಕಾಕನ್ನು ಓಪನ್ ಮಾಡಿದರೆ ಫಿಲ್ಟ್ರಾಗಿ ಭಾಳ ಕ್ಲೀನಾಗಿ ಬಾಟ್ಲಿಯಲ್ಲಿ ತುಂಬಿದರೆ ಗೊತ್ತಾಗುತ್ತೆ, ಅಷ್ಟು ಕ್ಲೀನಾಗಿ ಈ ಕಡೆಯಲ್ಲಿ ಡೈಜೆಸ್ಟಿನಿಂದ ಇದು ಹೊರಗೆ ಬರ್ತದೆ ದ್ರವ. ಅದನ್ನು ನಾವು ಡೈರೆಕ್ಟಾಗಿ ನಮ್ಮ ಪಂಪಿಗೆ, ಸ್ಪ್ರಿಂಕ್ಲರಿಗೆ, ಮೈಕ್ರೋಜೆಟ್ಟಿಗೆ ಅಥವಾ ಡ್ರಿಫ್ಗೆ ಕೊಡ್ಬೋದು. ಕೊಟ್ಟರೆ ಅದು ತಾನಾಗಿಯೇ ಗಿಡಗಳ ಬುಡಕ್ಕೆ ಮುಟ್ಸ್ಬೋದು. ಇಲ್ಲ, ಅದಾಗಲಿಲ್ಲ ಅಂದರೆ ನಾವು ಅದನ್ನು ಒಂದು ಕ್ಯಾನು ಅಥವಾ ಒಂದು ಸಣ್ಣದೊಂದು ಡ್ರಮ್ನಲ್ಲಿ ತುಂಬಿಕೊಂಡು ಅದನ್ನು ನಮ್ಮ ಬೆಳಗ್ಗೆ ಸಿಂಪರಣೆ ಮಾಡ್ಬೋದು ಅಥವಾ ಕೊಡ್ಬೋದು. ಅದನ್ನು ಡೈರೆಕ್ಟಾಗಿ ಕೊಡೋದು ಭಾಳ ಹೆವಿ ಅನಿಸ್ತದೆ. ಅದಕ್ಕೆ ಸುಮಾರು ಒಂದು ಲೀಟ್ರಿಗೆ 5-10 ಲೀಟ್ರ್ ನೀರನ್ನು ಸೇರಿಸ್ಬೇಕು. ಅಂದರೆ ಅದ್ರ ಪ್ರಮಾಣ ಹೇಗಿದೆ, ಆ ಗೊಬ್ಬರದ ಉತ್ಕೃಷ್ಟತೆ ಹೇಗಿದೆ, ಅದನ್ನು ಅವಲಂಬಿಸ್ಕೊಂಡು ಮಾಡಿಕೊಡ್ಬೋದು. ಇದನ್ನು ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಗದ್ದೆ ಕೊಟ್ಟಿದ್ದೇವೆ. ನಾವು ಈ ಒಂದು ಸೈಡು ಗೊಬ್ಬರವನ್ನು ಕೊಟ್ಟಿದ್ದು, ಅಂದರೆ ಈ ಏನು ಗೌರ್ಮೆಂಟ್ ಗೊಬ್ಬರ ಬರ್ತದೆ ಅಲ್ವಾ, ಅದನ್ನು ಕೊಟ್ಟಿದ್ದು. ಇನ್ನೊಂದು ಪ್ರಾಕ್ಟಿಕಲ್ ಆಗಿ ನಾವು ಈ ಬಯೋಡೈಜೆಸ್ಟಿನ ದ್ರವವನ್ನು ಕೊಟ್ಟಿದ್ದು. ಇದರಲ್ಲಿ ಗೊಬ್ಬರ ಹಾಕಿದ್ದು ಒಂದು ತಿಂಗಳಿನಲ್ಲಿ ಪುನಃ ಅದು ಹಳದಿ ಆಗ್ಬಿಡುತ್ತೆ. ಆದರೆ ನಾವೇನು ಈ ಡೈಜೆಸ್ಟ್ ದ್ರವ ಏನು ಕೊಟ್ಟಿರ್ತೇವೆ ಅದು ನಮ್ಮಲ್ಲಿ ಅದು ಭೂಮಿಯಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ನಮ್ಮ ಭೂಮಿ ಬೆಳೆ ಕಟಾವಿಗೆ ಬರೋವರೆಗೂ ಸಮೃದ್ಧವಾಗಿ ಕಾಣಿಸ್ತದೆ. ಇದು ನಾವು ಕಣ್ಣಾರೆ ಪ್ರಾಕ್ಟಿಕಲ್ ಆಗಿ ಮಾಡಿರುವಂಥದ್ದು.
1: ಈಗ 3 ತಿಂಗಳ ನಂತರ ಈ ಕೃಷಿ ತ್ಯಾಜ್ಯ ಏನಾಗ್ತದೆ, ಹಾಗೆ ಇರ್ತದೋ ಅಥವಾ ಪ್ರಮಾಣ ಕಡಿಮೆ ಆಗ್ತದೋ ಅಥವಾ ಅದನ್ನು ಮರುಬಳಕೆ ಮಾಡಬಹುದಾ?
0: ಅದನ್ನು ನಾವು ಈ ಕಾಕ್ ಪೂರ್ತಿ ಓಪನ್ ಮಾಡಿಬಿಟ್ರೆ ಡ್ರೈ ಆಗಿಬಿಡುತ್ತೆ, ನೀರೆಲ್ಲ ಹೊರಗೋಗ್ಬಿಡುತ್ತೆ. ನೀರು ಹೊರಗೋದ ಕೂಡಲೇ ಅಲ್ಲಿ ಏನು ಇಳುತ್ತದೆ, ಡ್ರೈ ಇರ್ತದೆ. ಡ್ರೈ ಇದ್ದಾಗ ಅದನ್ನು ತೆಗಿಬಹುದು. ತೆಗೆದು ಅದನ್ನು ಪುನಃ ಅಂದರೆ ಅದರಲ್ಲಿ ಗಟ್ಟಿತನದ ಏನಿರ್ತದೆ ಅದನ್ನು ತೆಗೆದು ನಾವು ಅದನ್ನು ಇನ್ನೊಂದು 6 ತಿಂಗಳ ಪ್ಲಾಸ್ಟಿಕ್ ಹಾಕಿ ಒಂದು ತಾರ್ಫಲ್ ಏನಾದರೂ ಹಾಸಿ ಅದನ್ನು ಸ್ವಲ್ಪ ನೀರು ಕೊಟ್ಟು ಅದನ್ನು ಮುಚ್ಚಿಟ್ಬಿಟ್ರೆ ಅದು ಪುನಃ ಹಣ್ಣಾಗ್ಬಿಡುತ್ತೆ. ಅಥವಾ ಸಹಿಗೆ ಪ್ರಕೃತಿಯಲ್ಲಿ ತಾನೇ ಅದು ಕಳೆದು ಇದಾಗುತ್ತೆ. ಅದನ್ನು ಇನ್ನು ತೋಟ ತೆಂಗಿನ ಮರ ಇಂಥದ್ದು ಬುಡಕ್ಕೆ ಹಾಕಿದರೆ ಅದು 1 ವರ್ಷದೊಳಗೆ ಪುನಃ ಅಲ್ಲಿ ಗೊಬ್ಬರ ಇದಾಗಿ ಕ್ರಿಯೇಟ್ ಆಗುತ್ತೆ.
1: ವಿಠಲ್ ನಾಯ್ಕ ಅವರು, ಈಗ ಸಾವಯವ ಕೃಷಿಯ ಪ್ರಾಮುಖ್ಯತೆ ಬಗ್ಗೆ ನೀವು ಮಾತನಾಡ್ತಾ ಇದ್ರಿ, ಬಯೋಡೈಜೆಸ್ಟನ್ನು ಬಳಕೆ ಮಾಡ್ಬೋದು ಅಂತ ಹೇಳಿದ್ರಿ. ಈಗ ಕೃಷಿಗೆ ಪೂರಕವಾಗಿ ಹೈನುಗಾರಿಕೆಯನ್ನು ಮಾಡುವಂತಹದ್ದು ಮತ್ತು ಈ ಒಂದು ಬಯೋಗ್ಯಾಸ್ ಪ್ಲಾಂಟನ್ನು ಹಾಕ್ಕೊಳ್ಳುವಂತಹದ್ದು, ಇದರ ಒಂದು ಅವಶ್ಯಕತೆ ಏನು?
0: ನಮ್ಮ ಬೇಸಿಕ್ ನಾವು ರೈತರಿಗೆ ಗೊಬ್ಬರನೇ ಪ್ರಾಮುಖ್ಯತೆ. ನಾವೇನು ಬದುಕಲಿಕ್ಕೆ ಇವತ್ತು ನಮ್ಮ ಉಸಿರಿ ಗಾಳಿ ಮತ್ತು ನೀರು ಹೇಗೆ ಬೇಕು ಆ ರೀತಿ ಹಣ ಬೇಕು. ಇದೇ ರೀತಿ ಕೃಷಿಗೆ ಏನು ಬೇಕು, ಗೊಬ್ಬರ ಬೇಕು. ನಿಜವಾಗಿ ನಾವು ಒಂದು ಆಕಳನ್ನು ಇಟ್ಟುಕೊಂಡ್ರೆ 1-10 ಕೆಜಿ ಸಗಣಿಯಿಂದ ಸುಮಾರು 1 ಕ್ವಿಂಟಲ್ ಗೊಬ್ಬರ, 1 ಅಥವಾ 2 ಕ್ವಿಂಟಲ್ ಗೊಬ್ಬರ ತಯಾರಿಸ್ಬೋದು. ಆ ಸಗಣಿ ನೀರನ್ನು ಕರೆದುಕೊಂಡು ಅದನ್ನು ನಾವು ಸಿಂಪರಣೆ ಮಾಡಿ ನಮ್ಮ ಏನು ತ್ಯಾಜ್ಯ ಇರ್ತದೆ ಅದರಿಂದ ಮಾಡ್ಬೋದು. ಈಗ ನಮಗೇನಾಗುತ್ತೆ ಅಂದರೆ ನಮ್ಮ ಮನೆಯಲ್ಲಿ ಒಂದು ದೊಡ್ಡ ಆಕಳಿದೆ, ಒಂದು ಕರು ಇದೆ. ಮೊದಲು 2-3 ಇತ್ತು, ಮೊದಲು ಭಾಳ ಇದ್ದಿದ್ದು, 20 ಗಟ್ಟಲೆ ಇದ್ದಿದ್ದು. ಇವತ್ತು ಮಾಡಲಿಕ್ಕಾಗಲ್ಲ, ಯಾಕಂದ್ರೆ ನಮ್ಮದು ಸಣ್ಣ ಫ್ಯಾಮಿಲಿ ಆಗ್ತಾ ಬಂತು, ಡಿವೈಡ್ ಆಗಿ ನಮ್ಮದು 5-6 ಎಕರೆ ಇದ್ದಿದ್ದು ಇವತ್ತು ನಾವು 2 ಎಕರೆ 1 ಎಕರೆ ಬಂದು ಕೃಷಿ ಮಾಡ್ತಾ ಇದ್ದೇವೆ. ನಾವು ಸುಮಾರಾಗಿ ಸುಮಾರು 30-40 ವರ್ಷದ ಹಿಂದೆ ಏನು ಸರ್ಕಾರದವರು ಒಂದು ಅನಿಲ ಗೋಬರ್ ಗ್ಯಾಸನ್ನು ಜನಪ್ರಿಯಗೊಳಿಸ್ಲಿಕ್ಕಾಗಿ ಎಮ್ ಇತ್ತು ಆವಾಗ. ಆ ಬ್ಯಾಂಕ್ನವರು ನಮಗೆ ಸಬ್ಸಿಡಿ ರೂಪದಲ್ಲಿ 10,000 ಸಾಲವಾಗಿ ಕೊಡ್ತಿದ್ರು. ಅದರಲ್ಲಿ 3,000 ಸಬ್ಸಿಡಿ ಹೋಗ್ತಿತ್ತು. 6,000 ನಾವು ಅದನ್ನ ಒಂದು 10-12 ಅಡಿ ಫೀಟಿಂದ ಸುಮಾರು 8 ಅಡಿ ರೌಂಡ್ ಅಪ್ ಅಷ್ಟು ಒಂದು ಹೊಂಡ ಮಾಡಿ ಅದಕ್ಕೆ ಕಲ್ಲೆಲ್ಲ ಕಟ್ಟಿ ಸಿಮೆಂಟನ್ನು ಮಾಡಿ ಮೇಲಿಂದ ಕಬ್ಬಿಣದ ಒಂದು ಡ್ರಮ್ ಅದನ್ನು ಕವಚಿ ನಾವು ಒಂದು ಸೈಡ್ನಲ್ಲಿ ಸಗಣಿಯನ್ನು ಕರೆಕ್ಟಾಗಿ ಮಿಶ್ರಣ ಮಾಡಿ ನೀರಿನ ಜೊತೆಯಲ್ಲಿ ಸಗಣಿಯನ್ನು ಕದಡಿ ಬಿಡುವುದು, ಅದು ಇನ್ನೊಂದು ಸೈಡ್ನಲ್ಲಿ ಅದು ಔಟ್ಲೈಟಾಗಿ ಹೊರಗೆ ಬರ್ತದೆ. ಈ ಕ್ರಿಯೆ ಔಟ್ಲೈಟಾಗಿ ಅದು ಹೊರಗೆ ಬರಬೇಕಾದ್ರೆ ಆ ಒಳಗಡೆ ಏನಿರುತ್ತೆ, ಒಳಗಡೆ ಗ್ಯಾಸ್ ಕ್ರಿಯೇಟ್ ಆಗುತ್ತೆ. ಕ್ರಿಯೇಟ್ ಆಗಿ ಗ್ಯಾಸು ಮೇಲೆ ಬರ್ತಾ ಇರ್ತದೆ. ಅದನ್ನು ನಾವು ಕೊಳವೆ ಮುಖಾಂತರ ನಮ್ಮ ಅಡುಗೆ ಮನೆಗೆ ಒಯ್ದು ಒಲೆ ಇಟ್ಕೊಂಡು ಉರಿಸ್ಬೋದು. ಯಾಕಂದ್ರೆ ಇವತ್ತು ನಾವು 40 ವರ್ಷದಿಂದ ಬಳಸ್ತಾ ಇದ್ದೇವೆ. ಇವತ್ತು ಅದೇ ಪ್ಲ್ಯಾಂಟನ್ನು ನಾವು ಮಾಡಲಿಕ್ಕೆ ಹೋದ್ರೆ 1 ಲಕ್ಷ ರೂಪಾಯಿ ಬೇಕು. ಯಾಕಂದ್ರೆ ನನಗೆ 300 ಸೇಫ್ಟಿದು ಒಂದು ಡ್ರಮ್ ನಾವು ಕಾಸರಗೋಡು ಇಲ್ಲಿ ಹೊನ್ನಾವರದಲ್ಲಿ ನಾನು ಸ್ವಂತ ಹೋಗಿ ಮಾಡಿಸಿ ತಂದಿದ್ದು. ಆ ಡ್ರಮ್ಮಿಗೆ ಅವತ್ತೇ ನನಗೆ 20,000 ಬಿದ್ದಿತ್ತು. ಇವತ್ತು ಮಿನಿಮಮ್ ಸುಮಾರು 60-70,000 ಅಂತೂ ಬೇಕಾಗ್ಬೋದು. ಆದರೆ ಲೈಫ್ ಟೈಮ್ ಇದು ನಮಗೆ ಗ್ಯಾಸನ್ನು ಕೊಡ್ತದೆ. ಆ ಔಟ್ಲೈಟ್ ಏನು ಬರ್ತದೆ, ಇದನ್ನು ನಾವು ಗೊಬ್ಬರ ಕುಣಿಯಲ್ಲಿ ಎಲ್ಲ ಕಸ ತ್ಯಾಜ್ಯಗಳನ್ನು ಹಾಕಿ ಇದನ್ನು ಮೇಲೆ ಚೆಲ್ಲಿಬಿಟ್ರೆ ಉತ್ಕೃಷ್ಟವಾದ ಗೊಬ್ಬರ ಆಗ್ತದೆ.
1: ಈ ಗೋ ಅನಿಲ ಉತ್ಪಾದನೆ ಮಾಡುವಲ್ಲಿ ಏನಾದರೂ ತೊಂದರೆಗಳು ಉಂಟಾಗ್ತವ ಮುಂದೆ ಮುಂದೆ ಹೋದ ಹಾಗೆ?
0: ಇದರಲ್ಲಿ ಯಾವುದೇ ರೀತಿ ತೊಂದರೆಗಳಾಗ್ತದೆ ಅಂತ ನನಗೆ ಅನಿಸ್ಲಿಲ್ಲ. ಯಾಕಂದ್ರೆ ಸಮಸ್ಯೆ ಅಂದ್ರೆ ನಾವು

0: ಅದನ್ನು ಸ್ವಲ್ಪ ಇವತ್ತೇನಾಗಿದೆ ಆಲಸ್ಯಗಳಾಗ್ತಾ ಇದ್ದೇವೆ. ಗ್ಯಾಸ್ ಬರ್ತಾ ಇದೆ, ಸಿಲಿಂಡರ್ ಗ್ಯಾಸು ಇಂಥದ್ದು ಬಂದಿದ್ದಕ್ಕಾಗಿ ನಾವು ನಮ್ಮ ಕೆಲಸದಲ್ಲಿ ಅದರಲ್ಲಿ ಸ್ವಲ್ಪ ಆಸಕ್ತಿ ಕಡಿಮೆ ಮಾಡಿಕೊಂಡು ಇವತ್ತು ಎಲ್ಲರೂ ಗ್ಯಾಸ್ ಪ್ಲ್ಯಾಂಟನ್ನು ಬಂದ್ ಮಾಡಿದ್ದಾರೆ. ಸುಮಾರು ನಮ್ಮ ಊರಿನಲ್ಲಿ ಒಂದು 15-20 ಗ್ಯಾಸ್ ಪ್ಲ್ಯಾಂಟ್ ಇತ್ತು. ನಾವು ಮಾಡಿಸಿದ ನಂತರ ನಮ್ಮನ್ನು ನೋಡಿ ಅವರು ಮಾಡಿಸಿದ್ರು. ಆದರೆ ಇವತ್ತು ಎಲ್ಲವೂ ಕ್ಲೋಸ್ ಆಗಿದ್ದಾವೆ. ಆ ಕಬ್ಬಿಣದ ಡ್ರಮ್ಮನ್ನು ಇವತ್ತು ಗುಜರಿ ಅವರಿಗೆ ಕೊಟ್ಬಿಟ್ಟಿದ್ದಾರೆ. ಆದರೆ ಇವತ್ತು ಗ್ಯಾಸ್ ಸಿಗ್ತಾ ಇದೆ. ಹಾಗಾಗಿ ಇದು ಏನಾಗಿದೆ ಅಂದರೆ ಇವತ್ತು ಗ್ಯಾಸ್ ಒಂದೇ ಸಿಗ್ತಾ ಇದೆ, ಬಟ್ ಅದರಿಂದ ಏನಾಗಿದೆ, ನಮಗೆ ಇವತ್ತು ಗೊಬ್ಬರ ತಯಾರು ಮಾಡೋವಂಥದ್ದು ಹೋಗ್ಬಿಟ್ಟಿದೆ. ಮತ್ತು ಆ ಗೊಬ್ಬರವನ್ನು ನಾವೇನು ಉತ್ಕೃಷ್ಟವಾಗಿ ಮಾಡಿ ಜಮೀನಿಗೆ ಹಾಕ್ತಾ ಇದ್ದೇವೋ ಅದು ಇವತ್ತು ಹೆವಿ ಅನಿಸ್ತಾ ಇದೆ, ಕೆಲಸ ಹೆಚ್ಚಾಗ್ತಿದೆ. ಹಾಗಾಗಿ ಒಂದು ಮುಟ್ಟು ಗೊಬ್ಬರ ತಂದರೆ ಒಂದಿನ ಬೀರ್ ಬಿಡ್ಬಹುದು. ಸುಲಭ ದಾರಿಯನ್ನು ರೈತರು ಕಂಡುಕೊಂಡಿದ್ದಾರೆ.
1: ಸರಿ, ಈಗ ಕೃಷಿಗೆ ಹೈನುಗಾರಿಕೆ ಪೂರಕವಾಗಿದೆ ಅಂತ ಹೇಳಿದ್ರೆ ಇನ್ನೊಂದು ಪ್ರಮುಖವಾದಂತಹ ವಿಚಾರ ಈ ಜೇನು ಕೃಷಿಯನ್ನು ಕೂಡ ಕೃಷಿಯ ಜೊತೆಗೆ ನಾವು ತೆಗೆದುಕೊಂಡು ಹೋಗಬಹುದು, ಹಾಗೂ ಜೇನು ಹುಳಗಳಿಂದ ಪರಾಗಸ್ಪರ್ಶ ಆಗಿ ಇಳುವರಿಯು ಕೂಡ ಜಾಸ್ತಿ ಆಗ್ತದೆ ಎನ್ನುವಂತಹದ್ದು ನಿಮ್ಮ ಅನುಭವನ ಹೇಳಿ.
0: ಅಲ್ಲ, ಇದು 100% ನಿಜ ಇದೆ. ಯಾಕಂದ್ರೆ ಇವತ್ತು ಅಡಿಕೆ ತೋಟ ಇರ್ಬೋದು, ನಮ್ಮ ತೋಟದಲ್ಲಿ ಒಂದು 30 ತೆಂಗಿನ ಮರ ಇದೆ. ನಾವು ಜೇನು ಬಾಕ್ಸ್ ಇಡೋರ್ ಒಳಗೆ ನಮ್ಗೆ ಅಷ್ಟೊಂದು ಸ್ವಲ್ಪ ಎಳ್ನೀರು ತೆಗಿತಾ ಇದ್ದೀವಿ. ನಾವು ವರ್ಷದ ಎಲ್ಲ ತಿಂಗಳಿನಲ್ಲೂ ತೆಗಿತಾರೆ ಈ ಎಳ್ನೀರನ್ನು. ಆದರೆ ಇವಾಗ ಸ್ವಲ್ಪ ಜಾಸ್ತಿ ನಿಲ್ತಾ ಇದೆ ಕಾಯಿ. ನಾವು ಒಂದು 8 ವರ್ಷ ಆಯಿತು, 8-9 ವರ್ಷ ಆಯಿತು ಜೇನು ಪೆಟ್ಟಿಗೆಯನ್ನಿಟ್ಟು. ಆದರೆ ಚೆನ್ನಾಗಿ ಒಳ್ಳೆ ಇದಾಗ್ತದೆ. ಯಾಕಂದರೆ ಅದು ಈಗೇನಾಗಿದೆ, ನಮ್ಮ ಭಾಗದಲ್ಲಿ ಕಾಡಿನಲ್ಲಿ ಹೂಗಳು ಇರೋದು ಭಾರಿ ಕಡಿಮೆ. ಅಂದಿನ ಸಂಪ್ರದಾಯಸ್ಥ ಕಾಡು ನಶಿಸಿ ಹೋಗಿ ಹೊಸ ಕಾಡು ಬಂದಿರೋದ್ರಿಂದ ಜೇನುಗಳಿಗೂ ತಿನ್ನಲಿಕ್ಕೆ ಏನೂ ಇಲ್ಲ. ಹಾಗಾಗಿ ಅವು ಎಲ್ಲಿ ಬೆಳೆ ಇದೆ, ಎಲ್ಲಿ ಬೆಳೆ ಹೂವು ಇದೆ, ಅಲ್ಲಿ ತಮ್ಮ ಆಹಾರಕ್ಕೆ ಮತ್ತು ಪರಾಗಸ್ಪರ್ಶ ಅಲ್ಲಿ ಅಥವಾ ಆಟೋಮೆಟಿಕ್ಕಾಗಿ ಆಗ್ತದೆ. ಮಿನಿಮಮ್ 10-15% ಅಂತೂ ಹೆಚ್ಚಿಗೆ ಬರ್ತದೆ ಅಂತ ನನ್ನ ಅನಿಸಿಕೆ.
1: ಅಡಿಕೆಯನ್ನೇ ಪ್ರಧಾನ ಬೆಳೆಯಾಗಿ ಇಟ್ಟುಕೊಂಡು ಬೇರೆ ಬೇರೆ ಮಿಶ್ರ ಬೆಳೆಯನ್ನು ಕೂಡ ನೀವು ಸಾಧ್ಯತೆಯನ್ನು ಕಂಡುಕೊಂಡಿದ್ದೀರಿ, ಈ ಬಗ್ಗೆ ಹೇಳಿ.
0: ಅವರ ಇಂದಿನ ಕೃಷಿಯಲ್ಲಿ ಅಡಿಕೆ ಯಾವುದೇ ಒಂದು ಕೃಷಿಯನ್ನು ಒಂದೇ ನಂಬಿಕೊಂಡ್ರೆ ಭಾಳ ಕಷ್ಟ ಆಗ್ತದೆ. ಯಾಕಂದ್ರೆ ಮೊದಲಿನ ದಿನಗಳಲ್ಲಿ ಪರವಾಗಿರಲಿಲ್ಲ, ಇವಾಗ ಏನಾಗ್ಬಿಟ್ಟಿದೆ, ಒಂದು ರೀತಿ ಪ್ಲಾಂಟೇಷನ್ ಕ್ರಾಪ್ ಬಂದು ತನ್ನದೇ ಆದ ಒಂದು ಇಡೀ ಜಗತ್ತಿನ ನಮ್ಮ ಕೆಲವು ಭಾಗಗಳ ಜಗತ್ತಲ್ಲ, ನಮ್ಮ ವಾಸಿಸುವ ಭಾಗದಲ್ಲಿ ಬೇರೆ ಯಾವುದೂ ಇಲ್ಲ. ಅಡಿಕೆ ಬೇರೆ ಬೇರೆ ಒಂದೇ ಬೆಳೆ ಇಟ್ಕೊಂಡಾಗ ಇವತ್ತಿನ ಈ ಎಲೆ ಚುಕ್ಕೆ ರೋಗ ಇಂಥದ್ದು ಬಂದಾಗ ನಮ್ಗೆ ಅನಿಸ್ತದೆ ಇದ್ರ ಜೊತೆಯಲ್ಲಿ ಬೇರೆ ಬೇರೆ ಬೆಳೆಗಳನ್ನು ಬೆಳೆಯನ್ನು ಮಾಡ್ಕೊಳ್ಬೇಕು ಅಂತೇಳಿ. ನಾವು ಅಂದ್ರೆ ಸಣ್ಣ ಪ್ರಮಾಣದಲ್ಲಿ ನಮ್ಮ ತೋಟದಲ್ಲಿ ಎಲ್ಲದನ್ನು ಮಾಡಿದ್ದೇವೆ. ಉದಾಹರಣೆಗೆ ಒಂದು 10-14 ಲವಂಗದ ಸಸಿ ಇದೆ. ಅದು ಕಳೆದ ವರ್ಷ ಭಾಳ ಚೆನ್ನಾಗಿ ಬಂದಿತ್ತು. ನನಗೆ ಒಣ ಲವಂಗನೇ ಒಂದು 5 ಕೆಜಿ ಸಿಕ್ಕಿತ್ತು. ಇವತ್ತು 1200 ರೂಪಾಯಿ ಕೆಜಿ ಇದೆ. ಅಂದರೆ ಅಲ್ಲಿಗೆ ನನಗೆ 5 ಕೆಜಿಗೆ ಸುಮಾರು 6,000 ಚಿಲ್ಲರೆ ಸಿಗ್ತದೆ. ಅದೇ ರೀತಿಯಲ್ಲಿ ಬಾಳೆ ಇದೆ, ಕರಿಬಾಳೆ ಇದೆ. ಮೊದಲೆಲ್ಲ ಬೇರೆ ಬಾಳೆ ಇತ್ತು, ತೆಗೆದುಬಿಟ್ಟೆವು. ಕರಿಬಾಳೆ ಅಂದರೆ ಒಳ್ಳೆ ತಿಳಿಯೋದು. ನಾವು ನೆಟ್ಟು ಸುಮಾರು 10 ವರ್ಷ ಆದರೂ ಇವತ್ತಿಗೂ ಕೊನೆ ಬರ್ತಾ ಇದೆ. ಅದರಲ್ಲಿ 100 ಕಾಯಿವರೆಗೆ ಬಿಡ್ತದೆ. ಅಚ್ಚುಕಟ್ಟಾಗಿ ನಾವು ಅದಕ್ಕೆ ಏನು ವಿಶೇಷ ಮಾಡಲ್ಲ. ಒಂದು ಗಿಡಕ್ಕೆ ಒಂದು ಮರಕ್ಕೆ ಒಂದು ಸಸಿನ ಮಾತ್ರ ಬಿಡಬೇಕು, ಆವಾಗ ಕೊನೆ ಚೆನ್ನಾಗಿ ಬರ್ತದೆ. ಅದರ ಜೊತೆಯಲ್ಲಿ ಕಾಳುಮೆಣಸಿದೆ. ಕಾಳುಮೆಣಸು ಒಳ್ಳೆ ಬೆಳೆ, ಯಾಕಂದರೆ ಅದಕ್ಕೆ ವಿಶೇಷವಾಗಿ ನಾವೇನು ಕಾಳಜಿ ಮಾಡಬೇಕಾಗಿಲ್ಲ, ತನ್ನಟ್ಟಿಗೆ ತಾನು ಬೆಳೀತದೆ. ಸ್ವಲ್ಪ ಅಂದರೆ ಈ ನಾವೇನು ತೆಂಗಿ ಕೊಡ್ತೇವೆ, ಅಡಿಕೆ ಕೊಡ್ತೇವೆ, ಆ ಇದರಲ್ಲೇ ಗೊಬ್ಬರನೂ ಬರ್ತದೆ. ಅದಕ್ಕೆ ಅದಕ್ಕೆ ಕೆಲವು ಟೈಮ್ನಲ್ಲಿ ಸ್ವಲ್ಪ ನಾವು ಸಿಂಪರಣೆಗಳನ್ನು ಮಾಡಬೇಕು, ಸ್ವಲ್ಪ ಅದಕ್ಕೆ ಕೊಡಬೇಕು, ಆಹಾರವನ್ನು ಕೊಡಬೇಕು, ಗೊಬ್ಬರ ಕೊಡಬೇಕು, ಸ್ವಲ್ಪ ಕಾಳಜಿ ವಹಿಸಬೇಕು. ಚೆನ್ನಾಗಿ ನಾವು ಸುಮಾರಾಗಿ 2 ಕ್ವಿಂಟಲ್ವರೆಗೆ ಬೆಳೆದಿದ್ದೇನೆ.
1: ಸರಿ, ಈಗ ಮಿಶ್ರ ಬೆಳೆಯನ್ನು ಕೂಡ ಅಡಿಕೆ ತೋಟದಲ್ಲಿ ಬೆಳೆಯುವಂಥ ಒಂದು ಸಾಧ್ಯತೆಯ ಬಗ್ಗೆ ನೀವು ಈಗಾಗಲೇ ಹೇಳಿದಿರಿ. ಇನ್ನೊಂದು ಪ್ರಮುಖವಾದಂಥ ವಿಚಾರ ಈ ಕೃಷಿ ಸಂಘಟನೆ ಎನ್ನುವಂಥದ್ದು, ಇದು ಎಷ್ಟು ಮಟ್ಟಿಗೆ ಅಗತ್ಯ? ಸಾಕಷ್ಟು ಕೃಷಿಕರು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಅದು ಕಾಡು ಪ್ರಾಣಿಗಳ ಹಾವಳಿ ಆಗ್ಬೋದು ಅಥವಾ ಬೆಲೆಯಲ್ಲಿ ಉಂಟಾಗುವಂಥ ಒಂದು ಏರುಪೇರು ಆಗ್ಬೋದು, ಇದನ್ನೆಲ್ಲ ನಿಭಾಯಿಸುವುದಕ್ಕೆ ಈ ಒಂದು ಕೃಷಿ ಸಂಘಟನೆ ಎನ್ನುವಂಥದ್ದು ಎಷ್ಟು ಮಟ್ಟಿಗೆ ಅಗತ್ಯ?
0: ಕೃಷಿ ಸಂಘಟನೆ ಅನ್ನೋದು ತುಂಬ ಮುಖ್ಯವಾಗಿ ಮಾಡಬೇಕು, ಆದರೆ ಇವತ್ತು ಮಾಡಲಿಕ್ಕೆ ಆಗ್ತಾ ಇಲ್ಲ. ಯಾಕಂದ್ರೆ ಊರಲ್ಲಿ ಒಂದು ರೀತಿ ನಾವು ಕೃಷಿಕರೆಲ್ಲ ಒಂದು ಅನ್ನೋ ಭಾವನೆ ಇಲ್ಲ. ಆ ಕೃಷಿಯಲ್ಲೂ ಭತ್ತದ ಕೃಷಿಕರು ಬೇರೆ, ಅಡಿಕೆ ಕೃಷಿಕರು ಬೇರೆ, ಹೀಗೆಲ್ಲ ಇದೆ. ಇದೆಲ್ಲ ಸರಿಯಲ್ಲ. ಕೃಷಿಕರು ಅಂದರೆ ನಾವೆಲ್ಲರೂ ಒಂದು. ಕೃಷಿಗಾಗಿ ಇಂದಿನ ಕೃಷಿ ಹೇಗಿದೆ ಅಂದರೆ, ಈ ವರ್ಷ ಪೂರ್ತಿ ಮಳೆಗಾಲಾಗಿದೆ. ನಮ್ಮ ಭಾಗದಲ್ಲಿ ರೈತರು ಏನು ದುಡಿಮೆ ಮಾಡಿದ್ರು ಅದೆಲ್ಲ ನಶಿಸಿ ಹೋಯಿತು ಕೈಗೆ ಬರೋ ಟೈಮ್ನಲ್ಲಿ. ಇವತ್ತು ಇಲ್ಲಿ ನಾವು ಸಿದ್ದಾಪುರದ ಈ ಏರಿಯಾದಲ್ಲಿ ನಿಂತು ನೋಡಿದರೆ ಗೊತ್ತಾಗುತ್ತೆ, ಅಕ್ಕಪಕ್ಕದಲ್ಲಿ ಇರುವಂಥ ತೋಟಗಳು ಗದ್ದೆಗಳು ಎಲ್ಲವೂ ಕಟಾವಿಗೆ ಬಂದಿದ್ದಾವೆ. ಆದರೆ ಕಟಾವು ಮಾಡಿದ್ದು ಹಾಗೆ ಭೂಮಿಯಲ್ಲಿ ಹಾಸಿಕೊಂಡು ಹಾಗೆ ಮಲ್ಕೊಂಡಿದೆ. ಆ ಭತ್ತ ಮಳೆ ಬರ್ತಾ ಇದೆ, ಹಸಿರಾಗಿ ಹೇಳ್ತಾ ಇದೆ, ಅಡಿಕೆ ಉದುರಿ ಹೋಗ್ತಾ ಇದೆ. ಬಿದ್ದ ಅಡಿಕೆ ತಂದು ನಾವು ಅದನ್ನು ಶುಚಿತ್ವ ಮಾಡಿ ಇದು ಮಾಡಲಿಕ್ಕಾಗಲ್ಲ. ಇಂಥದ್ರಲ್ಲಿ ಭಾಳ ತೊಂದರೆ ಇದೆ. ಅದರ ಜೊತೆಯಲ್ಲಿ ಇವತ್ತು ನಮ್ಮದೇ 300 ಬಳ್ಳಿ

0: ಕಾಳು ಮೆಣಸಿನ ಬಳ್ಳಿ ಸತ್ತೋಯ್ತು, ಹೇಳಲಿಕ್ಕೆ ಹೆಸರು ಇಲ್ಲದ ಹಾಗೆ ಹೋಗ್ಬಿಡ್ತು. ಇದಕ್ಕೆ ಇಂಥದ್ನೆಲ್ಲದನ್ನು ನಾವು ಸರ್ಕಾರದ ಮುಂದೆ ಗುರುತಿಸಿಕೊಳ್ಬೇಕು ಅಂದರೆ ಯಾರೋ ಒಬ್ಬ ಹೋಗಿ ಗುರುತಿಸ್ಲಿಕ್ಕಾಗಲ್ಲ. ಹಾಗಾಗಿ ರೈತರು ಎಲ್ಲರೂ ಒಕ್ಕಟ್ಟಿನಿಂದ ಏನು ತೊಂದರೆ ಆಗಿದೆ ಇವತ್ತು ಅದನ್ನು ಸರ್ಕಾರದಲ್ಲಿ ಹೇಳಬೇಕು, ಮನದಟ್ಟು ಮಾಡಬೇಕು. ಇದಕ್ಕೆಲ್ಲ ಕೃಷಿ ಮತ್ತು ಕೃಷಿ ಗುಂಪುಗಳು ಬೇಕಾಗ್ತದೆ. ಕೆಲವೊಮ್ಮೆ ಈ ಉದಾಹರಣೆಗೆ ಗದ್ದೆ ಕಟಾವು ಮಾಡಲಿಕ್ಕೆ ಒಬ್ಬನ ಹತ್ರ ಯಂತ್ರ ತರಲಿಕ್ಕಾಗಲ್ಲ, ನಾವು ಗುಂಪು ಆಗಿದ್ದರೆ ತಂದು ಮಾಡ್ಕೊಳ್ಬೋದು. ಇಂದು ಇವತ್ತು ಕೊನೆ ಕೊಯ್ಲಿಗೆ ದೋಟಿ ಬೇಕು. ಸಣ್ಣ ರೈತರಿದ್ದಾರೆ ನಮ್ಮಲ್ಲಿ, 3 ಕ್ವಿಂಟಲ್ 5 ಕ್ವಿಂಟಲ್ ಆಗೋರು, ಇವ್ರಿಗೆ ಕೊನೆ ಕೊಯ್ಲಿಕ್ಕೂ ಆಗಲ್ಲ ಮಾಡಲಿಕ್ಕೂ ಆಗಲ್ಲ. ಇವತ್ತು ಒಂದು ದೋಟಿ ತೊಗೊಂಡ್ರೆ ಒಂದು ಗುಂಪಿನಲ್ಲಿ 5-10 ಜನ ಅಂಥ ರೈತರು ಸೇರಿ ಒಂದು 75-80 ಅಡಿ ದೋಟಿ ತೊಗೊಂಡ್ರೆ ತಮಗೆ ಇಷ್ಟ ಬಂದಾಗ ಔಷಧಿ ಹೊಡಿಬೋದು, ಗೊಬ್ಬರ ಇದು ಔಷಧಿ ಹೊಡಿಬೋದು, ಕೊನೆ ಕೊಯ್ಲು ಮಾಡ್ಬೋದು. ಎಲ್ಲ ಸವಲತ್ತು ಇದೆ. ಇವತ್ತು ಸರ್ಕಾರ ಸಬ್ಸಿಡಿ ಅಂತದೆ, ಆದರೂ 60-70 ಸಾವಿರ ಕೊಟ್ಟು ಒಂದು ವರ್ಷದ ಬೆಳೆ ಎಲ್ಲ ಕೊಡಬೇಕಾಗುತ್ತೆ ಅವ ಸಣ್ಣ ರೈತ ಆದರೆ ತರಲಿಕ್ಕಾಗಲ್ಲ. ಹಾಗಾಗಿ ಕೃಷಿ ಏನು ಗುಂಪು ಇದ್ದಾವೆ, ಗುಂಪು ಮಾಡ್ಕೊಂಡು ಮಾಡ್ಬೋದು ಇದ್ರ ಜೊತೆಯಲ್ಲಿ. ಇನ್ನು ಗುಂಪು ಕೃಷಿ ಗುಂಪು ಇದೆ ಅಂದರೆ ನಾವು ಸ್ವಂತ KMF ಇಂಥ ಸಹಕಾರದಲ್ಲಿ ಡೈರಿಗಳನ್ನು ನಡೆಸ್ಬೋದು. ಗುಂಪು ಕೃಷಿಕರೆಲ್ಲ ಸೇರಿ ನಾವು ಒಂದು 10 ಮನೆಯವರು 10 ಆಕಳು ಕಟ್ಕೊಂಡೇವು ಅಂದರೆ 10-10 ಲೀಟ್ರ್ ಅಂದರೆ 100 ಲೀಟ್ರ್ ಆಗುತ್ತೆ. 100 ಲೀಟ್ರ್ ಹಾಲನ್ನು ನಾವು ಸಿದ್ದಾಪುರಕ್ಕೆ ತಂದು ಮರೋಕ್ಕಾಗಲ್ಲ. ಅಂಥ ಸಂದರ್ಭದಲ್ಲಿ ಕೃಷಿ ಗುಂಪುಗಳು ಬೇಕು.
1: ಅಮೆರಿಕ ಕೃಷಿ ಸಂಘಟನೆಯ ಜೊತೆ ಜೊತೆಗೆ ಈಗ ನೀವು ಈಗಾಗಲೇ ಹೇಳಿದ್ರಿ ಸಾಕಷ್ಟು ಬೆಳೆ ನಷ್ಟ ಆಗ್ತಾ ಇದೆ ಅಂತ ಹೇಳಿ, ಇದಕ್ಕೋಸ್ಕರವೇ ಸರ್ಕಾರವು ಕೂಡ ಸಾಕಷ್ಟು ಯೋಜನೆಗಳನ್ನು ಕೂಡ ಹಮ್ಮಿಕೊಳ್ತಾ ಇರ್ತದೆ. ಫಸಲು ಭೀಮಾ ಯೋಜನೆ ಅಥವಾ ವಿಮಾ ಯೋಜನೆಯು ಕೂಡ ಒಂದು. ರೈತರಿಗೆ ಇದ್ರ ಮುಟ್ತಾ ಇದೆಯಾ
0: ಇಲ್ಲ? ಇದು ಸರ್ ನೀವು ಕೇಳಿ ಒಳ್ಳೆ ಪ್ರಶ್ನೆ ಇದೆ. ನಾವು ಎಲ್ಲ ರೈತರು ಬೆಳೆ ಸಾಲವನ್ನು ತೆಗೆದುಕೊಳ್ತಾ ಇದ್ದೆ ಇವತ್ತು ಬ್ಯಾಂಕ್ನಲ್ಲಿ. ನಮ್ಗೆ ಸಾಲ ಕೊಡಬೇಕಾದ್ರೆ ಅವರು ಇನ್ಸೂರೆನ್ಸ್ ಪ್ರೀಮಿಯಮ್ ಅನ್ನು ಕಟ್ ಮಾಡ್ಕೊಳ್ತಾರೆ, ಕಟ್ ಮಾಡಿಕೊಂಡೇ ನಮಗೆ ಕೊಡ್ತಾರೆ. ಆದರೆ ಇಲ್ಲಿವರೆಗೆ ನಮಗೆ ಬಹುತೇಕ ಆಗಿ ಇನ್ಸೂರೆನ್ಸ್ ಹಣ ಪೇ ಮಾಡಿದ್ದು ಯಾವುದೇ ರೈತರಿಗೆ ಇಲ್ಲ. ಏನು ಮಾಡಿರ್ಬೋದು 10% 100ರಲ್ಲಿ ಮಾಡಿರ್ಬೋದು. ಈ ಏನು ಈ ಇನ್ಸೂರೆನ್ಸ್ ಕಂಪನಿಗಳ ಏಜೆಂಟ್ಗಳಿದ್ದಾರೆ, ಅವರು ನಮ್ಮ ಅಹವಾಲುಗಳನ್ನು ನೋಡಬೇಕು. ನಾವು ಹೇಳಿದಾಗ ಈ ವರ್ಷ ನಮ್ಮ ಬೆಳೆ ಎಲ್ಲ ಲಾಸ್ ಆಗಿದೆ, ಎಲ್ಲ ಇದಾಗಿದೆ, ಮಳೆ ಹೆಚ್ಚು ಬಿದ್ದಿದೆ, ಇವತ್ತು ಯಾವುದೇ ತೋಟವನ್ನು ನೋಡಲಿಲ್ಲ. ಇದಕ್ಕೆ ನಮ್ಮ ಕೃಷಿಕರು ಒಬ್ಬರು ಹೋಗಿ ಹೇಳೋಕ್ಕಾಗಲ್ಲ. ನೀವೇನು ಹೇಳಿದಿರಿ ಸರ್, ಹಾಗೆ ನಮ್ಮಲ್ಲಿ ಕೃಷಿ ಒಕ್ಕೂಟಗಳಿದ್ದರೆ ನಾವು ಅವರನ್ನು ಕರೆಸ್ಬೋದು. ನಮ್ಮ ಕೂಗನ್ನು ನಾವು ಡೆಲ್ಲಿ ಮುಟ್ಸ್ಲಿಕ್ಕಾಗಲ್ಲ, ಹಾಗಾಗಿ ನಮ್ಮ ಜನಪ್ರತಿನಿಧಿಗಳಿಂದ ಸರ್ಕಾರಕ್ಕೆ ಈ ಕೂಗನ್ನು ಮುಟ್ಸ್ಬೋದು, ಮಾಡ್ಬೋದು. ಆದರೆ ಇಲ್ಲಿವರೆಗೆ ನಮಗೆ ಇದು ಯಾವುದೇ ಒಂದು ಪ್ರತಿಫಲ ಸಿಗಲಿಲ್ಲ. ನಿಜವಾಗಿಯೂ ಇದು ಭಾಳ ದೊಡ್ಡ ವಿಚಾರ. ಯಾಕಂದರೆ ಎಲ್ಲ ರೈತರು ಬೆಳೆ ಸಾಲ ತೊಗೊಳ್ತೇವೆ, ಎಲ್ಲರೂ ಪ್ರೀಮಿಯಂ ಕಟ್ತೇವೆ. ಆದರೆ ಈ ಇಚ್ಛಾಶಕ್ತಿ ನಮ್ಮ ರಾಜಕಾರಣಿಗಳಿಗೆ, ನಮ್ಮ ಭಾಗದ MP MLAಗಳಿಗೆ ಇರಬೇಕು. ಉದಾಹರಣೆಗೆ ಇವತ್ತು ಶಿವಮೊಗ್ಗ ಜಿಲ್ಲೆಯಲ್ಲಿ ಕೆಲವು ಕಡೆಯಲ್ಲಿ ಮಳೆ ಕಡಿಮೆ ಬಿದ್ದು ಎಂಥ ಅಂತ ಏನು ಅನಾಹುತ ಆಗಲಿಲ್ಲ, ಆದರೂ ಅಲ್ಲಿ ಇನ್ಸೂರೆನ್ಸ್ ಹಣ ಕೊಟ್ಟಿದ್ದಾರೆ. ಏನು ನೀವು ಏನು ಹೇಳಿದ್ರಿ, ಇವತ್ತು ಪ್ರಧಾನಮಂತ್ರಿ ಫಸಲು ಭೀಮಾ ಯೋಜನೆ ಇವೆಲ್ಲ ಪೇಮೆಂಟ್ ಆಗಿದ್ದಾವೆ, ಆದರೆ ನಮ್ಮ ಸಿದ್ದಾಪುರದಲ್ಲಿ ಆಗಲಿಲ್ಲ. ಅದು ಮತ್ತೆ ಅವರು ಏನು ಹೇಳ್ತಾರೆ, ಮಳೆಯನ್ನು ಅಂತರ್ಜಾಲದ ಮುಖಾಂತರ ಎಲ್ಲಿ ಬಿದ್ದಿದೆ ಏನು ಅಂತ ನೋಡ್ತಾರೆ.
1: ನೋಡಿ ಮಳೆ ಜಾಸ್ತಿ ಬಿದ್ದಿದೆ.
0: ಜಾಸ್ತಿ ಅಂದರೆ ಸರ್ ಈ ವರ್ಷ 7ನೇ ತಿಂಗಳಿದು ನಮ್ಮ ಮಳೆಗಾಲ, ಇನ್ನೂ ಬೀಳ್ತಾ ಇದೆ. ಯಾಕಂದರೆ ಇದು ಯಾವುದೋ ಕಣ್ಣಿಗೆ ಕಾಣದೇ ಇರುವಂಥದ್ದೇನಲ್ಲ. ಎಲ್ಲಿ ಮಳೆ ಬೀಳ್ತದೆ ಏನು ನಾವು ಇವತ್ತು ನೋಡ್ತಾ ಇದ್ದೇವೆ. ಪ್ರತಿ ಪತ್ರಿಕೆಯಲ್ಲಿ ಪ್ರತಿ ಏನು ನಮ್ಮ ಫೇಸ್ಬುಕ್ಕು ಮೊಬೈಲು ಇವೆಲ್ಲ ಇವರಲ್ಲೆಲ್ಲ ತೋರಿಸ್ತಾ ಇದ್ದಾರೆ, ಆದರೂ ಇದರ ಪ್ರತಿಫಲ ನಮ್ಗೆ ಸಿಗ್ತಾ ಇಲ್ಲ. ಇದೊಂದು ದುರದೃಷ್ಟ, ನಮ್ಮ ದುರದೃಷ್ಟ ಅಂತ ಹೇಳ್ಬೋದು ಸರ್.
1: ಈಗ ವಿವಿಧ ಇಲಾಖೆಯಿಂದ ರೈತರನ್ನು ಗುರುತಿಸುವಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಜೊತೆಗೆ ಈ ಸಿದ್ದಾಪುರ ತಾಲೂಕಿನಲ್ಲಿಯೂ ಕೂಡ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ತಾವು ಪಡ್ಕೊಂಡಿದ್ದೀರಿ. ಇಂತಹ ಪ್ರಶಸ್ತಿಗಳು ರೈತರಿಗೆ ಯಾವ ರೀತಿಯ ಒಂದು ಪ್ರೇರಣೆಯನ್ನು ನೀಡುತ್ತದೆ ಅಂತ
0: ನೀವು ಕೇಳಿದ್ರಿ. ಪ್ರಶ್ನೆ ಏನೋ ಇದೆ, ಆದರೆ ಇದಕ್ಕೆ ಉತ್ತರ ಹೇಳಬೇಕು ಹೇಳಬಾರ್ದು ಗೊತ್ತಾಗ್ತಾ ಇಲ್ಲ. ಎಲ್ಲ ಡಿಪಾರ್ಟ್ಮೆಂಟ್ನಲ್ಲೂ ಯಾವ ರೀತಿ ಒಂದು ಪ್ರೋತ್ಸಾಹ ಇದೆ, ಇದು ಸರ್ಕಾರದಲ್ಲಿ ರೈತರಿಗೆ ಅಷ್ಟು ಚೆನ್ನಾಗಿ ಸಿಗ್ತಾ ಇಲ್ಲ. ಉದಾಹರಣೆಗೆ ಕಳೆದ ವರ್ಷ 2023ರಲ್ಲಿ ಕೃಷಿ ಬಗ್ಗೆ ಒಂದು ಜಾಹೀರಾತು ಕೊಟ್ಟಿದ್ದರು, ಹಿಂಗೆ ಕೃಷಿ ತಾಲೂಕಾ ಮಟ್ಟದಲ್ಲಿ ಶ್ರೇಷ್ಠ ಕೃಷಿಕರನ್ನು ಆಯ್ಕೆ ಮಾಡ್ತೀವಿ, ಅದಕ್ಕೆ ಹೀಗೀಗೆ ಮಾನದಂಡ ಇದೆ, ಅದಕ್ಕೆ ಈ ರೀತಿ ನೀವೊಂದು ಫೈಲ್ ಕ್ರಿಯೇಟ್ ಮಾಡಿಕೊಡ್ರಿ ಅಂತೇಳಿ. ಆದರೆ ನಾನು ಕೊಟ್ಟೆ, ನಾನಂದರೆ ಹಿಂಗೆ ನೋಡುವ ಅಂತ ಕೊಟ್ಟೆ. ಆವಾಗ ಅವರು ತಗೊಂಡ್ರು, ಸರಿ ಬಂದರು, ನಮ್ಮ ಇದನ್ನೆಲ್ಲ ನೋಡಿದರು, ನಮ್ಮ ಬೆಳೆ ನಮ್ಮ ಜಮೀನೆಲ್ಲ ಓಡಾಡಿದ್ರು, ಸರಿ ನೋಡ್ಕೊಂಡೋದ್ರು. ನಾನು ಆ ಬಗ್ಗೆ ಮತ್ತೇನೋ ಅವರಲ್ಲಿ ಕೇಳಲಿಲ್ಲ ಏನಿಲ್ಲ. ಕಡೆಗೆ ಬಹಳ ದಿನ ಆಯಿತು, ನನಗೆ ಇದ್ರ ರಿಸಲ್ಟ್ ಗೊತ್ತಾಗಲಿಲ್ಲ ಏನಾಯಿತು ಅಂತ. ಒಂದು ದಿನ ಫೋನ್ ಮಾಡಿ ಕೇಳಿದೆ, ಸರ್ ಹೀಗಾಗಿತ್ತಲ್ಲ. ಅದು ಯಾವಾಗ ಅಂದರೆ ಈಗ ಪುನಃ ಆಗಸ್ಟ್ದಲ್ಲಿ ಈ ವರ್ಷದ 24ರದ್ದು ಕಾಲ್ ಮಾಡಿದ್ರು ಶ್ರೇಷ್ಠ ಕೃಷಿಕನ್ನು ಆಯ್ಕೆ ಮಾಡಲಿಕ್ಕೆ. ಆವಾಗ ನಾನು ಅವ್ರಿಗೆ ಫೋನ್ ಮಾಡಿ ಕೇಳಿದೆ, ಕಳೆದ ವರ್ಷ ಹೀಗೊಂದು ಮಾಡಿದ್ರಿ 2023ರದ್ದು, ಆವಾಗ ನಾನು ತುಂಬಿದ್ದೆ, ಎಲ್ಲ ನೋಡ್ಕೊಂಡು ಹೋಗಿದ್ರಿ, ಆದರೆ ಇದು ರಿಸಲ್ಟ್ ಏನಾಯಿತು ಅಂತ ಕೇಳಿದೆ. ಇಲ್ಲ ನಿಮಗೆ 10,000 ಹಾಕಿದ್ದೇವಲ್ರಿ, ನಿಮ್ಮದೇ ಫಸ್ಟು ಅಂತ ಹೇಳಿದರು. ಬಿಟ್ಟರೆ ನನಗೆ ಇದರಲ್ಲಿ ನನ್ನ ಗಮನಕ್ಕೆ ಬರಲಿಲ್ಲ. 10,000 ನಾನು ಅದು ಕೇಳಿದೆ, 10,000 ಯಾವಾಗ ಹಾಕಿದ್ರಿ ಅಂತೇಳಿ. ಯಾಕಂದ್ರೆ ನಮಗೆ ಬೇರೆ ಬೇರೆ ಯಾವಾಗ ಬರ್ತಾ ಇರ್ತಾರೆ.

0: ನಾವು ಯಾವಾಗಲೂ ಪಾಸ್ಬುಕ್ ಅನ್ನು ನೋಡ್ತಾ ಇರಲ್ಲ. ಕಡೆಗೆ ಇಲ್ಲ 10,000 ಹಾಕಿದ್ದೇವೆ ಅಂದ್ರು. 10,000 ಹಣನೇ ಮುಖ್ಯವ? ನನಗೆ ಇದು ಹಣ ಮುಖ್ಯ ಅಲ್ಲ, ನಾವು ಏನು ಮಾಡಿದ್ದೇವೆ ಇದು ಜನರಲ್ಲಿ ಜನರಿಗೆ ಯಾಕೆ ಕೊಟ್ಟಿದ್ದಾರೆ ಅನ್ನೋದು ಬೇಕು. ಯಾಕೆ ಕೊಟ್ಟಿದ್ದಾರೆ, ಯಾಕೆ ಕೊಡ್ತಾ ಇದ್ದಾರೆ, ಇದ್ರ ಪ್ರೋತ್ಸಾಹವನ್ನು ಯಾಕೆ ಮಾಡ್ತಾ ಇದ್ದಾರೆ.
1: ಸರ್, ಈಗ ಕೊನೆಯ ಪ್ರಶ್ನೆಯನ್ನ ಕೇಳ್ತಾ ಇದ್ರಿ ವಿಠಲ್ ನಾಯ್ಕ ಅವರೇ, ಕೃಷಿಯಲ್ಲಿ ವಿಚಾರ ವಿನಿಮಯ ಎನ್ನುವಂತಹದ್ದು ಎಷ್ಟು ಮಟ್ಟಿಗೆ ಅವಶ್ಯ?
0: ತುಂಬಾ ಮುಖ್ಯವಾಗಿದೆ. ಯಾಕಂದ್ರೆ ಕೃಷಿ ಅನ್ನೋದು ಇವತ್ತು ಏನಿದೆ, ಇಡೀ ಜಗತ್ತೇ ಒಂದು ಹೊಲವಾಗಿಬಿಟ್ಟಿದೆ. ಇವತ್ತು ಮೊದಲಿನಾಗೆ ಹಳ್ಳಿ ಹಳ್ಳಿ ಹೊಲಗಳು ಹೋಗ್ಬಿಟ್ಟಿದ್ದಾವೆ. ಇವತ್ತು ನಮ್ಮ ಕರ್ನಾಟಕದಲ್ಲೂ ಇವತ್ತು

0: ಬೆಳೀತಾ ಇತ್ತು, ಅದನ್ನು ಇವತ್ತು ಇಲ್ಲಿ ಬೆಳೀತಾ ಇದ್ದಾರೆ. ಆ ನಂತರ ಇವತ್ತು ಏನು ಹೊರದೇಶದಲ್ಲಿ ಸಿಗುವಂಥ ಹಣ್ಣುಗಳು, ಉದಾಹರಣೆಗೆ ಜಪಾನಿನ ಮಾವಿನ ಹಣ್ಣು, ಅದು 2 ಲಕ್ಷ ರೂಪಾಯಿ ಹಣ್ಣು. ಇವತ್ತು ನಮ್ಮಲ್ಲಿ ಆಗ್ತಾ ಇದೆ ಆ ಹಣ್ಣು. ನಮ್ಮ ಇಲ್ಲಿ ದಾವಣಗೆರೆಯಲ್ಲಿ ಮೈಸೂರಿನಲ್ಲೆಲ್ಲ ಫ್ಲಾಟ್ ಮಾಡಿದ್ದಾರೆ, ಆ ಹಣ್ಣು ಬೆಳೀತಾ ಇದೆ. ಇನ್ನು ಮ್ಯಾಕಾಡಾಮ್ ಅಂತೇಳಿ ಏನೋ ಒಂದು ಬರ್ತದೆ, ಅದು ಕೂಡ ನಮ್ಮಲ್ಲಿ ಅದೇನೋ ಒಂದು ಒಳ್ಳೆ ಉತ್ಕೃಷ್ಟವಾದ್ದು, 5-star ಹೋಟೆಲ್ನಲ್ಲೇ ತಿನ್ನುವಂಥದ್ದು, ನಮ್ಮಲ್ಲಿ ಬಡವರಿಗೆ ಸಿಗೋದಲ್ಲ ಅಂತಾರೆ. ಆದರೆ ಇವತ್ತು ಬಡವರ ತೋಟದಲ್ಲಿ ಅದು ಕಾಣಿಸ್ಕೊಳ್ತಾ ಇದೆ. ಹಾಗಾಗಿ ಕೃಷಿ ಬಗ್ಗೆ ಸರಿಯಾದ ವಿಚಾರ ವಿನಿಮಯಗಳು ನಡೀಬೇಕು. ಮತ್ತು ಕೃಷಿ ವಿಶ್ವವಿದ್ಯಾಲಯಗಳೇನಿದ್ದಾವೆ, ಇವು ಜನಸಂಪರ್ಕವನ್ನು ಪಡ್ಕೊಂಡು ಅವರು ನಮಗೆ ಸ್ವಲ್ಪ ಮಾರ್ಗದರ್ಶನವನ್ನು ಮಾಡಬೇಕು. ಯಾಕಂದರೆ ಇವತ್ತಿನ ಕೃಷಿ ವಿಶ್ವವಿದ್ಯಾಲಯಗಳು ಮಾರ್ಗದರ್ಶನ ಮಾಡ್ತಾ ಇಲ್ಲ. ಹಿಂದೊಮ್ಮೆ ವೆನಿಲಾ ಕೃಷಿಯನ್ನು ಮಾಡಲಿಕ್ಕೆ ಹೇಳಿದರು, ಅವರು ಎಲ್ಲ ಪ್ರೋತ್ಸಾಹ ಮಾಡಿಬಿಟ್ರು, ನಮ್ಮಲ್ಲಿ ಎಲ್ಲ 100,000,000 ಲೋನ್ ಮಾಡಿ ಎಲ್ಲ ಹಾಕಿದ್ದೆವು, ಅದು ಹೋಗ್ಬಿಡ್ತು ವೈರಸ್ಸು ಏನೋ ಅಟ್ಯಾಕ್ ಆಗಿ. ಇವತ್ತು ನಾವು ಸಾಲದಲ್ಲಿದ್ದೇವೆ, ಸುಮಾರು 1.5-2.5 ಕೋಟಿ ರೂಪಾಯಿ ಸಾಲ ಇದೆ. ನಮ್ಮ ರೈತ ವರ್ಗದ ಸಾಲದಲ್ಲಿದ್ದಾರೆ, ಅದು ಮನ್ನಾ ಮಾಡಿರಿ ಅಂತ ಕೇಳ್ಕೊಳ್ತಾ ಇದೀವಿ, ಅದು ಏನಾಯ್ತೋ ಗೊತ್ತಾಗಲಿಲ್ಲ. ಹೀಗೆ ಕೃಷಿ ವಿಶ್ವವಿದ್ಯಾಲಯಗಳು ತಪ್ಪು ದಾರಿಯಲ್ಲಿ ಜನರನ್ನು ತಳ್ಳಬಾರ್ದು. ಅವರು ಮೊದಲೇ ನಮಗೇನು ಕೃಷಿ ಇದು ಪಾಠ ಮಾಡ್ತಾರೆ, ಅವ ಮಾಡಬೇಕಾದ್ರೆ ಅವ್ರು ಪ್ರಾಕ್ಟಿಕಲ್ ಆಗಿ ಮಾಡಿ ಸಾಧಕ ಬಾಧಕಗಳನ್ನು ನಮ್ಗೆ ಹೇಳಬೇಕು. ಇದು ನನ್ನ ಒಂದು ಕಳಕಳಿಯ ವಿನಂತಿ.
1: ಜೊತೆಗೆ ಈ ಸಾಧಕ ರೈತರು ಏನಿರ್ತಾರೆ ಅವರ ಒಂದು ಮಾಹಿತಿಯನ್ನು ಕೂಡ ಬೇಕಾದವರಿಗೆ ಅಥವಾ ಯಾರಿಗೆ ಆಸಕ್ತಿ ಇದೆಯೋ ಅವರಿಗೆ ತಿಳಿಸುವ ಮೂಲಕ ಅವರು ಕೂಡ ಅದನ್ನು ಅನುಸರಿಸುವುದಕ್ಕೆ ಅನುಕೂಲ ಆಗ್ತದೆ ಅಂತೇಳಿ ವಿಚಾರ ಮಾಡಿಕೊಂಡ್ರೆ
0: ಆಗ್ತದೆ. ಯಾಕಂದರೆ ಇದು ಪ್ರತಿಯೊಬ್ಬ ಕೃಷಿಕನೂ ಒಬ್ಬ ವಿಜ್ಞಾನಿ ಇದ್ದಾಗೆ ನಾವು, ಯಾಕಂದರೆ ಆ ಭೂಮಿ ಏನಿದೆ ಇದು ಪ್ರತಿಯೊಬ್ಬನ ಬಾಡಿ ಹೇಗಿದೆ ಆ ರೀತಿ, ಪ್ರತಿಯೊಬ್ಬನ ಸ್ಕಿಲ್ ಆಗಿರ್ತದೆ ಆ ರೀತಿ. ಇವತ್ತು ಇಲ್ಲಿ ನಮ್ಮದು ಮಾವು ಬೆಳೆದ ಇದ್ದರೆ ಇಲ್ಲಿಂದ 1.5 ಕಿಲೋಮೀಟರ್ ದೂರದಲ್ಲಿ ಮಾವು ಚೆನ್ನಾಗಿ ಬೆಳಿಬೋದು, ಭೂಮಿ ಗುಣದಲ್ಲೂ ಬರ್ತದೆ. ಆ ನಂತರದಲ್ಲಿ ನಾವು ಏನು ನಮ್ಮ ಒಬ್ಬ ಕೃಷಿ ಸಾಧಕ ಯಾವುದೇ ಸಾಮಾಜಿಕವಾಗಿ ಎಲ್ಲದರೂ ತೊಡಸ್ಕೊಂಡು ಮಾಡಿರ್ಬೋದು, ಅವನು ಕೇಳಬೇಕು. ಕೇಳಿಕೊಂಡ್ರೆ ಹೇಗೆ ಏನು, ಮತ್ತು ಇವತ್ತು ಕೆಲವು ನಮ್ಮಲ್ಲಿ ಮಾಡ್ತಾ ಇದ್ದಾರೆ ಒಳ್ಳೆಯ ಕೆಲವು ಸಂಘ ಸಂಸ್ಥೆಗಳು, ಅದರ ಜೊತೆ ತೋಟಗಾರಿಕೆಯವರು ಕೃಷಿಯವರು ಮಾಡ್ತಾ ಇದ್ದಾರೆ. ಆದರೆ ಅದು ಸಾಕಾಗ್ತಾ ಇಲ್ಲ. ಇವತ್ತು ಏನು ಸಂಭಾರ ಮಂಡಳಿ ಇವೆಲ್ಲ ಇದ್ದಾವೆ, ಅವರು ವರ್ಷದಲ್ಲಿ 3-4 ಸಾರಿ ನಡೆಸ್ಕೊಡ್ತಾ ಇದ್ದಾರೆ, ನಾವು ಅಟೆಂಡ್ ಆಗಿದ್ದೇವೆ ನೋಡಿದ್ದೇವೆ. ಆದರೆ ಇನ್ನೂ ಪ್ರಮಾಣದಲ್ಲಿ ಆದರೆ ತುಂಬ ಚೆನ್ನಾಗಿರ್ತದೆ. ಯಾಕಂದರೆ ಇವತ್ತು ಕೃಷಿ ಏನಾಗ್ಬಿಟ್ಟಿದೆ, ಇದನ್ನೆಲ್ಲ ಇವತ್ತಿನ ವೈವಿಧ್ಯ ಈ ಮಳೆಗಾಲ ಇದನ್ನೆಲ್ಲ ನೆನೆಸ್ಕೊಂಡ್ರೆ ಹಿಂದೇನು ಹೇಳ್ತಾ ಇದ್ರು ಕೃಷಿ ಮಾಡೋದಂದರೆ ಇದ್ರ ಪ್ರಕೃತಿ ಜೊತೆಯಲ್ಲಿ ಜೂಜಾಡೋದು ಅಂತೇಳಿ, 100% ಇದು ನಿಜ ಆಗ್ಬಿಟ್ಟಿದೆ. ಇಂದಿನ ಯುವಕರು ಇದನ್ನೆಲ್ಲ ನೋಡಿದಾಗ ಬೇಡ ಈ ಕೃಷಿ ನಮಗೆ, ನಮ್ಗೆ ಅಲ್ಲಿ 10,000 ಕೊಟ್ಟರು ಸಾಕು ಸಿಟಿ ಲೈಫು ಅಂತೇಳಿ ಆ ಕಡೆ ಹೋಗ್ತಾ ಇದ್ದಾರೆ. ಇವತ್ತು ನಮ್ಮ ಕೃಷಿಯೆಲ್ಲ ನಮ್ಮ ಕೃಷಿಕರೆಲ್ಲ ಬರ್ಡ್ ಆಗ್ತಾ ಇದ್ದೇವೆ. ಇವತ್ತು ನಮ್ಮೂರಿನಲ್ಲೇ ನಾವು ನೋಡಿದರೆ ನಮ್ಮ ಏಜ್ನವರು 50 ರ ಮೇಲಿನವರು ಮಾತ್ರ ಇದ್ದಾರೆ, 50 ರ ಒಳಗಿನವ್ರು ಯಾರೂ ಇಲ್ಲ. ಮುಂದಿನ ದಿನಗಳಲ್ಲಿ ಈ ಕೃಷಿ ಮಾಡೋದು ಕಷ್ಟ ಆಗ್ತದೆ. ಯಾಕಂದರೆ ನಾವು ಇವತ್ತು ಬ್ಯಾಲೆನ್ಸ್ ಶೀಟ್ ನೋಡಿ ಕೃಷಿ ಮಾಡ್ತೇವೆ, ಭತ್ತ ಬೆಳೀತಾ ಇಲ್ಲ. ಬ್ಯಾಲೆನ್ಸ್ ಶೀಟ್ ನೋಡಿ ಟೈಮಿಂಗು, ಎಷ್ಟು ಬೇಗ ಬೆಳೆ ಬರ್ತದೆ ಎಷ್ಟು ಬೇಗ ದುಡ್ಡಾಗ್ತದೆ. ಆ ದಿಸೆಯಲ್ಲಿ ದೊಡ್ಡ ದೊಡ್ಡ ಕಂಪನಿಗಳು ಬಂದು ಇವತ್ತು ಸಮೀಕ್ಷೆ ಮಾಡಿ ಬೆಳೆಗಳನ್ನು ತೆಗಿತಾ ಇದ್ದಾರೆ. ನಮ್ಮ ಸಣ್ಣ ರೈತರಿಗೆಲ್ಲ ಪೆಟ್ಟು ಬೀಳ್ತಾ ಇದೆ ಇದರಿಂದ. ಹಾಗಾಗಿ ಸ್ವಲ್ಪ ನಾವು ಈ ದಿಸೆಯಲ್ಲೂ ಚಿಂತನೆ ಮಾಡೋದು ಒಳ್ಳೆಯದು ಅನಿಸ್ತಾ ಇದೆ.
1: ಒಳ್ಳೆಯದು ವಿಠಲ್ ನಾಯ್ಕ ಅವರೇ. ಉತ್ತರವಿಲ್ಲದ ಪ್ರಶ್ನೆಗಳು ಹಲವಿವೆ, ಬಹುಶಃ ಇದಕ್ಕೆ ಉತ್ತರವನ್ನು ಕಂಡುಕೊಳ್ಳುವಂತಹದ್ದು ಕೂಡ ಒಂದು ಸಾಹಸದ ಕೆಲಸ ಆಗಬಹುದು. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರಗಳು. ಧನ್ಯವಾದಗಳು.

0: ಇದುವರೆಗೂ ಮಿಶ್ರ ಕೃಷಿ ಅನುಭವ ಕುರಿತು ವಿಠಲ್ ಎಂ ನಾಯ್ಕ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್.
1: ಲಿಡ್ಕರ್ ವತಿಯಿಂದ ರಾಜ್ಯ ಮಟ್ಟದ ಚರ್ಮ ಪಾದರಕ್ಷೆ ತಯಾರಿಕಾ ಸ್ಪರ್ಧೆಯು ಜೂನ್ 6ರಂದು ಬೆಂಗಳೂರಿನ ಕರ್ನಾಟಕ ಇನ್ಸ್ಟಿಟ್ಯೂಟ್ ಆಫ್ ಲೆದರ್ ಅಂಡ್ ಫ್ಯಾಷನ್ ಟೆಕ್ನಾಲಜಿಯಲ್ಲಿ ನಡೆಯಲಿದೆ.
2: 18-55 ವರ್ಷದೊಳಗಿನ ಆಸಕ್ತರು ಸ್ಪರ್ಧೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಲು ಸುವರ್ಣಾವಕಾಶ.
1: ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಇದೇ ತಿಂಗಳ 30ನೇ ತಾರೀಕು.
2: ಹೆಚ್ಚಿನ ಮಾಹಿತಿಗಾಗಿ lidkar.com ಅವಲೋಕಿಸಿ ಅಥವಾ 9482300400 ಕರೆ ಮಾಡಿ.
1: ಲಿಡ್ಕರ್, ನಂಬಿಕೆ ನಿರಂತರ.
0: ಈಗ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಕೇಳಿ ಶಂಕರಪ್ಪ ರಾಮಪ್ಪ ಸಂಕಲನವರ್ ಅವರಿಂದ ಲಾವಣಿ ಪದಗಳು.

ಜಿಟ್ಟುತನದ ಕಿತ್ತು ರಾಣಿ ಒಟ್ಟುಗೂಡಿಸಿ ಎಲ್ಲ ಜನಕ ಪಟ್ಟಗಟ್ಟಿದಾಳ ಮರಡಿ ಶಿವಲಿಂಗಪ್ಪಗ ನೋಡ್ರಿ ಪಟ್ಟಗಟ್ಟಿದಾಳ ಮರಡಿ ಶಿವಲಿಂಗಪ್ಪಗ ಏ ಗಂಡನ ಶಕ್ತಿ ನೆನೆಸ್ಯಾಳ ಗಂಡ ವೇಷ ಧರಿಸ್ಯಾಳ ಭಂಡರಾದ ಬ್ರಿಟಿಷರ ಚಂಡಿ ಆಡೋದಕ್ಕ ಹೌದು ನಾಶ ಮಾಡಕ ಏ ಪಿ

ಯುದ್ಧ ನಡೆದ ವೇಳೆದಾಗ ಕುದ್ದಲಿಗೆ ಏಳಿ ಜಾನ ಕುಳಿ ಮದ್ದಿಗಳದ್ದಿ ಬೆರೆಸಿದಾರ ಸುದ್ದಿ ಇಲ್ದಂಗ. ಬಿದ್ದು ಕಿತ್ತು ಹಾಳಾಯ್ತು ಅದ್ದಿಯಾಗ ಎಲ್ಲರ ಕಣ್ಣು ಸುದ್ದಿ ಕೇಳಿದಾರೋ ಜನ ಸೆರೆ ಸಿಕ್ಕಿದ್ದು ತಾಯಿ ಮೋಸವಾಗಿತ್ತು. ಬಿದ್ದು ಕಿತ್ತು ಹಾಳಾಯ್ತು ಅದ್ದಿಯಾಗ

ಇದುವರೆಗೂ ಜನಪದ ಸಂಗೀತದಲ್ಲಿ ಶಂಕರಪ್ಪ ರಾಮಪ್ಪ ಸಂಕಣ್ಣನವರ್ ಅವರಿಂದ ಲಾವಣಿ ಪದಗಳನ್ನು ಕೇಳಿದಿರಿ. ಇಲ್ಲಿಗೆ ಕಿಸಾನವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.

0: ಇದುವರೆಗೆ ಕಿಸಾನವಾಣಿ ಕಾರ್ಯಕ್ರಮ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ.
1: ಆಕಾಶವಾಣಿ ಕಾರವಾರ, ಸಮಯ 7:34 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ 7:35 ಕ್ಕೆ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು, ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ಧ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ, ವೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭನ್ ಗಿಲ್ ನಾಯಕ. ವಾರ್ತೆಗಳ ವಿವರ: ಇಂಡಿಯಾ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾರ್ಡಿಕ್ ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದ್ದಾರೆ. ಇಂಡಿಯಾ ನಾರ್ಡಿಕ್ ಶೃಂಗಸಭೆಯಲ್ಲಿ ಪಾಲ್ಗೊಂಡು ನಂತರ ಜಂಟಿ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಮತ್ತು ನಾರ್ಡಿಕ್ ದೇಶಗಳ ನಡುವಿನ ಬದ್ದತೆಯು ಪ್ರಜಾಪ್ರಭುತ್ವ, ಕಾನೂನು ಆಧಾರಿತ ಆಡಳಿತ ಮತ್ತು ಬಹುಪಕ್ಷೀಯತೆಯನ್ನು ಆಧರಿಸಿದ್ದು, ಇದು ನಮ್ಮನ್ನು ಸಹಜ ಪಾಲುದಾರರನ್ನಾಗಿ ಮಾಡಿದೆ. ಈ ಹಂಚಿಕೆಯ ಮೌಲ್ಯಗಳೇ ಉಭಯ ಪ್ರದೇಶಗಳ ನಡುವಿನ ಬಾಂಧವ್ಯಕ್ಕೆ ಅಡಿಪಾಯ ಎಂದು ಹೇಳಿದ್ದಾರೆ. ಇಂದಿನ ಸಭೆಯಲ್ಲಿ ಕಾನೂನು ಆಧಾರಿತ ಆಡಳಿತಕ್ಕೆ ಹೆಚ್ಚಿನ ಒತ್ತು ನೀಡಲಾಗಿದ್ದು, ಉಕ್ರೇನ್, ರಷ್ಯಾ ಅಥವಾ ಪಶ್ಚಿಮ ಏಷ್ಯಾದಂತಹ ಸಂಘರ್ಷಗಳು ಶೀಘ್ರವಾಗಿ ಕೊನೆಗಾಣಿಸುವ ಹಾಗೂ ಶಾಂತಿ ಸ್ಥಾಪಿಸುವ ಪ್ರಯತ್ನಗಳಿಗೆ ಎಲ್ಲಾ ನಾಯಕರು ಎಂದಿಗೂ ಬೆಂಬಲ ನೀಡುವುದಾಗಿ ತಿಳಿಸಿದ್ದಾರೆ. ಭಯೋತ್ಪಾದನೆ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಎಂಬುದು ಎಲ್ಲರ ಒಂದು ಸ್ಪಷ್ಟ ಮತ್ತು ಒಗ್ಗಟ್ಟಿನ ನಿಲುವಾಗಿದೆ ಎಂದು ನುಡಿದಿದ್ದಾರೆ. 2025 ಅಕ್ಟೋಬರ್ನಿಂದ ಭಾರತವು ನಾರ್ವೆ, ಐಸ್ಲ್ಯಾಂಡ್ ಸೇರಿದಂತೆ ಇತರ ನಾರ್ಡಿಕ್ ದೇಶಗಳೊಂದಿಗೆ ಪ್ರಮುಖ ವ್ಯಾಪಾರ ಮತ್ತು ಆರ್ಥಿಕ ಒಪ್ಪಂದಗಳಿಗೆ ಸಹಿ ಹಾಕಿದೆ ಎಂದು ಪ್ರಧಾನಿ ಮಾಹಿತಿ ನೀಡಿದ್ದಾರೆ. ಭಾರತ ಮತ್ತು ನಾರ್ಡಿಕ್ ರಾಷ್ಟಗಳು ತಮ್ಮ ಸಂಬಂಧಗಳಿಗೆ ಹಸಿರು ತಂತ್ರಜ್ಞಾನ ಮತ್ತು ನಾವೀನ್ಯತಾ ಕಾರ್ಯತಂತ್ರದ ಪಾಲುದಾರಿ

ಐಕ್ಯ ರೂಪ ನೀಡಲು ನಿರ್ಧರಿಸಿವೆ ಎಂದು ಹೇಳಿದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ನಾರ್ವೆ, ಸ್ವೀಡನ್, ಐಸ್ಲ್ಯಾಂಡ್, ಫಿನ್ಲ್ಯಾಂಡ್ ಮತ್ತು ಡೆನ್ಮಾರ್ಕ್ ಪ್ರಧಾನಮಂತ್ರಿಗಳು ಪಾಲ್ಗೊಂಡಿದ್ದರು. ಮೂರನೇ ಭಾರತ ನಾಡಿಕ್ ಶೃಂಗಸಭೆ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಂದು ಐಸ್ಲ್ಯಾಂಡ್ ಪ್ರಧಾನಿ ಕ್ರಿಸ್ಟುನ್ ಫ್ರಾಸ್ತಾ ಡೊಟ್ಟಿರ್, ಫಿನ್ಲ್ಯಾಂಡ್ ಪ್ರಧಾನಿ ಪೆಟ್ಟರಿ ಒರ್ಪೋ ಹಾಗೂ ಡೆನ್ಮಾರ್ಕ್ ಪ್ರಧಾನಿ ಮೆಟ್ ಫ್ರೆಡ್ರಿಕ್ಸನ್ ಅವರೊಂದಿಗೆ ಪ್ರತ್ಯೇಕ ದ್ವಿಪಕ್ಷೀಯ ಸಭೆಗಳನ್ನು ನಡೆಸಿದ್ದಾರೆ. ಈ ವೇಳೆ ಆಯಾ ರಾಷ್ಟಗಳಿಗೆ ಭಾರತ ಹೊಂದಿರುವ ದ್ವಿಪಕ್ಷೀಯ ಸಂಬಂಧಗಳನ್ನು ಮತ್ತಷ್ಟು ಬಲಪಡಿಸುವ ಕುರಿತು ಚರ್ಚೆ ನಡೆಸಲಾಗಿದೆ. ಸಾರ್ವಜನಿಕರ ಜೀವರಕ್ಷಣೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ಹುಚ್ಚು ಹಿಡಿದಿರುವಂತಹ, ಗುಣಪಡಿಸಲಾಗದಂತಹ, ಖಾಯಿಲೆಯಿಂದ ಬಳಲುತ್ತಿರುವಂತಹ ಅಥವಾ ಅತ್ಯಂತ ಅಪಾಯಕಾರಿ ಎಂದು ಸಾಬೀತಾಗಿರುವಂತಹ ಬೀದಿನಾಯಿಗಳಿಗೆ ದಯಾಮರಣ ನೀಡಲು ಸುಪ್ರೀಂಕೋರ್ಟ್ ಇದೇ ಮೊದಲ ಬಾರಿಗೆ ಅನುಮತಿ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್, ಸಂದೀಪ್ ಮೆಹ್ತಾ ಮತ್ತು ಎನ್ವಿ ಅನ್ಸಾರಿಯಾ ಅವರನ್ನೊಳಗೊಂಡಂತಹ ಪೀಠವು ದೇಶಾದ್ಯಂತ ಹೆಚ್ಚುತ್ತಿರುವಂತಹ ಬೀದಿನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಈ ಮಹತ್ವದ ನಿರ್ದೇಶನಗಳನ್ನು ನೀಡಿದೆ. ಬೀದಿನಾಯಿಗಳ ಸಂಖ್ಯೆ ಆತಂಕಕಾರಿಯಾಗಿ ಹೆಚ್ಚುತ್ತಿರುವ ಮತ್ತು ನಾಯಿ ಕಡಿತ ಅಥವಾ ಆಕ್ರಮಣಕಾರಿ ದಾಳಿಗಳಿಂದ ಸಾರ್ವಜನಿಕ ಸುರಕ್ಷತೆಗೆ ಪದೇ ಪದೇ ಧಕ್ಕೆ ಉಂಟಾಗುತ್ತಿರುವ ಪ್ರದೇಶಗಳಲ್ಲಿ ಸ್ಥಳೀಯ ಸಂಸ್ಥೆಗಳು ಈ ಕ್ರಮ ಕೈಗೊಳ್ಳಬಹುದು ಎಂದು ನ್ಯಾಯಾಲಯ ತಿಳಿಸಿದೆ. ದೇಶದ ರಾಜಧಾನಿಯಲ್ಲಿ ಮಕ್ಕಳು ಸೇರಿದಂತೆ ಅನೇಕರು ನಾಯಿ ಕಡಿತಕ್ಕೆ ತುತ್ತಾದ ಬಗ್ಗೆ ಮಾಧ್ಯಮಗಳಲ್ಲಿ ಬಂದ ವರದಿಗಳನ್ನು ಆಧರಿಸಿ ಕಳೆದ ವರ್ಷ ಜುಲೈ 28ರಂದು ಸುಪ್ರೀಂಕೋರ್ಟ್ ಸ್ವಯಂ ಪ್ರೇರಿತವಾಗಿ ಈ ಪ್ರಕರಣವನ್ನು ದಾಖಲಿಸಿಕೊಂಡಿತ್ತು. ಇದೇ ವೇಳೆ ಬೀದಿನಾಯಿಗಳ ಸ್ಥಳಾಂತರ ಮತ್ತು ಸಂತಾನ ಶಕ್ತಿ ಹರಣ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಈ ಹಿಂದೆ ನೀಡಲಾಗಿದ್ದಂತಹ ಆದೇಶವನ್ನು ಹಿಂಪಡೆಯುವಂತೆ ಕೋರಿ ಸಲ್ಲಿಸಲಾಗಿದ್ದ ಅರ್ಜಿಗಳನ್ನು ನ್ಯಾಯಾಲಯ ವಜಾಗೊಳಿಸಿದೆ. ಮುಂಬರುವ ನೀಟ್ ಮರುಪರೀಕ್ಷಾ ಸಿದ್ದತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಇಂದು ನವದೆಹಲಿಯಲ್ಲಿ ಉನ್ನತ ಮಟ್ಟದ ಸಭೆ ನಡೆಸಿದರು. ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಸಂಪೂರ್ಣ ಪಾರದರ್ಶಕತೆ ಮತ್ತು ಸಮಗ್ರತೆಯನ್ನು ಕಾಪಾಡಿಕೊಳ್ಳುವ ಅಗತ್ಯವನ್ನು ಒತ್ತಿ ಹೇಳಿದ ಸಚಿವರು, ಈ ಹಿಂದಿನ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಗುರುತಿಸಲಾದಂತಹ ಎಲ್ಲ ಲೋಪದೋಷಗಳನ್ನು ಸಮಗ್ರವಾಗಿ ಪರಿಹರಿಸಬೇಕು ಮತ್ತು ಅವುಗಳನ್ನು ಸಂಪೂರ್ಣವಾಗಿ ತೊಡೆದುಹಾಕಬೇಕು ಎಂದು ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಕಟ್ಟುನಿಟ್ಟಾದ ಭದ್ರತಾ ನಿಯಮಗಳ ಅಡಿಯಲ್ಲಿ ಮರುಪರೀಕ್ಷೆಯನ್ನು ಯಾವುದೇ ಅಡೆತಡೆಗಳು ಇಲ್ಲದೆ ಮತ್ತು ಸುರಕ್ಷಿತವಾಗಿ ನಡೆಸಬೇಕು ಎಂದು ಅವರು ಸೂಚನೆ ನೀಡಿದ್ದಾರೆ. ಪರೀಕ್ಷಾ ವ್ಯವಸ್ಥೆಗಳ ಪರಿಣಾಮಕಾರಿ ಅನುಷ್ಠಾನ ಮತ್ತು ಉಸ್ತುವಾರಿಗಾಗಿ ಎಲ್ಲ ರಾಜ್ಯಗಳ ಜಿಲ್ಲಾಧಿಕಾರಿಗಳು ಮತ್ತು ಪೊಲೀಸ್ ಅಧೀಕ್ಷರ ಜೊತೆಗೆ ಸಮನ್ವಯ ಸಭೆಗಳನ್ನು ನಡೆಸುವಂತೆ ಸಭೆಯಲ್ಲಿ ಆದೇಶ ನೀಡಲಾಗಿದೆ. ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ, ಮಿಲಿಟರಿ ನಿಖರತೆ, ಮಾಹಿತಿ ನಿಯಂತ್ರಣ, ರಾಜತಾಂತ್ರಿಕ ಸಂಕೇತ ಹಾಗೂ ಆರ್ಥಿಕ ದೃಢ ಸಂಕಲ್ಪದ ಒಂದು ಸುಸಂಬದ್ದ ರಾಷ್ಟೀಯ ಕ್ರಮವಾಗಿ ಮೂಡಿಬಂದಿದೆ ಎಂದು ಸೇನಾ ಮುಖ್ಯಸ್ಥ ಜನರಲ್ ಉಪೇಂದ್ರ ದ್ವಿವೇದಿ ಅಭಿಪ್ರಾಯಪಟ್ಟಿದ್ದಾರೆ. ನವದೆಹಲಿಯಲ್ಲಿರುವಂತಹ ಭೂ ಯುದ್ದ ಅಧ್ಯಯನ ಕೇಂದ್ರ ಹಮ್ಮಿಕೊಂಡಿದ್ದಂತಹ ಭದ್ರತೆಯಿಂದ ಸಮೃದ್ದಿಯತ್ತ ರಾಷ್ಟೀಯ ಪ್ರಗತಿಗಾಗಿ ಸ್ಮಾರ್ಟ್ ಶಕ್ತಿ ಎಂಬ ವಿಷಯದ ಕುರಿತಾದಂತಹ ವಿಚಾರ ಸಂಕಿರಣವನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈ ಕಾರ್ಯಾಚರಣೆಯು ಭಯೋತ್ಪಾದಕ ಮೂಲಸೌಕರ್ಯಗಳನ್ನು ಧ್ವಂಸಗೊಳಿಸಿದೆ ಮತ್ತು ದೀರ್ಘಕಾಲದ ಕಾರ್ಯತಂತ್ರಗಳನ್ನು ವಿಫಲಗೊಳಿಸಿದೆ ಎಂದು ಶ್ಲಾಘಿಸಿದ್ದಾರೆ. ಜಾಗತಿಕ ವಿದ್ಯಮಾನಗಳ ಕುರಿತು ಮಾತನಾಡಿದ ಜನರಲ್ ದ್ವಿವೇದಿ, ಪ್ರಸ್ತುತ ಜಗತ್ತು ಸಂಕೀರ್ಣ ಸವಾಲುಗಳನ್ನು ಎದುರಿಸುತ್ತಿದೆ. ಸೆಮಿಕಂಡಕ್ಟರ್ಗಳ ಲಭ್ಯತೆಯು ಇಂದು ರಾಷ್ಟೀಯ ಮಟ್ಟದಲ್ಲಿ ಪ್ರಭಾವ ಬೀರುವ ಸಾಧನವಾಗಿದ್ದು ಹಾರ್ಮೋನ್ ಜನಸಂಧಿಯು ಸಂಘರ್ಷದ ವಲಯವಾಗಿ ಬದಲಾಗಿದೆ ಎಂದು ಎಚ್ಚರಿಸಿದ್ದಾರೆ. ವಿಶ್ವದ ಒಟ್ಟು ರಕ್ಷಣಾ ವೆಚ್ಚವು 2.7 ಟ್ರಿಲಿಯನ್ ಡಾಲರ್ಗಳನ್ನು ದಾಟಿದ್ದು ಇದು ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ದಿ ಗುರಿಗಳ ಒಟ್ಟು ಬಜೆಟ್ಗಿಂತಲೂ ಹೆಚ್ಚಾಗಿದೆ ಎಂದು ಅವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ. ಮುಂದಿನ 5 ವರ್ಷಗಳಲ್ಲಿ ಛತ್ತೀಸ್ಗಢದ ಬಸ್ತಾರ್ ವಲಯವು ದೇಶದ ಅತ್ಯಂತ ಅಭಿವೃದ್ದಿ ಹೊಂದಿದ ಬುಡಕಟ್ಟು ಪ್ರದೇಶವಾಗಿ ಹೊರಹೊಮ್ಮಲಿದೆ ಎಂದು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ತಿಳಿಸಿದ್ದಾರೆ. ಇಂದು ಛತ್ತೀಸ್ಗಢದ ಜಗದಲ್ಪುರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, 2031ರ ವೇಳೆಗೆ ಇಲ್ಲಿನ ಜನರ ಆದಾಯವನ್ನು 6 ಪಟ್ಟು ಹೆಚ್ಚಿಸುವ ಗುರಿ ಹೊಂದಲಾಗಿದೆ ಎಂದು ಹೇಳಿದ್ದಾರೆ. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಇಂದು ಅಮೆರಿಕದ ಪರಮಾಣು ಇಂಧನ ಉದ್ಯಮದ ಉನ್ನತ ಮಟ್ಟದ ನಿಯೋಗದೊಂದಿಗೆ ನವದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಿದರು. ಈ ನಿಯೋಗದಲ್ಲಿ ಅಮೆರಿಕದ ಪರಮಾಣು ಶಕ್ತಿ ಸಂಸ್ಥೆ ಮತ್ತು ಅಮೆರಿಕ ಭಾರತ ಕಾರ್ಯತಂತ್ರ ಪಾಲುದಾರಿಕೆ ವೇದಿಕೆಯ ಪ್ರತಿನಿಧಿಗಳು ಪಾಲ್ಗೊಂಡಿದ್ದರು. ಈ ಸಂದರ್ಭದಲ್ಲಿ ಸಚಿವೆ ನಿರ್ಮಲಾ ಸೀತಾರಾಮನ್, ಶಾಂತಿ ಕಾಯ್ದೆಯಡಿ ತರಲಾದಂತಹ ಸುಧಾರಣೆಗಳು ಭಾರತದ ಶುದ್ಧ ಇಂಧನ ಪರಿವರ್ತನೆಯನ್ನು ಹೇಗೆ ವೇಗಗೊಳಿಸಲಿವೆ ಎಂಬುದನ್ನು ವಿವರಿಸಿದರು. ಉತ್ತರಾಖಂಡದ ಮಾಜಿ ಮುಖ್ಯಮಂತ್ರಿ ಹಾಗೂ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕ ಬಿಸಿ ಖಂಡೂರಿ ಸುದೀರ್ಘ ಅನಾರೋಗ್ಯದಿಂದ ಇಂದು ಡೆಹ್ರಾಡೂನ್ನ ಖಾಸಗಿ ಆಸ್ಪತ್ರೆಯಲ್ಲಿ ನಿಧನರಾಗಿದ್ದಾರೆ. ಅವರಿಗೆ 91 ವರ್ಷ ವಯಸ್ಸಾಗಿತ್ತು. ಭಾರತೀಯ ಸೇನೆಯಲ್ಲಿ ಮೇಜರ್ ಜನರಲ್ ಆಗಿ ನಿವೃತ್ತರಾಗಿದ್ದಂತಹ ಖಂಡೂರಿ ಅವರು 2 ಬಾರಿ ಉತ್ತರಾಖಂಡದ ಮುಖ್ಯಮಂತ್ರಿಯಾಗಿ ರಾಜ್ಯದ ಅಭಿವೃದ್ದಿಗೆ ಶ್ರಮಿಸಿದರು. ಮಾಜಿ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ಸಂಪುಟದಲ್ಲಿ ಕೇಂದ್ರ ಭೂಸಾರಿಗೆ ಮತ್ತು ಹೆದ್ದಾರಿ ಸಚಿವರಾಗಿಯೂ ಅವರು ಸೇವೆ ಸಲ್ಲಿಸಿದ್ದರು. ಖಂಡೂರಿ ಅವರ ನಿಧನಕ್ಕೆ ರಾಷ್ಟಪತಿ ದ್ರೌಪದಿ ಮುರ್ಮು ಹಾಗೂ ಪ್ರಧಾನಿ ನರೇಂದ್ರ ಮೋದಿ ಅವರು ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. 3 ದಿನಗಳ ಅಧಿಕೃತ ಪ್ರವಾಸಕ್ಕಾಗಿ ಇಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ದಕ್ಷಿಣ ಕೊರಿಯಾದ ಸಿಯಾಲ್ಗೆ ತಲುಪಿದ್ದಾರೆ. ಸಾಮಾಜಿಕ ಮಾಧ್ಯಮದ ಪೋಸ್ಟ್ನಲ್ಲಿ ಅವರು, ಈ ಭೇಟಿ ಭಾರತ ದಕ್ಷಿಣ ಕೊರಿಯಾ ನಡುವೆ ರಕ್ಷಣಾ ಸಹಕಾರ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವ ಉದ್ದೇಶವನ್ನು ಹೊಂದಿದೆ. ಪರಸ್ಪರ ಹಿತ

0: ಆಸಕ್ತಿಯ ಕ್ಷೇತ್ರಗಳಲ್ಲಿ ಸಹಕಾರವನ್ನು ಮತ್ತು ದ್ವಿಪಕ್ಷೀಯ ಸಂಬಂಧಗಳನ್ನು ಬಲಪಡಿಸಲು ಈ ಭೇಟಿ ಅವಕಾಶ ಕಲ್ಪಿಸಿದೆ ಎಂದು ತಿಳಿಸಿದ್ದಾರೆ. ವಾಯುಪಡೆ ಸಿಬ್ಬಂದಿ ಮುಖ್ಯಸ್ಥ ಏರ್ ಚೀಫ್ ಮಾರ್ಷಲ್ ಅಮರ್ಪ್ರೀತ್ ಸಿಂಗ್ ಅವರು ದ್ವಿಪಕ್ಷೀಯ ರಕ್ಷಣಾ ಸಂಬಂಧ ಮತ್ತು ಮಿಲಿಟರಿ ಸಹಕಾರವನ್ನು ಬಲಪಡಿಸುವ ಉದ್ದೇಶದಿಂದ 3 ದಿನಗಳ ಅಧಿಕೃತ ಶ್ರೀಲಂಕಾ ಪ್ರವಾಸ ಕೈಗೊಂಡಿದ್ದಾರೆ. ತಮ್ಮ ಭೇಟಿಯ ಭಾಗವಾಗಿ ಇಂದು ಐಪಿಕೆಎಫ್ ಸ್ಮಾರಕಕ್ಕೆ ಪುಷ್ಪ ನಮನ ಸಲ್ಲಿಸಿ ನಂತರ ಕೊಲಂಬೋದಲ್ಲಿರುವಂತಹ ಶ್ರೀಲಂಕಾ ವಾಯುಪಡೆಯ ಪ್ರಧಾನ ಕಚೇರಿಯಲ್ಲಿ ಗೌರವ ವಂದನೆ ಸ್ವೀಕರಿಸಿದರು. ಈ ಸಂದರ್ಭದಲ್ಲಿ ಶ್ರೀಲಂಕಾ ವಾಯುಪಡೆ ಮುಖ್ಯಸ್ಥರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸುವುದರ ಜೊತೆಗೆ ಅಲ್ಲಿನ ರಕ್ಷಣಾ ಕಾರ್ಯದರ್ಶಿ ಮತ್ತು ಉಪರಕ್ಷಣಾ ಸಚಿವರನ್ನು ಅವರು ಭೇಟಿ ಮಾಡಿದರು. ವಿಕಸಿತ ಭಾರತದ ಗುರಿ ಸಾಧನೆಗೆ ಸರ್ಕಾರ ಮತ್ತು ಉದ್ಯಮ ವಲಯದ ನಡುವೆ ಹೆಚ್ಚಿನ ಸಹಯೋಗದ ಅಗತ್ಯವಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದಂತಹ ಇಂಡಿಯಾ ಬಿಸಿನೆಸ್ ರಿಫಾರ್ಮ್ ಶೃಂಗಸಭೆ 2026ರಲ್ಲಿ ಮಾತನಾಡಿದ ಅವರು, ವ್ಯವಹಾರ ಸುಲಭತೆ ಮತ್ತು ಭಾರತದ ಸ್ಪರ್ಧಾತ್ಮಕತೆಯನ್ನು ಹೆಚ್ಚಿಸಲು ಕೈಗಾರಿಕಾ ವಲಯ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು. ಜಾಗತಿಕ ಅನಿಶ್ಚಿತತೆಗಳ ಸುಧಾರಣೆ ಮತ್ತು ಪೂರೈಕೆ ಸರಪಳಿ ಬಲಪಡಿಸಲು ಇದನ್ನು ಒಂದು ಅವಕಾಶವಾಗಿ ಬಳಸಿಕೊಳ್ಳಬೇಕು ಎಂದು ಕರೆ ನೀಡಿದ್ದಾರೆ. ದೇಶದಲ್ಲಿರುವಂತಹ 1800 ಜಾಗತಿಕ ಸಾಮರ್ಥ್ಯ ಕೇಂದ್ರಗಳು ಸುಮಾರು 20 ಲಕ್ಷ ನೇರ ಉದ್ಯೋಗಗಳನ್ನು ಸೃಷ್ಟಿಸಿವೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಉತ್ತರಾಖಂಡದ ಜಿಮ್ ಕಾರ್ಬೆಟ್ ರಾಷ್ಟೀಯ ಉದ್ಯಾನವನದ ಗರ್ಜಿಯಾ ವಲಯದಲ್ಲಿ ಕಾಡಾನೆಯೊಂದು 2 ಆರೋಗ್ಯವಂತ ಅವಳಿ ಮರಿಗಳಿಗೆ ಜನ್ಮ ನೀಡಿದೆ ಎಂದು ಕೇಂದ್ರ ಪರಿಸರ ಅರಣ್ಯ ಹವಾಮಾನ ಬದಲಾವಣೆ ಖಾತೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ತಿಳಿಸಿದ್ದಾರೆ. ಈ ಅಪರೂಪದ ವಿದ್ಯಮಾನದ ಕುರಿತು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಆನೆಗಳಲ್ಲಿ ಅವಳಿ ಮರಿಗಳ ಜನನ ಅತ್ಯಂತ ಅಪರೂಪವಾಗಿದ್ದು ವಿಶ್ವಾದ್ಯಂತ ಆನೆಗಳ ಗರ್ಭಧಾರಣೆಯ 1% ಕಡಿಮೆ ಪ್ರಮಾಣದಲ್ಲಿ ಇಂತಹ ಘಟನೆಗಳು ಸಂಭವಿಸುತ್ತವೆ ಎಂದು ತಿಳಿಸಿದ್ದಾರೆ. ಮುಂದಿನ ತಿಂಗಳು ನಡೆಯಲಿರುವಂತಹ ಆಫ್ಘಾನಿಸ್ತಾನ ವಿರುದ್ದದ ಏಕೈಕ ಟೆಸ್ಟ್ ಹಾಗೂ ಏಕದಿನ ಸರಣಿಗೆ ಭಾರತ ತಂಡವನ್ನು ಘೋಷಣೆ ಮಾಡಲಾಗಿದೆ. ಎರಡೂ ತಂಡಗಳನ್ನು ಶುಭ್ಮನ್ ಗಿಲ್ ಮುನ್ನಡೆಸಲಿದ್ದಾರೆ. ಟೆಸ್ಟ್ ತಂಡದ ಉಪನಾಯಕತ್ವದಿಂದ ರಿಷಭ್ ಪಂತ್ ಅವರನ್ನು ಕೈಬಿಟ್ಟು ಕೆಎಲ್ ರಾಹುಲ್ ಅವರನ್ನು ಉಸ್ತುವಾರಿಯನ್ನಾಗಿ ವಹಿಸಲಾಗಿದೆ. ಏಕದಿನ ತಂಡಕ್ಕೆ ಶ್ರೇಯಸ್ ಅಯ್ಯರ್ ಉಪನಾಯಕನನ್ನಾಗಿ ನೇಮಕಗೊಂಡಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಮತ್ತು ರವೀಂದ್ರ ಜಡೇಜಾ ಅವರಿಗೆ ವಿಶ್ರಾಂತಿ ನೀಡಲಾಗಿದ್ದು, ಮಾನವ್ ಸುತಾರ್ ಮತ್ತು ಗುರ್ನೂರ್ ಬಾರ್ ಟೆಸ್ಟ್ ತಂಡಕ್ಕೆ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಜೂನ್ 6ರಿಂದ ಮುಲ್ಲಾನ್ಪುರದಲ್ಲಿ ಟೆಸ್ಟ್ ಪಂದ್ಯ ಹಾಗೂ ಜೂನ್ 14ರಿಂದ ಧರ್ಮಶಾಲಾ, ಲಕ್ನೌ ಮತ್ತು ಚೆನ್ನೈನಲ್ಲಿ ಏಕದಿನ ಸರಣಿ ಪಂದ್ಯಗಳು ನಡೆಯಲಿವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನಾರ್ಡಿಕ್ ಪಾಲುದಾರಿಕೆಯನ್ನು ಸಮೃದ್ಧಿ, ನಾವೀನ್ಯತೆ ಮತ್ತು ಸುಸ್ಥಿರ ಭವಿಷ್ಯದ ಮಾದರಿಯಾಗಿಸಲು ನಾಯಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ. ಬೀದಿ ನಾಯಿಗಳಿಗೆ ದಯಾಮರಣಕ್ಕೆ ಸುಪ್ರೀಂಕೋರ್ಟ್ ಅಸ್ತು. ಸಾರ್ವಜನಿಕ ಸುರಕ್ಷತೆಗಾಗಿ ಐತಿಹಾಸಿಕ ತೀರ್ಪು. ನೀಟ್ ಮರುಪರೀಕ್ಷೆ ಸಿದ್ಧತೆಗಳ ಕುರಿತು ಕೇಂದ್ರ ಸಚಿವ ಧರ್ಮೇಂದ್ರ ಪ್ರಧಾನ್ ಅಧ್ಯಕ್ಷತೆಯಲ್ಲಿ ಉನ್ನತ ಮಟ್ಟದ ಸಭೆ. ಮಿಲಿಟರಿ ನಿಖರತೆಯೊಂದಿಗೆ ಆಪರೇಷನ್ ಸಿಂಧೂರ್ ಕಾರ್ಯಗತ ಜನರಲ್ ಉಪೇಂದ್ರ ದ್ವಿವೇದಿ. ಅಫ್ಘಾನ್ ವಿರುದ್ದ ಕ್ರಿಕೆಟ್ ಸರಣಿಗೆ ಭಾರತ ತಂಡ ಪ್ರಕಟ. ಟೆಸ್ಟ್ ಹಾಗೂ ಏಕದಿನ ತಂಡಗಳಿಗೆ ಶುಭ್ಮನ್ ಗಿಲ್ ನಾಯಕ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05ಕ್ಕೆ.
1: ಆಕಾಶವಾಣಿ ಕರ್ವರ. ಈಗ ಗಜಲ್ಸ್. ಮೊದಲಿಗೆ ಕುಮಾರ್ ಸಾನು ಹಾಡಿರುವ ಗಜಲ್

ಕೆಳಗರೆ ಇದುವರೆಗೂ ಗಜಲ್ಸ್ ಕೇಳಿದಿರಿ. ಆಕಾಶವಾಣಿ ಕಾರವಾರ, ಸಮಯ 8 ಗಂಟೆ ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಸಿರಿಗಂಧ ಪ್ರಸಾರವಾಗುವುದು.

ಬರೆದ ಕಾದಂಬರಿ ಚಿತ್ರದ ಗೀತೆಯನ್ನ ಎಸ್ ಜಾನಕಿಯವರ ಧ್ವನಿಯಲ್ಲಿ ಕೇಳಿದಿರಿ. ಈ ಗೀತೆಗೆ ಸಂಗೀತ ಎಂ ರಂಗರಾವ್ ಅವರದಾಗಿದ್ದು ಗೀತೆಯನ್ನ ಬರೆದಿದ್ದವರು ಆರ್ ಎನ್ ಜಯಗೋಪಾಲ್.

ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯ ವಾಹಿನಿಯಿಂದ ಸಿರಿಗಂಧ ಚಿತ್ರಗೀತೆಗಳ ಕಾರ್ಯಕ್ರಮವನ್ನ ಕೇಳುತ್ತಿರುವಿರಿ. ಬಯಲು ದಾರಿ ಚಿತ್ರದ ಗೀತೆ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಗೀತೆಯನ್ನ ಬರೆದಿದ್ದಾರೆ ಚಿ ಉದಯಶಂಕರ್. ಗೀತೆಗೆ ಸಂಗೀತ ರಾಜನ್ ನಾಗೇಂದ್ರ.

0: ಮುಂಗಾರು ಮಳೆ ಭಾಗ ಎರಡು ಚಿತ್ರದ ಗೀತೆ ಇದಾಗಿತ್ತು. ಸೋನು ನಿಗಮ್ ಅವರ ಧ್ವನಿಯಲ್ಲಿ ಗೀತೆಯನ್ನು ಬರೆದಿದ್ದವರು ಜಯಂತ್ ಕಾಯ್ಕಿಣಿ, ಗೀತೆಗೆ ಸಂಗೀತ ಅರ್ಜುನ್ ಜನ್ಯ.
1: ಅಂದಿಗೂ ಇಂದಿಗೂ ಎಂದೆಂದಿಗೂ
2: ಮಾಹಿತಿಗೆ ಮಿತಿ ಇಲ್ಲ,
1: ಮನರಂಜನೆಗೆ ಕೊನೆಯಿಲ್ಲ.

0: ಜನಸಾಮಾನ್ಯರಿಂದ ಹಿಡಿದು ಅಸಾಮಾನ್ಯರವರೆಗೂ,
1: ಹಳ್ಳಿ ಗಲ್ಲಿ ದಿಲ್ಲೆಯಿಂದ ಹಿಡಿದು
0: ಮುಗಿಲೆತ್ತರದವರೆಗೂ ನಿಮ್ಮ ಅತ್ಯಾಪ್ತ ಆಕಾಶವಾಣಿಗೆ

ಆಕಾಶವಾಣಿ ಕಾರವಾರ ಚಿತ್ರಗೀತೆಗಳು ಕೇಳಿ. ನಿಹಾಲ್ ಹಾಗೂ ಲಕ್ಷ್ಮಿ ಹಾಡಿರುವ ತಮಾಷೆಗಾಗಿ ಚಿತ್ರದ ಗೀತೆ, ಶಿವ ಅವರ ಸಾಹಿತ್ಯ, ಕೆಆರ್ ಪಿ ಪಟ್ನಾಯಕ್ ಅವರ ಸಂಗೀತವಿದೆ.

ನಿಮ್ಮದು ಕೇಳಿ ಹೇಮಂತ್ ಹಾಗೂ ದಿವ್ಯಾ ಹಾಡಿರುವ ಮನಸ್ಸೆಲ್ಲ ನೀನೇ ಚಿತ್ರದ ಗೀತೆ. ವಿ ಮನೋಹರ್ ಅವರ ಸಾಹಿತ್ಯಕ್ಕೆ ಕವಿರಾಜ್ ಅವರ ಸಂಗೀತವಿದೆ.

ಚಿತ್ರಗೀತೆ ಗಳಲ್ಲಿ ಇನ್ನೊಂದು ಕೇಳಿ ಜೆಸ್ಸಿ ಗಿಫ್ಟ್ ಹಾಗೂ ಆಕಾಂಕ್ಷಾ ಬಾದಾಮಿ ಹಾಡಿರುವ ಮಳೆ ಚಿತ್ರದ ಗೀತೆ. ಈ ಗೀತೆಗೆ ಶಿವರಂಜಿಗೌಡ ಅವರ ಸಾಹಿತ್ಯ ಹಾಗೂ ಜೆಸ್ಸಿ ಗಿಫ್ಟ್ ಅವರ ಸಂಗೀತವಿದೆ.

ಕಿರುಗುರೆಯದವರೆಗೂ ಚಿತ್ರಗೀತೆಗಳನ್ನು ಆಲಿಸಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 8:45 ಆಗಲಿದೆ. ಇನ್ನು ಮುಂದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೊದಲಿಗೆ ಹಿಂದಿಯಲ್ಲಿ, 9:00 ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.

0: ಆಕಾಶವಾಣಿ ಬೆಂಗಳೂರು. ಸಮಯ 8:45. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
1: ಸಮಾಚಾರ ಸಂಧ್ಯಾ ಕೆ ಸಾಥ್ ಮೈ ಲವ್.

ಹಿಂದಿ ಚಿತ್ರಗೀತೆಗಳಲ್ಲಿ ನಮ್ಮ ಕೇಳಿ ಉದಿತ್ ನಾರಾಯಣ್ ಹಾಗೂ ಕವಿತಾ ಕೃಷ್ಣಮೂರ್ತಿ ಹಾಡಿರುವ ಯಾರಾ ದಿಲ್ದಾರ ಚಿತ್ರದ ಗೀತೆ, ಮಜ್ರು ಸುಲ್ತಾನ್ಪುರಿಯವರ ಸಾಹಿತ್ಯಕ್ಕೆ ಜತಿನ್ ಲಲಿತ್ ಅವರ ಸಂಗೀತವಿದೆ.

ಇದುವರೆ ಇದುವರೆಗೂ ಹಿಂದಿ ಚಿತ್ರಗೀತೆಗಳನ್ನು ಆಲಿಸಿದಿರಿ. ಆಕಾಶವಾಣಿ ಕಾರವಾರ, ಸಮಯ 9:30 ಆಗಲಿದೆ. ಇನ್ನು ಮುಂದೆ ಬೆಂಗಳೂರು ಕೇಂದ್ರದಿಂದ ಮನಿ ಟಾಕ್, ನಂತರ ಮಂಥನ್ ಪ್ರಸಾರವಾಗುವುದು.

ಇದುವರೆಗೂ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್ ಹಾಗೂ ಮಂಥನ್ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:24. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯನ. ವಯಲಿನ್ ಮೈಸೂರು ಆರ್ ದಯಾಕರ್, ಮೃದಂಗ ಎಂ ಗುರುರಾಜ್. ಆರಂಭದಲ್ಲಿ ಕೇಳೋಣ ಸರಸ್ವತಿ ನಮೋಸ್ತುತೇ.

ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯವನವನ್ನ ಕೇಳುತ್ತಿರುವಿರಿ. ಮುಂದಿನ ಗೀತೆಯಾಗಿ ಕೇಳಿ ಶಿವ ಕಾಮ ಸುಂದರಿ ಅನ್ನುವಂತ ಒಂದು ಗೀತೆಯನ್ನ.

ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನ ಕೇಳಿದಿರಿ. ಎನ್ಆರ್ ಹರಿಣಿ ಹಾಗೂ ಎನ್ಆರ್ ಶಾರದಾ ಅವರಿಂದ ಯುಗಳ ಗಾಯನವನ್ನ, ವಯಲಿನ್ ಮೈಸೂರು ಆರ್ ದಯಾಕರ್ ಅವರದು, ಮೃದಂಗ ಎಂ ಗುರುರಾಜ್. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಪ್ರಸಾರವಾಯಿತು.

ಇದು ಆಕಾಶವಾಣಿ ಬೆಂಗಳೂರು. ಸಮಯ 10:30. ಇನ್ನು ಮುಂದೆ ಗೀತಚಂದ್ರಿಕೆ ಮೆಲೋಡಿ ಟೈಮ್, ಹಿಂದಿ ಹಾಗೂ ಕನ್ನಡ ಚಿತ್ರಗೀತೆಗಳು.

ಪವಿತ್ರ ಚಂದ್ರಿಕೆ ಮೆಲೋಡಿ ಟೈಮ್ ಕನ್ನಡ ಹಾಗೂ ಹಿಂದಿ ಚಿತ್ರಗೀತೆಗಳು. ಕೇಳಿ ಇದೀಗ ಗೀತ ಚಂದ್ರಿಕೆ.

ಆರಂಭದಲ್ಲಿ ಕೇಳಿ ಸಂಯುಕ್ತ ಚಿತ್ರದ ಗೀತೆಯನ್ನ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ಸಿಂಗೀತಂ ಶ್ರೀನಿವಾಸ ರಾವ್.

ಮುಂದಿನ ಗೀತೆ ದಿಲ್ ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಚಿತ್ರದ ಗೀತೆ. ಉದಿತ್ ನಾರಾಯಣ್, ಲತಾ ಮಂಗೇಶ್ಕರ್ ಹಾಗೂ ಸಂಗಡಿಗರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಆನಂದ್ ಭಕ್ಷಿಯವರದು, ಸಂಗೀತ ಜತೀನ್ ಲಲಿತ್.

ರಣವೀರ ಚಿತ್ರದ ಗೀತೆಯನ್ನ ಕೇಳಿದಿರಿ. ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿ ಅವರ ಧ್ವನಿಯಲ್ಲಿ. ಗೀತೆಗೆ ಸಾಹಿತ್ಯ ಮತ್ತು ಸಂಗೀತ ಹಂಸಲೇಖ.

ಡಾ ರಾಜ್ಕುಮಾರ್ ಹಾಗೂ ಎಸ್ ಜಾನಕಿ ಅವರ ದನಿಯಲ್ಲಿ ನಾನಿನ್ನ ಬಿಡಲಾರೆ ಮರೆಯಲಾರೆ ಚಿತ್ರದ ಗೀತೆಯನ್ನು ಕೇಳಿದಿರಿ. ರಾಜನ್ ನಾಗೇಂದ್ರ ಅವರ ಸಂಗೀತಕ್ಕೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿತ್ತು.